ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ವೈಶಾಖ ಮಾಸದ 18ನೇ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 8ನೇ ತಾರೀಕು ಶುಕ್ರವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ 103.5 ಹಾಗೂ 101.4 FM ಕಂಪನಾಂಕದಲ್ಲಿ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಈಗ ವೇಳೆ 5:58:53. ಆತ್ಮೀಯ ಕೇಳಿದರೆ ಸ್ವಾಮಿ ವಿವೇಕಾನಂದರ ವಾಣಿಯೊಂದು ಹೀಗಿದೆ, ನಿಮ್ಮ ಜೀವನವೇ ನಿಮ್ಮ ಸಂದೇಶವಾಗಿರಲಿ. ಕೇಳಿದರೆ ಇದೆಲ್ಲ ಡಾಕ್ಟರ್ ಗಣೇಶ್ ಕೆಂಚನಾಳ್ ಮಾಡುವ ನಮಸ್ಕಾರಗಳು ಮತ್ತು ಬೆಳಗಿನ ಶುಭೋದಯ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಆತ್ಮೀಯ ಕೇಳಿದರೆ ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಪ್ರಭಾಕರ ಜೋಶಿ ಅವರಿಂದ, 6:15 ಕರುಣಾಳು ಬಾಬೆಳಕೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ ಕರುಣಾಳು ಬಾಬೆಳಕೆ ಕಥನಗಳು, 6:40 ನೇಗಿಲೆ ಮಿಡಿತ, ಇದರಲ್ಲಿ ಹಸಿರು ಬಂಗಾರವಾದ ಅಜೋಲಾ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಯಮುನಾ ಬಿಜೆ. 6:45 ಹೆಲ್ತ್ ಇಂಟ್ಸ್ ಆರೋಗ್ಯ ಸೂತ್ರ, ಮಾಹಿತಿ ನೀಡುವ ತಜ್ಞರು ಡಾಕ್ಟರ್ ಅರುಣ್ ಕುಮಾರ್ ವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು, 7:15 ವಿಶ್ವ ರೆಡ್ ಕ್ರಾಸ್ ದಿನದ ಸಂದರ್ಭದಲ್ಲಿ ಸಮಾಜ ವಿಜ್ಞಾನದ ಶಿಕ್ಷಕರಾದ ವಾಣಿ ಎಸ್ ಆರ್ ಅವರಿಂದ ಭಾಷಣ. 7:45 ಚಿತ್ರಗೀತೆಗಳು, 8:30 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, 9:05 ಗೆಲುವಿನ ಗುಟ್ಟು ಸರಣಿ ಕಾರ್ಯಕ್ರಮದಲ್ಲಿ ಚಂದ್ರಮಾಗನ ಅವರ ಕನಸು, ಅರುಣ್ ಐಸ್ ಕ್ರೀಂ ರುಚಿಯಾದ ಕತೆ, ಈ ಕುರಿತು ಪ್ರಾಧ್ಯಾಪಕ ರವಿಕುಮಾರ್ ಅವರಿಂದ ಮಾಹಿತಿ ಕೇಳಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ಎಂಒ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ, 9:30 ಸಿನಿ ತರಂಗದಲ್ಲಿ ಸೋನು ನಿಗಮ್ ಅವರ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು, ಇಂದಿನ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆಯಲ್ಲಿ ಭದ್ರಾವತಿಯ ಸರ್ಎಂಇ ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ, ಸಾಧಕರ ಪರಿಚಯವನ್ನು ಮಾಡಿಕೊಡಲಿದ್ದಾರೆ. ಇವರೊಂದಿಗೆ ನಮ್ಮ ಆರ್ಜೆ ಡಾಕ್ಟರ್ ಟಿಎನ್ ಬಸವರಾಜ್. 11:00 ಕುನ್ನಕುಡಿ ವೈದ್ಯನಾಥನ್ ಅವರಿಂದ ವೈಲಿನ್ ವಾದನ ಕೇಳುವಿರಿ. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆ ಸೊರಬದ ಪುಷ್ಪ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ, 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುಗೆ ಕಾರಣ ಮತ್ತು ಪರಿಹಾರ, ಈ ಕುರಿತು ಡಾಕ್ಟರ್ ಗುರುಪ್ರಸಾದ್ ಅವರೊಡನೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ, 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು. ಇನ್ನು 3:00 101.4 FM ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. 4:00 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, 5:00 ಚಿತ್ರಗೀತೆಗಳು. ಇನ್ನು ಸಂಜೆ 5:30 101.4 ಹಾಗೂ 103.5 MHz ನಿಲಯದಿಂದ ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ, 6:30 ಅವಲೋಕನ, 6:51 ಕೃಷಿ ರಂಗದಲ್ಲಿ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಮತ್ತು ಅದರ ಲಾಭಗಳು, ಈ ಕುರಿತು ಡಾಕ್ಟರ್ ಶರಣಪ್ಪ ಕುರಿ ಅವರೊಡನೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ ಮತ್ತು ಪೂರೈಕೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. 7:45 ಹಿಂದಿ ಚಿತ್ರಗೀತೆಗಳು, 8:00 ಚಿತ್ರಗೀತೆಗಳು, 9:30 ಕರೆಂಟ್ ಅಫೇರ್ಸ್, 10:00 ನಾಟಕ ಹನುಮಾನ ಮದುವೆ, ರಚನೆ ಶಶಿಕಲಾ ಚಂದ್ರಶೇಖರ್, ನಿರ್ಮಾಣ SL ರಮೇಶ್ ಪ್ರಸಾದ್. 10:30 ಸವಿ ನೆನಪು ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದರೆ ಈ ವಿವರವನ್ನು ಆಕಾಶವಾಣಿ ಭದ್ರಾವತಿ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಆತ್ಮೀಯ ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಗೀತಾರಾಧನ ಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಸಾಮಾನ್ಯವಾಗಿ ನಾವೆಲ್ಲ ಮಾತಾಡ್ತೇವೆ, ದೇವಸ್ಥಾನಕ್ಕೆ ಹೋಗಿದ್ರ, ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಗೊತ್ತಾ, ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ, ಆ ದೇವಸ್ಥಾನ ಬಹಳ ವಿಶೇಷವಾಗಿದೆ, ಹೀಗೆಲ್ಲ ಮಾತಾಡ್ತೀವಿ. ಹಾಗಾದ್ರೆ ದೇವಸ್ಥಾನ ಅಂದ್ರೆ ಏನು ಸ್ವಲ್ಪ ಪ್ರಶ್ನೆ ಮಾಡ್ಕೊಳ್ಳೋಣ ಅಲ್ವೇ, ಸ್ವಲ್ಪ ಯೋಚಿಸೋಣ. ದೇವಸ್ಥಾನ ಎಂದರೆ ದೇವರು ನೆಲೆಸಿರುವಂತಹ ದೇವತೆಗಳ ಆರಾಧನೆ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಮೀಸಲಾದ ಪವಿತ್ರವಾದ ಸ್ಥಳ ಅಲ್ವೇ. ಇದನ್ನು ಗುಡಿ, ದೇವಾಲಯ, ಮಂದಿರ, ದೇಗುಲ, ದೇವಗೃಹ ಅಂಥೇಳಿ ಹೀಗೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಸೊ ಹಾಗಾದರೆ ಇನ್ನುಳಿದ ಮಾಹಿತಿಯನ್ನು ತಿಳ್ಕೊಳ್ಳೋಣಂತೆ ಈ ಗೀತೆಯ ನಂತರ. ಹರಪನಹಳ್ಳಿ ಭೀಮವ್ವ ಅವರ ರಚನೆ, ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ, ಧ್ವನಿ ರಮ್ಯ ಎಸ್ ಎನ್.

ಆತ್ಮಿಕರೆ, ದೇವಸ್ಥಾನ ಅಂದ್ರೆ ಏನು, ಇದ್ರ ಬಗ್ಗೆ ಇರ್ತಕ್ಕಂತ ಬೇರೆ ಬೇರೆ ಅರ್ಥಗಳನ್ನ ತಿಳ್ಕೊಳ್ತಾ ಇದ್ವಿ. ದೇವರ ನೆಲೆಸಿರುವ, ದೇವತೆಗಳ ಆರಾಧನೆ, ಧಾರ್ಮಿಕ ಆಚರಣೆಗಳ ಮಿಶ್ರ ಸ್ಥಳ, ಇದನ್ನ ಗುಡಿ, ದೇವಾಲಯ, ಮಂದಿರ, ದೇಗುಲ, ದೇವಗೃಹ ಅಂತ ಕರೀತಾರೆ. ಇನ್ನು ದೇವಸ್ಥಾನವನ್ನ ಬಿಡಿಸಿರ, ದೇವ ಪ್ಲಸ್ ಸ್ಥಾನ, ದೇವರು ನೆಲೆಸಿರುವ ಸ್ಥಾನ ಅಥವಾ ಪವಿತ್ರ ಆಲಯ ಅಂತ ಹೇಳ್ಬಿಟ್ಟು ಅರ್ಥ ಬರುತ್ತೆ. ಪೂಜಾ ಸ್ಥಳ, ಭಕ್ತರು ದೇವತಾ ಮೂರ್ತಿಗಳನ್ನು ಸ್ಥಾಪಿಸಿ ಪೂಜೆ ಪ್ರಾರ್ಥನೆ ಧ್ಯಾನ ಮಾಡುವಂತ ಸ್ಥಳಗಳು ನಿರ್ಮಾಣ ಮಾಡಲಾಗುತ್ತೆ ಅಲ್ಲಿ. ಇದು ಕೇವಲ ಪ್ರಾರ್ಥನೆ ಅಲ್ಲದೆ ಸಮುದಾಯದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳ ಕೇಂದ್ರವಾಗಿಯೂ ಕೂಡ ದೇವಸ್ಥಾನಗಳು ಇಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇನ್ನು ದೇವಾಲಯ, ಗುಡಿ, ಮಂದಿರ, ದೇವಾಯತನ, ಕೋವಿಲ್, ಹೀಗೆ ಹಲವು ಹೆಸರುಗಳಿಂದ ದೇವಸ್ಥಾನವನ್ನು ವಿಶ್ಲೇಷಣೆ ಮಾಡಬಹುದು. ಒಟ್ಟಲ್ಲಿ ನಮಗೆ ಮಾನಸಿಕ ನೆಮ್ಮದಿ ಜೊತೆಗೆ ಧೈರ್ಯ, ಸ್ಥೈರ್ಯ, ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ದೇವಸ್ಥಾನಗಳು ಕಾರ್ಯನಿರ್ವಹಿಸ್ತದೆ. ದೇವರು ನೆಲೆಸಿರ್ತಾನೆ, ನಮ್ಮೆಲ್ಲ ಚಟುವಟಿಕೆಗಳಿಗೆ ಒಳಿತನ್ನು ಮಾಡುವಂಥ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ತಾಣಗಳಾಗಿ, ಪವಿತ್ರ ಸ್ಥಳವಾಗಿ, ಆರಾಧ್ಯ ದೈವವನ್ನು ಪೂಜಿಸುವ ಸ್ಥಳವಾಗಿ ದೇವಸ್ಥಾನಗಳು ನಮಗೆ ದಾರಿಯನ್ನು ತೋರ್ತಾ ಇದೆ. ಈಗ ಹರಪನಹಳ್ಳಿ ಭೀಮವ್ವ ಅವರ ಇನ್ನೊಂದು ರಚನೆ ರಮ್ಯ ಎಸ್ ಎನ್ ಅವರ ಧ್ವನಿಯಲ್ಲಿ ಕೇಳಿ.

ಇದುವರೆಗೆ ಗೀತಾರಾಧನ ಭಕ್ತಿಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದಿಂದ

0: ಪ್ರಭಾಕರ ಜೋಶಿ ಅವರಿಂದ.
1: ಈ ಜಗತ್ತಿನಲ್ಲಿರುವ ಜನರ ಪಾಲಿಗೆ ರೆಡ್ ಕ್ರಾಸ್ ಸಂಸ್ಥೆ ಸಂಜೀವಿನಿ ಇದ್ದಂತೆ. ಅನಾರೋಗ್ಯ ಪೀಡಿತರಿಗೆ, ಗಾಯಾಳುಗಳಿಗೆ, ಜೀವನ್ ಮರಣದ ಸ್ಥಿತಿಯಲ್ಲಿ ಹೋರಾಡುತ್ತಿರುವವರಿಗೆ ಈ ಸಂಸ್ಥೆ ಸಹಾಯ ಹಸ್ತವನ್ನ ಚಾಚುತ್ತದೆ. ಇದರ ಸ್ವಯಂ ಸೇವಕರು ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಿದ್ದು ವೈದ್ಯಕೀಯ ಸಹಾಯದ ಅಗತ್ಯವಿದ್ದವರಿಗೆ ತಕ್ಷಣ ನೆರವಿಗೆ ಧಾವಿಸುತ್ತಾರೆ. ಗಾಯಾಳುಗಳಿಗೆ ಅಗತ್ಯವಿರುವ ರಕ್ತ, ಆಹಾರ, ಉಡುಪುಗಳನ್ನು ಪೂರೈಸುತ್ತಾರೆ. ಇದು ಜಗತ್ತಿನ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಯಾಗಿದ್ದು ಈ ಸಂಸ್ಥೆಯ ಕೆಂಪು ಬಣ್ಣದ ಪ್ಲಸ್ ಚಿಹ್ನೆ ಕಷ್ಟದಲ್ಲಿರುವವರ ಪಾಲಿಗೆ ಭರವಸೆಯ ಆಶಾಕಿರಣವಾಗಿದೆ. ಪ್ರತಿ ವರ್ಷ ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ಡೇ ಅಥವಾ ವರ್ಲ್ಡ್ ರೆಡ್ ಕ್ರಾಸ್ ಡೇ ಎಂದು ಆಚರಿಸಲಾಗುತ್ತದೆ. ಸ್ವಿಸ್ ದೇಶದ ಜೀನ್ ಹೆನ್ರಿ ಡೊನಂಟ್ ಎಂಬುವರು ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್ ನ ಸಂಸ್ಥಾಪಕರಾಗಿದ್ದಾರೆ. ಇವರು ಹುಟ್ಟಿದ್ದು 1828 ಮೇ 8ರಂದು. ಇವರಿಗೆ ಜಗತ್ತಿನ ಮೊದಲ ನೊಬೆಲ್ ಶಾಂತಿ ಪುರಸ್ಕಾರ ಒಲಿದು ಬಂತು. ಇವರಿಗೆ ಗೌರವ ನೀಡುವ ಸಲುವಾಗಿ ಇವರ ಜನ್ಮದಿನದಂದೇ ರೆಡ್ ಕ್ರಾಸ್ ದಿನವನ್ನು ಆಚರಿಸಲು ನಿರ್ಧರಿಸಲಾಯಿತು. ಈ ದಿನ ಈ ಸಂಸ್ಥೆಯ ಸಿದ್ಧಾಂತಗಳನ್ನು, ತತ್ವಗಳನ್ನು ಇನ್ನಷ್ಟು ಪ್ರಚುರಗೊಳಿಸುವ ಕಾರ್ಯಕ್ರಮಗಳು ನಡೆಯುತ್ತವೆ. ಜಗತ್ತಿನಾದ್ಯಂತ 700 ಶಾಖೆಗಳನ್ನು ಹೊಂದಿರುವ ರೆಡ್ ಕ್ರಾಸ್ ಸಂಸ್ಥೆಯು ಮಾನವೀಯತೆ ನೆಲೆಗಟ್ಟಿನ ಮೇಲೆ ಕಾರ್ಯನಿರ್ವಹಿಸುತ್ತಿದೆ. ಜನಸಾಮಾನ್ಯರ ಆರೋಗ್ಯ, ತುರ್ತು ಸೇವೆ, ಬರಗಾಲ ಮತ್ತು ಅತಿ ಅವಸರ ಬೀಳುವ ಕ್ಷೇತ್ರಗಳಲ್ಲಿ ಸದಾ ಕ್ರಿಯಾಶೀಲರಾಗಿರುವ ರೆಡ್ ಕ್ರಾಸ್ ಸಂಸ್ಥೆಯು ಮಾನವ ಸೇವೆಯನ್ನು ಪ್ರಧಾನ ಗುರಿಯಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಯಾಗಿದೆ. ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೆ ಸಂಲಗ್ನತೆ ಹೊಂದಿ ಜಗತ್ತಿನಾದ್ಯಂತ ಸೇವಾ ಕ್ಷೇತ್ರವನ್ನು ವಿಸ್ತರಿಸಿದೆ. IRCS ಎಂದು ಕರೆಯಲಾಗುವ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯು 1920ರಲ್ಲಿ ಸೊಸೈಟಿ ಕಾಯ್ದೆ ಮತ್ತು ಸಂಸತ್ತಿನ ವಿಶೇಷ ಕಾಯ್ದೆಯಡಿಯಲ್ಲಿ ಭಾರತದಲ್ಲಿ ನೋಂದಣಿಗೊಂಡಿತು. ರೆಡ್ ಕ್ರಾಸ್ ಸಂಸ್ಥೆಯ ನೇತೃತ್ವವನ್ನು ಭಾರತದ ರಾಷ್ಟ್ರಪತಿಗಳು ವಹಿಸುತ್ತಾರೆ. ಕೇಂದ್ರ ಆರೋಗ್ಯ ಸಚಿವರು ಇದರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆಡಳಿತ ಮಂಡಳಿಯು ಸಂಸ್ಥೆಯ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. 19 ಜನ ಸದಸ್ಯರಿರುವ ಆಡಳಿತ ಮಂಡಳಿಯು ರೆಡ್ ಕ್ರಾಸ್ನ ಆಗುಹೋಗುಗಳನ್ನು ನೋಡಿಕೊಳ್ಳುತ್ತದೆ. ಸಂಸ್ಥೆಗೆ ಚೇರ್ಮನ್ ಮತ್ತು 6 ಜನ ಸದಸ್ಯರನ್ನ ಸ್ವತಃ ರಾಷ್ಟ್ರಪತಿಗಳೇ ನೇಮಕ ಮಾಡುತ್ತಾರೆ. ಉಳಿದ 12 ಜನರನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆ ಮಾಡಲಾಗುತ್ತೆ. ಮಹಾಪ್ರಧಾನ ಕಾರ್ಯದರ್ಶಿಗಳು ರೆಡ್ ಕ್ರಾಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ವಿಸ್ನ ಯುವ ಉದ್ಯಮಿ ಜೀನ್ ಹೆನ್ರಿ ಡೊನಂಟ್ ರೆಡ್ ಕ್ರಾಸ್ ಸಂಸ್ಥೆಯ ಉದಯಕ್ಕೆ ಕಾರಣರಾಗಿದ್ದಾರೆ. 1859ರಲ್ಲಿ ನಡೆದ ಫ್ರಾಂಕೋ ಆಸ್ಟ್ರಿಯನ್ ಯುದ್ಧ ರೆಡ್ ಕ್ರಾಸ್ ಸಂಸ್ಥೆ ಜನಿಸಲು ಕಾರಣವಾಯಿತು. ಯುದ್ಧ ಪೀಡಿತ ಪ್ರದೇಶಕ್ಕೆ ತೆರಳಿದ್ದ ಜೀನ್ ಹೆನ್ರಿ ಡೊನಂಟ್ ಅಲ್ಲಿ ಗಾಯಗೊಂಡು ಬಿದ್ದಿದ್ದ ಸೈನಿಕರನ್ನ ನೋಡಿದ. ಕರಳು ಹಿಂಡಿದಂತೆ ಆಯಿತು. ಕೂಡಲೇ ಸ್ಥಳೀಯರ ನೆರವಿನಿಂದ ಸೈನಿಕರ ಸಹಾಯಕ್ಕೆ ಬಂದ. ಗಾಯಾಳು ಸೈನಿಕರಿಗೆ ಸೂಕ್ತ ಚಿಕಿತ್ಸೆ ನೀಡಲು ನೆರವಾದ. ಯುದ್ಧದ ಸಂದರ್ಭದಲ್ಲಿ ಸೈನಿಕರ ಸ್ಥಿತಿಗಳ ಕುರಿತು ಯುದ್ಧದ ಸ್ಮರಣೆ ಎಂಬ ಪುಸ್ತಕ ಬರೆದ. ಸೈನಿಕರ ಪುನರ್ವಸತಿ, ಸೂಕ್ತ ಚಿಕಿತ್ಸಾ ಕೇಂದ್ರ ಮತ್ತಿತರ ವಿಚಾರಗಳನ್ನು ಕುರಿತು ಆ ಪುಸ್ತಕದಲ್ಲಿ ಚರ್ಚಿಸಿದ. ಅದೇ ವರ್ಷದಲ್ಲಿ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಪುಸ್ತಕ ಬಿಡುಗಡೆ ಆಯಿತು. ಆ ಪುಸ್ತಕದಲ್ಲಿ ದಾಖಲಾದ ಸಲಹೆಗಳನ್ನು ಜಿನಿವಾ ಒಪ್ಪಂದ ಸ್ವೀಕರಿಸಿತು. 1864ರಲ್ಲಿ ಜಿನಿವಾ ಸಮಾವೇಶದಲ್ಲಿ ನಿರ್ಣಯವಾದಂತೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆ ಆಯಿತು. ಒಪ್ಪಂದದಂತೆ ರೆಡ್ ಕ್ರಾಸ್ ಸಂಸ್ಥೆಗೆ ಒಂದು ಪ್ರತ್ಯೇಕ ಧ್ವಜ ಬೇಕು ಎಂದಾಗ ಸ್ವಿಸ್ ದೇಶದ ಧ್ವಜವನ್ನೇ ಬಳಸಲು ತೀರ್ಮಾನಿಸಲಾಯಿತು. ಈ ಮೂಲಕ ರೆಡ್ ಕ್ರಾಸ್ ಗೌರವವನ್ನು ಆ ದೇಶಕ್ಕೆ ಸಲ್ಲಿಸಿತು. ಭಾರತ ಮೂಲದ ರೆಡ್ ಕ್ರಾಸ್ ಸೊಸೈಟಿಯು 1914ರಲ್ಲಿ ಜರುಗಿದ ಮೊದಲ ಪ್ರಪಂಚ ಯುದ್ಧದ ಸಂದರ್ಭದಲ್ಲಿ ರೂಪುಗೊಂಡಿತು. ಅಲ್ಲಿಯವರೆಗೆ ಭಾರತವು ತನ್ನ ಸೈನಿಕರ ಸಂರಕ್ಷಣೆಗೆ ಯಾವುದೇ ಸಂಸ್ಥೆಯನ್ನು ಹೊಂದಿರಲಿಲ್ಲ. ಆಗ ಇದ್ದ ಸೇಂಟ್ ಜೋಸೆಫ್ ಆಂಬ್ಯುಲೆನ್ಸ್ ಮತ್ತು ಬ್ರಿಟಿಷ್ ರೆಡ್ ಕ್ರಾಸ್ ಸೊಸೈಟಿಗಳು ಮಾತ್ರ ಸಹಯೋಗ ನೀಡುತ್ತಿದ್ದವು. ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಸೂಕ್ತ ಚಿಕಿತ್ಸೆಯನ್ನು ಈ ಎರಡೇ ಸಂಸ್ಥೆಗಳು ನಿರ್ವಹಿಸುತ್ತಿದ್ದವು. ಮುಂದೆ 1920 ಮಾರ್ಚ್ 3ರಂದು ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಬ್ರಿಟಿಷ್ ರೆಡ್ ಕ್ರಾಸ್ ಸೊಸೈಟಿಯು ಪರಿಚಯಿಸಿತು. ಆಗ

0: ಮಿಶ್ರಾ ಸಮಿತಿಯಲ್ಲಿದ್ದ ಸರ್ ಕ್ಲೌಡ್ ಹಿಲ್ ಅವರು ಯುದ್ಧ ಸಮಿತಿಯ ಮುಖ್ಯಸ್ಥರಾಗಿದ್ದರು. ಸಭೆಯಲ್ಲಿ ಪ್ರಸ್ತಾಪ ಇಟ್ಟ ನಂತರ ಚರ್ಚೆಗೆ ಬಂದು ಮಾರ್ಚ್ 20ರಂದು ಕಾಯ್ದೆ ರೂಪಿಸಲಾಯಿತು. ಈ ಸಂಸ್ಥೆಯ ನಿರ್ವಹಣೆಗೆ 1920ರ ಮೇ 8ರಂದು ಒಂದು ಮಂಡಳಿ ರಚಿಸಲಾಯಿತು. ಮೊದಲಿಗೆ 50 ಜನರನ್ನ ನೇಮಕ ಮಾಡಲಾಯಿತು. ಹೀಗೆ ಅಸ್ತಿತ್ವಕ್ಕೆ ಬಂದ ಭಾರತೀಯ ರೆಡ್ ಕ್ರಾಸ್ ಮಂಡಳಿಯ ಮೊಟ್ಟ ಮೊದಲ ಚೇರ್ಮನ್ ಆಗಿ ಸರ್ ಮ್ಯಾಲ್ಕಮ್ ಹೈಲಿ ನೇಮಕಗೊಂಡರು. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯನ್ನು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸೊಸೈಟಿಯ ಒಂದು ಅಂಗ ಸಂಸ್ಥೆಯನ್ನಾಗಿ ಅಂಗೀಕರಿಸಲಾಯಿತು. ರೆಡ್ ಕ್ರಾಸ್ನ ಧ್ಯೇಯೋದ್ದೇಶಗಳೆಂದರೆ ಮಾನವೀಯತೆ, ತಾರತಮ್ಯವಿಲ್ಲದ ಸೇವೆ, ಪೌಷ್ಟಿಕತೆ, ಸ್ವತಂತ್ರ, ಸ್ವಯಂ ಸೇವೆ, ಸಂಘಟನೆ, ವಿಶ್ವ ಭ್ರಾತೃತ್ವ. ಈ 7 ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಇದರ ಮುಖ್ಯಸ್ಥರಾಗಿರುತ್ತಾರೆ. ಇದಕ್ಕಾಗಿ ಸ್ಥಳೀಯವಾಗಿ ಒಂದು ಮಂಡಳಿಯನ್ನು ಸಹ ರಚಿಸಲಾಗಿರುತ್ತದೆ.
1: ಪ್ರಭಾಕರ್ ಜೋಶಿ ಅವರಿಂದ ಚಿಂತನ ಇದುವರೆಗೆ ಕೇಳಿದಿರಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆ.
2: ಸಮಯ 6:35 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ಕರುನಾಳು ಬಾಬೆಳಕೆ. ಡಾಕ್ಟರ್ ಗುರುರಾಜ್ ಕರಜಗಿ ಅವರಿಂದ ಕರುನಾಳು ಬಾಬೆಳಕೆ ಕಥನಗಳು.
3: ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಜೀವನದಲ್ಲಿ ಸಾಧನೆಗೆ ನಂಬಿಕೆ ಅತ್ಯಂತ ಮುಖ್ಯ ಅನ್ನೋದನ್ನ ಪ್ರಪಂಚದ ಎಲ್ಲ ದಾರ್ಶನಿಕರು ಸಾರಿದ್ದಾರೆ. ರಷ್ಯಾದ ತತ್ವಶಾಸ್ತ್ರಜ್ಞ ಲಿಯೋ ಟಾಲ್ಸ್ಟಾಯ್ ಬರೆದಂತ ಒಂದು ಕತೆ ಇದಕ್ಕೆ ಸಾಕ್ಷಿ. ಅದ್ಭುತ ಕತೆ ಅದು, ತುಂಬಾ ಚಿಕ್ಕ ಕತೆ. ಒಂದು ಬಾರಿ ಹಿರಿಯ ಧರ್ಮಗುರುಗಳು ಕಾಡಿನಲ್ಲಿ ಪ್ರವಾಸ ಮಾಡ್ತಾ ಇದ್ರು. ಕಾರಲ್ಲಿ ಹೋಗ್ತಾ ಇದ್ದಾರೆ, ಎಡಬಲಕ್ಕೆ ಕಾಡಿದೆ, ಮಧ್ಯದಲ್ಲಿ ರಸ್ತೆ, ಶಾಂತ ವಾತಾವರಣ, ತುಂಬಾ ಸಂತೋಷವಾಗಿ ಗುರುಗಳು ಹೋಗ್ತಾ ಇದ್ದಾರೆ ಕಾರಲ್ಲಿ. ಹೋಗುವಾಗ ನೋಡಿದ್ರು ಒಂದು ಮರದ ಕೆಳಗೆ 3 ಜನ ವೃದ್ಧರು ಕೂತಿದ್ದಾರೆ. ಇವರಿಗೆ ಆಶ್ಚರ್ಯ ಆಯ್ತು, ಇಂಥ ಕಾಡಿನಲ್ಲಿ ಈ ಮುದುಕರು ಏನ್ ಮಾಡ್ತಿದ್ದಾರೆ ಇಲ್ಲಿ ಅಂತ ಕಾಳಜಿ, ಕೊನೆ ಕುತೂಹಲ. ಕಾರ್ ಇಳಿದು ಅಲ್ಲಿ ಹೋಗಿ ಮರೆಯಾಗಿ ನಿಂತು ನೋಡಿದ್ರು, ಆ 3 ಜನ ವೃದ್ಧರು ಒಂದೇ ವಯಸ್ಸಿನವರು ಅನ್ಸುತ್ತೆ. ಬಿಳಿ ಬಟ್ಟೆ ಧರಿಸಿದ್ದಾರೆ, ಎದೆವರೆಗೂ ನೀಳವಾದ ಬಿಳಿ ಗಡ್ಡ, ಮುಖದಲ್ಲಿ ಅತ್ಯಂತ ಪ್ರಶಾಂತ ಕಳೆ. ಅವರ ಅಲೌಕಿಕ ಕಾಂತಿಯನ್ನು ನೋಡಿ ಗುರುಗಳಿಗೆ ಆಶ್ಚರ್ಯ ಆಯ್ತು. ಅವರು ಕಣ್ಣು ಮುಚ್ಚಿ ಏನನ್ನೋ ಹೇಳ್ಕೋತಾ ಇದ್ರಂತೆ. 3 ಜನ ಸನ್ಯಾಸಿಗಳು ಅಥವಾ ವೃದ್ಧರು ಏನನ್ನು ಹೇಳ್ಕೋತಾ ಇದ್ರಂತೆ. ಹತ್ತಿರ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಿರೋದಿಷ್ಟೇ, ನಾವು 3 ಜನ, ನೀವು 3 ಜನ, ನಮ್ಮನ್ನು ಕಾಪಾಡಬೇಕು. ನಾವು 3 ಜನ, ನೀವು 3 ಜನ, ನಮ್ಮನ್ನು ಕಾಪಾಡಬೇಕು, ಇಷ್ಟೇ ಹೇಳ್ತಾ ಇದ್ರಂತೆ. ಧರ್ಮಗುರು ಕೇಳಿದಂತೆ, ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರಂತೆ. ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದ್ರು. ಹಾಗೆ ಅಲ್ಲಿದೆಯಲ್ಲ ಕ್ರಿಶ್ಚಿಯನ್ ಪರಂಪರೆಯಲ್ಲಿ ಫಾದರ್, ಸನ್ ಅಂಡ್ ದಿ ಹೋಲಿ ಘೋಸ್ಟ್ ಅಂತ 3 ಜನ, ನಾವು 3 ಜನ ಇದ್ದೀವಿ. ಆ 3 ಜನ, ನಾವು 3 ಜನ, ನಮ್ಮ 3 ಜನ ಪಾರ್ ಮಾಡಿ ಅಂತ ಕೇಳ್ಕೊತಾ ಇದ್ವಿ ದೇವರಿಗೆ, ಇದು ನಮ್ಮ ಪ್ರಾರ್ಥನೆ ಅಂದ್ರಂತೆ. ಧರ್ಮಗುರುಗಳಿಗೆ ಅನಿಸ್ತು, ಇಷ್ಟು ವಯಸ್ಸಾದ್ರೂ ಇವ್ರು ಪ್ರಾರ್ಥನೆ ಬರಲಿಲ್ಲ, ಹೀಗಲ್ಲ ಪ್ರಾರ್ಥನೆ, ಅಯ್ಯೋ ಪಾಪ ನಿಮ್ಗೆ ಇಷ್ಟು ವಯಸ್ಸಾದ್ರೂ ಗೊತ್ತಾಗಿಲ್ಲಲ್ಲ, ನಾ ಹೇಳ್ಕೊಡ್ತೀನಿ ಬನ್ನಿ ಅಂತ 3 ಜನ ಕೂಡಿಸ್ಕೊಂಡು ಪ್ರಾರ್ಥನೆಯ ವಿಧಿ ವಿಧಾನಗಳನ್ನು ಹೇಳ್ಕೊಟ್ರಂತೆ. ಯಾವ ಪ್ರಾರ್ಥನೆ ಮೊದಲು ಹೇಳಬೇಕು, ಆ ನಂತರ ಯಾವ ಪ್ರಾರ್ಥನೆ, ಆ ನಂತರ ಯಾವ ಪ್ರಾರ್ಥನೆ ಅಂತ ಎಲ್ಲವನ್ನು ಸರಿಯಾಗಿ ತಿಳಿಸ್ಕೊಟ್ರಂತೆ. ಆ ವೃದ್ಧರು ಗುರುಗಳಿಗೆ ಕೃತಜ್ಞತೆ ತೋರಿಸಿ, ಅಂತೂ ನಮಗೆ ಪ್ರಾರ್ಥನೆ ಹೇಗೆ ಮಾಡೋದು ಅಂತ ಹೇಳಿಕೊಟ್ರಲ್ಲ, ಸಂತೋಷ ಅಂದ್ರು. ಧರ್ಮಗುರುಗಳು ಪ್ರವಾಸ ಮುಂದುವರಿಸಿದ್ರು. ಮುಂದೆ ವಾಪಸ್ ಬರುವಾಗ ಈ ಗುರುಗಳ ಕಾರು ಒಂದು ಸರೋವರದ ಸುತ್ತ ಬರ್ತಾ ಇತ್ತು, ಸುತ್ತ ರಸ್ತೆ. ಕಾರ್ ಹಂಗೆ ಬರುವಾಗ ನೋಡ್ತಾ ಇದ್ರು ನೀರಿನ ನಿಶ್ಚಲತೆ, ಶಾಂತತೆ ನೋಡಿ ಸಂತೋಷ ಪಡ್ತಾ ಇದ್ರು. ಅಷ್ಟೊಳಗೆ ಎದೆ ಧಸಕಂದ್ಬಿಡ್ತು. ಏನಾಗಿದೆ ಅಂದ್ರೆ, ಆ 3 ಜನ ಇದ್ದಾರಲ್ಲ ವೃದ್ಧರು, ನೀರ್ ಮೇಲೆ ಓಡ್ಕೊಂಡು ಬರ್ತಾ ಇದ್ದಾರೆ. ಬಟ್ಟೆ ಕೂಡ ಹಸಿಯಾಗಿಲ್ಲ ಅವ್ರದ್ದು, ನೀರ್ ಮೇಲೆ ಓಡ್ಕೊಂಡು ಬರ್ತಾ ಇದ್ದಾರೆ. ಇವ್ರು ಕಾರ್ ನಿಲ್ಸು ಅಂದ್ರು ಡ್ರೈವರ್ಗೆ. ಆ 3 ಜನ ಉದ್ರು ಮೇಲುಸರು ಬಿಡ್ತಾ ಬಂದ್ರು, ಗುರುಗಳೇ ನಮಸ್ಕಾರ ಮಾಡಿದ್ರು. ಸ್ವಾಮಿ ನಮಗೆ ಸ್ವಲ್ಪ ತೊಂದರೆ ಆಗಿದೆ. ಏನ್ ತೊಂದರೆ? ಅವ್ರು ಹೇಳಿದ್ರಂತೆ, ನೀವು ನಮ್ ಪ್ರಾರ್ಥನೆ ಕಲಿಸ್ಕೊಟ್ರಿ, ಮೊದಲೇದ್ ಯಾವ್ದು, ಎರಡನೇದ್ ಯಾವ್ದು, ಮೂರನೇದ್ ಯಾವ್ದು ಕಲಿಸ್ಕೊಟ್ರಿ, 1-2 ನೆನಪಿದೆ, ಆ 3-4 ಮರ್ತು ಹೋಗ್ತಾ ಇದೆ ನಮಗೆ, ದಯವಿಟ್ಟು ಇನ್ನೊಂದ್ಸಲ ಹೇಳ್ಕೊಡಿ ಅಂದ್ರಂತೆ. ಅವಾಗ ಹಿರಿಯ ಧರ್ಮಗುರುಗಳು ಹೇಳಿದ್ರಂತೆ, ಸ್ವಾಮಿ ನನ್ನ ಪ್ರಾರ್ಥನೆ ಮರ್ತು ಬಿಡಿ, ನಿಮ್ಮ ಪ್ರಾರ್ಥನೆ ನನಗೆ ಹೇಳ್ಕೊಡಿ, ಇದು ವಿಶೇಷ ಅನ್ಸುತ್ತೆ. ಯಾಕೋ, ಯಾಕಂದ್ರೆ ನೀರ್ ಮೇಲೆ ಹೆಂಗ್ ಓಡ್ ಬಂದ್ರಿ ನೀವು ಅಂತ. ಆ ವೃದ್ಧರು ಹೇಳಿದ್ರಂತೆ, ನಮ್ಗೆ ಗೊತ್ತಿಲ್ಲ ಅದು, ನಾವು ಪ್ರಾರ್ಥನೆ ಮಾಡ್ತಿದ್ವಲ್ಲ ಭಗವಂತನ ಹೇಳಿದ್ವಿ, ಧರ್ಮಗುರುಗಳು ಪಾಪ ನಮಗೆ ಪ್ರಾರ್ಥನೆ ಹೇಳಿಕೊಟ್ಟಿದ್ದಾರೆ, 3-4 ಮರ್ತು ಹೋಗ್ತಾ ಇದೆ, ಅವ್ರನ್ನ ಕೇಳ್ಬೇಕಲ್ಲ ಪ್ರಭುವೆ, ನಮ್ಮನ್ನು ಪಾರ್ ಮಾಡು ಅಂತ ನೋಡಿ. ನಿಮ್ ಕಾರ್ ನೋಡಿದ್ವಿ, ನಿಮ್ ಕಾರ್ ಹಿಂದೆ ಓಡಿ ಬರೋಕ್ ಆಗಲ್ಲ ನಮ್ಗೆ, ಈಗ ನೀರ್ ಮೇಲೆ ಬಂದ್ಬಿಟ್ರೆ ನಿಮ್ ಕಾರ್ ಸಿಗ್ತದಲ್ಲ ಅಂತ ಓಡ್ ಬಂದ್ವಿ, ಹಾಗೆ ಬಂದ್ವಿ, ನೀರ್ ಸಹಕಾರ ಮಾಡ್ತು ನಮಗೆ ಅಂತ. ಅವಾಗಿ ಧರ್ಮಗುರು ಹೇಳಿದಂತೆ, ನನ್ನದ್ ಪ್ರಾರ್ಥನೆ

0: ಪ್ರಾರ್ಥನೆ ಮರ್ತ್ಬಿಡಿ, ನಿಮ್ಮ ಪ್ರಾರ್ಥನೆ ನನಗೆ ಬಂದಿದ್ರೆ ಸಂತೋಷ ಆಗ್ತಿತ್ತು. ಯಾಕಂದ್ರೆ ನಿಮ್ಮ ಪ್ರಾರ್ಥನೆ ಹೃದಯದಿಂದ ಬಂದದ್ರಿಂದ ಅದು ಪರಮಾತ್ಮನಿಗೆ ಪ್ರಿಯ ಆಯಿತು. ನಿಮ್ಮ ಪ್ರಾರ್ಥನೆ ನನಗೂ ಸಾಧ್ಯ ಆಗಿದ್ರೆ ಭಗವಂತನ ಕೃಪೆ ಆಯಿತು ಅಂತ ಒಪ್ಕೋತಿದ್ದೆ ಅಂತ ದಯವಿಟ್ಟು ತಿಳ್ಕೊಳ್ಳಿ ಕೇಳುಗ್ರೆ. ಪ್ರಾರ್ಥನೆ ನಮಗೆ ಬೇಕಾದ್ದನ್ನು ಕೊಡಿಸುವಂತಹ ಸಾಧನ ಅಲ್ಲ ಅದು. ಆದರೆ ಭಗವಂತ ಕೊಟ್ಟದ್ದನ್ನ ಕೃತಜ್ಞತೆಯಿಂದ ಸ್ವೀಕರಿಸುವ ಮನಸ್ಸನ್ನ ಪ್ರಾರ್ಥನೆ ಕೊಡುತ್ತದೆ. ಅದರಿಂದ ಪ್ರಾರ್ಥನೆ ಮಾಡುವಾಗ ಶಬ್ದದ ಆಡಂಬರ ಬೇಕಾಗಿಲ್ಲ. ಅದಕ್ಕೆ ಕುವೆಂಪು ಅವರು ಬಹಳ ಚೆನ್ನಾಗಿ ಹೇಳಿದ್ರು, ನಿನ್ನೆಡೆಗೆ ಬರುವಾಗ ಸಿಂಗಾರದ ಹೊರೆ ಏಕೆ ಅಂತ. ನಿನ್ನ ಕಡೆ ಬರಬೇಕಾದ್ರೆ ಈ ಸಿಂಗಾರ, ಅಲಂಕಾರ, ಈ ಶಬ್ದದ ಆಡಂಬರ ಯಾವುದೂ ಬೇಕಾಗಿಲ್ಲ, ಮರೆ ಆಗ್ತವೆ. ನಮ್ಮ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ನನ್ನ ಮೈ ಮೇಲೆ ಆಭರಣ ಹಾಕೊಂಡಿದ್ದೇನೆ ಭಗವಂತ, ಆಭರಣಗಳ ಸಪ್ಪಳ ನನ್ನ ನಿನ್ನ ಮಿಲನದಲ್ಲಿ ಅಡ್ಡ ಆಗೋದು ಬೇಡ ಅಂತ. ಈ ಮಾತುಗಳು, ಕ್ರಿಯೆಗಳು ಎಲ್ಲ ಶಬ್ದದ ಆಡಂಬರ, ಇವು ಬೇಡ. ಹೃದಯದ ಪ್ರಾರ್ಥನೆ ಇಟ್ಸ್ ಎ ಪರ್ಸನಲ್ ಡೈಲಾಗ್ ವಿತ್ ದ ಗಾಡ್. ವೈಯಕ್ತಿಕ ನನ್ನ ಹೊಂದಾಣಿಕೆ ಭಗವಂತನ ಜೊತೆಗೆ ನಾನು ಮಾಡ್ಕೊಳ್ಳುವಂತಹದ್ದು. ಆ ಪ್ರಾರ್ಥನೆ ತಿಳಿಯಾಗಿದ್ದಷ್ಟು, ಹಗುರವಾಗಿದ್ದಷ್ಟು ಅರ್ಥಪೂರ್ಣ ಆಗ್ತದೆ ಅನ್ನೋ ಮಾತು.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ನೇಗಿಲ ಮಿಣಿತ. ಹಸಿರು ಬಂಗಾರವಾದ ಅಜೋಲ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಯಮುನಾ ಬೇಜೆ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
5: ಎಲ್ಲಾ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಯಮುನಾ ಬಿಜಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ದಿನ ನಾವು ತಿಳಿಸ್ತಿರುವಂತ ವಿಷಯ ಏನಪ್ಪಾ ಅಂತಂದ್ರೆ, ಹಸಿರು ಬಂಗಾರ, ಅದುವೇ ಅಜೋಲ್ಲಾ. ಈ ಅಜೋಲ್ಲಾದ ಬಳಕೆ ಹಾಗೂ ಜಾನುವಾರುಗಳಿಗೆ ಹೇಗೆ ಇದು ಪೌಷ್ಟಿಕ ಆಹಾರವಾಗಿ ಉಪಯುಕ್ತವಾಗಿದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಕೃಷಿಗೆ ಪೂರಕವಾದ ಚಟುವಟಿಕೆ ಎಂದರೆ ಪಶು ಸಂಗೋಪನೆ ಎಂಬುದು ನಮಗೆಲ್ಲ ಗೊತ್ತೇ ಇದೆ. ಇದರಲ್ಲಿ ಮುಖ್ಯವಾಗಿ ಹೈನುಗಾರಿಕೆ ಅನ್ನೋ ಒಂದು ಉದ್ಯಮವನ್ನಾಗಿ ಬೆಳೆಸಬೇಕಾದ್ರೆ ರೈತರು ದನಗಳಿಗೆ ಕೊಡುವ ಆಹಾರಕ್ಕೆ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಒಣ ಬೇಸಾಯದ ಕೃಷಿ ಪದ್ಧತಿಯಲ್ಲಿ ರೈತರು ಮೇವಿನ ಕೊರತೆಯನ್ನು ಎದುರಿಸುತ್ತಿರುವುದರಿಂದ ಹೈನುಗಾರಿಕೆ ಉತ್ಪಾದನೆ ಕುಂಠಿತಗೊಳ್ಳುತ್ತಿದೆ. ಇದಲ್ಲದೆ ಒಣ ಮೇವಿನಲ್ಲಿ ಪೋಷಕಾಂಶಗಳ ಕೊರತೆ ಇರುವುದರಿಂದ ಹಾಲು ಕೊಡುವ ದನಗಳಲ್ಲಿ ಉತ್ಪಾದನೆ ನಿರೀಕ್ಷಿತ ಮಟ್ಟಕ್ಕಿಂತ ಕಡಿಮೆ ಇದೆ. ಈ ನಿಟ್ಟಿನಲ್ಲಿ ಕಡಿಮೆ ಖರ್ಚಿನಲ್ಲಿ ತಂತ್ರಜ್ಞಾನವಾದ ಅಜೋಲ್ಲವನ್ನು ಜಾನುವಾರುಗಳಿಗೆ ಹೇಗೆ ಕೊಡಬಹುದು, ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು ಅಂತ ಹೇಳಿ ನಾವೀಗ ತಿಳ್ಕೊಳ್ಳೋಣ. ಅಜೋಲ್ಲಾ ಒಂದು ಬಹುವಾರ್ಷಿಕ ಹಸಿರು ಪಾಚಿಗೆ ಸೇರಿದ ಜಲಸಸ್ಯ. ಇದು ನೀರಿನ ಮೇಲೆ ಬೆಳೆಯಬಹುದಾಗಿದ್ದು ಅಧಿಕ ಪೋಷಕಾಂಶಗಳನ್ನು ಕೂಡ ಹೊಂದಿರುತ್ತದೆ. ಇದನ್ನು ಪ್ರಾಣಿಗಳಿಗೆ ಆಹಾರವಾಗಿ ಕೊಡುವುದರ ಜೊತೆಗೆ ಹಸಿರೆಲೆ ಗೊಬ್ಬರವಾಗಿ ಕೂಡ ನಾವು ಬಳಸಬಹುದು. ಭತ್ತ ಬೆಳೆಯುವ ಪ್ರದೇಶದಲ್ಲಿ ಅಜೋಲ್ಲವನ್ನು ಜೈವಿಕ ಗೊಬ್ಬರವಾಗಿ ನಾವು ಬಳಸುತ್ತೇವೆ. ಹಾಗಾದ್ರೆ ಇದನ್ನು ಎಲ್ಲೆಲ್ಲಿ ಬೆಳಿಬಹುದು? ಅಜೋಲ್ಲವನ್ನು ಮನೆ ಹಿತ್ತಲಿನಲ್ಲಿ ಅಥವಾ ಅಂಗಳದ ತೋಟದಲ್ಲಿ ಸ್ವಲ್ಪ ಜಾಗ ಇರುವ ಸ್ಥಳದಲ್ಲಿ ಬೆಳೆಯಬಹುದಾಗಿದೆ. ಇದನ್ನು ವರ್ಷದ ಎಲ್ಲಾ ತಿಂಗಳುಗಳಲ್ಲಿ ಬೆಳೆದು ಜಾನುವಾರುಗಳಿಗೆ ಇತರ ಮೇವಿನ ಜೊತೆ ಮಿಶ್ರಣ ಮಾಡಿ ಕೊಡಬಹುದಾಗಿದೆ. ಇದರಲ್ಲಿ ಇರುವಂತ ಪೋಷಕಾಂಶಗಳು ಯಾವ್ದಪ್ಪ ಅಂದ್ರೆ, ಇದರಲ್ಲಿ ಶೇಕಡ 24-26% ಪ್ರೋಟೀನ್ ಅಂಶ ಇರುತ್ತದೆ. ಇದರಿಂದ ಹಾಲು ಕರೆಯುವ ಹಸುಗಳು ಹೆಚ್ಚಿನ ಪ್ರಮಾಣದ ಹಾಗೂ ಒಳ್ಳೆಯ ಗುಣಮಟ್ಟದ ಹಾಲನ್ನು ಕೊಡುತ್ತವೆ. ಇದಲ್ಲದೆ ಜಾನುವಾರುಗಳು ಸದೃಢವಾಗಿ ಬೆಳೆಯುತ್ತದೆ. ಹಾಗೆ ಪ್ರೋಟೀನ್ ಹೊರತುಪಡಿಸಿ ಅಜೋಲದಲ್ಲಿ ವಿಟಮಿನ್, ಖನಿಜಾಂಶ ಮತ್ತು ಅಮೈನೋ ಆಮ್ಲಗಳಿರುವುದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಅದೇ ರೀತಿ ಕೋಳಿ ಸಾಕಾಣಿಕೆಯಲ್ಲೂ ಕೂಡ ಇದು ಬಹಳ ಸಹಕಾರಿಯಾಗಿದೆ. ಕೋಳಿಗಳ ಮಾಂಸದ ಪ್ರಮಾಣ ಕೂಡ ಇದು ಹೆಚ್ಚಿಸುತ್ತದೆ. ಹಾಗೆ ಅಜೋಲನ ಬೆಳೆಯುವ ವಿಧಾನ ನಾವೀಗ ತಿಳ್ಕೊಳ್ಳೋಣ. ಅಜೋಲನ ಬೆಳೆಸಕ್ಕೆ ನಮಗೆ ನೆರಳು ಇರುವ ಒಂದು ಸ್ಥಳವು ಗುರುತಿಸಬೇಕಾಗುತ್ತದೆ. ಅದರಲ್ಲಿ ಶೇಕಡ 60% ಸೂರ್ಯನ ಪ್ರಕಾಶ ಬೀಳುವಂತಿದ್ದರೆ ಸಾಕು. ಸಮತಟ್ಟಾದ ಜಾಗದಲ್ಲಿ 8 ಉದ್ದ, 4 ಅಗಲ ಹಾಗೂ 1 ಆಳ ಅಳತೆಯ ಗುಂಡಿಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತದೆ. ನಂತರ ಈ ಗುಂಡಿಯಲ್ಲಿ ಒಳಮೈ ಮುಚ್ಚುವಂತೆ ಪಾಲಿಥೀನ್ ಹಾಳೆಗಳನ್ನು ಹೊದಿಸಬೇಕು. ಅದೇ ರೀತಿ ಸಿಮೆಂಟಿನಲ್ಲಿ ಕಟ್ಟಿದ ಗುಂಡಿಯಲ್ಲಿ ಅಜೋಲ್ಲಾ ನಾವು ಏನಾದ್ರು ಬೆಳೆಸೋದಾದ್ರೆ ಈ ಪಾಲಿಥೀನ್ ಹಾಳೆಯ ಅವಶ್ಯಕತೆ ಇರುವುದಿಲ್ಲ. ಹೀಗೆ ನಿರ್ಮಿಸಿದ ಗುಂಡಿಯ ತಳಭಾಗದಲ್ಲಿ ಸುಮಾರು 1/2 ಜರಡಿ ಹಿಡಿದ ಕೆಂಪು ಮಣ್ಣನ್ನು ತುಂಬಿ ನಂತರ 2 ಕೆಜಿಯಷ್ಟು 2 ದಿನದ ಹಳೆಯ ತಾಜಾ ಸಗಣಿಯನ್ನು 1 ಬಕೆಟ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕಲಸಬೇಕು. ನಂತರ ಅದನ್ನು ಸೋಸಬೇಕು. ಹೀಗೆ ಸೋಸಿದ ಸಗಣಿ ರಾಡಿ ಮಾತ್ರ ಈ ಗುಂಡಿಗೆ ಹಾಕಬೇಕಾಗುತ್ತದೆ. ಮೇಲೆ ಮಣ್ಣಿನಿಂದ 4 ಎತ್ತರದಷ್ಟು ನೀರು ನಿಲ್ಲಿಸಬೇಕಾಗುತ್ತದೆ. ಮರುದಿನ ಆ ಗುಂಡಿಗೆ 1/2 ಕೆಜಿಯಷ್ಟು ಅಜೋಲವನ್ನು ನಾವು ಬಿಡಬೇಕಾಗುತ್ತೆ. ಹೀಗೆ ಬಿಟ್ಟ ಅಜೋಲವು 10-15 ದಿನಗಳ ನಂತರ ಗುಂಡಿ ತುಂಬಾ ಹಚ್ಚ ಹಸುರಾಗಿ ಚಾಪೆ

0: ಮಾದರಿಯಲ್ಲಿ ಅಜೋಲಾ ಹರಡಿಕೊಂಡಿರುತ್ತದೆ. ಈ ಅಜೋಲಾದ ಬೆಳವಣಿಗೆಗೆ 8-10 ದಿನಕ್ಕೊಮ್ಮೆ ನಾವು ಸುಮಾರು 20 ಗ್ರಾಂನಷ್ಟು ಶಿಲಾರಂಜಕ ಹಾಗೂ 1 ಕಿಲೋಗ್ರಾಂನಷ್ಟು ಸಗಣಿ ರಾಡಿಯನ್ನು ಗುಂಡಿಗೆ ಹಾಕುತ್ತಿರಬೇಕಾಗುತ್ತದೆ. ಇದಕ್ಕೆ ಅನುಕೂಲಕರವಾದ ವಾತಾವರಣದಲ್ಲಿ ದಿನಕ್ಕೆ 1-2 ಕೆಜಿ ನಾವು ಅಜೋಲಾವನ್ನು ಪಡೆಯಬಹುದಾಗಿದೆ. ಹೀಗೆ ಜಾನುವಾರುಗಳಿಗೆ ಹೇಗೆ ಕೊಡಬಹುದು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಇದನ್ನು ಎಲ್ಲಾ ದನಗಳು, ಎಮ್ಮೆಗಳು, ಕುರಿ ಮತ್ತು ಆಡುಗಳಿಗೆ ಕೊಡಬಹುದಾಗಿದೆ. ಇದನ್ನು ಗುಂಡಿಯಿಂದ ತೆಗೆದ ಅಜೋಲಾವನ್ನು ಚೆನ್ನಾಗಿ ತೊಳೆದು ಶೇಖರಿಸಿ ಪೂರ್ಣ ಆಹಾರದ ಜೊತೆ ಮಿಶ್ರಣ ಮಾಡಿಕೊಟ್ಟರೆ ಆಹಾರದ ಸಮರ್ಪಕ ಬಳಕೆ ಆಗುತ್ತದೆ. ಹಾಗೆ ಜಾನುವಾರುಗಳ ಜೀರ್ಣಶಕ್ತಿ ಹೆಚ್ಚಾಗಿ ಹಾಲಿನ ಉತ್ಪಾದನೆ ಕೂಡ ಹೆಚ್ಚಾಗುತ್ತದೆ. ಹಾಗಾಗಿ ಎಲ್ಲಾ ರೈತ ಬಾಂಧವರು ಹೆಚ್ಚಾಗಿ ಅಜೋಲಾವನ್ನು ಬೆಳೆದು ತಮ್ಮ ಮೇವಿನ ಸಮರ್ಪಕ ಬಳಕೆ ಮಾಡಬೇಕು ಅಂತ ಕೇಳ್ಕೊಂತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಇಲ್ಲಿ ಸಂಪರ್ಕಿಸಬೇಕು. ಸಂಪರ್ಕಿಸಬೇಕಾದ ನಂಬರ್ 9164538707. ಧನ್ಯವಾದಗಳು.
1: ಇದುವರೆಗೆ ನೇಗಿಲೆ ಮಿಡಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿ ಬಂತು. ಸಮಯ 6:46. ಕಾರ್ಯಕ್ರಮ ಹೆಲ್ತ್ ಹಿಂಟ್ಸ್, ಆರೋಗ್ಯ ಸೂತ್ರ. ಮಾಹಿತಿ ನೀಡುತ್ತಿದ್ದರು ಡಾಕ್ಟರ್ ಅರುಣ್ ಕುಮಾರ್.
2: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ, ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್, ಗ್ಯಾಸ್ಟ್ರೋಎಂಟ್ರೋಲಜಿಸ್ಟ್, ಅಂದ್ರೆ ಹೊಟ್ಟೆ ವಿಭಾಗ. ಇವತ್ತು ನಾವು ಮಾತಾಡ್ತಿರೋ ವಿಷಯ ಏನಂದ್ರೆ GI ಬ್ಲೀಡ್, ಅಂದ್ರೆ ಹೊಟ್ಟೆ ಮತ್ತು ಸಣ್ಣ ಕರುಳು ದೊಡ್ಡ ಕರುಳಲ್ಲಿ ರಕ್ತಸ್ರಾವದ ಬಗ್ಗೆ. ಸೊ ಯೂಶಲಿ ಹೊಟ್ಟೆ ಜಠರದ ರಕ್ತಸ್ರಾವನ ಎರಡ್ ತರ ನಾವು ಡಿವೈಡ್ ಮಾಡ್ತೀವಿ, ಅಂದ್ರೆ ವಿಭಜನೆ ಮಾಡ್ತೀವಿ. ಮೊದಲನೇದು ಅಪ್ಪರ್ GI ಬ್ಲೀಡ್. ಇವತ್ತು ನಾನು ಮಾತಾಡ್ತಿರೋದು ಅಪ್ಪರ್ GI ಬ್ಲೀಡ್ ಬಗ್ಗೆನೇ. ಅಪ್ಪರ್ GI ಬ್ಲೀಡ್ ಅಂದ್ರೆ ಬಾಯಿಂದ ಹಿಡಿದು ಹೊಟ್ಟೆ ಭಾಗದ ಕೆಳಗಿನ ಸ್ವಲ್ಪ ಸಣ್ಣ ಕರುಳಿನವರೆಗೂ, ಮೊದಲನೇ ಭಾಗದ ಸಣ್ಣ ಕರುಳಿನವರೆಗೂ ಅಪ್ಪರ್ GI ಬ್ಲೀಡ್ ಅಂತೀವಿ. ಅಂದ್ರೆ ಆ ಪಾರ್ಟ್ ವರ್ಗು ನಾವು ಡಿವೈಡ್ ಮಾಡ್ಕೊಂಡಿದೀವಿ. ಹೊಟ್ಟೆಯಲ್ಲಿ ಮತ್ತೆ ಗಂಟ್ಲಲ್ಲಿ ಯಾವ್ಯಾವ ಕಾರಣಗಳಿಂದ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಮೊದಲನೇದಾಗಿ ಕಾರಣ ಯಾವ್ದಂದ್ರೆ ಅಲ್ಸರ್ ಅಂತೀವಿ. ಸೊ ಅಲ್ಸರ್ ಅಂದ್ರೆ ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಂತೀವಿ. ಇದಕ್ಕೆ ಔಟ್ ಸೈಡ್ ತಿನ್ನೋದೇ ಕಾರಣ. ಯಾವ್ಯಾವ ಗಲೀಜ್ ಕೈಯಲ್ಲಿ ಆಹಾರಗಳನ್ನ ಪ್ರಿಪೇರ್ ಮಾಡಿರ್ತಾರೋ ಅಂತ ಊಟ ತಿಂದಾಗ ಹೊಟ್ಟೆಯಲ್ಲಿ ಹೆಚ್ ಪೈಲರಿ ಇನ್ಫೆಕ್ಷನ್ ಅಂತ ಆಗುತ್ತೆ. ಸೊ ಹೆಚ್ ಪೈಲರಿ ಅನ್ನೋದೊಂದು ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಅದು ಅಲ್ಸರ್ ಕಾಸ್ ಮಾಡುತ್ತೆ ಸ್ಲೋ ಆಗಿ. ಸೊ ಯೂಶಲಿ ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ಅಲ್ಲೇ ಯಾವಾಗ್ಲೂ ಪೇಷಂಟ್ಸ್ ಗೆ ಯಾವ ತರ ಇರುತ್ತೆ ಅಂದ್ರೆ, ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರ ಆಗೋದು, ಗ್ಯಾಸ್ ಬರೋದು, ತೇಗ್ ಜಾಸ್ತಿ ಬರೋದು, ಸೊ ಈ ತರ ಆಗ್ತಿರುತ್ತೆ. ಈ ಟೈಮಲ್ಲಿ ಪೇಷಂಟ್ಸ್ ಏನ್ ಅನ್ಕೊಂತಾರೆ, ಇರ್ಲಿ ಗ್ಯಾಸ್ಟ್ರಿಕ್ ಮಾತ್ರ ನುಂಗಿದ್ರಾಯ್ತು ಕಮ್ಮಿ ಆಗ್ಬಿಡುತ್ತೆ ಅಂತ. ಸೊ ಬಟ್ ಯಾವಾಗ ಬರೀ ಗ್ಯಾಸ್ಟ್ರಿಕ್ ಮಾತ್ರ ನುಂಗ್ತಿರ್ತಾರೋ, ಬಟ್ ಆ ಬ್ಯಾಕ್ಟೀರಿಯಾ ಟ್ರೀಟ್ಮೆಂಟ್ ತೊಗೊಳಲ್ವೋ, ಅದು ಆ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಬ್ಯಾಕ್ಟೀರಿಯಾ ಗ್ರೋತ್ ಜಾಸ್ತಿ ಆಗುತ್ತೋ ಆ ಟೈಮಲ್ಲಿ ಅದು ಅಲ್ಸರ್ ಕಾಸ್ ಮಾಡುತ್ತೆ. ಸೊ ಅಲ್ಸರ್ ಆಗ್ತಾ ಆಗ್ತಾ ಯಾವಾಗ ನೀವು ಬಿಟ್ಕೊಂತಿರು, ಅಲ್ಸರ್ ಅಲ್ಲಿ ಬ್ಲೀಡ್ ಆಗ್ತಾನೆ ಇರುತ್ತೆ. ಸೊ ರಕ್ತ ಕಮ್ಮಿ ಆಗೋದು, ಆ ರಕ್ತ ವಾಂತಿ ಆಗೋದು, ಆಮೇಲೆ ಮೋಷನ್ ಅಲ್ಲಿ ರಕ್ತ ಬೀಳೋದು, ಅಥವಾ ಮೋಷನ್ ಕಪ್ಪು ಕಪ್ಪು ಕಲರ್ ಹೋಗೋದು, ಮೋಷನ್ ನ ಸ್ಮೆಲ್ ಬರೋದು, ಮತ್ತೆ ಕಲ್ ತಿರುಗ್ ಬರೋದು. ಸೊ ಇದೆಲ್ಲ ಲಕ್ಷಣಗಳು ಇರುತ್ತೆ. ಸೊ ನೀವು ಯಾವಾಗ ಈ ಅಲ್ಸರ್ ನ ನೆಗ್ಲೆಕ್ಟ್ ಮಾಡ್ತಿರೋ ಆ ಟೈಮಲ್ಲಿ ಅದು ಪರ್ಫೋರೇಟ್ ಆಗಿ ಮತ್ತೆ ಹೊಟ್ಟೆ ಪೂರ್ತಿ ಇನ್ಫೆಕ್ಷನ್ ಆಡೋ ಸಾಧ್ಯತೆ ಇರುತ್ತೆ. ಇನ್ಫೆಕ್ಷನ್ ಯಾವಾಗ ಜಾಸ್ತಿ ಆಡುತ್ತೋ ಆ ಟೈಮಲ್ಲಿ ಆಪರೇಷನ್ ನೇ ಕೊನೆ ಚಾನ್ಸಸ್. ಸೊ ಅಲ್ಲಿವರೆಗೆ ಬಿಟ್ಕೋಬೇಡಿ. ಸೊ ಇದು ಒಂದ್ ಕಾರಣ. ಇನ್ನು ಎರಡನೇ ಕಾರಣ ಯಾವ್ದಂದ್ರೆ ವ್ಯಾರಿಕ್ಸ್ ಅಂತೀವಿ, ಅಂದ್ರೆ ಗಂಟ್ಲಲ್ಲಿ ರಕ್ತ ಕಣಗಳು ದೊಡ್ಡದಾಗದು. ಇದು ದೊಡ್ಡದಾಗದು ಯೂಶಲಿ ಕುಡಿಯೋರಲ್ಲಿ, ಯಾರು ಕುಡಿತಾರಲ್ಲ ಜಾಸ್ತಿ ಅಂತವ್ರಿಗೆ ಲಿವರ್ ಹಾಳಾಗುತ್ತೆ. ಲಿವರ್ ಹಾಳಾದವರಿಗೆ ಗಂಟ್ಲಲ್ಲಿ ರಕ್ತ ಕಣಗಳು ಊದ್ಕೊಂತವೆ, ಊದ್ಕೊಂಡ ಹಾಗೆ ಇರಲ್ಲ, ಊದ್ಕೊಂಡಿದ್ದು ಯೂಶಲಿ ಒಡ್ಕೊಳುತ್ತೆ. ಆ ಟೈಮಲ್ಲಿ ಇಮಿಡಿಯೇಟ್ ಆಗಿ ಪೇಷಂಟ್ಗಳು ರಕ್ತ ವಾಂತಿ ಮಾಡೋದು ಅಥವಾ ಮೋಷನ್ ಅಲ್ಲಿ ಕಪ್ಪು ಕಲರ್ ಹೋಗೋದು, ಇವೆರಡು ಸಿಂಪ್ಟಮ್ ಯೂಶಲಿ ಯಾರು ಕುಡಿತಿರ್ತಾರಲ್ಲ ಅಂತವರಿಗೆ ವ್ಯಾರಿಕ್ಸ್ ಅಂತೀವಿ. ಅಂದ್ರೆ ರಕ್ತ ಕಣಗಳು ಊದಿರೋದ್ರಿಂದ ಒಡ್ದಿರೋ ರಕ್ತಸ್ರಾವದಿಂದ ಆಗ್ತಿರೋ ಕಂಡೀಷನ್. ಸೊ ಯಾರು ರಕ್ತವಾಂತಿ ಮಾಡ್ತಿರ್ತಾರೆ ಅಂತವ್ರನ್ನ ಇಮಿಡಿಯೇಟ್ ಆಗಿ ತೋರಿಸಿ ಇದಕ್ಕೆ ಬ್ಯಾಂಡಿಂಗ್ ಅಂತ ಮಾಡ್ತೀವಿ. ಆ ರಕ್ತ ಕಣಗಳನ್ನ ನಾವು ರಬ್ಬರ್ ಬ್ಯಾಂಡ್ ಹಾಕಿ ಕ್ಲೋಸ್ ಮಾಡ್ತೀವಿ. ಅದು ಒಡ್ಕೊಳಕ್ಕೂ ಮುಂಚೆನೆ ಯಾರು ಕ್ಲೋಸ್ ಮಾಡಿಸ್ಕೊಂತಾರೋ ಅವರು ಜೀವಾಪಾಯದಿಂದ ಪಾರಾಗ್ಬೋದು. ಕೆಲವು ಸಲ ಒಡ್ಕೊಂತಾಗ ಯಾರು ಡಿಲೇ ಮಾಡ್ತಾರೋ ಹಾಸ್ಪಿಟ್ಲಿಗೆ ಬರೋದು, ಆಂಬುಲೆನ್ಸ್ ಅಲ್ಲೇ ಎಷ್ಟೋ ಪೇಷಂಟ್ಸ್ಗಳು ಸತ್ತಿರೋ ಸಾಧ್ಯತೆಗಳು ಇದ್ದಾವೆ. ಸೊ ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ. ಇದು ಎರಡನೇ ಕಾರಣ. ಮೂರನೇ ಕಾರಣ ಪಾಲಿಪ್ಸ್ ಅಂತೀವಿ ಅಂದ್ರೆ ಸಣ್ಣ ಸಣ್ಣ ಗಡ್ಡೆಗಳು ಸ್ಟಮಕ್ ಅಲ್ಲಿ ಅಂದ್ರೆ ಹೊಟ್ಟೆಲಿ ಈ ಸಣ್ಣ ಸಣ್ಣ ಪಾಲಿಪ್ಸ್ ಇಂದ ಅವು ಬ್ಲೀಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವಾಗ ಪಾಲಿಪ್ಸ್ ಬ್ಲೀಡ್ ಆಗ್ತಿರುತ್ತೋ ಅವಾಗ್ಲೂ ನಿಧಾನಕ್ಕೆ ಪೇಷಂಟ್ ರಕ್ತ ಕಮ್ಮಿ ಆಗೋದು ಅಥವಾ ಅವಾಗ ಹೇಳ್ದಂಗೆ ಕಪ್ಪು ಕಲರ್ ಮೋಷನ್.

0: ಗೊತ್ತೇ ಆಗ್ತಿಲ್ಲ. ಸೊ ಅಂತವ್ರು ಒಂದ್ಸಲ ಎಂಡೋಸ್ಕೋಪಿ ಮಾಡಿಸಿ ತೋರಿಸಿ, ಯಾಕಂದ್ರೆ ಟೆಲಿನೈಟೇಶಿಯಸ್ ಬರೀ ಎಂಡೋಸ್ಕೋಪಿಕಲಿ ಅಷ್ಟೇ ಕಾಣಿಸ್ತವೆ. ಇಂಥವಕ್ಕೆ ನಾವು ಕರೆಂಟ್ ಇಂದ ಸುಟ್ಟಿ ಅದನ್ನ ವಾಸಿ ಮಾಡ್ತೀವಿ. ಸೊ ಯಾವುದೇ ಕಾರಣಕ್ಕೂ ರಕ್ತವಾಂತಿ ಆಗ್ಲಿ ಅಥವಾ ಅನಿಮಿಯಾ ಆಗ್ಲಿ, ಜಸ್ಟ್ ಐರನ್ ಟ್ಯಾಬ್ಲೆಟ್ಸ್ ಯಾವ್ದೋ ಡಾಕ್ಟರ್ ಕೊಟ್ರು ಅಂತ ನುಂಗ್ಕೊಂಡು ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡಿ. ಯಾವ ಕಾರಣದಿಂದ ಆಗ್ತಿದೆ ಅಂತ ತಿಳಿರಿ, ತಿಳಿದ್ಮೇಲೆ ಅದು ಟ್ರೀಟ್ಮೆಂಟ್ ತಗೊಳ್ಳಿ. ಸೊ ಯಾವತ್ತು ನೆಗ್ಲೆಕ್ಟ್ ಮಾಡ್ಬೇಡಿ ಅಪ್ಪರ್ ಜೇ ಬ್ಲೀಡ್ನ.
1: ಯಾಕೆ ಸರ್ ಇವತ್ತು ತುಂಬಾ ಸುಸ್ತಾದಂಗೆ ಕಾಣ್ತೀರಾ?
2: ಯಾಕೋ ಗೊತ್ತಿಲ್ಲ ಮೇಡಮ್, ಎದೆ ನೋವು ಆಗ್ತಿದೆ.
1: ಮೊನ್ನೆ ನಮ್ ಯಜಮಾನರಿಗೂ ಹೀಗೆ ಆಗಿತ್ತು. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಸುಸಜ್ಜಿತವಾಗಿರೋ ಕಾರ್ಡಿಯೋಲಜಿ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿದ್ವಿ. ಈಗ ನಮ್ಮ ಮನೆಯವರು ಆರಾಮಾಗಿದ್ದಾರೆ. ಅಲ್ಲಿ ನುರಿತ ಹೆಸರಾಂತ ಹೃದಯ ರೋಗ ತಜ್ಞ ವೈದ್ಯರಿದ್ದಾರೆ. ECG, ಎಕೋ, TMT, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಹೀಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ, ಅದು ಕಡಿಮೆ ದರದಲ್ಲಿ. ಅಷ್ಟೇ ಅಲ್ಲ, ನಗುಮೊಗದ ಸೇವೆ ಕೂಡ ಸಿಗುತ್ತೆ.
3: ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
4: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.
5: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸುದ್ದಿ ಮಿಂಚು. ಶಿವಮೊಗ್ಗದ ಅಭಿವ್ಯಕ್ತಿ ಟ್ರಸ್ಟ್ ಇವರು ಶಿವಮೊಗ್ಗ ಸಾಹಿತ್ಯ ಹಬ್ಬ ಎಂಬ ಕಾರ್ಯಕ್ರಮವನ್ನು ಈ ತಿಂಗಳ 9 ಮತ್ತು 10 ಅಂದರೆ ನಾಳೆ ಮತ್ತು ನಾಡಿದ್ದು ಶಿವಮೊಗ್ಗದ ಕರ್ನಾಟಕ ಸಂಘ ಇಲ್ಲಿ ಆಯೋಜಿಸಿದೆ. ಆಸಕ್ತರು ಭಾಗವಹಿಸಬಹುದು. ಸುದ್ದಿ ಮಿಂಚು ಕೇಳಿದಿರಿ.

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
0: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿಯೇ.

0: ಎಸ್ಎಸ್ಎಲ್ಸಿ ಪಾಸ್ ಆಗಿರುವ ಅಭ್ಯರ್ಥಿಗಳಿಂದ ಡಿಪ್ಲೊಮಾ ಇನ್ ಟೂಲ್ಸ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರೊಸೆಷನ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಕೋರ್ಸ್ಗಳಿಗಾಗಿ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಓದು ಹಾಗೂ ಉದ್ಯೋಗ ಎರಡಕ್ಕೂ ಖಾತ್ರಿ ನೀಡುವ ಜಿಟಿಟಿಸಿ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಿ ಅರ್ಜಿಗಳನ್ನು ಪಡೆಯಬಹುದು.
1: ಫೋನ್ ಸಂಖ್ಯೆ 9449945580, ಇನ್ನೊಂದು 9880140054.
2: ಆತ್ಮೀಯ ಕೇಳಿದರೆ ಗಮನಿಸಿ, ಬೆಳಿಗ್ಗೆ 7:15 ವಿಶ್ವ ರೆಡ್ ಕ್ರಾಸ್ ದಿನ ಸಂದರ್ಭದಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾದ ವಾಣಿ ಎಸ್ ಆರ್ ಅವರಿಂದ ಭಾಷಣ ಕೇಳುವಿರಿ. 7:45 ಚಿತ್ರಗೀತೆಗಳು, 8:30 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, 9:05 ಗೆಲುವಿನ ಗುಟ್ಟು ಸರಣಿ ಕಾರ್ಯಕ್ರಮದಲ್ಲಿ ಇಂದು ಚಂದ್ರಮಾಗನ ಅವರ ಕನಸು, ಅರುಣ್ ಐಸ್ ಕ್ರೀಮ್ ರುಚಿಯಾದ ಕತೆ, ಈ ಕುರಿತು ಪ್ರಾಧ್ಯಾಪಕ ರವಿಕುಮಾರ್ ಅವರಿಂದ ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ, 9:30 ಸಿನಿತರಂಗದಲ್ಲಿ ಸೋನು ನಿಗಮ್ ಅವರ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳಿಕಪ್ಪ. 10:00 ಹಾಡು ಮಾತಾಡು ಇಂದಿನ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆಯಲ್ಲಿ ಭದ್ರಾವತಿಯ ಸರ್ ಎಂ ವಿ ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು ಭಾಗವಹಿಸಿ ಸಾಧಕರ ಪರಿಚಯವನ್ನ ಮಾಡಿಕೊಡುತ್ತಿದ್ದಾರೆ. ಇವರೊಂದಿಗೆ ನಮ್ಮ ಆಕಾಶವಾಣಿ ಆರ್ಜೆ ಡಾಕ್ಟರ್ ಟಿ ಎನ್ ಬಸವರಾಜ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. ಈಗ ಸಮಯ 7:02.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡಿದೆ, ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
6: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
6: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
6: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ, ಪಶ್ಚಿಮ ಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ, ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್, ಇಂದು ಆನುವಂಶಿಕ ರಕ್ತ ಕಾಯಿಲೆ ಥಲಸೇಮಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಆಹಾರ ಧಾನ್ಯಗಳ ದಾಸ್ತಾನು 604.02 ಲಕ್ಷ ಟನ್ಗಳ ಗಡಿ ತಲುಪಿದ್ದು, ಕಡ್ಡಾಯ ಬಫರ್ ಅವಶ್ಯಕತೆಗಿಂತ 3 ಪಟ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಹಾಗೂ ವಿವಿಧ ಜನಕಲ್ಯಾಣ ಯೋಜನೆಗಳಿಗೆ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ರೈತರಿಂದ ವ್ಯವಸ್ಥಿತ ಖರೀದಿ, ಸಮೃದ್ಧ ಫಸಲು ಮತ್ತು ಅನ್ನದಾತರಿಗೆ ನೀಡುತ್ತಿರುವ ನಿರಂತರ ಬೆಂಬಲ, ಆಹಾರ ಭದ್ರತೆ, ರೈತ ಕಲ್ಯಾಣ ಮತ್ತು ಸುಭದ್ರ ಭವಿಷ್ಯದ ಕಡೆಗಿನ ಭಾರತದ ಬದ್ಧತೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಲಪಡಿಸುತ್ತಿದೆ ಎಂದಿದ್ದಾರೆ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯಡಿ ಯಾವುದೇ ರಾಜ್ಯದ ಫಲಾನುಭವಿಗಳು ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಡಿಮೆ ಪ್ರಮಾಣದ ಪಡಿತರ ವಿತರಣೆ, ಹಣ ವಸೂಲಿ ಅಥವಾ ಇತರೆ ಅಕ್ರಮಗಳ ಬಗ್ಗೆ ನಿಶುಲ್ಕ ಸಹಾಯವಾಣಿ 1967ಕ್ಕೆ ದೂರು ನೀಡಬಹುದು. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಮೇ ಹಾಗೂ ಜೂನ್ ತಿಂಗಳ ಆಹಾರ ಧಾನ್ಯವನ್ನು ಮೇ ತಿಂಗಳಲ್ಲೇ ಒಟ್ಟಿಗೆ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ ಆಧಾರಿತ ಹವಾಮಾನ ಮುನ್ಸೂಚನೆ ಒದಗಿಸುವ ಕಲ್ಪ ಮತ್ತು ಸಂಕಲ್ಪ ಮೊಬೈಲ್ ಆಪ್ಗಳ ಮೂಲಕ ನೇರವಾಗಿ ರೈತರು ಅಗತ್ಯ ಮಾಹಿತಿಯನ್ನು ಪಡೆಯಬಹುದು ಎಂದು ಹೊಸದಿಲ್ಲಿಯ ಭಾರತೀಯ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮೊಹಪಾತ್ರ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಡಾ ಎಸ್ವಿ ಪಾಟೀಲ್ ಫೌಂಡೇಶನ್ ಆಶ್ರಯದಲ್ಲಿ ಮುಂದಿನ ತಲೆಮಾರಿನ ಕೃಷಿ, ಎಐ, ಯಾಂತ್ರೀಕೃತ ಮತ್ತು ಡಿಜಿಟಲ್ ರೂಪಾಂತರ ಕುರಿತ 3 ದಿನಗಳ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಉಪಕುಲಪತಿ ಪಿಎಲ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. 200ಕ್ಕೂ ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026ಕ್ಕೆ ಉಪಕುಲಪತಿ ನಾರಾಯಣಸ್ವಾಮಿ ಚಾಲನೆ ನೀಡಲಿದ್ದಾರೆ. ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳ ರೈತರು ಭಾಗವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಬೀಜ ನಿಗಮ, ರಾಷ್ಟೀಯ ಬೀಜ ನಿಗಮ, ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು, ದೇಶಿ ತಳಿಗಳ ಪೋಷಕರು ಮತ್ತು ಸಂರಕ್ಷಕರು, ರೈತ ಉತ್ಪಾದಕರ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು, ಬೀಜ ಉತ್ಪಾದಕರು, ಬೀಜ ಪರಿಕರ ಮಾರಾಟಗಾರರು ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಈ ಪ್ರದರ್ಶಿನಿ ಆಯೋಜಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಮೇಡ್ ಇನ್ ಇಂಡಿಯಾ ಪ್ರಕಲ್ಪದ ಭಾಗವಾಗಿ ಕೇಂದ್ರ ಸರ್ಕಾರದ ಸಬ್ಸಿಡಿ ಸಹಾಯದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಕೇಂದ್ರೀಯ ಅಡಕೆ ಹಾಗೂ ಕೊಕ್ಕೋ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಲಿಮಿಟೆಡ್ ಕ್ಯಾಂಪ್ಕೋ ಸಂಸ್ಥೆ ರೈತರಿಂದ ರೈತರೇ ರೈತರಿಗಾಗಿ ನಡೆಸುತ್ತಿರುವ ಸಂಸ್ಥೆ ತನ್ನ ಅನೇಕ ಉತ್ಪನ್ನಗಳನ್ನು ವಿದೇಶಕ್ಕೂ ರಫ್ತು ಮಾಡುತ್ತಿದೆ. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಕೊಕ್ಕೋ ಗಿಡಗಳನ್ನು ಬೆಳೆಸಲು ರೈತರಿಗೆ ಸೂಕ್ತ ಅನುದಾನ ಹಾಗೂ ಸಬ್ಸಿಡಿ ಪ್ರಾವಧಾನ ಕಲ್ಪಿಸಿದೆ. ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೆಂಟ್ರಲ್ ಅರಕನೇಟ್ ಅಂಡ್ ಕೊಕ್ಕೋ ಮಾರ್ಕೆಟಿಂಗ್ ಕೋಪರೇಟಿವ್ ಲಿಮಿಟೆಡ್ ಕ್ಯಾಂಪ್ಕೋ ಸುಮಾರು ವರ್ಷಕ್ಕೆ 5,000 ಮೆಟ್ರಿಕ್ ಟನ್ ಕೊಕ್ಕೋವನ್ನ ಫ್ಯಾಕ್ಟರಿಯಲ್ಲಿ ಉಪಯೋಗ ಮಾಡುತ್ತದೆ. ಸುಮಾರು 620ಕ್ಕಿಂತಲೇ ಹೆಚ್ಚು ಜನ, ಅದರಲ್ಲಿ 100 ಜನಕ್ಕಿಂತಲೇ ಹೆಚ್ಚು ಮಹಿಳೆಯರಿದ್ದಾರೆ. ಕ್ಯಾಂಪ್ಕೋದ ವಿನ್ನರ್ ಅಂತ ಡ್ರಿಂಕಿಂಗ್ ಚಾಕ್ಲೇಟ್ ಇದೆ, ಅದನ್ನು ವೆಸ್ಟರ್ನ್ ಆಫ್ರಿಕನ್ ಕಂಟ್ರೀಸ್ ಗಳಿಗೆ ವಿಶೇಷವಾಗಿ ಟೋಗೋ, ಲೂಮೆ, ನೈಜೀರಿಯಾ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ದೇವೆ. ಕ್ಯಾಂಪ್ಕೋ ಫ್ಯಾಕ್ಟರಿ ಬೀನ್ ಟು ಬಾರ್ ಅಂದ್ರೆ ರೈತನ ತೋಟದಿಂದ ಕೊಕ್ಕೋ ಬೀನ್ ಅನ್ನ ತಂದು ಇದಕ್ಕೆ ವ್ಯಾಲ್ಯೂಡೇಷನ್ ಮಾಡಿ ಭಾರತದಲ್ಲಿ ವಿಶೇಷವಾಗಿ ಕೋಪರೇಟಿವ್ ಸೆಕ್ಟರ್ ನಲ್ಲಿ ಇರ್ತಕ್ಕಂತಹ ಒಂದು ಯುನಿಕ್ ಇಂಡಸ್ಟ್ರಿ ಇದು.

0: ರೈತರು ರೈತರಿಗಾಗಿ ರೈತರು ಸೇರಿ ಮಾಡಿದಂತಹ ಒಂದು ಕೋಆಪರೇಟಿವ್ ಸೆಕ್ಟರ್ ನ ಇಂಡಸ್ಟ್ರಿ ಇದು. ಮಿಷನರಿಗಳನ್ನೆಲ್ಲ ತಂದಾಗ ನಮಗೆ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಇದಕ್ಕೆ ಕೊಡುತ್ತದೆ. ಈ ವರ್ಷ ಬಜೆಟ್ ನಲ್ಲಿ ಕೊಕ್ಕೋ ಗಿಡಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಕ್ಕೋ ಬೆಳವಣಿಗೆ ಮಾಡೋದಕ್ಕೋಸ್ಕರ, ಕೊಕ್ಕೋ ಉತ್ಪಾದನೆ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಇದಕ್ಕೆ ಸಬ್ಸಿಡಿಯನ್ನ ಇಟ್ಟಿದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿ ಅಧ್ಯಯನ ನಿರತ ಎಸ್ ಭರತ್ ಕುಮಾರ್, ಪ್ರೊಫೆಸರ್ ಎನ್ ಪ್ರವೀಣ್ ಕುಮಾರ್ ಮಾರ್ಗದರ್ಶನದಲ್ಲಿ ಪಶ್ಚಿಮಘಟ್ಟದ ಅರಣ್ಯದಲ್ಲಿ 3 ಹೊಸ ಮರಕಲುಷಣ ಉಡ್ ಡಿಕೆ ಶಿಲೀಂಧ್ರಗಳನ್ನು ಪತ್ತೆ ಹಚ್ಚಿ ವಿಶ್ವದ ಗಮನ ಸೆಳೆದಿದ್ದಾರೆ. ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದ ನಿರ್ದೇಶಕ ಫಾದರ್ ರೋಷನ್ ಕ್ಯಾಸ್ಟಿಲಾನೋ ಹಾಗೂ ಉಪಕುಲಪತಿ ರೆವರೆಂಡ್ ಫಾದರ್ ವಿಕ್ಟರ್ ಲೋಬೊ ಎಸ್ಜೆ ವಿಜ್ಞಾನಿಗಳ ತಂಡವನ್ನು ಅಭಿನಂದಿಸಿದ್ದಾರೆ. 2025 ಸಾಲಿನ ಯುವ ಸಂಶೋಧನಾ ವಿದ್ವಾಂಸ ಪ್ರಶಸ್ತಿಗೆ ಭಾಜನರಾದ ಎಸ್ ಭರತ್ ಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: ನನ್ನ ಪಿಎಚ್ಡಿ ಸಂಶೋಧನಾ ವಿಷಯವು ಕರ್ನಾಟಕ ಪಶ್ಚಿಮ ಘಟ್ಟಗಳಲ್ಲಿ ಮರಕುಲುಷಣ ಶಿಲೀಂಧ್ರಗಳ ವೈವಿಧ್ಯತೆ ಮತ್ತು ಅವುಗಳ ಜೈವ ನಿಯಂತ್ರಣ ಆಗಿದ್ದು, ಇದೇ ಸಂಶೋಧನಾ ಭಾಗವಾಗಿ ಈ ಹೊಸ ಜಾತಿಗಳ ಪತ್ತೆ ಸಾಧ್ಯವಾಗಿದೆ. ಡಾಕ್ಟರ್ ಎನ್ ಪ್ರವೀಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಸಂಶೋಧನೆ ಶಿಲೀಂಧ್ರ ವಿಜ್ಞಾನ ಕ್ಷೇತ್ರಕ್ಕೆ ಒಂದು ಸಣ್ಣ ಆದರೆ ಮಹತ್ವದ ಕೊಡುಗೆಯಾಗಿದೆ. ನಾವು ಗುರುತಿಸಿದ ಹೊಸ ಜಾತಿಗಳಲ್ಲಿ ಗ್ಯಾನೋಡರ್ಮಸ್ ಸಿಟೇನಿಯಂ ಮತ್ತು ಫಲ್ವಿಫೋಮ್ ಫಿಸಿಕೋಲ ಸೇರಿವೆ. ಈ ಎರಡು ಜಾತಿಗಳಿಗೆ ಅವುಗಳ ಅತಿಥೀಯ ಮರಗಳ ಆಧಾರದ ಮೇಲೆ ಹೆಸರು ನೀಡಲಾಗಿದೆ. ಮೂರನೇ ಜಾತಿಯಾದ ಲ್ಯಾಕ್ನೋಕ್ಲಾಡಿಯಂ ಸೇಬೆ ಕೃಷ್ಣೇರಂ ನನ್ನ ತಂದೆಯ ಗೌರವಾರ್ಥಕವಾಗಿ ಸೇಬೆ ಕೃಷ್ಣೇರಂ ಎಂಬ ಹೆಸರು ನೀಡಿದ್ದೇನೆ. ಈ ಎಲ್ಲಾ ಜಾತಿಗಳನ್ನು ವಿಶ್ಲೇಷಣಾತ್ಮಕವಾಗಿ ವರ್ಗೀಕರಣ ಮತ್ತು ವಂಶವೃಕ್ಷ ಅಧ್ಯಯನಗಳ ಮೂಲಕ ಜಾಗತಿಕ ವಿಜ್ಞಾನ ಸಮುದಾಯಕ್ಕೆ ಪರಿಚಯಿಸಲಾಗಿದೆ. ಪಶ್ಚಿಮ ಘಟ್ಟಗಳು ಜೈವ ವೈವಿಧ್ಯತೆಯ ಪ್ರಮುಖ ಹಾಟ್ಸ್ಪಾಟ್ ಆಗಿದ್ದು, ಇನ್ನು ಅನ್ವೇಷಿಸದ ಅನೇಕ ಶಿಲೀಂಧ್ರ ವೈವಿಧ್ಯತೆಯ ಸಾಧ್ಯತೆಗಳನ್ನು ಈ ಸಂಶೋಧನೆಯು ಸೂಚಿಸುತ್ತದೆ. ನಮ್ಮ ಸಂಶೋಧನಾ ಫಲಿತಾಂಶಗಳು ಅಂತಾರಾಷ್ಟ್ರೀಯ ಪೀರ್ ರಿವ್ಯೂ ಪತ್ರಿಕೆಗಳಾದ ಜರ್ನಲ್ ಆಫ್ ಸಸ್ಟೈನಬಲ್ ಫಾರೆಸ್ಟ್ರಿ ಮತ್ತು ಇಂಡಿಯನ್ ಫೈಟೋಪೆಥಾಲಜಿಗಳಲ್ಲಿ ಪ್ರಕಟವಾಗಿರುವುದು ಮತ್ತೊಂದು ಹೆಮ್ಮೆಯ ವಿಷಯವಾಗಿದೆ.
1: ಮೂಲತಃ ಧಾರವಾಡದವರಾದ ಪ್ರಸ್ತುತ ಅಮೆರಿಕೆಯಲ್ಲಿ ನೆಲೆಸಿರುವ ಡಾ ಕಟ್ಟೇಶ್ ಕಟ್ಟಿ ಅವರನ್ನು ಅಂತಾರಾಷ್ಟೀಯ ಉನ್ನತ ವೃತ್ತಿಪರರ ಸಂಘ ಆರೋಗ್ಯ ರಕ್ಷಣೆಯ 2026 ಸಾಲಿನ ಅತ್ಯುತ್ತಮ ನಾವೀನ್ಯಕಾರ ಎಂದು ಪುರಸ್ಕರಿಸಿದೆ. ನ್ಯಾನೋ ಆಯುರ್ವೇದಿಕ್ ಮೆಡಿಸಿನ್ ಎಂಬ ಹೊಸ ವೈದ್ಯಕೀಯ ಕ್ಷೇತ್ರದ ಪ್ರವರ್ತಕರಾಗಿ ಅವರನ್ನು ಗುರುತಿಸಲಾಗಿದೆ. ಅಮೆರಿಕದ ಮಿಸೌರಿ ವಿಶ್ವವಿದ್ಯಾಲಯದಲ್ಲಿ ವಿಕಿರಣಶಾಸ್ತ್ರದ ವಿಶಿಷ್ಟ ಕ್ಯೂರೇಟರ್ಗಳ ಪ್ರಾಧ್ಯಾಪಕರಾಗಿ ಮತ್ತು ಹಸಿರು ನ್ಯಾನೋ ತಂತ್ರಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ಡಾ ಕಟ್ಟೇಶ್ ಕಟ್ಟಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಲಿದ್ದಾರೆ. ವಿಶೇಷ ಆಹ್ವಾನಿತ ಶ್ರೋತೃಗಳು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಥಲಸೇಮಿಯಾ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತಕಾಯಿಲೆ ಥಲಸೇಮಿಯಾ ಜನಜಾಗೃತಿ ದಿನ ಇಂದು. 1994 ಪ್ರತಿ ವರ್ಷ ಥಲಸೇಮಿಯಾ ಇಂಟರ್ನ್ಯಾಷನಲ್ ಫೆಡರೇಷನ್ TIF ಈ ದಿನಾಚರಣೆಗೆ ಚಾಲನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ

0: ವ್ಯವಸ್ಥೆ ಸುದೃಢ. ಪಶ್ಚಿಮ ಘಟ್ಟದಲ್ಲಿ ಮೂರು ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ. ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್. ಇಂದು ಆನುವಂಶಿಕ ರಕ್ತ ಕಾಯಿಲೆ ಥಲಸೆಮಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವಿಶ್ವ ರೆಡ್ ಕ್ರಾಸ್ ದಿನ, ಈ ಕುರಿತು ಸಮಾಜ ವಿಜ್ಞಾನ ಶಿಕ್ಷಕರಾದ ವಾಣಿ ಎಸ್ ಕೆ ಅವರಿಂದ ಭಾಷಣ.
2: ಆಕಾಶವಾಣಿ ಭದ್ರಾವತಿ, ಇಂದು ಮೇ 8 ವಿಶ್ವ ರೆಡ್ ಕ್ರಾಸ್ ದಿನ. ಈ ಸಂದರ್ಭದಲ್ಲಿ ಈ ದಿನದ ವಿಶೇಷತೆಯನ್ನು ಕುರಿತು ಮಾತನಾಡುತ್ತಾರೆ ಸಮಾಜ ವಿಜ್ಞಾನ ಶಿಕ್ಷಕರಾದ ವಾಣಿ ಎಸ್ ಕೆ.
3: ಪ್ರೀತಿಯ ಆಕಾಶವಾಣಿ ಬಂಧುಗಳೇ, ನಾನು ವಾಣಿ ಎಸ್ ಕೆ, ಸಮಾಜ ವಿಜ್ಞಾನ ಶಿಕ್ಷಕರು, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಆನಂದಪುರಂ, ಸಾಗರ ತಾಲೂಕು. ಮೇ 8 ವಿಶ್ವ ರೆಡ್ ಕ್ರಾಸ್ ದಿನ, ಇದರ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಇಂದು ಮಾನವ ಸಮುದಾಯದಲ್ಲಿ ಯುದ್ಧ, ಅಪಘಾತಗಳು, ಪ್ರಾಕೃತಿಕ ವಿಕೋಪಗಳು ಇಲ್ಲವೇ ಅಚಾತುರ್ಯ ಸಂಗತಿಗಳಿಂದ ವಿಚಿತ್ರ ಸಾವು ನೋವು ಉಂಟಾಗುತ್ತಿದೆ. ಗಾಯಾಳುಗಳಾಗಿ ಸಂಕಟದಿಂದ ತಲ್ಲಣವನ್ನು ಮಾನವ ಜಗತ್ತು ಭಯದಿಂದ ಎದುರಿಸುತ್ತಿದೆ. ಪರಸ್ಪರ ಅಶಾಂತಿ, ಸ್ವಾರ್ಥತೆಯ ಜ್ವಾಲೆಗಳು, ಗಡಿಬಿಡಿಯ ಧಾವಂತ, ಗಟ್ಟಿತನದ ಕೊರತೆಯಲ್ಲಿ ಹಿನ್ನಡೆಯು ಮಾನವನ ಸುಮಧುರ ಜೀವನದ ಬದುಕಿಗೆ ಅಡಚಣೆಯಾಗುತ್ತಿದೆ ಎನ್ನಬಹುದು. ಪರಸ್ಪರ ಸಹಾಯ, ಮಾನವೀಯತೆ, ಸಹಭಾಗಿತ್ವ ಮುಖ್ಯವಾಗಿದೆ ಎನ್ನುವುದಾದರೆ ಇವತ್ತಿನ ವಿಶೇಷತೆಯನ್ನು ಅರಿತು ನಾವು ಬಾಳಬೇಕಿದೆ, ಅರಿತುಕೊಳ್ಳಲೇಬೇಕಿದೆ. ಸಮಾಜ ಸೇವಕ, ಮಹಾನ್ ಮಾನವತಾವಾದಿ ಸ್ವಿಟ್ಜರ್ಲೆಂಡಿನ ಹೆನ್ರಿ ಡೊನಾಲ್ಡ್ 1828 ಮೇ 8 ಜಿನೇವಾದಲ್ಲಿ ಜನಿಸಿದರು. ಇವರ ಸೇವೆಯನ್ನು ಗುರುತಿಸಿ ಜನ್ಮದಿನವನ್ನು ರೆಡ್ ಕ್ರಾಸ್ ದಿನವೆಂದು ಜಗತ್ತಿನೆಲ್ಲೆಡೆ ಆಚರಿಸಲಾಗುತ್ತಿದೆ. ಪ್ರಕೃತಿ ವಿಕೋಪ, ಯುದ್ಧದ ಸಂದರ್ಭದಲ್ಲಿ ಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡುವ ಸಂಸ್ಥೆಯೇ ರೆಡ್ ಕ್ರಾಸ್ ಸಂಸ್ಥೆ. ಈ ಸಂಸ್ಥೆಯನ್ನು ಏಕೆ ಸ್ಥಾಪಿಸಿದ್ರು ಅಂತ ನೋಡೋದಾದ್ರೆ 1859 ಇಟಲಿ ದೇಶದಲ್ಲಿ ಸೊಲ್ಫರಿನೋ ಯುದ್ಧ ಸಂಭವಿಸಿತು. ಈ ಯುದ್ಧದಲ್ಲಿ ಮಡಿದವರು 1000+ ರಕ್ತದ ಮಡುವಿನಲ್ಲಿ ಚೀರಾಟ, ಯುದ್ಧದ ಆಕ್ರಂದನ, ರೋದನ, ಗಾಯಾಳುಗಳ ಪರಿಸ್ಥಿತಿಯನ್ನು ಕಂಡು ಹೆನ್ರಿ ಡೊನಾಲ್ಡ್ ಮರುಗಿದರು. ಪರಸ್ಪರ ಸಹಾಯ, ಪ್ರಥಮ ಚಿಕಿತ್ಸೆ, ರಕ್ತದಾನವು ಅನೇಕ ಜೀವಕೋಟಿಗಳ ಪ್ರಾಣವನ್ನು ಉಳಿಸುತ್ತದೆ ಎಂದು ಮನಗೊಂಡು ಕಷ್ಟದಲ್ಲಿರುವ ಮನುಜ ಕುಲಕ್ಕೆ ಸಹಾಯವು ಅನಿವಾರ್ಯ ಮತ್ತು ಅಗತ್ಯವೆಂದು ತೀರ್ಮಾನಿಸಿದರು. ಹೀಗಾಗಿಯೇ 1863 ಮೇ 8 ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯನ್ನು ಸ್ಥಾಪಿಸಿದ್ದು ಇತಿಹಾಸವಾಗಿದೆ ಅಂತನ್ಬಹುದು. ಈ ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ವಾಕ್ಯ ಏನು ಅಂತಂದ್ರೆ, ಮಾನವೀಯತೆಯ ಮೂಲಕ ಶಾಂತಿಯ ಕಡೆಗೆ. ಹಾಗೇನೆ ಒಬ್ಬರಿಗಾಗಿ ಮಾಡುವ ಹಿತ ಜಗತ್ತಿಗಾಗಿ ಮಾಡುವ ಹಿತ ಎಂಬ ಸಿದ್ಧಾಂತದ ಮೂಲಕ ನಿಸ್ವಾರ್ಥ ಸೇವೆಯನ್ನು ಈ ಸಂಸ್ಥೆ ಮತ್ತು ಸಂಸ್ಥೆಯ ಪದಾಧಿಕಾರಿಗಳು, ಸ್ವಯಂ ಸೇವಕರು ಸಲ್ಲಿಸುತ್ತಿದ್ದಾರೆ. ಇಂದು ಜಗತ್ತಿನಲ್ಲಿ ಭಾರತವನ್ನೂ ಒಳಗೊಂಡಂತೆ ಸರಿಸುಮಾರು 190 ಹೆಚ್ಚು ದೇಶಗಳು ರೆಡ್ ಕ್ರಾಸ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವುದು ಸ್ತುತ್ಯಾರ್ಹ. ವಿಶಿಷ್ಟವಾದ ಉದ್ದೇಶಗಳನ್ನು ಇಟ್ಟುಕೊಂಡು ಕಾರ್ಯದಲ್ಲಿ ಮಗ್ನವಾಗಿದೆ. ಅವುಗಳೆಂದರೆ ಜಾತಿ, ಧರ್ಮ ಅಥವಾ ರಾಷ್ಟ್ರೀಯತೆ ತಾರತಮ್ಯವಿಲ್ಲದೆ ನಿಷ್ಪಕ್ಷಪಾತವಾಗಿ ಇದು ಸೇವೆಯನ್ನು ಸಲ್ಲಿಸುವುದು, ಯಾವುದೇ ರಾಜಕೀಯ ಪಕ್ಷ ಅಥವಾ ಸಂಘರ್ಷಿತ ಗುಂಪುಗಳಿಂದ ದೂರವಿರುವುದು, ಸ್ವತಂತ್ರ ತತ್ವದಡಿಯಲ್ಲಿ ಸೇವೆ ಮಾಡುವುದು, ಮಾನವೀಯತೆ, ಶಾಂತಿ, ಗೌರವತೆಯನ್ನು ಅನುಸರಿಸುವುದು, ಪರಸ್ಪರ ಸಹಕಾರ, ಸಹಾನುಭೂತಿ, ಸೇವಾ ಭಾವನೆಯನ್ನು ಉತ್ತೇಜಿಸುವುದು, ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸುವುದು. ಅಲ್ಲದೆ ಇದರ ವಿಶೇಷವಾದ ಮೂಲ ತತ್ವ ಅಂದರೆ ಮಾನವೀಯತೆ, ನಿಷ್ಪಕ್ಷಪಾತ, ತಾಟಸ್ಥತೆ, ಸ್ವಯಂ ಪ್ರೇರಿತ ಸೇವೆ, ಏಕತೆ, ಸಾರ್ವತ್ರಿಕತೆಯನ್ನು ಅನುಸರಿಸುವುದು. ಈ ರೆಡ್ ಕ್ರಾಸ್ ಸಂಸ್ಥೆ ಯಾವ್ಯಾವ ಕಾರ್ಯವನ್ನು ಮಾಡುತ್ತಾ ಇದೆ ಅನ್ನೋದಾದ್ರೆ, ಯುದ್ಧ, ಭೂಕಂಪ, ಪ್ರವಾಹ, ಸಾಂಕ್ರಾಮಿಕ ರೋಗ ಇಲ್ಲವೇ ಇತರ ಸಂದಿಗ್ಧ ಪರಿಸ್ಥಿತಿ

0: ಎಲ್ಲಿ ಈ ಸಂಸ್ಥೆಯ ಸ್ವಯಂ ಸೇವಕರು ಪ್ರಥಮ ಚಿಕಿತ್ಸೆಯನ್ನು, ಶುದ್ಧ ಕುಡಿಯುವ ನೀರನ್ನು, ಔಷಧಿ ಉಪಚಾರವನ್ನು ಒದಗಿಸುವುದರ ಮೂಲಕ, ಆಹಾರ ಪಟ್ಟಣಗಳನ್ನು ವಿತರಿಸುವುದರ ಮೂಲಕ, ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿ ರಕ್ತವನ್ನು ಸಂಗ್ರಹಿಸಿ ಅಗತ್ಯ ರೋಗಿಗಳಿಗೆ ಒದಗಿಸಿ ಜೀವ ಉಳಿಸುವ ಮಹತ್ ಕಾರ್ಯವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಇನ್ನು ನಮ್ಮ ಭಾರತ ದೇಶಕ್ಕೆ ಬಂದ್ರೆ 1920 ಈ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಎಂಬ ಹೆಸರಿನಿಂದ ಇದು ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಕರ್ನಾಟಕದಲ್ಲಿ 1921 ಈ ಸಂಸ್ಥೆಯನ್ನು ಸ್ಥಾಪಿಸಿಕೊಳ್ಳಲಾಗಿದೆ. ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿಯೂ ಸ್ವತಃ ರೆಡ್ ಕ್ರಾಸ್ ಸಂಸ್ಥೆ ಇರೋದನ್ನ ನಾವು ಕಾಣಬಹುದಾಗಿದೆ. ಭಾರತದಲ್ಲಿ ಸರಿಸುಮಾರು 1100 ಹೆಚ್ಚು ಶಾಖೆಗಳನ್ನು ಕಾಣಬಹುದಾಗಿದೆ. ಅಲ್ಲದೆ ರಕ್ತ ನಿಧಿ ಕೇಂದ್ರಗಳು, ಆಸ್ಪತ್ರೆಗಳು, ವಿಪತ್ತು ನಿರ್ವಹಣಾ ಘಟಕಗಳ ಮೂಲಕ ಈ ಸಂಸ್ಥೆಯು ಕೆಲಸವನ್ನು ನಿರ್ವಹಿಸುತ್ತಿದೆ. ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳು ಇದರ ಅಧ್ಯಕ್ಷರಾಗಿರುವುದು ಗಮನಾರ್ಹ ಸಂಗತಿ. ಯಾವ ಯಾವ ಸಂದರ್ಭಗಳಲ್ಲಿ ಈ ಸಂಸ್ಥೆಯು ಭಾರತದಲ್ಲಿ ಸೇವೆಯನ್ನು ಇದುವರೆಗೆ ಮಾಡಿದೆ ಅನ್ನುವುದಾದರೆ, 2001 ಗುಜರಾತಿನ ಭೀಕರ ಭೂಕಂಪನ, 2004 ದಕ್ಷಿಣ ಭಾರತದಲ್ಲಿ ಅಂದರೆ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಸುನಾಮಿಯ ಆರ್ಭಟದ ಸಮಯದಲ್ಲಿ, 2018 ಅಸ್ಸಾಂನಲ್ಲಿ ಭೂಕುಸಿತ ಸಂಭವಿಸಿತ್ತು, 100 ಸಾವು ನೋವು ಉಂಟಾದಾಗ ರೆಡ್ ಕ್ರಾಸ್ ಸಂಸ್ಥೆಯು ತಕ್ಷಣವೇ ಸ್ಪಂದಿಸಿ ಸಹಾಯವನ್ನು ಮಾಡಿರೋದು ನಾವು ಸ್ಮರಿಸಿಕೊಳ್ಳಬಹುದು. ಇನ್ನು 2019 ಕೋವಿಡ್ ಮಹಾಮಾರಿ ಇಡೀ ಜಗತ್ತನ್ನೇ ಆವರಿಸಿದ್ದು ನಮಗೆಲ್ಲರಿಗೂ ಅನುಭವವಿದೆ. ಅಂದು ಭಾರತದಲ್ಲಿ ಈ ಕೋವಿಡ್ ಮಹಾಮಾರಿಗೆ ಬಲಿಯಾದವರು ಲಕ್ಷಾಂತರ ಜನರು. ಈ ವೇಳೆಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯು ಸರ್ಕಾರದ ಜೊತೆ ಕೈಜೋಡಿಸಿ ಕೋವಿಡ್ ರೋಗಿಗಳಿಗೆ ಐಸೋಲೇಷನ್ ಕೇಂದ್ರವನ್ನು ತೆರೆದಿದ್ರು. ವೈದ್ಯಕೀಯ ಸಾಮಗ್ರಿಗಳಾದ ಮಾಸ್ಕ್, ಸ್ಯಾನಿಟೈಸರ್, ಪಿಪಿಇ ಕಿಟ್ ವಿತರಣೆ, ಆಹಾರ ಧಾನ್ಯಗಳ ಪೂರೈಕೆ ಮಾಡಿರುವುದನ್ನು ನೆನಪಿಸಿಕೊಳ್ಬಹುದು. 100,000 ಯೂನಿಟ್ ರಕ್ತವನ್ನು ಸಂಗ್ರಹಿಸಿ ರೋಗಿಗಳಿಗೆ ತಲುಪಿಸಿರುವುದು ಶ್ಲಾಘನೀಯ ಅಂತಾನೆ ಹೇಳಬಹುದಾಗಿದೆ. ಎರಡನೇ ಅಲೆ ವ್ಯಾಪಿಸಿದಾಗ ಹರಿಯಾಣ ರಾಜ್ಯದ ಮನೆಗಳಿಗೆ ಆಕ್ಸಿಜನ್ ಸಿಲಿಂಡರ್ ಒದಗಿಸಿ ಅನೇಕ ರೋಗಿಗಳಿಗೆ ಜೀವವನ್ನು ರಕ್ಷಿಸಿದೆ. ಹೀಗೆ ಲಾಕ್ಡೌನ್ ಕೇಂದ್ರಗಳಲ್ಲಿ ಕೋವಿಡ್ ರೋಗಿಗಳನ್ನು ಈ ಸಂಸ್ಥೆಯ ಸೇವಕರು ಜೀವದ ಹಂಗನ್ನು ತೊರೆದು ರೋಗಿಗಳನ್ನು ಸ್ಪರ್ಶಿಸಿ ಸೇವೆಗೈದಿರುವುದನ್ನು ನಾವು ಮರೆಯುವಂತಿಲ್ಲ. ಶಾಲಾ, ಕಾಲೇಜು, ಕಚೇರಿ ಸಂಸ್ಥೆಗಳಲ್ಲಿಯೂ ಲಾಕ್ಡೌನ್ ಘೋಷಣೆಯಿಂದ ಮನೆಯಿಂದ ಹೊರಬರುವಂತಿಲ್ಲ ಎಂಬ ಆದೇಶ ಇದ್ದುದರಿಂದ ಬಡವರು, ಕೂಲಿ ಕಾರ್ಮಿಕರ ಪರಿಸ್ಥಿತಿ ಅಂದು ಚಿಂತಾಜನಕವಾಗಿತ್ತು. ಇವರಿಗೆ ದಿನಸಿ ಸಾಮಗ್ರಿಗಳು, ಆಹಾರದ ವಸ್ತುಗಳು, ರೋಗಿಗಳಿಗೆ ಆಂಬ್ಯುಲೆನ್ಸ್ ಸೇವೆಯನ್ನು, ಭಯವನ್ನು ಓಡಿಸಲು ಕೌನ್ಸಿಲಿಂಗ್ ಸೇವೆ ಅಂದರೆ ಆಪ್ತ ಸಮಾಲೋಚನೆಯನ್ನು ನೀಡಿ ಮಾನವೀಯತೆಯನ್ನು ಈ ಸಂಸ್ಥೆಯು ಎತ್ತಿ ಹಿಡಿದಿದೆ ಎನ್ನಬಹುದು. ಇಂದು ಶಾಲಾ ಕಾಲೇಜುಗಳಲ್ಲಿ ಯುವಕರಿಗೆ, ಮಕ್ಕಳಿಗಾಗಿ ಯುವ ರೆಡ್ ಕ್ರಾಸ್ ಸಂಸ್ಥೆಯನ್ನು ಕೂಡ ಸ್ಥಾಪಿಸಲಾಗಿದೆ. ಹೀಗೆ ರೆಡ್ ಕ್ರಾಸ್ ಸಂಸ್ಥೆಯು ಕೇವಲ ಸಾಮಾನ್ಯ ಸಂಸ್ಥೆಯಾಗಿರದೆ ಪರಸ್ಪರ ಸಹಾಯ, ಮಾನವೀಯ ಮೌಲ್ಯವನ್ನು ಬೆಸೆಯುವುದರ ಮೂಲಕ ಅನೇಕರ ಜೀವವನ್ನು ಉಳಿಸುವ ಶಾಂತಿಯುತ ಸಂಸ್ಥೆ ಎಂದರೆ ತಪ್ಪಾಗಲಾರದು. ಸೇವೆಯೇ ಪರಮೋಧರ್ಮ ತತ್ವಕ್ಕೆ ಪೂರಕವಾಗಿರುವಂತಹ ಈ ರೆಡ್ ಕ್ರಾಸ್ ಸಂಸ್ಥೆ ನಿಷ್ಪಕ್ಷಪಾತ ಕಾರ್ಯಚಟುವಟಿಕೆಯಿಂದಾಗಿಯೇ 1917, 1944, 1963 ಮೂರು ಬಾರಿ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಪಡೆದುಕೊಂಡಿರುವುದು ಶ್ಲಾಘನೀಯ ಕಾರ್ಯ ಮತ್ತು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಬಹುದು. ಇಂದು ಈ ಧರೆಯ ಮೇಲೆ ಅಶಾಂತ ವಾತಾವರಣವು ಸಹಜ ಸ್ಥಿತಿಯನ್ನು ಕಾಯ್ದುಕೊಂಡಿದೆ. ಪ್ರಾಕೃತಿಕ ವಿಕೋಪಗಳು, ಅಪಘಾತಗಳು, ಭಯಾನಕ ರೋಗಗಳು ಹೆಚ್ಚಾಗುತ್ತಲಿವೆ. ಮನುಷ್ಯನು ಸ್ವಾರ್ಥ ಸಾಧನೆಗಾಗಿ ಸೃಷ್ಟಿಸುವ ಅಹಿತಕರ ಸಂಘರ್ಷಗಳನ್ನು ಕಡಿಮೆ ಮಾಡಿಕೊಳ್ಳಬೇಕಿದೆ. ನೊಂದವರಿಗೆ ಸಹಕರಿಸುವುದು, ರಕ್ತದಾನ ಮಾಡಿ ಮತ್ತೊಂದು ಜೀವವನ್ನು ಉಳಿಸುವ ಕೆಲಸಕ್ಕೆ ಕೈ ಜೋಡಿಸಬೇಕಾಗಿದೆ. ವಸುದೇವ ಕುಟುಂಬಕಂ ತತ್ವದ ಶಾಂತಿಯ ಮೂಲಕ ಎಲ್ಲರೊಡನೆ ಒಂದಾಗಿ ಸೌಹಾರ್ದಯುತವಾಗಿದ್ದುಕೊಂಡು ಕರ್ತವ್ಯ ಪ್ರಜ್ಞೆಯಲ್ಲಿ ತೊಡಗಿಕೊಂಡಿದ್ದೇ ಆದರೆ ಈ ಆಚರಣೆಗೊಂದು ಅರ್ಥ ಬರುತ್ತದೆ ಎನ್ನಬಹುದು.
1: ವಿಶ್ವ ರೆಡ್ ಕ್ರಾಸ್ ದಿನದ ಸಂದರ್ಭದಲ್ಲಿ ಇದುವರೆಗೂ ಈ ದಿನದ ವಿಶೇಷತೆಯನ್ನು ಕುರಿತು ಮಾತನಾಡಿದವರು ಸಮಾಜ ವಿಜ್ಞಾನ ಶಿಕ್ಷಕರಾದ ವಾಣಿ ಎಸ್ಕೆ ಅವರು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.

ಕೇಳಿದ ಗಮನಿಸಿ, ಬೆಳಿಗ್ಗೆ 7:45 ಚಿತ್ರಗೀತೆಗಳು, 8:30 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, 9:05 ಗೆಲುವಿನ ಗೊಟ್ಟು ಸರಣಿ ಕಾರ್ಯಕ್ರಮದಲ್ಲಿ ಚಂದ್ರಮಗನ ಅವರ ಕನಸು ಅರುಣ್ ಐಸ್ ಕ್ರೀಮ್ ರುಚಿಯಾದ ಕತೆ, ಈ ಕುರಿತು ಪ್ರಾಧ್ಯಾಪಕ ರವಿಕುಮಾರ್ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ, 9:30 ಸಿನಿ ತರಂಗದಲ್ಲಿ ಗಾಯಕ ಸೋನು ನಿಗಮ್ ಅವರ ಕುರಿತು ಮಾತನಾಡುತ್ತಾರೆ ರಾಣಿ ಬಳೆಕೊಪ್ಪ. 10:00 ಹಾಡು ಮಾತಾಡು, ಇಂದಿನ ವಿಶೇಷ ಕ್ಯಾಂಪಸ್ ಕಟ್ಟೆ. ಈ ಕ್ಯಾಂಪಸ್ ಕಟ್ಟೆಯಲ್ಲಿಂದು ಭದ್ರಾವತಿಯ ಸರ್ಯಮ್ಮಿ ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ, ಸಾಧಕರ ಪರಿಚಯ ಮಾಡಿಕೊಡ್ತಿದ್ದಾರೆ. ಇವರೊಂದಿಗೆ ನಮ್ಮ ಆಕಾಶವಾಣಿ ಆರ್ಜೆ ಟಿಎನ್ ಬಸವರಾಜ್.

ಬೆಳಿಗ್ಗೆ 11 ಗಂಟೆಗೆ ಕುನ್ನಕುಡಿ ವೈದ್ಯನಾಥನವರಿಂದ ವಯಲಿನ್ ವದನವನ್ನು ಕೇಳುವಿರಿ. 11:30ಕ್ಕೆ ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. 11:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೊರಬ ತಾಲೂಕಿನ ಪುಷ್ಪ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು.

ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ವನಿತಾ ವಿಹಾರ ಕಾರ್ಯಕ್ರಮ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುಗೆ ಕಾರಣ ಮತ್ತು ಪರಿಹಾರ ಈ ಕುರಿತು ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಡನೆ ಸಂದರ್ಶನ. 1:00 ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ. 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿ ಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ.

0: ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನಲ್ಲಿ 100 ಲಕ್ಷಕ್ಕೂ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ ವಾಸವಿ ಶಿಕ್ಷಣ ಸಂಸ್ಥೆ ಆವರಣ ಕೋಟೆ ರಸ್ತೆ ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
1: ಕೇಳಿದ್ರೆ ಗಮನಿಸಿ, ಈ ಸಂಜೆ 5:30 ಚಿತ್ರಗೀತೆಗಳು, 6 ಸೇವಾ ಮಾಹಿತಿ, 6:30 ಅವಲೋಕನ, 6:50 ಕೃಷಿರಂಗದಲ್ಲಿ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಮತ್ತು ಅದರ ಲಾಭಗಳು, ಈ ಕುರಿತು ಡಾಕ್ಟರ್ ಶರಣಪ್ಪ ಕುರಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. 7:55 ಹಿಂದಿ ಚಿತ್ರಗೀತೆಗಳು, 8 ಚಿತ್ರಗೀತೆಗಳು, 9:30 ಕರೆಂಟ್ ಅಫೇರ್ಸ್.

ರಾತ್ರಿ 10 ಗಂಟೆಗೆ ನಾಟಕ ಹನುಮಾನ ಮದುವೆ. ರಚನೆ ಶಶಿಕಲಾ ಚಂದ್ರಶೇಖರ್, ನಿರ್ಮಾಣ ಎಸ್ ಎಲ್ ರಮೇಶ್ ಪ್ರಸಾದ್. 10:30 ಸವಿ ನೆನಪು ಚಿತ್ರಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ. ಈಗ ಸಮಯ 7:34.

0: ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಸಭೆ ದಾಮ್ಲೆ. ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ವರ್ಷದೊಳಗಿನ ಬಾಲಕಿಯರಿಂದ 12 ಪದಕ ಖಚಿತ. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾಗೆ ಭೇಟಿ ನೀಡಲಿದ್ದು, ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಖ್ಯಾತ ಕವಿ ರವೀಂದ್ರನಾಥ್ ಠಾಗೂರ್ ಅವರ ಜನ್ಮದಿನದ ಅಂಗವಾಗಿ ನಾಳೆ ರಾಜ್ಯದ ನೂತನ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದು, ಅಗತ್ಯ ಆಡಳಿತಾತ್ಮಕ ಸಭೆಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿಯ ಹಿರಿಯ ನಾಯಕರು ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಬದಲಾಗುತ್ತಿರುವ ಇಂದಿನ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತ ಮತ್ತು ವಿಯೆಟ್ನಾಂ ರಾಷ್ಟಗಳಿಗೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಲು ಹೆಚ್ಚಿನ ಅವಕಾಶಗಳಿವೆ ಎಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಭಾರತ ವಿಯೆಟ್ನಾಂ ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಸನ್ನಿವೇಶ ಒಂದು ಸವಾಲಾಗಿದ್ದರೂ ಉಭಯ ದೇಶಗಳ ನಡುವಿನ ಸಹಕಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಒಂದು ಉತ್ತಮ ಅವಕಾಶವಾಗಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ತಂತ್ರಜ್ಞಾನ ಮತ್ತು ಉತ್ಪಾದನಾ ವಲಯದಲ್ಲಿನ ಉದ್ಯಮಿಗಳು ಹಾಗೂ ವೃತ್ತಿಪರರು ಏಷ್ಯಾದ ಭವಿಷ್ಯವನ್ನು ರೂಪಿಸುವಲ್ಲಿ ಭಾರತ ಮತ್ತು ವಿಯೆಟ್ನಾಂ ಪ್ರಮುಖ ಶಕ್ತಿಯಾಗಲಿವೆ ಎಂದು ಅಭಿಪ್ರಾಯಪಟ್ಟರು. ಭಾರತ ಮತ್ತು ವಿಯೆಟ್ನಾಂ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನೆ ಮತ್ತು ನವೋದ್ಯಮ ಪರಿಸರ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ವಿಯೆಟ್ನಾಂನ ಸಚಿವ ಡಾ ವು ಹೈ ಕ್ವಾನ್ ಕೃತಕ ಬುದ್ದಿಮತ್ತೆ, ಸೈಬರ್ ಭದ್ರತೆ ಮತ್ತು ತಂತ್ರಜ್ಞಾನ ವರ್ಗಾವಣಾ ಉಪಕ್ರಮಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಕಳೆದ 1 ದಶಕದಲ್ಲಿ ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯು ಹೊಸ ವೇಗವನ್ನು ಪಡೆದುಕೊಂಡಿದೆ. ಭಾರತ ಆಸಿಯಾನ್ ಸಂಶೋಧನೆ ಮತ್ತು ತರಬೇತಿ ಫೆಲೋಶಿಪ್ ಕಾರ್ಯಕ್ರಮದ ಅಡಿಯಲ್ಲಿ ವಿಯೆಟ್ನಾಂನ 10 ಸಂಶೋಧಕರು ಈಗಾಗಲೇ ಪ್ರಯೋಜನ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು. ಬಿಹಾರ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎಲ್ಲರಿಗೂ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಕಡೆಗೆ ಸಚಿವರ ಬದ್ಧತೆಯು ಬಿಹಾರವನ್ನು ಸಮೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಬಲಿಷ್ಠ ಬಿಹಾರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ಸಾಕಾರಗೊಳಿಸಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತೆ ಅವರು ಕರೆ ನೀಡಿದರು. ಪಾಟ್ನಾ ಭೇಟಿಯ ಸಂದರ್ಭದಲ್ಲಿ ಬಿಹಾರದ ಜನರು ತೋರಿಸಿದ ಪ್ರೀತಿ ಮತ್ತು ಆಶೀರ್ವಾದಗಳಿಗೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ತಮಗೆ ದೊರೆತ ಆತ್ಮೀಯ ಸ್ವಾಗತದಿಂದ ತಾವು ಭಾವುಕರಾಗಿರುವುದಾಗಿ ತಿಳಿಸಿದ ಪ್ರಧಾನಿ, ಜನರ ಬೆಂಬಲ ಮತ್ತು ಉತ್ಸಾಹಕ್ಕೆ ಧನ್ಯವಾದ ಅರ್ಪಿಸಿದರು. ಜನರಲ್ಲಿ ಕಂಡುಬಂದ ಅಭೂತಪೂರ್ವ ಉತ್ಸಾಹವು ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸೇವೆಯ ಕಡೆಗೆ ಸರ್ಕಾರದ ಬದ್ಧತೆಗೆ ಬಲವಾದ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದರು. 2020 ಭಾರತದ ಕಡಲ ವಲಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಹೆಚ್ಚಾಗಿದೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 10ನೇ ಹಿಂದೂ ಮಹಾಸಾಗರ ಸಂವಾದದಲ್ಲಿ ಮಾತನಾಡಿದ ಅವರು, ಸಾಗರ್ ಮೇ ಸಮ್ಮಾನ್ ನಂತಹ ಉಪಕ್ರಮಗಳ ಮೂಲಕ ಸರ್ಕಾರ ಕಡಲ ವಲಯದಲ್ಲಿ ಮಹಿಳೆಯರಿಗೆ ಘನತೆ ಮತ್ತು ನಾಯಕತ್ವದ ಅವಕಾಶಗಳನ್ನು ಹೆಚ್ಚಿಸುತ್ತಿದೆ ಎಂದು ಹೇಳಿದರು. ಆರ್ಥಿಕ ಬೆಳವಣಿಗೆಯನ್ನು ಸಾಮಾಜಿಕ ಸಬಲೀಕರಣದೊಂದಿಗೆ ಸಂಯೋಜಿಸುವ ಮೂಲಕ ಭಾರತದ ವಿಶಾಲ ಕಡಲ ದೃಷ್ಟಿಕೋನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಗೆ ಅವಕಾಶ ಕಲ್ಪಿಸಿದೆ. ಸುರಕ್ಷಿತ, ಸುಭದ್ರ ಮತ್ತು ಸ್ಥಿರವಾದ ಹಿಂದೂ ಮಹಾಸಾಗರ ಪ್ರದೇಶವನ್ನು ಮುನ್ನಡೆಸಲು ಎಲ್ಲಾ ಪಾಲುದಾರರೊಂದಿಗೆ ಕೆಲಸ ಮಾಡಲು ದೇಶವು ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಕಾಶವಾಣಿಯ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರ ಇಂದು ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಜಾಥಾ ಪ್ರಾರಂಭವಾಗಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಪಾಲ್ಗೊಂಡಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ನಿನ್ನೆ ಅಬುಧಾಬಿಯಲ್ಲಿ ಭಾರತ, ಫ್ರಾನ್ಸ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ತ್ರಿಪಕ್ಷೀಯ ಸಭೆಯಲ್ಲಿ ಭಾರತದ ರಾಜ್ಯ ಸಚಿವ ಮತ್ತು ವಿಶೇಷ ರಾಯಭಾರಿ ರೀಮ್ ಅಲ್ ಹಶೀಮಿ ಮತ್ತು ಫ್ರಾನ್ಸ್ನ ಯುರೋಪ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿ ಮಾರ್ಟಿನ್ ಬ್ರಿಯಾನ್ಸ್ ಅವರೊಂದಿಗೆ ಭಾಗವಹಿಸಿದರು. ಮೂರು ದೇಶಗಳು ತಮ್ಮ ಪಾಲುದಾರಿಕೆಯನ್ನು ಬಲಪಡಿಸಲು ಮತ್ತು ಸ್ಪಷ್ಟ ಸಮಯದ ಮಿತಿಯೊಂದಿಗೆ ಮಾರ್ಗಸೂಚಿಯಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಕ್ರಮ್ ಮಿಸ್ರಿ ಅವರು ಮುಬದಲ ಹೂಡಿಕೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಖಲ್ಡೂನ್ ಅಲ್ ಮುಬಾರಕ್ ಅವರನ್ನು ಭೇಟಿಯಾಗಿ ಹೂಡಿಕೆ ಸಹಕಾರದ ಬಗ್ಗೆ ಚರ್ಚಿಸಿದರು. ಭಾರತದ ಕ್ರೀಡಾ ಭವಿಷ್ಯವು ಕ್ರೀಡಾಪಟುಗಳು, ಒಕ್ಕೂಟಗಳು ಮತ್ತು ಸರ್ಕಾರಗಳ ನಡುವಿನ ಸಮನ್ವಯವನ್ನು ಸಾಧಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ರಾಷ್ಟೀಯ ಕ್ರೀಡಾ ಒಕ್ಕೂಟ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಿದ ಅವರು, ಕಾಮನ್ವೆಲ್ತ್ ಕ್ರೀಡಾಕೂಟ 2026, ಏಷ್ಯನ್ ಕ್ರೀಡಾಕೂಟ 2026 ಮತ್ತು ಬೇಸಿಗೆ ಒಲಿಂಪಿಕ್ಸ್ 2028 ಸೇರಿದಂತೆ ಮುಂಬರುವ ಜಾಗತಿಕ ಕ್ರೀಡಾಕೂಟಗಳಿಗೆ ಭಾರತದ ಸಿದ್ಧತೆಗೆ ಈ ಸಮಾವೇಶ ಒಂದು ಸಂಘಟಿತ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಶಿಕ್ಷಣ ಮತ್ತು ಕಠಿಣ ಕಾನೂನು ಕ್ರಮಗಳ ಮೂಲಕ ಭಾರತೀಯ ಕ್ರೀಡಾ ಪರಿಸರ ವ್ಯವಸ್ಥೆಯಿಂದ ಡೋಪಿಂಗ್ ಅನ್ನು ನಿರ್ಮೂಲನೆ ಮಾಡುವತ್ತ ಸರ್ಕಾರದ ಬದ್ಧತೆಯನ್ನು ತಿಳಿಸಿದ ಅವರು, ದೇಶದಲ್ಲಿ ಸ್ವಚ್ಛ ಮತ್ತು ಪಾರದರ್ಶಕ ಕ್ರೀಡಾ ಸಂಸ್ಕೃತಿಯನ್ನು ನಿರ್ಮಿಸಲು ಒಕ್ಕೂಟಗಳು, ತರಬೇತುದಾರರು ಮತ್ತು ಬೆಂಬಲ ಸಿಬ್ಬಂದಿ ಸಕ್ರಿಯವಾಗಿ ಕೊಡುಗೆ ನೀಡಬೇಕೆಂದು ಸಚಿವರು ಒತ್ತಾಯಿಸಿದರು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ 17 ವರ್ಷದೊಳಗಿನ ಬಾಲಕಿಯರು ಅಮೋಘ ಪ್ರದರ್ಶನ ನೀಡಿದ್ದು ಒಟ್ಟು 12 ಪದಕಗಳನ್ನು ಖಚಿತಪಡಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಪಂದ್ಯಗಳಲ್ಲಿ ಭಾರತದ ಬಾಕ್ಸರ್ಗಳು ಎದುರಾಳಿಗಳ ವಿರುದ್ಧ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದರು. ಪ್ರಮುಖವಾಗಿ 46 ಕೆಜಿ ವಿಭಾಗದಲ್ಲಿ ರಾಖಿ ಮತ್ತು 57 ಕೆಜಿ ವಿಭಾಗದಲ್ಲಿ ನವ್ಯ ಚೀನಾ ತೈಪೆ ಮತ್ತು ಚೀನಾ ವಿರುದ್ಧ 5-0 ಅಂತರದ ಜಯ ಸಾಧಿಸಿದರು. 48 ಕೆಜಿ ವಿಭಾಗದಲ್ಲಿ ಖುಷಿ, 52 ಕೆಜಿ ವಿಭಾಗದಲ್ಲಿ ಮಮತಾ, 54 ಕೆಜಿ ವಿಭಾಗದಲ್ಲಿ ಲಕ್ಷ್ಮಿ, 60 ಕೆಜಿ ವಿಭಾಗದಲ್ಲಿ ಇಶಿಕಾ, 66 ಕೆಜಿ ವಿಭಾಗದಲ್ಲಿ ಹರ್ನೂರ್ ಮತ್ತು 70 ಕೆಜಿ ವಿಭಾಗದಲ್ಲಿ ಹಿಮಾಂಶಿ ತಮ್ಮ ಪಂದ್ಯಗಳನ್ನು ಗೆದ್ದು ಮೇಲುಗೈ ಸಾಧಿಸಿದರು. 75 ಕೆಜಿ ವಿಭಾಗದಲ್ಲಿ ಜ್ಯೋತಿ ಮತ್ತು 80 ಕೆಜಿ ಮೇಲ್ಪಟ್ಟವರ ವಿಭಾಗದಲ್ಲಿ ಗುರ್ಸಿರತ್ ಕೂಡ ಗೆಲುವಿನ ನಗೆ ಬೀರಿದರು. ಬಾಲಕರ ವಿಭಾಗದಲ್ಲಿ ನರೇಂದ್ರ ಕುಮಾರ್ ನೆಲ್ಲಾ ಕೂಡ ಭರ್ಜರಿ ಜಯ ದಾಖಲಿಸಿ ಭಾರತದ ಪದಕದ ಪಟ್ಟಿಯನ್ನು ಹಿಗ್ಗಿಸಿದರು. ಲಕ್ನೋನಲ್ಲಿರುವ ಏಕನಾ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಮಳೆ ಬಾಧಿತ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ 9 ರನ್ಗಳ ಗೆಲುವು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಶೇಕಡ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ವರ್ಷದೊಳಗಿನ ಬಾಲಕಿಯರಿಂದ 12 ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಚಿತ್ರಗೀತೆಗಳು. ಮೊದಲಿಗೆ ರಾಜ ನನ್ನ ರಾಜ ಚಿತ್ರಗೀತೆ, ಧ್ವನಿ ಪಿ ವಿ ಶ್ರೀನಿವಾಸ್ ಅವರದು.

ಕೇಳಿದ್ರೆ ಗಮನಿಸಿ, ಬೆಳಿಗ್ಗೆ 9:05ಕ್ಕೆ ಗೆಲುವಿನ ಗುಟ್ಟು ಸರಣಿ ಕಾರ್ಯಕ್ರಮದಲ್ಲಿ ಚಂದ್ರಮಗನ್ ಅವರ ಕನಸು ಅಂದ್ರೆ ಅರುಣ್ ಐಸ್ ಕ್ರೀಮ್ ರುಚಿಯಾದ ಕತೆ, ಈ ಕುರಿತು ಪ್ರಾಧ್ಯಾಪಕ ರವಿಕುಮಾರ್ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. 9:20ಕ್ಕೆ ಗಾಂಧಿ ಸ್ಮೃತಿ, 9:30ಕ್ಕೆ ಸಿನಿತರಂಗದಲ್ಲಿ ಸೋನು ನಿಗಮ್ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00ಗೆ ಹಾಡು ಮಾತಾಡೋ ಇಂದಿನ ವಿಶೇಷ ಕ್ಯಾಂಪಸ್ ಕಟ್ಟೆ. ಕ್ಯಾಂಪಸ್ ಕಟ್ಟೆಯಲ್ಲಿಂದು ಭದ್ರಾವತಿಯ ಸರ್ವಮಿ ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ, ಸಾಧಕರ ಪರಿಚಯವನ್ನು ಮಾಡಿಕೊಡ್ತಿದ್ದಾರೆ. ಇವರೊಂದಿಗೆ ನಮ್ಮ ಆಕಾಶವಾಣಿ ಆರ್ಜೆ ಡಾಕ್ಟರ್ ಟಿ ಎನ್ ಬಸವರಾಜ್. ಇನ್ನು ಚಿತ್ರಗೀತೆಗಳ ಕಾರ್ಯ

ಆತ್ಮೀಯ ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಹಾಗೆ ಕಾರ್ಯಕ್ರಮದ ಕಡೆಯದಾಗಿ ಗಡಿ ಬಿಡಿ ಗಂಡ ಚಿತ್ರದ ಗೀತೆ ಧ್ವನಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರದು. ಹಾಗೆ ಗಮನಿಸಿ ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು ಇಂದಿನ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಭದ್ರಾವತಿಯ ಸರ್ವಮಿ ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು ಸಾಧಕರ ಪರಿಚಯವನ್ನು ಮಾಡಿಕೊಡುತ್ತಿದ್ದಾರೆ. ಇವರೊಂದಿಗೆ ನಮ್ಮ ಆಕಾಶವಾಣಿ ಆರ್ಜೆ ಡಾಕ್ಟರ್ ಟಿ ಎನ್ ಬಸವರಾಜ್. ಈ ಕಾರ್ಯಕ್ರಮ ಈ ಬೆಳಿಗ್ಗೆ 10 ಗಂಟೆಗೆ. ಇನ್ನು ಈ ಬೆಳಿಗ್ಗೆ 8:30ಕ್ಕೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ತಾವುಗಳು ಕೇಳಬಹುದು. ಈಗ ಗಡಿಬಿಡಿ ಗಂಡ ಚಿತ್ರದ ಗೀತೆ.

えないと。言えないと。

ಉಂಟು. ವಿಶ್ವ ರೆಡ್ ಕ್ರಾಸ್ ದಿನ ಅಂತ ಹೇಳಿ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. 1863 ಮೇ 8 ಮಿಸ್ಟರ್ ಹೆನ್ರಿ ಅವರಿಂದ ಆರಂಭವಾದ ರೆಡ್ ಕ್ರಾಸ್ ಸಂಸ್ಥೆಯು 19 ದೇಶಗಳ ಸಹಭಾಗಿತ್ವದೊಂದಿಗೆ ಇಂದಿನ ಸಮಾಜ ಸೇವೆಯಲ್ಲಿ ಜಗತ್ತಿನಾದ್ಯಂತ ತೊಡಗಿಕೊಂಡಿದೆ. ವಿಶೇಷವಾಗಿ ಯುದ್ಧ, ಪ್ರವಾಹ, ಸಾಂಕ್ರಾಮಿಕ ರೋಗದಂತ ಸಂದರ್ಭದಲ್ಲಿ ಸಂಸ್ಥೆ ಸಹಾಯ ಮಾಡುತ್ತೆ. ಬ್ಲಡ್ ಕ್ಯಾಂಪಿಂದ ಹಿಡಿದು ಬೇರೆ ಬೇರೆ ಸಂದರ್ಭದಲ್ಲಿ ದೇಶ ಸೇವೆಗೆ ಈ ಸಂಸ್ಥೆ ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಸೊ ವಿಶ್ವ ರೆಡ್ ಕ್ರಾಸ್ ದಿನ 2026 ವಿಶ್ವ ರೆಡ್ ಕ್ರಾಸ್ ದಿನದ ವಿಶೇಷ ಥೀಮ್ ಅಂದರೆ ಒಂದು ಥೀಮ್ ಇರುತ್ತೆ ಪ್ರತಿ ವರ್ಷ, ಮಾನವೀಯತೆಯನ್ನು ಜೀವಂತವಾಗಿರಿಸುವುದು. ಈ ಥೀಮ್ನೊಂದಿಗೆ ಈ ವರ್ಷ ಕಾರ್ಯಕ್ರಮ ಮಾಡುತ್ತೆ. ರಕ್ತದಾನ ಮಾಡುತ್ತೆ, ಜೀವ ಉಳಿಸಿ ಅಂತೇಳಿ ಅವರು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಮಾನವೀಯತೆಗೆ ಸೇವೆಗಾಗಿ ಒಂದಾಗೋಣ ಅಂತ ಧ್ಯೇಯವನ್ನು ಇಂದಿನ ವರ್ಷದ ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ವಾಕ್ಯ. ಸೊ ನಾವು ನೀವೆಲ್ಲ ಸಮಾಜ ಸೇವೆಯಲ್ಲಿ ತೊಡಗೋಣ ಅಂತ. ಈಗ ಇನ್ನೊಂದು ಗೀತೆ, ನಂತರ ಉಳಿದ ಮಾಹಿತಿಯನ್ನು ತಿಳ್ಕೊಳ್ಳೋಣ.

ಆತ್ಮೀಯ ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಹಾಗೆ ಗಮನಿಸಿ, ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡಿ ಇಂದಿನ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಭದ್ರಾವತಿಯ ಸರ್ವಮಿ ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು. ಇವರೊಂದಿಗೆ ನಮ್ಮ ಆಕಾಶವಾಣಿ ಅರ್ಜಿ ಡಾಕ್ಟರ್ ಟಿ ಎನ್ ಬಸವರಾಜ್. ಬೆಳಿಗ್ಗೆ 9:30 ಸಿನಿ ತರಂಗದಲ್ಲಿ ಸೋನು ನಿಗಮ ಅವರ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. ಇನ್ನ ದಿನ ವಿಶೇಷದಲ್ಲಿ ಏನಿದೆ ಅಂತ ಹೇಳಿ ನೋಡೋದಾದ್ರೆ, ಇಂದು ವಿಶ್ವ ಸಮರ ಅಂತ್ಯ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಅಂದ್ರೆ ಯುರೋಪ್ನಲ್ಲಿ ವಿಶ್ವ ಸಮರ ಕೊನೆಗೊಂಡ ದಿನ ಇಂದು. ವಿಶ್ವ ಸಮರ ಕೊನೆಗೊಂಡ ದಿನ, ವಿಶ್ವಯುದ್ಧ ಇತ್ತಲ್ಲ ಅದು ಕೊನೆಗೊಂಡ ದಿನ, ಹಾಗಾಗಿ ವಿಶ್ವ ಸಮರ ಅಂತ್ಯ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ವಿಶೇಷವಾಗಿ ಇದನ್ನು ಜರ್ಮನಿಯಲ್ಲಿ ವಿಮೋಚನೆ ದಿನ ಎಂದು ಕೂಡ ಸ್ಮರಿಸಲಾಗುತ್ತೆ, ಆಚರಣೆ ಮಾಡಲಾಗುತ್ತೆ. ಯುದ್ಧ ಯಾರಿಗೂ ಒಳ್ಳೆದಲ್ಲ, ನಾಶನೇ ಹೆಚ್ಚು, ಅದರಿಂದ ಪರಿಣಾಮಗಳು ಅತಿರೇಕವಾಗಿರುತ್ತೆ. ಹಾಗಾಗಿ ಯುದ್ಧ ಪರಿಹಾರ ಅಲ್ಲ. ಸೊ ವಿಶ್ವ ಸಮರ ಅಂತ್ಯ ದಿನದ ಸಂದರ್ಭದಲ್ಲಿ ಆ ದಿನವನ್ನು ಸ್ಮರಿಸ್ತಾ ಯುದ್ಧ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಂತ ಹೇಳಿ ನಾವು ನೀವೆಲ್ಲ ಸಾರೋಣಂತೆ. ಈಗ ಇನ್ನೊಂದು ಗೀತೆ ನಿಮಗಾಗಿಯೇ.

ಬೆಳಿಗ್ಗೆ 9:30 ಸಿನಿ ತರಂಗ. ಇದರಲ್ಲಿ ಸೋನು ನಿಗಮ್ ಅವರ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 9:05 ಗೆಲುವಿನ ಗುಟ್ಟು ಸರಣಿ ಕಾರ್ಯಕ್ರಮದಲ್ಲಿ ಚಂದ್ರಮಗನ ಅವರ ಕನಸು ಅರುಣ್ ಐಸ್ ಕ್ರೀಂ ರುಚಿಯಾದ ಕತೆ, ಈ ಕುರಿತು ಪ್ರಾಧ್ಯಾಪಕ ರವಿಕುಮಾರ್ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ, 10:00 ಹಾಡು ಮಾತಾಡಿ ಇಂದಿನ ವಿಶೇಷ ಕ್ಯಾಂಪಸ್ ಕಟ್ಟೆ. ಕ್ಯಾಂಪಸ್ ಕಟ್ಟೆಯಲ್ಲಿ ಭದ್ರಾವತಿಯ ಸರ್ಎಂಇ ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಇವರೊಂದಿಗೆ ನಮ್ಮ ಆಕಾಶವಾಣಿ ಆರ್ಜೆ ಡಾಕ್ಟರ್ TN ಬಸವರಾಜ್. ಇನ್ನು ಮಿಕ್ಸ್ ಮೆಲೋಡಿಯಲ್ಲಿ ಈ ಗೀತೆ ನಿಮಗಾಗಿ.

थोड़ा सफर का मजा

0: ಇದುವರೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಮೂಡಿಬಂತು. ಸಮಯ 9:00. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, MS ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.

ಕೇಳಿದ್ರೆ ಗಮನಿಸಿ, ಈ ಬೆಳಿಗ್ಗೆ 9:20 ಗಾಂಧಿ ಸ್ಮೃತಿ, 9:30 ಸಿನಿ ತರಂಗದಲ್ಲಿ ಗಾಯಕ ಸೋನು ನಿಗಮ್ ಇವರ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು. ಇಂದಿನ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆಯಲ್ಲಿ ಭದ್ರಾವತಿಯ ಸರ್ವೇಮಿ ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಇವರೊಂದಿಗೆ ನಮ್ಮ ಆಕಾಶವಾಣಿ ಆರ್ಜಿ ಡಾಕ್ಟರ್ ಟಿ.ಎನ್. ಬಸವರಾಜ್. 11:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುನ್ನಕುಡಿ ವೈದ್ಯನಾಥನ್ ಅವರ ವಯಲಿನ್ ವಾದನ ಕೇಳುವಿರಿ.

ನಿಮ್ಮ ಸಂದೇಶಗಳಿದೆ, ಒಂದಿಷ್ಟು ಸಂದೇಶಗಳಿಗೆ ಗಮನ ಹರಿಸೋಣ. ಇದ್ಯಾರು? ಬೋಪ ವೆಂಕಟೇಶ್ ಅವರು. ಇದು ಆಕಾಶವಾಣಿ ಬೆಂಗಳೂರು 90 ಹರೆಯ ವಾಗ್ದಾನ ಏರ್ಪಡಿಸಿದ್ದಾರೆ ಶುಭಾಶಯ ಎಂದು ಕೋರಿದರೆ ತಮಗೂ ಶುಭಾಶಯ. ಆಗ ವಿಶ್ವ ರೆಡ್ ಕ್ರಾಸ್ ದಿನದ ಶುಭಾಶಯವನ್ನು ಕೋರಿದ್ದೀರಿ. ಧನ್ಯವಾದ. ಆಕಾಶವಾಣಿ ಭದ್ರಾವತಿ ಎಲ್ಲರಂದವರಿಗೆ ಬೆಳಗಿನ ಶುಭೋದಯ. ಕೆರೆಬೀರ್ನಹಳ್ಳಿಯಿಂದ ಮಂಜುಳಬಾಯಿ ಚಂದ್ರಾಸ್ ಕಡದೇವ್, ನಿಮಗೂ ಧನ್ಯವಾದ. ಪ್ರೀತಿ ಆಕಾಶವಾಣಿಗೆ ಶುಭ ಮುಂಜಾನೆಗಳು. ಇವತ್ತಿನೆಲ್ಲ ಕಾರ್ಯಕ್ರಮ ಸೂಪರ್. ಯಾರು? ಗಂಗಾವತಿಯಿಂದ ಈರಣ್ಣ ಅವರು. ಇನ್ನ ಶುಭೋದಯ ಆಕಾಶವಾಣಿ. ಇವತ್ತಿನ ಗೀತಾರಾಧನೆಯಲ್ಲಿ ದೇವಾಲಯದ ಮಹತ್ವ, ಕರ್ಜಿಗೆಯವರ ಕಥಾನಕದಲ್ಲಿ ಪ್ರಾರ್ಥನೆಯು, ನಮ್ಮ ಮತ್ತು ದೇವರ ನಡುವಿನ ಪ್ರೀತಿಯ ಬೆಸುಗೆ, ಅಲ್ಲಿ ಶಬ್ದದ ಆಡಂಬರ ಬೇಕಾಗಿಲ್ಲ ಎಂಬ ಕಿವಿ ಮಾತು ತುಂಬ ಚೆನ್ನಾಗಿ ಹೇಳಿದ್ರು, ಧನ್ಯವಾದ ಅಂತ ತಿಳಿಸಿದ್ದಾರೆ ಪ್ರತಿಮಾ ನಾಯಕ್ ಅವರು. ನಿಮಗೂ ಕೂಡ ಧನ್ಯವಾದ. ಇನ್ನು ಹೊನ್ನೂರಲ್ಲಿ ಅವರು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಸಂದೇಶ ಕಳಿಸಿದ್ದೀರಿ, ನಿಮಗೂ ಕೂಡ ಧನ್ಯವಾದ. ಎಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿಂದ, ಇಂದು ಬೆಳಿಗ್ಗೆ 7:40 ತಿಪ್ಪಸದ ರಾಜ ನನ್ನ ರಾಜ, ಅವಳ ಹೆಜ್ಜೆ, ಗಡಿಬಿಡಿ ಗಂಡ ಚಿತ್ರದ ಹಾಡುಗಳು ತುಂಬ ಅತ್ಯಂತ ಮಧುರವಾಗಿದ್ದವು, ಧನ್ಯವಾದ ಅಂತ ತಿಳಿಸಿದಿರಿ, ನಿಮಗೂ ಕೂಡ ಧನ್ಯವಾದ.

ಇನ್ನು ಮುಂದಿನ ಸಂದೇಶ ಯಾರ್ದು ನೋಡೋಣ. ನಮಸ್ತೆ, ಶುಭ ಮುಂಜಾನೆ. ಸಮುದ್ರ ಮಾಹಿತಿಗಳು, ಅದ್ಭುತ ಹಾಡುಗಳು ತುಂಬ ಚೆನ್ನಾಗಿತ್ತು. ಶ್ರೀಧರ್ ಪದ್ಮಪ್ಪನಗರ ಫ್ಯಾಮಿಲಿ ಮೂಡಲ ವಿಠಲಪುರದಿಂದ. ಇನ್ನು ಆಕಾಶವಾಣಿ ಸಿಬ್ಬಂದಿ ವರ್ಗಕ್ಕೆ ವಿಶೇಷವಾಗಿ ಶುಭಾಶಯಗಳು. ಈಶ್ವರಾಯ ಕಾಸ್ತಿರದ ಶುಭಾಶಯಗಳು. ಯಾರು ಜಿ ಎನ್ ಬಸವರಾಜಪ್ಪ ಹೊಸ್ಮನೆಯಿಂದ. ಇದರ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮೂಡಿ ಬರ್ತಿದೆ. ಯುದ್ಧ, ಪ್ರವಾಹ, ಸಾಂಕ್ರಾಮಿಕ ರೋಗದಂತಹ ಸಂದರ್ಭಗಳಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯು ತನ್ನದೇ ಆದ ಕಾರ್ಯವನ್ನು ಮಾಡ್ತಿರುವುದು ಶ್ಲಾಘನೀಯ. ಈ ಸಂಸ್ಥೆಯ ಸೇವಾ ಕಾರ್ಯವನ್ನು ವಾಣಿ ಎಸ್ ಕೆ ಅವರು ಎಳೆಯಾಗಿ ನಮ್ಮ ಮುಂದೆ ಬಿಡಿಸಿದ್ರು. ಅದ್ಭುತ ಮತ್ತು ಆಶ್ಚರ್ಯ ಅನಿಸಿತು. ರೆಡ್ ಕ್ರಾಸ್ ಸಂಸ್ಥೆ ಬಗ್ಗೆ ನಮಗೆ ಇಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ. ಪ್ರಸಾರ ಮಾಡಿದ ಆಕಾಶವಾಣಿಗೆ ನಿಮಗೆ ಧನ್ಯವಾದಗಳು ತಿಳಿಸಿದ್ರಿ. ನಿಮಗೂ ಕೂಡ ಧನ್ಯವಾದಗಳು.

0: ಇನ್ನು ಕೂಡ ಸಾಕಷ್ಟು ಸಂದೇಶಗಳು, ನಿಮ್ಮೆಲ್ಲರ ಸಂದೇಶಗಳು ಇದೆ, ಓದ್ತೇನೆ, ಕಾಯ್ತಾರೆ. ಈಗ ಸಮಯ 9:05. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಕಾರ್ಯಕ್ರಮ ಗೆಲುವಿನ ಗುಟ್ಟು.
1: ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
2: ಇಂದಿನ ಈ ಕಾರ್ಯಕ್ರಮದಲ್ಲಿ ಚಂದ್ರಮೋಹನ್ ಅವರ ಕನಸು ಅರುಣ್ ಐಸ್ ಕ್ರೀಂ ಎಂಬ ರುಚಿಯಾದ ಕತೆ, ಈ ಕುರಿತು ಈಗ ಮಾಹಿತಿ ನೀಡುತ್ತಾರೆ ಪಿಇಎಸ್ ಐಎಎಂಎಸ್ನ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ರವಿಕುಮಾರ್ ಕೆಎಂ ಅವರು.
3: ಆಕಾಶವಾಣಿ ಭದ್ರಾವತಿಯ ಎಲ್ಲ ನನ್ನ ನಲ್ಮೆಯ ಕೇಳುಗರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ನನ್ನ ಹೆಸರು ರವಿಕುಮಾರ್ ಕೆಎಂ. ನಾನು ಶಿವಮೊಗ್ಗದ ಪಿಇಎಸ್ ಐಎಎಂಎಸ್ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಇಂದಿನ ವಿಶೇಷ ಉಪನ್ಯಾಸದ ವಿಷಯ ಅರುಣ್ ಐಸ್ ಕ್ರೀಂ ಎಂಬ ರುಚಿಯಾದ ಕತೆ. ಭಾರತವು ಸದಾ ಸಾಧನೆ ಮತ್ತು ಪ್ರೇರಣೆಯ ದೇಶವಾಗಿದೆ. ಚರಿತ್ರ ಪೂರ್ವ ಕಾಲದಿಂದಲೇ ಅನೇಕ ಸಾಧಕರು ತಮ್ಮ ದುಡಿಮೆ, ಧೈರ್ಯ ಮತ್ತು ದೃಢ ಸಂಕಲ್ಪದಿಂದ ದೇಶ ಮತ್ತು ಸಮಾಜಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಇವರ ಯಶೋಗಾಥೆ

ಕಾರ್ಯಕ್ರಮಗಳು ನಮ್ಮ ಸಮಾಜಕ್ಕೆ ಪ್ರೇರಣೆಯ ಶಕ್ತಿಯನ್ನು ನೀಡುತ್ತವೆ. ಈ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ದೇಶ ವಿದೇಶ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಸಾಧಕನ ಯಶೋಗಾಥೆಯ ಬಗ್ಗೆ ಹಾಗೂ ಅವರ ಜೀವನದ ಆದಿ, ಎದುರಿಸಿದ ಸವಾಲುಗಳು ಮತ್ತು ಅವರು ತಲುಪಿದ ಗುರಿಗಳ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಈ ಸಾಧಕರ ಯಶೋಗಾಥೆಗಳು ಎಲ್ಲರ ಕನಸುಗಳಿಗೆ ಭದ್ರ ಬುನಾದಿಯಾಗುತ್ತವೆ. ಮುಖ್ಯವಾಗಿ ವಿದ್ಯಾರ್ಥಿಗಳು, ಉದ್ಯೋಗಿಗಳು ಹಾಗೂ ಯಾವುದೇ ಕ್ಷೇತ್ರದಲ್ಲಿ ಹೊಸದಾಗಿ ಉದ್ಯಮೆ ಆರಂಭಿಸುವವರಿಗೆ ಈ ಮಾಹಿತಿಯು ಮಾರ್ಗದರ್ಶನವಾಗಿ ಉಪಯೋಗವಾಗುತ್ತದೆ ಎಂಬುದು ನನ್ನ ನಂಬಿಕೆಯಾಗಿದೆ. ಅಂತಹ ಸಾಧಕ ಯಾರು ಎಂಬುದು ಕುತೂಹಲಕರವಾದ ಪ್ರಶ್ನೆಯಾಗಿದೆಯಲ್ಲವೇ? ಸರಿ, ಆ ವ್ಯಕ್ತಿ, ಸಾಧಕ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನ ಮಧುರೈ ಜಿಲ್ಲೆಯಲ್ಲಿ 1950ರಲ್ಲಿ ಜನಿಸಿದ ಆರ್ ಜಿ ಚಂದ್ರಮೋಗನ್ನವರಾಗಿದ್ದಾರೆ. ಶ್ರೀಯುತರು ಸಾಮಾನ್ಯ ಕೃಷಿಕ ಕುಟುಂಬದಲ್ಲಿ ಬೆಳೆದು ಆರ್ಥಿಕವಾಗಿ ಹಿಂದುಳಿದ ಮನೆತನದವರಾಗಿದ್ದಾರೆ. ಇವರು ಪಿಯುಸಿಯಲ್ಲಿ ಗಣಿತ ವಿಷಯದಲ್ಲಿ ಫೇಲ್ ಆಗಿದ್ದು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪವೂ ಆಸಕ್ತಿ ಇಲ್ಲದೆ ಅರ್ಧದಲ್ಲೇ ಶಿಕ್ಷಣವನ್ನು ಮೊಟಕುಗೊಳಿಸಿ ಮುಂದೇನು ಎಂಬ ಆಲೋಚನೆಯನ್ನು ಮಾಡುತ್ತಾರೆ. ಬಾಲ್ಯದಲ್ಲಿ ಆಟವಾಡುತ್ತಾ ತಂದೆ ತಾಯಿಯ ಸುಪರ್ದಿಯಲ್ಲಿ ಬೆಳೆಯಬೇಕಾಗಿದ್ದ ಹುಡುಗನಿಗೆ ಬಹಳಷ್ಟು ಚಿಂತೆ ಕಾಡುತ್ತದೆ. ಓದಬೇಕು, ಇಲ್ಲ ಏನಾದರೂ ಸಾಧಿಸಬೇಕೆಂಬ ಛಲವನ್ನು ಹೊಂದುತ್ತಾರೆ. ಗೆದ್ದ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಿದವರು ಸಾಕಷ್ಟು ಮಂದಿ ಇದ್ದಾರೆ. ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದು ಸೋಲಿನ ದಾರಿಯಲ್ಲಿ ಸಾಗುತ್ತಾ ಗೆಲುವಿನ ಮೆಟ್ಟಲು ಏರಿ ಗುರಿ ಮುಟ್ಟಿದವರು ನಮ್ಮ ನಡುವೆ ಎಷ್ಟೋ ಮಂದಿ ಇದ್ದಾರೆ. ಅಂತವರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ನಾಳೆ ಏನಾಗಬಹುದು ಎಂಬ ಭಯದಲ್ಲಿ ನಾವು ಬದುಕುವ ಬದಲು ನಾಳೆ ಹೇಗೆ ಎದುರಿಸಬಲ್ಲೆ ಎಂಬ ನಂಬಿಕೆಯಿಂದ ತಯಾರಾಗುವುದು ಉತ್ತಮ ಎಂದು ತಿಳಿದು ಮೂಲತಃ ಏನಾದರೂ ವ್ಯಾಪಾರ ಮಾಡಬೇಕೆಂದು ತೀರ್ಮಾನಿಸಿ 1970ರಲ್ಲಿ, ಅಂದರೆ ತಮ್ಮ 21ನೇ ವಯಸ್ಸಿನಲ್ಲಿ, ತಮ್ಮ ಕುಟುಂಬಕ್ಕೆ ಆಧಾರವಾಗಿದ್ದ ಜಮೀನನ್ನು 1,000 ರೂಪಾಯಿಗೆ ಮಾರಾಟ ಮಾಡುತ್ತಾರೆ. ಆದರೆ ಹಣದ ಅವಶ್ಯಕತೆ ಇನ್ನೂ ಬೇಕಾಗಿರುವುದರಿಂದ ಬ್ಯಾಂಕಿನಲ್ಲಿ 12,000 ರು ಸಾಲವನ್ನು ಪಡೆದು ಒಟ್ಟು 13,000 ರುಗಳ ಹೂಡಿಕೆಯಲ್ಲಿ ಚೆನ್ನೈನ ರಾಯಪುರಂನಲ್ಲಿ 250 ಚದರ ಅಡಿ ಗಾತ್ರದ ಒಂದು ಸಣ್ಣ ಕಾರ್ಖಾನೆಯಲ್ಲಿ ಐಸ್ ಕ್ರೀಂ ತಯಾರಿಕಾ ಘಟಕದ ಸಂಸ್ಥೆಯನ್ನು ಪ್ರಾರಂಭ ಮಾಡುತ್ತಾರೆ. ಇವರ ವ್ಯಾಪಾರದ ಮೇಲಿನ ಹೆಚ್ಚಿನ ಆಸಕ್ತಿ ಮತ್ತು ದೃಢ ಸಂಕಲ್ಪದಿಂದಾಗಿ ಈ ಸಂಸ್ಥೆಯನ್ನು ಹುಟ್ಟುಹಾಕಲು ಸಾಧ್ಯವಾಗುತ್ತದೆ. ಆರಂಭದಲ್ಲಿ ಪುಷ್ಕಾರ್ಟ್, ಅಂದರೆ ತ್ರಿಚಕ್ರ ವಾಹನ ಬಳಸಿ ತಾವು ತಯಾರಿಸಿದ ಐಸ್ ಕ್ರೀಂ ಅನ್ನು ಮಾರಾಟ ಮಾಡುವುದರಿಂದ ತಮ್ಮ ಪ್ರಯಾಣವನ್ನು ಆರಂಭಿಸಿದರು. ಇವರೇ ಹೇಳುವಂತೆ, ನಾನು ಒಂದು ಪುಷ್ಕಾರ್ಟ್ ಅನ್ನು ತೆಗೆದುಕೊಂಡು ತಣ್ಣಗಿನ ಐಸ್ ಕ್ರೀಂ ಅನ್ನು ಮಾರುತ್ತಿದ್ದೆ. ಆ ಸಮಯದಲ್ಲಿ ಯಾರಿಗೂ ನಂಬಿಕೆ ಇರಲಿಲ್ಲ, ಆದರೆ ನನಗೆ ನನ್ನ ಮೇಲೆ ವಿಶ್ವಾಸವಿತ್ತು. ಎದೆಗುಂದದೆ ಮುಂದುವರೆದೆ ಎಂದು ಹೇಳುತ್ತಾರೆ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸಂದಿದ್ದರೆ ಮಾರ್ಗವು ನಿಂತು ಕೆಚ್ಚದೆ ಇರಬೇಕೆಂದೆಂದು, ಕೆಚ್ಚದೆ ಇರಬೇಕೆಂದೆಂದು. ಇಂತಹ ಒಳ್ಳೆಯ ಬಂಗಾರಂತ ಸಾಲಗಳನ್ನ ನಾವು ಪದೇ ಪದೇ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಮನುಷ್ಯನ ದೃಢ ಸಂಕಲ್ಪವೇ ಅವನ ಶಕ್ತಿ ಎಂದು ನಂಬಿದ್ದ ಇವರಿಗೆ ಆರ್ಥಿಕವಾಗಿ ದುರ್ಬಲತೆ ಇದ್ದರೂ ಕೂಡ ತಮ್ಮ ಕುಟುಂಬ ಜಮೀನನ್ನು ಮಾರುವುದು ಕಷ್ಟದ ಕೆಲಸವಾಗಿತ್ತು. ಈ ಹಣವನ್ನು ಅನ್ಯ ಮಾರ್ಗದಲ್ಲಿ ವ್ಯಯ ಮಾಡದೆ ಸರಿಯಾದ ಗುರಿಗೆ ಬಳಸಿಕೊಂಡು ಎಷ್ಟೇ ಅಡೆತಡೆಗಳಿದ್ದರೂ ತಮ್ಮ ನಂಬಿಕೆಯನ್ನು ಬಿಡದೆ ತಾವು ಬಯಸಿದಂತೆ ತಮ್ಮ ಜೀವನವನ್ನು ರೂಪಿಸಿಕೊಂಡರು. ಹಾಗೆ ಅಚಲವಾದ ನಂಬಿಕೆಯಲ್ಲಿಯೇ 1978ರಲ್ಲಿ ಮೊದಲ ಐಸ್ ಕ್ರೀಂ ಪಾರ್ಲರ್ ಅನ್ನು ತೆರೆದರು. ಇದು ಒಂದು ಐಸ್ ಕ್ರೀಂ ಕಂಪನಿಯ ಹುಟ್ಟುಗಾತಿಯಲ್ಲ, ಬದಲಾಗಿ ಇದು ಒಂದು ಸಾಮಾನ್ಯ ವ್ಯಕ್ತಿಯ ಅಸಾಧಾರಣ ಕನಸು, ಧೈರ್ಯ ಮತ್ತು ತ್ಯಾಗದ ಕಥೆಯಾಗಿದೆ. ಒಂದು ಕಂಪನಿಯ ಬ್ರ್ಯಾಂಡ್ ಉತ್ತಮವಾದ ಜನಪ್ರಿಯತೆಯನ್ನು ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ. ಹಲವು ಪರೀಕ್ಷೆಗಳನ್ನು ಎದುರಿಸಿದ ನಂತರ ತಮಿಳುನಾಡಿನಲ್ಲಿ ಹುಟ್ಟಿಕೊಂಡ ಈ ಬ್ರ್ಯಾಂಡ್ ಇಲ್ಲಿಯೇ ಹೆಚ್ಚಿನ ಜನಪ್ರಿಯತೆಯನ್ನು ಪಡೆಯಿತು. 1985ರೊಳಗೆ ಅತಿ ಹೆಚ್ಚು ಮಾರಾಟವಾಗುವ ಐಸ್ ಕ್ರೀಂ ಬ್ರ್ಯಾಂಡ್ ಆಗಿ ಹೆಸರು ಪಡೆಯಿತು. 1980ರಿಂದ 1990ರ ದಶಕದಲ್ಲಿ ಅರುಣ್ ಐಸ್ ಕ್ರೀಂ ತನ್ನ ವ್ಯಾಪಾರ ವಿಸ್ತಾರ ಮಾಡಿತು. ಅತಿ ಕಡಿಮೆ ಅವಧಿಯಲ್ಲಿ ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರಪ್ರದೇಶದ ಕಡೆಗೆ ಮುನ್ನುಗ್ಗಿ ಹೆಚ್ಚಿನ ವಹಿವಾಟಿನ ಕ್ಷೇತ್ರವನ್ನು ವ್ಯಾಪಿಸಿಕೊಂಡ ಪರಿಣಾಮವಾಗಿ 1986ರಲ್ಲಿ ಆಡ್ಸನ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಸ್ಥಾಪನೆ ಮಾಡಿದರು. ಕಂಪನಿಯ ಉತ್ಪಾದನೆ ಮತ್ತು ವಿತರಣೆಯನ್ನು ಹೆಚ್ಚಿನ ಮಟ್ಟದಲ್ಲಿ ವಿಸ್ತರಿಸಿ ಹೊಸ ನಮೂನೆಯ ಮಿಲ್ಕ್ ಐಸ್ ಕ್ರೀಂ ಅನ್ನು ಪರಿಚಯಿಸುತ್ತಾರೆ. ಇನ್ನು 1992-93ರಲ್ಲಿ ವ್ಯಾಪಾರದ ಲೈಸೆನ್ಸ್ಗಳು ಹೆಚ್ಚಾದಂತೆ ನೇರವಾಗಿ ರೈತರಿಂದ ಹಾಲನ್ನು ಸಂಗ್ರಹಿಸಲು ಯೋಜನೆ ರೂಪಿಸುತ್ತಾರೆ.
ಪ್ರಸ್ತುತ 4 ಲಕ್ಷಕ್ಕೂ ಹೆಚ್ಚು ರೈತರಿಂದ ದಿನಕ್ಕೆ 30-60 ಲಕ್ಷ ಲೀಟರ್ ಹಾಲನ್ನು ಸಂಗ್ರಹಿಸುತ್ತಾ ಉತ್ತಮವಾದ ಮತ್ತು ಬಹು ಬೇಡಿಕೆಯುಳ್ಳ ಡೈರಿ ಉತ್ಪನ್ನಗಳನ್ನು ಉತ್ಪಾದಿಸುತ್ತಾರೆ. ಇದರಲ್ಲಿ ಅರುಣ್, ಆರೋಗ್ಯ, ಐಬಾಕೋನಂತಹ ಬ್ರ್ಯಾಂಡ್ಗಳ ಉತ್ಪನ್ನಗಳು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿವೆ. ಹೀಗೆ ಯಶಸ್ಸಿನ ಹಾದಿಯಲ್ಲಿ ಸಾಗಿದ ಈ ಕಂಪನಿಯು 1990 ಆಡ್ಸನ್ ಆಗ್ರೋ ಪ್ರಾಡಕ್ಟ್ ಲಿಮಿಟೆಡ್ ಎಂದು ಬದಲಾಯಿಸಿಕೊಂಡಿತು. 1999 ವೇಳೆಗೆ ಸುಮಾರು 700 ಪಾರ್ಲರ್ಗಳನ್ನು ಹೊಂದಿದ್ದ ಕಂಪನಿಯು 2018 ಸುಮಾರು 2300 ಹೆಚ್ಚು ಪಾರ್ಲರ್ಗಳನ್ನು ಹೊಂದುವಲ್ಲಿ ಗುರಿ ಮುಟ್ಟುತ್ತಾರೆ. ಮಹಾರಾಷ್ಟ್ರ ಮತ್ತು ಒಡಿಶಾ ರಾಜ್ಯಗಳಿಗೆ ತಲುಪಿ ತಮ್ಮ ವ್ಯಾಪಾರ ವಿಸ್ತಾರತೆಯನ್ನು ಅತಿ ಹೆಚ್ಚಿನದಾಗಿ ಮಾಡಿಕೊಳ್ಳುತ್ತಾರೆ. ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುವ ಕುದುರೆಯ ಫೋಟೋ ಹಾಕಿದರೆ ಯಶಸ್ಸು ಸಿಗುವುದಿಲ್ಲ. ನಾವು ಯಶಸ್ಸನ್ನ ಕಾಣಬೇಕಾದರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆಯ ತರ ಓಡಬೇಕು, ಹಾಗೆ ದುಡಿಯಬೇಕು. ಆ ದುಡಿಮೆಯೇ ನಮ್ಮ ಜೀವನಕ್ಕೆ ಆಧಾರವಾಗಿರಬೇಕು. ಹೀಗೆ ಹಾಲು, ಐಸು, ಮಜ್ಜಿಗೆ, ಪನ್ನೀರ್ ಮುಂತಾದ ಡೈರಿ ಪ್ರಾಡಕ್ಟ್ಗಳ ತಯಾರಿಕೆ ಈ ಕಂಪನಿಯ ವ್ಯಾಪಾರದ ನೆಲೆಯಾಗಿದೆ. ದಕ್ಷಿಣ ಭಾರತದಲ್ಲಿಯೇ ದಿನಕ್ಕೆ ಸುಮಾರು 60,000 ಲೀಟರ್ ಐಸ್ ಕ್ರೀಮ್ ಉತ್ಪಾದನೆಯ ಸಾಮರ್ಥ್ಯವನ್ನು ಹೊಂದಿತ್ತು. ಈ ಕಂಪನಿಯ ಸಾಮರ್ಥ್ಯದ ಗುರಿಯು ದಿನದಿಂದ ದಿನಕ್ಕೆ ಹೆಚ್ಚಾದಂತೆ 2022 ತೆಲಂಗಾಣದ ಗೋವಿಂದಪುರಂನಲ್ಲಿ ಭಾರತದಲ್ಲಿಯೇ ಅತಿ ದೊಡ್ಡ ಐಸ್ ಕ್ರೀಮ್ ತಯಾರಿಕಾ ಘಟಕವನ್ನು 113 ಎಕರೆಯಲ್ಲಿ ಸ್ಥಾಪಿಸಿ ಇದರಲ್ಲಿ 1.27 ಲಕ್ಷ ಕೆಜಿ ಐಸ್ ಕ್ರೀಮ್ ಅನ್ನು ಉತ್ಪಾದಿಸುವ ಅತ್ಯಾಧುನಿಕ ರೋಬೋಟಿಕ್ ತಂತ್ರಜ್ಞಾನವನ್ನು ಹೊಂದಿದೆ. ಹಾಗೆಯೇ ಪರಿಸರ ಸ್ನೇಹಿ ಹಲವು ವಿಧಾನಗಳನ್ನು ಅನುಸರಿಸುತ್ತಾ ಬಂದಿದೆ. ಇದಲ್ಲದೆ ಹೈದರಾಬಾದ್, ಚಿತ್ತೂರಿನಲ್ಲಿ ಉಪಘಟಗಳಿವೆ. ಹಾಗೆಯೇ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ 2021 72 ಎಕರೆಯಲ್ಲಿ ಆಟೋಮೇಟೆಡ್ ಡೈರಿ ಘಟಕವನ್ನು ನಿರ್ಮಿಸುತ್ತಾರೆ. ಇಲ್ಲಿ ದಿನಕ್ಕೆ ಮಿಲ್ಕ್ ಪ್ರೊಸೆಸಿಂಗ್ ಕೆಪಾಸಿಟಿ 6 ಲಕ್ಷ ಲೀಟರ್ನಷ್ಟಿದೆ. ಮುಖ್ಯವಾಗಿ ನಮ್ಮ ಕರ್ನಾಟಕದ ಬೆಳಗಾವಿಯ ಬಳಿ ಆಹಾರ ಉತ್ಪಾದನಾ ಘಟಕ ಮತ್ತು ಹೊನ್ನಾಳಿಯ ಕುಂದೂರು ಗ್ರಾಮದಲ್ಲಿ ಡೈರಿ ಮತ್ತು ಐಸ್ ಕ್ರೀಮ್ ಘಟಕಗಳನ್ನು ಸಹ ಸ್ಥಾಪನೆ ಮಾಡಿದೆ. ಆಡ್ಸನ್ ಆಗ್ರೋ ಪ್ರಾಡಕ್ಟ್ ಲಿಮಿಟೆಡ್ನ ಅಧೀನದಲ್ಲಿ ಐಸ್ ಕ್ರೀಮ್ ಅಂದರೆ ಅರುಣ್ ಐಸ್ ಕ್ರೀಮ್ ತನ್ನ ಉತ್ಪನ್ನಗಳನ್ನು ಭಾರತದಲ್ಲಿ 13 ರಾಜ್ಯಗಳಲ್ಲಿ ಮತ್ತು ಸಿಂಗಾಪುರ್, ಮಾಲ್ಡೀವ್ಸ್, ಸೆಷೆಲ್ಸ್, ಬ್ರುನೈ, ಅಮೆರಿಕ, ಕೆನಡಾ, ಏಷ್ಯಾ ಖಂಡದ ಮಧ್ಯಪ್ರಾಚ್ಯ ಭಾಗಕ್ಕೆ ರಫ್ತು ಮಾಡುವಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಡೈರಿ ಸಂಸ್ಥೆಯಾಗಿದೆ. ಅರುಣ್ ಎಂಬುದು ಸೂರ್ಯಕಿರಣ ಎನ್ನುವ ಅರ್ಥವಾಗಿದೆ. ಚಂದ್ರಮೋಹನ್ ರವರ ದೂರದೃಷ್ಟಿತ್ವ, ಪಾರದರ್ಶಕತೆಯ ವ್ಯಕ್ತಿತ್ವವು ಸೂರ್ಯಕಿರಣಗಳಾಗಿ ಸದಾ ಬೆಳಕನ್ನು ಪಡೆದು ತಮ್ಮ ಜೀವನವನ್ನು ಪ್ರಜ್ವಲಿಸಿಕೊಂಡರು. ರೈತರೊಡನೆ ನೇರವಾಗಿ ಸಂಪರ್ಕ ಸಾಧಿಸಿದ ಪರಿಣಾಮವಾಗಿ ಉತ್ಪನ್ನಗಳ ಗುಣಮಟ್ಟದ ಮೇಲೆ ನಂಬಿಕೆ, ವಿಶ್ವಾಸಾರ್ಹತೆ, ಸಮರ್ಪಣಾ ಮನೋಭಾವನೆಯನ್ನು ಬೆಳೆಸಿಕೊಂಡು ಉತ್ತಮ ಸಾಧಕರಾಗಿ ಹೊರಹೊಮ್ಮಿದರು. ವೈಫಲ್ಯವೇ ಪ್ರತಿ ಆರಂಭದ ಬಂಡವಾಳವಾಗಿದ್ದು ಗುಣಮಟ್ಟ ಮತ್ತು ನಂಬಿಕೆ ಎರಡು ಕಣ್ಣುಗಳಿದ್ದಂತೆ. ಹಾಗೆಯೇ ಸ್ಥಳೀಯರಿಂದ ಜಾಗತಿಕದವರೆಗೆ ಅಂದರೆ ರೈತರಿಂದ ಹಿಡಿದು ಮಲ್ಟಿ ನ್ಯಾಷನಲ್ ಬ್ರ್ಯಾಂಡ್ ತನಕ ಬೆಳವಣಿಗೆಯ ರೂಪಗಳು ಇವರ ಜೀವನದ ಪ್ರಮುಖ ತತ್ವಗಳಾಗಿವೆ. ಇವರ ಕನಸಿನ ಗೂಡಲ್ಲಿ ವೈವಿಧ್ಯಮಯ ರುಚಿಗಳು ಮತ್ತು ಗುಣಮಟ್ಟದ ಉತ್ಪನ್ನಗಳಿಂದ ಗ್ರಾಹಕರ ಮನಸ್ಸುಗಳನ್ನು ಗೆದ್ದಿದೆ. 13,000 ಹೂಡಿಕೆಯಲ್ಲಿ ಪ್ರಾರಂಭಗೊಂಡ ಈ ಕಂಪನಿಯು ವಿಶ್ವ ಮಟ್ಟದಲ್ಲಿ ಗುರಿಸಿಕೊಂಡು ಪ್ರಸ್ತುತ ವಾರ್ಷಿಕ ವಹಿವಾಟು 8.699.8 ಕೋಟಿ ಆಗಿದ್ದು ಹಿಂದಿನ ವರ್ಷ 7.999.4 ಕೋಟಿಗೆ ಸೀಮಿತವಾಗಿತ್ತು. 8.9% ಆರ್ಥಿಕ ವೃದ್ಧಿಯನ್ನು ಹೊಂದಿದ್ದು ವಾರ್ಷಿಕವಾಗಿ 278.8 ಕೋಟಿಯಷ್ಟು ಲಾಭವನ್ನು ಹೊಂದಿದೆ. ಈ ಕಂಪನಿಯ ವಿವಿಧ ಘಟಕಗಳಲ್ಲಿ ಸುಮಾರು 50,000 ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಅರುಣ್ ಐಸ್ ಕ್ರೀಮ್ನ ಇತಿಹಾಸವು ಭಾರತೀಯ ಉದ್ಯಮದಲ್ಲಿ ಧೈರ್ಯ, ನವೀನತೆ ಮತ್ತು ಗುಣಮಟ್ಟತೆಯ ಸಂಕೇತವಾದಿದ್ದರ ಪರಿಣಾಮವಾಗಿ ಮಾರುಕಟ್ಟೆ ಮಾನದಂಡಕ್ಕಿಂತ ಹೆಚ್ಚು ಫ್ಯಾಟ್ ಅಂಶವನ್ನು ಹೊಂದಿರುವ ಐಸ್ ಕ್ರೀಮ್ ಆಗಿದೆ. ಬಟರ್ ಪೆಕನ್, ಜಕ್ ಫ್ರೂಟ್, ಬ್ಲೂಬೆರಿ ಕಿಟ್ಟೀಸ್, ಅರಿಯಂತ ಆವೃತ್ತಿಗಳ ಹಲವಾರು ವಿಶಿಷ್ಟ ಸ್ವಾದಗಳನ್ನು ನೀಡುತ್ತಿದೆ. ಹಾಗೆಯೇ ಚಾಕೊಲೇಟ್ ಮತ್ತು ವೆನಿಲಾ ಟ್ಯೂಬ್ಗಳು ಗ್ರಾಹಕರ ಅಚ್ಚುಮೆಚ್ಚು ಪಡೆದಿವೆ. ಇಂದು ಮೆಟ್ರೋಪಾಲಿಟನ್ಗಳಿಂದ ಹಿಡಿದು ಗ್ರಾಮೀಣ ಭಾಗದವರೆಗೂ ತನ್ನ ವ್ಯಾಪಾರ ವಿಸ್ತಾರತೆಯನ್ನು ಬಲವಾಗಿ ವೃದ್ಧಿಸಿಕೊಂಡಿದೆ. ಒಬ್ಬ ಸಾಮಾನ್ಯ ಯುವಕನು ಎಕ್ಸ್ಟ್ರಾಡಿನರಿ ಫುಸ್ಕಾಟ್ ಉದ್ಮೆಗಿಂತಲೂ ಹೆಚ್ಚಿನದರ ಸಂಕೇತದಲ್ಲಿ ಗುರುತಿಸಿಕೊಂಡಿರುವಂತಹದ್ದು ಬಹುದೊಡ್ಡ ಸಾಧನೆಯಾಗಿದೆ. ಮಾಡು ಇಲ್ಲವೇ ಮಡಿ ಎಂಬಂತೆ ಬಡತನದಲ್ಲಿ ಹುಟ್ಟಿದರೆ ತಪ್ಪೇನಿಲ್ಲ. ಆದರೆ ನಮ್ಮ ಕಾರ್ಯವೈಖರಿ, ಸೃಜನಾತ್ಮಕತೆಯ ಯೋಚನಾ ಲಹರಿಯಿಂದ ಏನಾದರೂ ಸಾಧಿಸುವ ಛಲ ನಮ್ಮಲ್ಲಿರಬೇಕು. ಹಾಗಾಗಿಯೇ ಚಂದ್ರಮೋಹನ್ ರವರು ಬಡತನದಿಂದ ಉದ್ಯಮದವರೆಗೆ, ನಂಬಿಕೆಯಿಂದ ಬ್ರ್ಯಾಂಡ್ವರೆಗೆ ಮತ್ತು ಜಾಗತಿಕ ಮಟ್ಟದಲ್ಲಿ ಮುನ್ನಡೆಯುವ ದಾಪುಕಾಲಿನ ಜೀವನ ಶೈಲಿಯನ್ನು ಕಂಡುಕೊಂಡ ಪರಿಣಾಮವಾಗಿ ಇಂದು ಒಬ್ಬ ಸಾಧಕನಾಗುವಲ್ಲಿ ಸಾಧ್ಯವಾಯಿತು. ಇವರ ಪರಿಶ್ರಮ ನಿರಂತರವಾಗಿ ವಿಶ್ವಾಸದಿಂದ ಕೂಡಿದ್ದರ ಫಲವಾಗಿ ಇವರ ಕಂಪನಿಗೆ 2024 ಇಂಡಿಯನ್ ಡೈರಿ ಅಸೋಸಿಯೇಷನ್ಸ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಲಭಿಸಿದೆ. ಕತ್ತಲೆ ಎಂದರೆ ಅಂಧಕಾರ ಅಲ್ಲ, ಅದು ಬೆಳಕಿನ ಆರಂಭ. ಸೋಲು ಎಂದರೆ ಅಂತ್ಯವಲ್ಲ, ಅದು ಗೆಲುವಿನ ಆರಂಭ.
ಕನಸು ಎಂದರೆ ಬರೀ ಹಂಬಲ ಅಲ್ಲ, ಅದು ನನಸಿನ ಬಲ ಎಂಬಂತೆ ದುಡ್ಡೇ ದೊಡ್ಡಪ್ಪ. ದುಡ್ಡಿಲ್ಲದಿದ್ದರೆ

0: ಏನು ಇಲ್ಲಪ್ಪ, ಏನಾದರೂ ಸಾಧಿಸುವ ಛಲ ಹೊಂದಿದ್ದರೆ ನೂರಾರು ಯಶಸ್ಸಿನ ಮಾರ್ಗಗಳು ಕಾಣ ಸಿಗುತ್ತವೆ. ಹಲವು ಸೋಲುಗಳನ್ನು ಅನುಭವಿಸಿಯೇ ಗೆಲುವಿನ ಮೆಟ್ಟಲುಗಳ ಕಡೆ ಸಾಗಬೇಕು. ಹೀಗಿದ್ದಾಗ ಮಾತ್ರ ಜೀವನದಲ್ಲಿ ಉಜ್ವಲ ಬೆಳಕು ಮೂಡುತ್ತದೆ. ಹಾಗಾಗಿಯೇ ಇಂದಿನ ನಮ್ಮ ಎಲ್ಲ ಯುವ ಜನತೆಯು ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳಬೇಕು, ಉತ್ತಮವಾದ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಬೇಕಾಗಿದೆ. ಇಂತಹ ಸಾಧಕರ ಆಗಿಯೂ ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಲು ದಾರಿದೀಪವಾಗಬಹುದು. ಹಾಗೆಯೇ ನಿಮ್ಮಲ್ಲಿ ಸಾಧನೆಯ ಗುರಿ ಮುಟ್ಟುವಂತಹ ಅಚಲ ನಂಬಿಕೆಯು ಹೆಚ್ಚಾಗುವಂತೆ ಮಾಡುತ್ತದೆ. ಬದುಕಲ್ಲಿ ಒಳ್ಳೆ ದಿನಗಳನ್ನು ನೋಡಲು ಕೆಲವು ಕೆಟ್ಟ ದಿನಗಳನ್ನು ದಾಟಲೇಬೇಕು. ಈ ಒಂದು ಕಿರು ಉಪನ್ಯಾಸವನ್ನು ನೀಡಲು ಅವಕಾಶ ಕಲ್ಪಿಸಿದ ನಮ್ಮ ಪಿಎಸ್ ಶಿವಮೊಗ್ಗ ಸಂಸ್ಥೆಗೂ, ಭದ್ರಾವತಿ ಆಕಾಶವಾಣಿ ನಿಲಯಕ್ಕೂ ಮತ್ತು ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಇದುವರೆಗೆ ಆಲಿಸಿದ ನನ್ನ ಎಲ್ಲ ಕೇಳುಗರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು. ಜೈ ಕಿಶಾನ್, ಜೈ ಜವಾನ್.
1: ಚಂದ್ರಮೋಹನ್ ಅವರ ಕನಸು ಅರುಣ್ ಐಸ್ ಕ್ರೀಂ ಎಂಬ ರುಚಿಯಾದ ಕಥೆ. ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ PSIIMSನ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ರವಿಕುಮಾರ್ KM ಅವರು.
2: ಶಿವಮೊಗ್ಗದ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ISE, ECE, ME, ಸಿವಿಲ್, ಇಇಇ, AI ಅಂಡ್ ML. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ PES ಸಂಸ್ಥೆ ಸೇರಲು 8296317063ಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ PES ಕ್ಯಾಂಪಸ್ಗೆ ಭೇಟಿ ನೀಡಬಹುದು.
3: ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ, ಪ್ರಾಯೋಜಕರು PES ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಗಾಂಧಿ ಸ್ಮೃತಿ.
5: ಗಾಂಧೀಜಿ ಅವರ ಜೀವನ ಚರಿತ್ರೆಯಿಂದ ಆಯ್ದ ಭಾಗ. ಯುದ್ಧದಲ್ಲಿ ಭಾಗವಹಿಸುವುದು ಅಹಿಂಸಾ ತತ್ವಕ್ಕೆ ಸರಿಯಲ್ಲ ಎಂಬುದೇನೋ ನನಗೆ ಸ್ಪಷ್ಟವಾಗಿದ್ದಿತು. ಆದರೆ ನನ್ನ ಕರ್ತವ್ಯ ಯಾವುದು ಎಂಬುದನ್ನು ಸ್ಪಷ್ಟವಾಗಿ ತಿಳಿಯುವ ಶಕ್ತಿ ಮನುಷ್ಯನಿಗೆ ಇಲ್ಲ. ಅಹಿಂಸೆಯ ಪೂಜಾರಿ ಅನೇಕ ವೇಳೆ ಅಂಧಕಾರದಲ್ಲಿ ತೊಳಲಾಡಬೇಕಾಗುತ್ತದೆ. ಅಹಿಂಸೆ ಒಂದು ವ್ಯಾಪಕವಾದ ತತ್ವ. ನಿಸ್ಸಹಾಯಕ ಪ್ರಾಣಿಗಳಾದ ನಾವು ಮನುಷ್ಯರು ಹಿಂಸೆಯ ಜ್ವಾಲೆಯಲ್ಲಿ ಸಿಕ್ಕಿದ್ದೇವೆ. ಜೀವೋ ಜೀವಸ್ಯ ಜೀವನಂ ಎಂಬ ಮಾತಿನಲ್ಲಿ ಆಳವಾದ ಅರ್ಥ ಅಡಗಿದೆ. ತಿಳಿದೋ ತಿಳಿಯದೆಯೋ ಬಾಹ್ಯ ಹಿಂಸೆಯನ್ನು ಮಾಡದೆ ಮನುಷ್ಯ ಒಂದು ಕ್ಷಣವೂ ಜೀವಿಸುವುದು ಸಾಧ್ಯವಿಲ್ಲ. ಅವನು ಬದುಕಿರುವುದು, ತಿನ್ನುವುದು, ಕುಡಿಯುವುದು, ತಿರುಗಾಡುವುದು, ಇವುಗಳಿಂದೆಲ್ಲ ಸ್ವಲ್ಪ ಹಿಂಸೆ, ಪ್ರಾಣನಾಶ, ಅದು ಎಷ್ಟೇ ಅಲ್ಪವಾದುದಾಗಲಿ ಆಗಿಯೇ ಆಗುತ್ತದೆ. ಆದುದರಿಂದ ಅಹಿಂಸಾವಾದಿ ಅವನ ಎಲ್ಲ ಕಾರ್ಯಗಳ ಮೂಲವೂ ದಯೆಯೇ ಆಗಿದ್ದರೆ, ತನ್ನ ಶಕ್ತಿ ಇದ್ದಷ್ಟು ಆತ ಅತ್ಯಂತ ಸಣ್ಣ ಪ್ರಾಣಿಯ ಜೀವನಾಶವನ್ನೂ ತಪ್ಪಿಸಲು ಪ್ರಯತ್ನಿಸುತ್ತಿದ್ದರೆ ಮತ್ತು ಹಿಂಸೆಯ ವಿಷಚಕ್ರದಿಂದ ತಪ್ಪಿಸಿಕೊಳ್ಳಲು ಅವಿಚ್ಛಿನ್ನವಾಗಿ ಹೋರಾಡುತ್ತಿದ್ದರೆ ಮಾತ್ರ ತನ್ನ ಧ್ಯೇಯಕ್ಕೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬಲ್ಲನು. ಅವನ ಸಂಯಮ ಮತ್ತು ಕಾರುಣ್ಯ ದಿನ ದಿನಕ್ಕೂ ಬೆಳೆಯುತ್ತಲೇ ಹೋಗುತ್ತದೆ. ಆದರೆ ಬಾಹ್ಯ ಹಿಂಸೆಯಿಂದ ಪೂರ್ಣವಾಗಿ ಮುಕ್ತವಾಗುವುದು ಅವನಿಂದ ಎಂದಿಗೂ ಸಾಧ್ಯವಿಲ್ಲ. ಅಲ್ಲದೆ ಅಹಿಂಸೆಯ ಮೂಲದಲ್ಲಿ ಸಮಸ್ತ ಜೀವರಾಶಿಗಳೂ ಒಂದು ಎಂಬ ಭಾವ ಅಡಗಿರುವುದರಿಂದ ಒಬ್ಬನ ತಪ್ಪು ಎಲ್ಲರ ಮೇಲೆಯೂ ಪರಿಣಾಮವಾಗುತ್ತದೆ. ಆದುದರಿಂದ ಮನುಷ್ಯ ತಾನು ಸಮಾಜದ ಭಾಗವಾಗಿರುವವರೆಗೆ ಹಿಂಸೆಯಿಂದ ಪೂರ್ಣವಾಗಿ ಮುಕ್ತನಾಗುವುದು ಸಾಧ್ಯವಿಲ್ಲ. ಸಮಾಜದ ಅಸ್ತಿತ್ವದಲ್ಲಿ ಅಡಗಿರುವ ಹಿಂಸೆಯಲ್ಲಿ ಅವನು ಅನಿವಾರ್ಯವಾಗಿ ಭಾಗಿಯಾಗಲೇಬೇಕಾಗಿದೆ. ಎರಡು ರಾಷ್ಟ್ರಗಳು ಯುದ್ಧ ಮಾಡುತ್ತಿರುವಾಗ ಅಹಿಂಸಾವಾದಿಯ ಧರ್ಮ ಆ ಯುದ್ಧವನ್ನು ನಿಲ್ಲಿಸುವುದೇ ಆಗಿದೆ. ಆ ಧರ್ಮವನ್ನು ಆಚರಿಸಲು ಅಶಕ್ತನಾದವನು, ಯುದ್ಧವನ್ನು ವಿರೋಧಿಸಲು ಶಕ್ತಿ ಇಲ್ಲದವನು ಅಥವಾ ವಿರೋಧಿಸಲು ಅಧಿಕಾರ ಯೋಗ್ಯತೆಯನ್ನು ಸಂಪಾದಿಸದೇ ಇರುವವನು ಯುದ್ಧದಲ್ಲಿ ಭಾಗವಹಿಸಬಹುದು. ಆದರೂ ಸಹ ತನ್ನನ್ನು, ತನ್ನ ದೇಶವನ್ನು, ಜಗತ್ತನ್ನು ಯುದ್ಧದಿಂದ ಮುಕ್ತ ಮಾಡಲು ಮನಃಪೂರ್ವಕವಾಗಿ ಪ್ರಯತ್ನಿಸಬಹುದು.
6: ಬ್ರಿಟಿಷ್ ಚಕ್ರಾಧಿಪತ್ಯದ ಮೂಲಕ

ನನ್ನ ಮತ್ತು ನನ್ನ ದೇಶದ ಅಂತಸ್ತನ್ನು ಹೆಚ್ಚಿಸಿಕೊಳ್ಳುವುದು ನನ್ನ ಆಸೆಯಾಗಿದ್ದಿತು. ಇಂಗ್ಲೆಂಡಿನಲ್ಲಿ ಇದ್ದಾಗ ನಾನು ಬ್ರಿಟಿಷ್ ಚಕ್ರಾಧಿಪತ್ಯದ ನೌಕಾಬಲದ ರಕ್ಷಣೆಯಲ್ಲಿದ್ದು ಅದರ ಯುದ್ಧ ಶಕ್ತಿಯ ಪೋಷಣೆಯಲ್ಲಿದ್ದೇನೆ. ಇದರಿಂದ ನಾನು ಅವರ ಮೂಲಭೂತ ಹಿಂಸೆಯಲ್ಲಿ ನೇರವಾಗಿ ಪಾಲುದಾರನೇ ಆಗಿದ್ದೇನೆ. ಆದುದರಿಂದ ಬ್ರಿಟಿಷ್ ಚಕ್ರಾಧಿಪತ್ಯದೊಂದಿಗೆ ನನ್ನ ಸಂಬಂಧವನ್ನು ಉಳಿಸಿಕೊಂಡು ಆ ಧ್ವಜದ ಅಡಿಯಲ್ಲಿಯೇ ಬಾಳುವುದು ನನ್ನ ಉದ್ದೇಶವಾಗಿದ್ದಲ್ಲಿ ನನಗೆ ಮೂರು ಮಾರ್ಗಗಳು ತೆರೆದಿದ್ದವು. ಒಂದನೆಯದಾಗಿ ಯುದ್ಧವನ್ನು ಬಹಿರಂಗವಾಗಿ ವಿರೋಧಿಸುವುದು ಮತ್ತು ಸತ್ಯಾಗ್ರಹದ ನಿಯಮಕ್ಕನುಸಾರವಾಗಿ ಬ್ರಿಟಿಷ್ ಚಕ್ರಾಧಿಪತ್ಯ ತನ್ನ ಯುದ್ಧ ನೀತಿಯನ್ನು ನಿಭಾಯಿಸುವವರೆಗೆ ಬದಲಾಯಿಸುವವರೆಗೆ ಚಕ್ರಾಧಿಪತ್ಯದೊಂದಿಗೆ ಅಸಹಕಾರ ಮಾಡುವುದು. ಎರಡನೆಯದಾಗಿ ವಿರೋಧಿಸಲು ಅರ್ಹವಾದ ಕಾನೂನುಗಳನ್ನು ಸವಿನಯವಾಗಿ ವಿರೋಧಿಸಿ ಸೆರೆವಾಸವನ್ನು ಅನುಭವಿಸುವುದು. ಮೂರನೆಯದಾಗಿ ಚಕ್ರಾಧಿಪತ್ಯದ ಪಕ್ಷದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಯುದ್ಧದ ಹಿಂಸಾಕೃತ್ಯಗಳನ್ನು ಎದುರಿಸುವ ಶಕ್ತಿಯನ್ನು ಸಂಪಾದಿಸುವುದು. ನನಗೆ ಈ ಶಕ್ತಿಯೂ ಅರ್ಹತೆಯೂ ಇರಲಿಲ್ಲವಾಗಿ ಯುದ್ಧದಲ್ಲಿ ಸೇವೆ ಸಲ್ಲಿಸುವುದರ ಹೊರತು ಬೇರೆ ಮಾರ್ಗವಿಲ್ಲವೆಂದು ನಾನು ಯೋಚಿಸಿದೆನು. ಅಹಿಂಸೆಯ ದೃಷ್ಟಿಯಿಂದ ಯುದ್ಧದಲ್ಲಿ ಹೋರಾಡುವವರಿಗೂ ಹೋರಾಡದೇ ಇರುವವರಿಗೂ ನನಗೆ ಭೇದ ಕಾಣುವುದಿಲ್ಲ. ಡಕಾಯಿತರ ಗುಂಪು ತಮ್ಮ ಲೂಟಿಯ ಕೆಲಸದಲ್ಲಿ ತೊಡಗಿರುವಾಗ ಕಾವಲುಗಾರನಾಗಿಯಾಗಲಿ ಅಥವಾ ಅವರಿಗೆ ಗಾಯಗಳಾದಾಗ ಶುಶ್ರೂಷೆಗಾರನಾಗಿಯಾಗಲಿ ಸೇವೆ ಸಲ್ಲಿಸುವವನು ಡಕಾಯಿತರಂತೆಯೇ ತಾನೂ ಅಪರಾಧಿ. ಹಾಗೆಯೇ ಯುದ್ಧದಲ್ಲಿ ಗಾಯಗೊಂಡವರನ್ನು ಉಪಚರಿಸುವುದರಲ್ಲಿ ಮಾತ್ರ ನಿರತನಾಗಿರುವವನು ಸಹ ಯುದ್ಧದ ಅಪರಾಧದಿಂದ ಮುಕ್ತನಾಗಲಾರನು. ಪೋಲಕರ ತಂತಿ ಬರುವುದಕ್ಕೆ ಮುಂಚಿತವಾಗಿ ನಾನು ಈ ವಿಷಯವನ್ನೆಲ್ಲ ನನ್ನಲ್ಲಿಯೇ ಚೆನ್ನಾಗಿ ಯೋಚಿಸಿ ಮಥನ ಮಾಡಿದ್ದೆನು. ಪೋಲಕರ ತಂತಿ ಬಂದ ಮೇಲೆಯೂ ಅನೇಕ ಮಿತ್ರರೊಂದಿಗೆ ಚರ್ಚೆ ಮಾಡಿ ಯುದ್ಧದಲ್ಲಿ ನನ್ನ ಸೇವೆಯನ್ನರ್ಪಿಸುವುದು ನನ್ನ ಕರ್ತವ್ಯವೆಂಬ ತೀರ್ಮಾನಕ್ಕೆ ಬಂದಿದ್ದೆನು. ಇಂದಿಗೂ ನನಗೆ ಆ ವಾದ ಸರಣಿಯಲ್ಲಿ ಏನೂ ದೋಷ ಕಾಣುತ್ತಿಲ್ಲ. ಏಕೆಂದರೆ ನಾನು ಆಗ ಬ್ರಿಟಿಷ್ ಸಂಪರ್ಕಕ್ಕೆ ಅನುಕೂಲವಾದ ಅಭಿಪ್ರಾಯವುಳ್ಳವನಾಗಿದ್ದುದರಿಂದ ನನ್ನ ಕಾರ್ಯಕ್ಕಾಗಿ ನನಗೆ ಪಶ್ಚಾತ್ತಾಪವಾಗಿಲ್ಲ. ಈಗಲೂ ಸಹ ನನ್ನ ನಿಲುವು ಸರಿ ಎಂಬುದಾಗಿ ನಾನು ನನ್ನ ಎಲ್ಲ ಮಿತ್ರರಿಗೂ ಮನವರಿಕೆ ಮಾಡಿಕೊಡಲು ಸಾಧ್ಯವಾಗಲಿಲ್ಲವೆಂಬುದು ನನಗೆ ಗೊತ್ತು. ಪ್ರಶ್ನೆ ಬಹಳ ಸೂಕ್ಷ್ಮವಾದುದು. ಇದರಲ್ಲಿ ಅಭಿಪ್ರಾಯ ಭೇದಕ್ಕೆ ಅವಕಾಶವಿದೆ. ಅಹಿಂಸೆಯಲ್ಲಿ ನಂಬಿಕೆಯನ್ನಿಟ್ಟು ಬಾಳಿನ ಪ್ರತಿ ಹೆಜ್ಜೆಯಲ್ಲಿಯೂ ಅದನ್ನು ಅನುಸರಿಸಲು ಶ್ರದ್ಧೆಯಿಂದ ಪ್ರಯತ್ನಿಸುವವರಿಗೆ ನನ್ನ ವಾದವನ್ನು ಆದಷ್ಟು ಸ್ಪಷ್ಟವಾಗಿ ನಿವೇದಿಸಿದ್ದೇನೆ. ಸತ್ಯದ ಆರಾಧಕನು ರೂಢಿಗೆ ಬದಲಾಗಿ ಯಾವ ಕಾರ್ಯವನ್ನೂ ಮಾಡಲಾಗದು. ಅವನು ಯಾವಾಗಲೂ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಸಿದ್ಧನಾಗಿರಬೇಕು. ತನ್ನ ದೋಷ ತಿಳಿದ ಕೂಡಲೇ ಏನಾದರೂ ಸರಿಯೇ ಅದನ್ನು ಒಪ್ಪಿಕೊಂಡು ಅದಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ನನ್ನ ಕರ್ತವ್ಯವೆಂದು ತೋರಿದುದರಿಂದ ನಾನು ಯುದ್ಧದಲ್ಲಿ ಭಾಗವಹಿಸಿದೆನು. ಆದರೆ ನಾನು ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ಭಾಗಿಯಾಗಲಿಲ್ಲ. ಮಾತ್ರವಲ್ಲ, ಅಂತಹ ಸೂಕ್ಷ್ಮ ಪರಿಸ್ಥಿತಿಯಲ್ಲಿಯೂ ನಾನು ಒಂದು ಸಣ್ಣ ಸತ್ಯಾಗ್ರಹವೆಂದು ಹೇಳಿಕೊಳ್ಳುವುದನ್ನು ಆಚರಿಸುವ ಸಂದರ್ಭ ಒದಗಿತು. ಸ್ವಯಂ ಸೇವಕರ ಹೆಸರುಗಳ ಪಟ್ಟಿ ಒಪ್ಪಿಗೆಯಾದ ಕೂಡಲೇ ನಮಗೆಲ್ಲಾ ಶಿಕ್ಷಣವನ್ನು ಕೊಡಲು ಒಬ್ಬ ಅಧಿಕಾರಿಯನ್ನು ನಿಯಮಿಸಿದರೆಂದು ಆಗಲೇ ತಿಳಿಸಿದ್ದೇನೆ. ಈ ಅಧಿಕಾರಿ ಯುದ್ಧ ವಿಷಯದ ತರಬೇತಿಗೆ ಮಾತ್ರ ನಮ್ಮ ಯಜಮಾನ. ಉಳಿದ ಎಲ್ಲ ವಿಷಯಗಳಲ್ಲಿಯೂ ನಮ್ಮ ದಳಕ್ಕೆ ನಾನೇ ಯಜಮಾನ. ಆಂತರಂಗಿಕ ಶಿಸ್ತು ಮುಂತಾದ ವಿಷಯಗಳಲ್ಲಿ ದಳ ನನ್ನ ಮಾತಿನಂತೆ ನಡೆಯಬೇಕು. ಅಂದರೆ ಕಮಾಂಡಿಂಗ್ ಆಫೀಸರು ನನ್ನ ಮೂಲಕವೇ ದಳದೊಂದಿಗೆ ವ್ಯವಹರಿಸಬೇಕು ಎಂಬುದು ನಮ್ಮ ಭಾವನೆಯಾಗಿದ್ದಿತು. ಆದರೆ ಈ ಅಧಿಕಾರಿ ಪ್ರಾರಂಭದಿಂದಲೂ ನಮ್ಮ ಆ ಭ್ರಮೆಗೆ ಅವಕಾಶವನ್ನು ಕೊಡಲಿಲ್ಲ. ಕೇಳುಗ್ರೆ, ಇದುವರೆಗೂ ತಾವೆಲ್ಲ ಮಹಾತ್ಮ ಗಾಂಧೀಜಿರವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ, ಇದರಲ್ಲಿ ಮಹಾತ್ಮ ಗಾಂಧೀಜಿರವರು ಬರೆದಿರುವಂತೆಯೇ ಅವರ ಆತ್ಮಕಥೆಯನ್ನ ಕೇಳ್ತಾ ಇದ್ರಿ. ಇದು ಇಂದಿನ ಗಾಂಧಿ ಸ್ಮೃತಿ

0: ಆಕಾಶವಾಣಿ ಭದ್ರಾವತಿ ಆತ್ಮೀಯ ಕೇಳಿದ್ರೆ ನಿಮ್ಮ ಸಂದೇಶಗಳು ಇದೆ ಓದ್ತೇನಂತೆ ಈ ಕಾರ್ಯಕ್ರಮದ ನಂತರ. ಈಗ ಸಿನಿ ತರಂಗ ಸೋನು ನಿಗಮ್ ಅವರ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ.
1: ಆಕಾಶವಾಣಿ ಭದ್ರಾವತಿ.

0: ಚಿತ್ರಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ.
1: ನಮಸ್ಕಾರ ಕೇಳುಕರೆ, ಚಿತ್ರತರಂಗ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಣಿ ಬಾಳೆಕೊಪ್ಪ. ಅನಿಸುತ್ತಿದೆ ಯಾಕೋ ಎಂದು, ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಈ ಸಾಲುಗಳನ್ನ ಕೇಳದೆ ಇರುವ ಕಿವಿಗಳೇ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಜನಪ್ರಿಯ ಆದಂತಹ ಹಾಡು ಇದು. ಜಯಂತ್ ಕಾಯ್ಕಿಣಿ ಅವರು ಬರೆದು ಹಾಗೆ ಮನೋಮೂರ್ತಿ ಅವರು ಸಂಗೀತ ನೀಡಿದ್ದಾರೆ. ಈ ಸುಂದರ ಹಾಡನ್ನ ಅಷ್ಟೇ ಸುಂದರವಾಗಿ ಸೊಗಸಾಗಿ ಹಾಡಿ ಕನ್ನಡಿಗರು ಇತರ ಭಾಷೆಯ ಜನರು ಕೇಳಿ ಆನಂದಿಸುವಂತೆ ಮಾಡಿದವರೇ ಸೂಪರ್ ಸಿಂಗರ್ ಅವರೇ ಕಣ್ರಿ, ಸೋನು ನಿಗಮ್. ಎಷ್ಟ ಇಷ್ಟು ಮಾತ್ರವಲ್ಲ, ಕಳೆದ ಎರಡು ಪೆಟ್ಟಿಗೆಗೂ ಹೆಚ್ಚು ಸಮಯದಿಂದ ಕನ್ನಡಿಗರಿಗಾಗಿ ಹತ್ತಾರು ಹಾಡುಗಳನ್ನ ಹಾಡಿರುವ ಇವರು, ಕನ್ನಡ ಅನ್ನೋ ಶಬ್ದ ಕೇಳಿದ್ರೆ ಸಾಕು, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನ ಮತ್ತೆ ಬಂಧಿಸಿಹುದು ಕಾಣಿ ಅಂತ ಹಾಡೋಕೆ ಶುರು ಮಾಡ್ಬಿಡ್ತಾರೆ. ಇನ್ನು ಅವ್ರು ಹೇಳ್ತಾರೆ, ನಾನು ಹಿಂದಿನ ಜನ್ಮದಲ್ಲಿ ಕನ್ನಡಿಗನಾಗಿರಬಹುದು ಎಂದು ಹೇಳೋ ಮೂಲಕ ಕನ್ನಡ ಭಾಷೆಯ ಬಗ್ಗೆ ತಮಗೆ ಇರ್ತಕ್ಕಂತ ಪ್ರೀತಿಯನ್ನ ತೋರ್ಪಡಿಸ್ತಾರೆ. ಎಸ್, ಇವತ್ತು ನಾನು ನಿಮ್ಗೆ ಸೋನು ನಿಗಮ್ ಬಗ್ಗೆ ಹೇಳ್ತೀನಿ. ಸೋನು ನಿಗಮ್ ಅವರು ಹುಟ್ಟಿದ್ದು 1973 ಇಸವಿ ಜುಲೈ 30, ಹರಿಯಾಣ ರಾಜ್ಯದ ಫರೀದಾಬಾದ್ ಸೋನು ಹುಟ್ಟೂರು. ಇನ್ನು ನಾವು ಈ ದೇಶದ ರಾಜಧಾನಿ ದೆಹಲಿಗೆ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ ಸೋನು. ತಂದೆ ಅಗಮ್ ಕುಮಾರ್ ನಿಗಮ್, ತಾಯಿ ಶೋಭಾ ಸೋನುಗೆ ಮಿನಾಲ್ ಮತ್ತು ನಿಕಿತಾ ಎಂಬ ಸಹೋದರಿಯರು ಇದ್ದಾರೆ. ಇನ್ನು ದೆಹಲಿಯ ಜೆಡಿ ಟಿಟ್ಲರ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಸೋನು ದೆಹಲಿ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಪಡೆದುಕೊಳ್ತಾರೆ. ಸೋನು ತಂದೆ ಅಗಮ್ ಕುಮಾರ್ ಉತ್ತರ ಪ್ರದೇಶದ ಆಗ್ರಾ ಮೂಲದವರು. ಇನ್ನು ಬಾಲಿವುಡ್ ನಲ್ಲೂ ಹಾಡಿರುವ ಅಗಮ್ ಕುಮಾರ್ ಸ್ಟೇಜ್ ಶೋಗಳನ್ನ ಹಾಡುವುದನ್ನೇ ವೃತ್ತಿಯಾಗಿ ಮಾಡಿಕೊಳ್ತಾರೆ. ಇನ್ನು ತಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಪುಟಾಣಿ ಸೋನುವನ್ನ ಜೊತೆಯಲ್ಲೇ ಇರಿಸಲಾಗ್ತಿತ್ತಂತೆ. ಅಪ್ಪ ಹಾಡುವುದನ್ನ ನೋಡ್ತಾ ಇದ್ದ ಬಾಲಕ ಸೋನುವಿನಲ್ಲೂ ಹಾಡು ಆಸೆ ಹುಟ್ಟತ್ತೆ. ಇನ್ನು ಕೇವಲ 4 ವರ್ಷ ವಯಸ್ಸಿನಲ್ಲೇ ನಾನು ಹಾಡ್ಬೇಕು ಎಂಬ ಹಠ ಹಿಡಿದ ಸೋನುವನ್ನ ವೇದಿಕೆ ಹತ್ತಿಸಲಾಗತ್ತೆ. ಆ ವೇದಿಕೆಯಲ್ಲಿ ನಿಂತು ಮೈಕ್ ಹಿಡಿದ ಪುಟ್ಟ ಬಾಲಕ ಕ್ಯಾ ಹುವಾ ತೇರಾ ವಾದಾ ಅಂತ ಇದ್ದಾಗ್ಲೇ ಚಪ್ಪಾಳಿಗಳ ಸುರಿಮಳೆ ಸುರಿಯತ್ತೆ. ಇದು ಹಮ್ ಕಿಸಿ ಸೆ ಕಮ್ ನಹಿ ಸಿನಿಮಾದ ಸೂಪರ್ ಹಿಟ್ ಹಾಡು. ಇದನ್ನ ತಮ್ಮ ಅದ್ಭುತ ಕಂಠದಲ್ಲಿ ಹಾಡಿದವರು ಅಮರ ಗಾಯಕ ಮೊಹಮ್ಮದ್ ರಫಿ ಅವರು. ಈ ಹಾಡಿನಿಂದ ತಮ್ಮ ಸಂಗೀತ ಯಾತ್ರೆ ಆರಂಭಿಸಿದ ಸೋನು ಅಲ್ಲಿಂದ ಚಿಕಿನ 40 ವರ್ಷಗಳನ್ನ ದಾಟಿ ಮುನ್ನೆಡೆದು ದೇಶ ವಿದೇಶಿಗಳ ಲಕ್ಷಾಂತರ ಅಭಿಮಾನಿಗಳ ಮನಸ್ಸನ್ನ ಸೂರೆಗೊಳ್ತಾರೆ. ಆದ್ರೆ ಅಂದು ನಡೆದಿದ್ದು ಕೇವಲ ಆರಂಭ. ಸೋನು ನಿಗಮ್ ವೃತ್ತಿಪರ ಹಾಡುಗಾರನಾಗಿ ರೂಪುಗೊಂಡವರು, ಸತತ ಪ್ರಯತ್ನ ಮತ್ತು ಅಪಾರ ಪರಿಶ್ರಮ ಇದೆ ಅಂತಾನೆ ಹೇಳ್ಬೋದು. ಈಗ ಅವರೇ ಹಾಡಿದಂತಹ ಕನ್ನಡದ ಒಂದು ಸುಮಧುರ ಗೀತೆ ಮುಂಗಾರು ಮಳೆ ಚಿತ್ರದಿಂದ, ಅನಿಸುತ್ತಿದೆ ಯಾಕೋ ಎಂದು ಕೇಳಿ ಆನಂದಿಸಿ.

ಸೋನು ಅವರ ಸಂಗೀತಾಭ್ಯಾಸ ಬಾಲ್ಯದ ಬಗ್ಗೆ ಹೇಳೋದಾದ್ರೆ, ಬಾಲ್ಯದಲ್ಲಿ ಅಪ್ಪನಿಂದಲೇ ಸಂಗೀತದ ಆರಂಭಿಕ ಪಾಠಗಳನ್ನ ಸೋನು ಅವರು ಕಲಿತಾರೆ. ಆ ಬಳಿಕ ದೆಹಲಿಯಲ್ಲಿ ನೆಲೆಸಿದ ಉಸ್ತಾದ್ ಮಹಾಕಂಜಾರ್ ನವೀದ್ ಅವರ ಬಳಿ ಶಾಸ್ತ್ರೀಯ ಸಂಗೀತದ ತರಬೇತಿಯನ್ನ ಪಡೆದುಕೊಳ್ತಾರೆ. ತಮ್ಮ ವಯಸ್ಸಿನ ಬೇರೆ ಎಲ್ಲಾ ಬಾಲಕರಿಗಿದ್ದ ಆಟೋಟಗಳ ಆಸಕ್ತಿಯನ್ನ ಬದಿಗಿರಿಸಿದ ಸೋನು ಸಂಗೀತಾಭ್ಯಾಸವನ್ನೇ ತಮ್ಮ ಉಸಿರಾಗಿಸಿಕೊಳ್ತಾರೆ. ಹಲವಾರು ಸ್ಥಳೀಯ ಹಾಗೆ ರಾಷ್ಟ್ರೀಯ ಸಂಗೀತ ಸ್ಪರ್ಧೆಗಳಲ್ಲಿ ಸೋನು ನಿಗಮ್ ಎಲ್ಲದರಲ್ಲೂ ಬಹುಮಾನ ಗೆದ್ದುಕೊಳ್ತಾರೆ. ಆ ದಿನಗಳಲ್ಲಿ ತಾನು ಬಾಲಿವುಡ್ ನಲ್ಲಿ ಹಿನ್ನೆಲೆ ಗಾಯಕನಾಗಿ ಹೆಸರು ಮಾಡೋದಕ್ಕೆ ಸಾಧ್ಯ ಎಂದು ಸೋನು ನಿಗಮ್ಗೆ ಅನ್ನಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ತನ್ನ ಕನಸುಗಳಿಗೆ ರೆಕ್ಕೆ ಕಟ್ಟಿಕೊಂಡ ಸೋನು ಫರಿದಾಬಾದ್ ನಿಂದ ಹಾರಿ ಮುಂಬೈ ಮಹಾನಗರಕ್ಕೆ ಬರ್ತಾರೆ. ಕೇವಲ 18ನೇ ವಯಸ್ಸಿನಲ್ಲೇ ಮುಂಬೈಗೆ ಬಂದ ಸೋನು ಸುಪ್ರಸಿದ್ಧ ಹಾಡುಗಾರ ಉಸ್ತಾದ್ ಗುಲಾಂ ಮುಸ್ತಫ್ ಖಾನ್ ಅವರ ಬಳಿ ಸಂಗೀತಾಭ್ಯಾಸವನ್ನ ಮುಂದುವರಿಸ್ತಾರೆ. ಅದೇ ವೇಳೆ ಹಾಡುವ ಅವಕಾಶಗಳಿಗಾಗಿ ಹುಡುಕಾಟ ನಡೆಸ್ತಾರೆ. ಸೋನುಗೆ 1990ರಲ್ಲಿ ಮೊದಲ ಬಾರಿಗೆ ಹಿನ್ನೆಲೆ ಗಾಯಕನಾಗುವ ಅವಕಾಶ ಸಿಗುತ್ತೆ. ಹಿಂದಿ ಸಿನಿಮಾ ಜನಂಗಾಗಿ ಸೋನು ಮೊದಲ ಹಾಡು ರೆಕಾರ್ಡ್ ಆಗತ್ತೆ. ಆದ್ರೆ ಪ್ರಥಮ ಚುಂಬನೆ ದಂತ ಭಗ್ನಂ ಅನ್ನುವ ಹಾಗೆ ಸೋನು ಹಾಡಿದ ಆ ಸಿನಿಮಾ ತೆರೆ ಕಾಣದೆ ಪೆಟ್ಟಿಗೆಯಲ್ಲೇ ಉಳಿಯುತ್ತೆ. ಇನ್ನು ಆ ಬಳಿಕ ಟಿ ಸೀರೀಸ್ ಮೂಲಕ ದಿವಂಗತ ಗುಲ್ಶನ್ ಕುಮಾರ್ ತಮ್ಮ ಕಂಪನಿಗಾಗಿ ಹಾಡೋದಕ್ಕೆ ಸೋನು ಜೊತೆ ಒಪ್ಪಂದ ಮಾಡಿಕೊಳ್ತಾರೆ. ಆದ್ರೆ ಮೊದಲ ದಿನಗಳಲ್ಲಿ ಅವರು ಹಾಡಿದ ಚಿತ್ರದ ಹಾಡುಗಳನ್ನ ತಿರಸ್ಕರಿಸಿ ಅದಾಗಲೇ ಪ್ರಖ್ಯಾತರಾದ ಗಾಯಕರಿಂದ ಮತ್ತೆ ಹಾಡಿಸಲಾಗತ್ತೆ. ಇಷ್ಟಾದ್ರೂ ಸಹ ಧೈರ್ಯ ಗೆಳೆದ ಸೋನಿಗೆ ಬ್ರೇಕ್ ಕೊಟ್ಟಿದ್ದು 1993ರಲ್ಲಿ ತೆರೆ ಕಂಡ ಆಜಾ ಮೇರಿ ಜಾನ್ ಸಿನಿಮಾದಲ್ಲಿನ ಓ ಆಸ್ಮಾನ್ ವಾಲೆ ಜಮೀನ್ ಪರ್ ಉತ್ತರ್ ಕೆ ದೇಖ್ ಹಾಡು. ಸಾಕಷ್ಟು ಜನಪ್ರಿಯ ಆದ ಈ ಹಾಡು ಬಾಲಿವುಡ್ ಸಿನಿಮಾ ರಂಗದ ಹಿನ್ನೆಲೆ ಗಾಯನ ಕ್ಷೇತ್ರಕ್ಕೆ ಸೋನು ನಿಗಮ್ ಎಂಟ್ರಿಯನ್ನ ಪ್ರಕಟಿಸಿತ್ತು. ಇನ್ನು ಬಾಲಿವುಡ್ ಸಂಗೀತವನ್ನ ಇಷ್ಟಪಡ್ತಾ ಇದ್ದಂತವರು ಎದ್ದು ಕುತ್ಕೊಳ್ತಾರೆ, ಎದ್ದು ಕುಂತು ಈ ಯುವ ಪ್ರತಿಭೆಯ ಕಡೆ ನೋಡತೊಡಗುತ್ತಾರೆ. ಆದ್ರೆ ಇದಾದರ ಬಳಿಕವೂ ಹೆಚ್ಚಿನ ಅವಕಾಶಗಳೇನು ಸೋನು ನಿಗಮ್ ಕಡೆಗೆ ಹರಿದು ಬರೋದಿಲ್ಲ. ಹೀಗಾಗಿ ಮುಂಬೈಯಲ್ಲಿನ ಆ ದಿನಗಳು ಅವರ ಪಾಲಿಗೆ ಕಷ್ಟದ ದಿನಗಳಾಗಿ ಹೋಗ್ತವೆ. ಏನೋ ದೊಡ್ಡ ಅವಕಾಶಗಳು ಸಿಗದೆ ಇದ್ದ ಆ ಸಮಯದಲ್ಲಿ ರೇಡಿಯೋ ಜಾಹೀರಾತುಗಳಿಗೆ ಧ್ವನಿ ನೀಡ್ತಾ ಇದ್ದ ಸೋನು ನಿಗಮ್ ಅದರಿಂದಲೇ ಬದುಕು ನಡೆಸ್ತಾ ಇದ್ರಂತೆ. ಈಗ ಅವರು ಹಾಡಿದಂತಹ, ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದಂತಹ ಪರಮಾತ್ಮ ಚಿತ್ರದಿಂದ ಪರವಶನಾದೆನು ಈ ಗೀತೆ ಕೇಳಿ ಆನಂದಿಸಿ.

ನಡುವೆ ಶಬ್ನಮ್ 1993 ಬಂದಂತದ್ದು, ಹಾಗೆ 1994 ಕುದ್ದಾರ್, ಹುಲ್ಚಲ್, ಹಾಗೆ ಸ್ಟಂಟ್ ಮ್ಯಾನ್, ಹಾಗೆ ರಾಮ್ ಜಾನೆ ಇತ್ಯಾದಿ ಸಿನಿಮಾಗಳಿಗಾಗಿ ಸೋನು ಹಾಡ್ತಾರೆ. ಅವ್ಯಾವು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಲು ಲಾಯಕ್ಕಿಲ್ಲದ ಹಾಡುಗಳಾಗೆ ಹಾಗುತ್ತವೆ. ಇನ್ನು 1995 ತೆರೆ ಕಂಡ ಬೇವಫಾ ಸನಮ್ ಚಿತ್ರದ ಅಚ್ಚಾ ಸಿಲಾ ದಿಯಾ ತೂನೆ ಮೇರ ಪ್ಯಾರ್ ಕಾ ಅನ್ನುವ ಹಾಡು ಸಿಕ್ಕಾಪಟ್ಟೆ ಜನಪ್ರಿಯ ಆಗುತ್ತೆ. ಇನ್ನು ಆ ಬಳಿಕ 1997 ತೆರೆಗೆ ಬಂದಂತಹ ಬಾರ್ಡರ್ ಸಿನಿಮಾದ ಸಂದ್ ಸೆ ಆತೆ ಹೈನ್ ಹಾಡು ಸೋನು ಜನಪ್ರಿಯತೆ ಹೆಚ್ಚಿಸಿದ್ದರ ಜೊತೆಗೆ ಜೀ ಸಿನಿ ಪ್ರಶಸ್ತಿ ಕೂಡ ತಂದ್ಕೊಳ್ಳುತ್ತೆ. ಆ ನಂತರ ಪರ್ದೇಸ್ ಚಿತ್ರದ ಯಹ ದಿಲ್ ಹಾಡು ಸೋನು ನಿಗಮ್ ವೃತ್ತಿ ಜೀವನವನ್ನ ಗಟ್ಟಿಯಾಗಿಸೋದಕ್ಕೆ ನೆರವಾಗತ್ತೆ. ಇನ್ನು 2004 ಕಲ್ ಹೋ ನಾ ಹೋ ಸಿನಿಮಾದ ಶೀರ್ಷಿಕೆ ಗೀತೆ ಅಪಾರವಾಗಿ ಜನಪ್ರಿಯ ಆಗತ್ತೆ. ಅಲ್ಲಿಂದಾಚೆಗೆ ಅವಕಾಶಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇನ್ನು ಸೋನು ನಿಗಮ್ ಎಂಬ ವಿಶೇಷ ಗಾಯಕನ ಅತ್ಯಂತ ಪ್ರಯೋಗಶೀಲ ಗಾಯಕನಿಗೆ ಸೇರ್ಪಡೆ ಆಗತ್ತೆ. ಇನ್ನು ಸಾತ್ಯಾ ಸಿನಿಮಾಗಾಗಿ ಎ ಆರ್ ರೆಹಮಾನ್ ನಿರ್ದೇಶನದಲ್ಲಿ ಹಾಡಿದ ಹಾಡುಗಳು, ಆ ಬಳಿಕ 2001 ದಿಲ್ ಚಲ್ತಾ ಹೈ ಸಿನಿಮಾಗಾಗಿ ಹಾಡಿದ ತನ್ಹಾಯಿ ಹಾಡು ಸೋನು ನಿಗಮ್ ಅವರ ಅದ್ಭುತ ಶ್ರೇಣಿ ಮತ್ತು ಬಹುಮುಖತೆಗೆ ಸಾಕ್ಷಿಯಾಗುತ್ತೆ. ಹಾಗೆ ಕಭಿ ಖುಷಿ ಕಭಿ ಗಮ್ ಸಿನಿಮಾದ ಸೂರಜ್ ಹುವಾ ಮದ್ದಮ್ ಹಾಡು, ಹಾಗೆ ಪಹೆಲಿ ಸಿನಿಮಾದ ಬಾಹುಪೂರ್ಣ ಧೀರೆ ಜಲ್ನ ಹಾಡುಗಳು ಸೋನು ನಿಗಮ್ಗೆ ಮತ್ತೊಮ್ಮೆ ಅತ್ಯುತ್ತಮ ಪುರುಷ ಹಿನ್ನೆಲೆ ಗಾಯಕ ಪ್ರಶಸ್ತಿಯನ್ನ ತಂದುಕೊಡುತ್ತೆ. ಈಗ ಇವರೇ ಹಾಡಿದಂತಹ, ಕಿಚ್ಚ ಸುದೀಪ್ ಅಭಿನಯಿಸಿದಂತಹ ಹುಚ್ಚ ಚಿತ್ರದಿಂದ ಉಸಿರೆ ಉಸಿರೆ ಈ ಗೀತೆ ಕೇಳಿ ಆನಂದಿಸಿ.

ಸೋನು ನಿಗಮ್ ವೃತ್ತಿ ಜೀವನದ ಸುವರ್ಣ ದಿನಗಳು ಯಾವುವು ಅವುಗಳನ್ನ ಹೇಳ್ತೀನಿ ಕೇಳಿ. 2010 ಮತ್ತು 2011 ವರ್ಷಗಳು ಸೋನು ನಿಗಮ್ ವೃತ್ತಿ ಜೀವನದ ಉತ್ತುಂಗದ ಸಮಯ ಅಂತಾನೆ ಹೇಳ್ಬೋದು. ಆ ದಿನಗಳಲ್ಲಿ ಬಾಲಿವುಡ್ ನಲ್ಲಿ ತಯಾರಾಗ್ತಿದ್ದ ಒಟ್ಟಾರೆ ಹಾಡುಗಳಲ್ಲಿ ಅರ್ಧದಷ್ಟು ಹಾಡುಗಳು ಸೋನು ನಿಗಮ್ ಅವರ ಕಂಠದಿಂದ ಹೊರಬರ್ತಿದ್ದು. ಹೀಗಾಗಿ ಆ ದಿನಗಳಲ್ಲಿ ಸೋನು ನಿಗಮ್ ಹೆಚ್ಚಿನ ಸಂಭಾವನೆ ಪಡೆಯುವ ಪುರುಷ ಹಿನ್ನೆಲೆ ಗಾಯಕ ಆಗಿದ್ರು. ಇನ್ನು ಭಾರತ ರತ್ನ ಲತಾ ಮಂಗೇಶ್ಕರ್ ಮತ್ತು ಪ್ರಖ್ಯಾತ ಸಂಗೀತಗಾರ ಖಯಂ ಅವರಂತಹ ದಿಗ್ಗಜರ ಜೊತೆಗೂ ಕೆಲಸ ಮಾಡುವ ಅವಕಾಶ ಸೋನು ನಿಗಮ್ ಅವರಿಗೆ ಸಿಗತ್ತೆ. ಸೋನು ಹಾಡುವ ಶೈಲಿ ಮಹಾನ್ ಗಾಯಕ ಮೊಹಮ್ಮದ್ ರಫಿ ಅವರ ಗಾಯನದ ಶೈಲಿಯನ್ನ ತೋರುವಂತಿದೆ. ಹೀಗಾಗಿ ಸೋನು ಅವರು ಆಧುನಿಕ ರಫಿ ಎಂದು ಸುಮಧುರ ಧ್ವನಿ ಹೊಂದಿರತಕ್ಕಂತ ಸೋನು ನಿಗಮ್ ಸ್ತುರದ್ರೂಪಿಯೂ ಹೌದು. ಇನ್ನು 1983 ತನ್ನ 10ನೇ ವಯಸ್ಸಿನಲ್ಲಿ ಬಥಾಬ್ ಸಿನಿಮಾದಲ್ಲಿ ಬಾಲಕ ಸನ್ನಿ ಡಿಯೋಲ್ ಪಾತ್ರ ಮಾಡ್ತಿದ್ದ ಸೋನು ನಿಗಮ್ ಮತ್ತೆ ಬಣ್ಣ ಹಚ್ಚಿದ್ದು 2002 ಬಿಡುಗಡೆಯಾದಂತಹ ಜಾನಿ ದುಶ್ಮನ್ ಏಕ ಅನೋಖಿ ಕಹಾನಿ ಸಿನಿಮಾದಲ್ಲಿ, 2003 ಕಾಶ್ ಆಪ್ ಹಮಾರೆ ಹೋತೆ ಸಿನಿಮಾದಲ್ಲಿ ನಟಿಸಿದ ಸೋನು 2004 ಬಿಡುಗಡೆಯಾದ ಲವ್ ಇನ್ ನೇಪಾಳ್ ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸಿಕೊಳ್ತಾರೆ. ಆದ್ರೆ ಸೋನು ಅಭಿನಯದ ಸಿನಿಮಾಗಳ ಮೇಲೆ ಯಾವುದೂ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ಸಿನಿಮಾ ಅನ್ನಿಸಿಕೊಂಡಿದ್ದೆ, ಅವರ ನಟನಾ ವೃತ್ತಿ ಜೀವನವು ಅಲ್ಲಿಗೆ ನಿಲ್ಲತ್ತೆ. ಈಗ ನಮ್ಮ ಕಿಚ್ಚ ಸುದೀಪ್ ಅವರು ಅಭಿನಯಿಸಿದಂತಹ ಮುಸ್ಸಂಜೆ ಮಾತು ಈ ಚಿತ್ರದಿಂದ ನಿನ್ನ ನೋಡಲೆಂತು ಈ ಗೀತೆ ಕೇಳಿ ಆನಂದಿಸಿ.

1992ರಲ್ಲಿ ರಫೀಕಿ ಯಾದೆಯೇನ್ ಎಂಬ ಮೊದಲಿನಿಂದ ಆರಂಭಿಸಿ ಈವರೆಗೆ ಅವರು ಆಲ್ಬಮ್ಗಳನ್ನ ಹೊರತಂದಿದ್ದಾರೆ. ಇನ್ನು 1999ರಲ್ಲಿ ಟಿ ಸರಣಿಯ ಮೂಲಕ ದಿವಾನ, ಹಾಗೆ ಜಾನ್, ಚಂದಾಕಿ ಡೋಲಿ ಆಲ್ಬಮ್ಗಳು ಸಹ ಇವೆ. ಇನ್ನು 2007ರಲ್ಲಿ ಸೋನು ನಿಗಮ್ ಬಿಡುಗಡೆ ಮಾಡಿದ ಕಲ್ ಆಜ್ ಔರ್ ಕಲ್ ಆಲ್ಬಮ್ 100ಕ್ಕೂ ಹೆಚ್ಚು ಹಾಡುಗಳನ್ನು ಹೊಂದಿತ್ತು. 2008ರಲ್ಲಿ ರಫಿ ಪುನರುಸ್ತಾನ ಹಾಗೂ ಕ್ಲಾಸಿಕಲಿ ಮೈಲ್ಡ್ ಎಂಬ ಆಲ್ಬಮ್ ರಿಲೀಸ್ ಮಾಡ್ತಾರೆ. 2014ರಲ್ಲಿ ಪ್ರಖ್ಯಾತ ತಬಲವಾದಕ ಬ್ರಿಖಮ್ ಘೋಷ್ ಜೊತೆ ಸೇರಿ ದಿ ಮ್ಯೂಸಿಕ್ ರೂಮ್ ಆಲ್ಬಮ್ ಅನ್ನ ಹೊರತರ್ತಾರೆ. ಗಾಯನಕ್ಕೆ ಸೀಮಿತರಾಗಿದ್ದ ಸೋನು ನಿಗಮ್ ಬಾಲಿವುಡ್ ಸಿನಿಮಾಗಳಾದ ಸಿಂಗ್ ಸಾಬ್ ಬ್ರಿಗೇಡ್, ಹಾಗೆ ಜಲ್, ಹ್ಯಾಪಿ ಆನಿವರ್ಸರಿ, ತುಮ್ ಹೋ ತುಮ್ ಜೋ ಮಿಲೇ ಗಯೆ ಹೋ ಇತ್ಯಾದಿ ಚಲನಚಿತ್ರಗಳ ಸಂಗೀತ ಸಂಯೋಜಕರಾಗಿ ಕೆಲಸ ಮಾಡ್ತಾರೆ. ಇನ್ನು ಹಿನ್ನೆಲೆ ಸಂಗೀತ ಕ್ಷೇತ್ರದಲ್ಲಿನ ಗಾಯನಕ್ಕಾಗಿ ಫಿಲ್ಮ್ ಫೇರ್, ಜೀ ಸಿನಿ ಪ್ರಶಸ್ತಿಗಳು ಮತ್ತು ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ಸೇರಿದಂತೆ ಈವರೆಗೂ 15ಕ್ಕೂ ಹೆಚ್ಚು ಪ್ರಶಸ್ತಿಗಳು ಸೋನು ನಿಗಮ್ ಅವರ ಸಾಧನೆಗೆ ಸಂದ ಗೌರವ ಅಂತಾನೆ ಹೇಳಬಹುದು. ಈಗ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದಂತಹ ಅರಸು ಚಿತ್ರದಿಂದ ಈ ಗೀತೆ ಕೇಳಿ ಆನಂದಿಸಿ.

ಇನ್ನು ಪ್ರತಿಭಾವಂತ ಗಾಯಕ ಸೋನು ನಿಗಮ್ ಜಗತ್ತಿನ ಹಲವಾರು ಸಂಗೀತಗಾರರ ಜೊತೆಗೆ ಸೇರಿ ಕೆಲಸ ಮಾಡಿದ್ದಾರೆ. ಪಾಪ್ ಸಂಗೀತದ ದಂತಕತೆ ಮೈಕೆಲ್ ಜಾಕ್ಸನ್ ನಿಧನರಾದ ನಂತರ ಅವರ ಸ್ಮರಣೆಗಾಗಿ ಬಂದ ದಿ ಬೀಟ್ ಆಫ್ ಅವರ್ ಹಾರ್ಟ್ ಎಂಬ ಆಲ್ಬಂನಲ್ಲೂ ಸೋನು ಹಾಡಿದ್ದಾರೆ. ಇನ್ನು 2008 ಸಿಬಿಎಸ್ಒ ಜೊತೆ ಇಂಗ್ಲೆಂಡ್ ದೇಶದ ಹಲವು ನಗರಗಳಲ್ಲಿ ಮೊಹಮ್ಮದ್ ರಫಿ ಅವರ ಜನಪ್ರಿಯ ಹಾಡುಗಳನ್ನು ಹಾಡಿದ ಸೋನು

ವೃತ್ತಿ ಜೀವನಕ್ಕೆ ಅತ್ಯಂತ ದೊಡ್ಡ ಯಶಸ್ಸನ್ನ ನೀಡಿದ್ದು ಕನ್ನಡ ಭಾಷೆ. ಸ್ಯಾಂಡಲ್ವುಡ್ಗೂ ಕಾಲಿಟ್ಟ ಸೋನು ನಿಗಮ್ 1996 ತೆರೆ ಕಂಡ ನಟ ವಿಷ್ಣುವರ್ಧನ್ ಅಭಿನಯದ ಜೀವನದಿ ಸಿನಿಮಾದ ಎಲ್ಲೋ ಯಾರೋ ಹೇಗೋ ಹಾಡಿನಿಂದ

ಜನರನ್ನ ಚಕಿತಗೊಳಿಸಿದ್ದ ಸೋನು ನಿಗಮ್ ರೋಡ್ ಸೈಡ್ ಉಸ್ತಾದ್ ಅಂತಾನೆ ಕರೆಸಿಕೊಳ್ತಾರೆ. ಈಗ ಇವರು ಹಾಡಿದಂತಹ ಲಂಕೇಶ್ ಪತ್ರಿಕೆ ಚಿತ್ರದಿಂದ ಇಂದು ಕಂಡ ಕನಸು ಈ ಸುಮಧುರ ಗೀತೆ ಕೇಳಿ ಆನಂದಿಸಿ.

ನಿಗಮ್ ಅವರನ್ನ ಅಮೆರಿಕದ ಪ್ರಖ್ಯಾತ ಗಾಯಕ ಮತ್ತು ನಟ ಎಲ್ವಿಸ್ ಪ್ರಿಸ್ಲಿ ಅವರಿಗೆ ಹೋಲಿಸಲಾಗುತ್ತದೆ. ಸದಾ ಚಟುವಟಿಕೆಯಿಂದ ಕೂಡಿರುವ ಸೋನು ಪ್ರಖ್ಯಾತ ನಟರು ಹೌದು, ಮತ್ತು ಗಾಯಕರನ್ನ ಮಿಮಿಕ್ ಕೂಡ ಮಾಡ್ತಾರೆ. ಇನ್ನು ಕೊರಿಯಾ ದೇಶದ ಸಮರ ಕಲೆ ಮಾರ್ಷಲ್ ಆರ್ಟ್ ಟೇಕ್ವಾಂಡೋನಲ್ಲಿ ನಿಪುಣರಾಗಿರುವ ಸೋನು ನಿಗಮ್ಗೆ ಜಿರಲೆ ಕಂಡ್ರೆ ಮಾತ್ರ ಭಾರಿ ಭಯ ಅಂತೆ. ಇನ್ನು ಈವರೆಗೆ ಸುಮಾರು 10 ಭಾಷೆಗಳಲ್ಲಿ 2000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿರುವ ಸೋನು ನಿಗಮ್, ಸಂಗೀತ ಅನ್ನೋದು ನಿರಂತರವಾಗಿ ಸಾಗುವ ಒಂದು ಮಹಾಪ್ರಯಾಣ. ನಾವು ನಮ್ಮ ಮೈ ಮನಗಳನ್ನ ಸಂಗೀತಾಭ್ಯಾಸದಲ್ಲಿ ತೊಡಗಿಸಿಕೊಳ್ಬೇಕು ಮತ್ತು ಕಲಿಯುವುದನ್ನ ನಿಲ್ಲಿಸಲೇಬಾರದು ಅಂತಾರೆ. ಹೃದಯ ಮೇಟುವ ಸುಮಧುರ ಹಾಡಿರಬಹುದು, ಶಾಸ್ತ್ರೀಯ ಲಘು ಶಾಸ್ತ್ರೀಯ ಧಾಟಿಯ ಗಾಯನ, ಇನ್ನ ಗಜಲ್ ಅಥವಾ ಪಾಪ್ ರಾಕ್ ಸಂಗೀತ ಇರಬಹುದು, ಯಾವುದಾದರೂ ಶೈಲಿಯಲ್ಲಿ ಸುಲಲಿತವಾಗಿ ಸುಶ್ರಾವ್ಯವಾಗಿ ಹಾಡಬಲ್ಲ ಸೋನು ನಿಗಮ್ ಸರ್ವತೋಮುಖ ಸಾಮರ್ಥ್ಯವುಳ್ಳ ಹಾಡುಗಾರ ಅಂತಾನೆ ಹೇಳ್ಬಹುದು. ಒಬ್ಬ ಹಿನ್ನೆಲೆ ಗಾಯಕನು ಕೂಡ ಸೂಪರ್ ಸ್ಟಾರ್ ಅನ್ನಿಸಿಕೊಳ್ಳುವಷ್ಟು ಎತ್ತರಕ್ಕೆ ತಲುಪಬಲ್ಲ ಅನ್ನೋದನ್ನ ಸಾಧಿಸಿ ತೋರಿಸಿದ್ದು ಸೋನು ನಿಗಮ್ ಅವರ ಹೆಗಳಿಕೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ. ಸದಾ ಕೇಳ್ತಾ ಇರಿ ಭದ್ರಾವತಿ ಆಕಾಶವಾಣಿ.

0: ಇಂದುವರೆಗೂ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.
1: ಸಮಯ 10 ಗಂಟೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿ ಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100 ಲಕ್ಷಕ್ಕೂ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.

ಆತ್ಮೀಯ ಕೇಳುಗರೇ, ನಿಮಗೆಲ್ಲ ನಮಸ್ಕಾರ. ಇಂದಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮ ಜೊತೆ ಇದ್ದಾರೆ ಭದ್ರಾವತಿಯ ಸರ್ವಮಿ ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು. ಇವ್ರ ಜೊತೆ ನಮ್ಮ ಆಕಾಶವಾಣಿ ಆರ್ಜೆ ಡಾಕ್ಟರ್ ಟಿ ಎನ್ ಬಸವರಾಜ್. ಕಾರ್ಯಕ್ರಮವನ್ನ ಮುಂದುವರ್ಸೋಣಂತೆ ಕೆಲವು ಸಂದೇಶಗಳು ನಿಮ್ಮ ಉಳ್ಕೊಂಡ್ಬಿಟ್ಟಿದೆ, ಬೇಗ ಓದ್ಬಿಡ್ತಾನೆ, ನಂತರ ಕಾಲೇಜಿನ ಕ್ಯಾಂಪಸ್ ಕಡೆ ಹೋಗೋಣ. ಮೊದಲ ಸಂದೇಶ ಯಾರಿದು? ಬ್ರಹ್ಮಾನಂದ ಲಾನಡೆ ಅವರು ವಿದ್ಯಾನಗರದಿಂದ. ಆಕಾಶವಾಣಿ ಭದ್ರಾವತಿ ಶುಭಾಶಯಗಳು, ಶುಕ್ರವಾರದ ಶುಭ ಮುಂಜಾನೆಗಳು. ಇವತ್ತು ಮೂಡಿ ಬಂದ 7-15 ಮೂಡಿ ಬಂದ ರೆಡ್ ಕ್ರಾಸ್ ದಿನದ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಕುರಿತ ಕಾರ್ಯಕ್ರಮ ತುಂಬಾ ಅತ್ಯಂತ ಚೆನ್ನಾಗಿ ಮೂಡಿ ಬಂತು. ಅನೇಕ ಸಂಗತಿಗಳನ್ನು ತಿಳಿಸ್ಕೊಟ್ರು, ಹಾಗೆ ಸುಮಧುರ ಗೀತೆಗಳು ಪ್ರಸಾರ ಆದವು, ತುಂಬಾ ಚೆನ್ನಾಗಿತ್ತು. ಧನ್ಯವಾದ ಅಂತ ತಿಳಿಸಿದ್ರೆ ನಿಮಗೂ ಧನ್ಯವಾದ. ಇನ್ನು ಶುಕ್ರವಾರದ ವಂದನೆಗಳು. ಹೆಲ್ತ್ ಟಿಪ್ಸ್ ಚಿತ್ರಗೀತೆ ತುಂಬಾ ಚೆನ್ನಾಗಿ ಮೂಡಿ ಬಂತು. ಮಿಕ್ಸ್ ಮೆಲೋಡಿ ಸೂಪರ್. ಯಾರಿದು? ಶ್ರೀಶೈಲ ಕುಮಾರ್ ಅವರು. ನಿಮಗೂ ಕೂಡ ಧನ್ಯವಾದ. ಶಾಂತಾಚಾರ್ ಬಡಿಗೇರ ಕೊಕ್ಕನೂರಿಂದ. ಇಂದಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್, ಹಾಗೆ ವಿಶ್ವ ರೆಡ್ ಕ್ರಾಸ್ ದಿನದ ಶುಭಾಶಯಗಳನ್ನು ತಿಳಿಸಿದ್ದೀರಿ. ಸೊ ನಿಮಗೂ ಧನ್ಯವಾದ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಮತ್ತು ಕುಟುಂಬದವರು. ಸೊ ಇವತ್ತಿನ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು. ಮಿಕ್ಸ್ ಮೆಲೋಡಿ ಹಾಡುಗಳು ಸೂಪರ್, ಧನ್ಯವಾದ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಣಿಗರ ವಿಜಯಕುಮಾರ್, ಇಂದ್ರೆ ಎಲ್ಲ ಕಾರ್ಯಕ್ರಮಗಳು ಸೂಪರ್. 7:45 ಪ್ರಸಾರ ಒಂದು ಚಿತ್ರಗೀತೆಗಳು, ಹಾಗೆ ಆಫ್ರಿಕಾದಲ್ಲಿ ಶೀಲಾ ಚಿತ್ರಗೀತೆ ಅದ್ಭುತವಾಗಿತ್ತು, ತುಂಬಾ ಖುಷಿ ಆಯ್ತು ಅಂತ ಕಳಿಸಿದ್ರಿ. ನಿಮಗೂ ಧನ್ಯವಾದ. ಶುಭ ಮುಂಜಾನೆ ಆಕಾಶವಾಣಿಗೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್, ರೇಡಿಯೋ ಕೇಳ್ತಾ ಇದೆ. ಮಿಕ್ಸ್ ಮೆಲೋಡಿ ಹಾಡುಗಳು ಸೂಪರ್, ಮಂಜುನಾಥ್ ಅವರು ಲಕ್ಷ್ಮೀಶೇಖರ್ ಶಾಪ್ ಇಂದ ಧನ್ಯವಾದ. ಶಿವಮೊಗ್ಗ ಕೃಷಿನಗರಿಂದ ಅಡ್ಮನೆ ಸವಿತಾ ಗಣೇಶ್, ಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು. ಇಂದಿನ ಎಲ್ಲ ಕಾರ್ಯಕ್ರಮ ಪ್ರಸಾರ ತುಂಬಾ ಖುಷಿ ಆಯ್ತು. ರೆಡ್ ಕ್ರಾಸ್ ಸಂಸ್ಥೆ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿತ್ತು. ಗುರುರಾಜ್ ಕರ್ಜಿಗೆ ಅವರ ಕಥಾನಕ ಸೂಪರ್. ಸೊ ಭಾವಗೀತೆಗಳು ಕಾಯ್ತಾ ಇದ್ದೇವೆ ಅಂತ ಕಳಿಸಿದ್ದೀರಿ, ಖಂಡಿತ ಪ್ರಸಾರ ಮಾಡೋಣ. ಧನ್ಯವಾದ. ಇನ್ನು ಶುಭೋದಯ ಗುರುಜಿ, ಹೇಗಿದ್ದೀರಾ? ಯಾರಿದು? ರೋಟರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್. ಎಲ್ಲ ಕಾರ್ಯಕ್ರಮಗಳು ಸೂಪರ್, ಮಿಕ್ಸ್ ಮೆಲೋಡಿ ಹಾಡುಗಳಂತೂ ಸೂಪರ್ ಸೂಪರ್. ಸೊ ನಿಮಗೂ ಕೂಡ ಧನ್ಯವಾದಗಳು. ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಅವರು. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು, ವಿಶೇಷವಾಗಿ ಮಿಕ್ಸ್ ಮೆಲೋಡಿ ಹಾಡುಗಳು ತುಂಬಾ ಚೆನ್ನಾಗಿತ್ತು, ಧನ್ಯವಾದ. ಶ್ಯಾಮ್ ಸುರೇಶ್ ಬೇಚ್ ರಸ್ತೆಯಿಂದ, ಆಫ್ರಿಕಾದಲ್ಲಿ ಶೀಲಾ ಚಿತ್ರದ ಗೀತೆ ಕೇಳಿ ತುಂಬಾ ಖುಷಿ ಆಯ್ತು. ವಿಶೇಷ ಅಂದ್ರೆ ಲಂಡನ್ ನಲ್ಲಿ ಕನ್ನಡ ಸಿನಿಮಾ ಹಾಡುಗಳು ರೆಕಾರ್ಡ್ ಮಾಡಿದ ಮೊದಲ ಚಿತ್ರ ಇದು. ಯಾರೋ ದ್ವಾರಕೇಶ್ ಅವರ ಚಿತ್ರ ಇದು. ಸೊ ಗೀತೆ ಕೇಳಿ ಖುಷಿ ಆಯ್ತು ಅಂತ ಕಳಿಸಿ. ನಿಮಗೂ ಧನ್ಯವಾದ. ಇನ್ನ ರಾಜು ಶಂಕರ್ ಕಟ್ಟಿದ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು, ಗೀತಾರಾಧನೆಯಲ್ಲಿ ಮೂಡಿ ಬಂದ ಭಕ್ತಿ ಗೀತೆಗಳು ಸೂಪರ್ ಆಗಿತ್ತು ಅಂತ ಕಳಿಸಿದ್ರೆ ಧನ್ಯವಾದ. ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ ಧನ್ಯವಾದಗಳು. ನಾಗಶಿ ಜಯಂತಿ ಗಣಪತಿ ಗೀತ ಬಂದು ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್, ಧನ್ಯವಾದ. ರಮೇಶ್ ಭಟ್, ರಮೇಶ್ ಟೈಲರ್ ಹೊಸಮನೆಯಿಂದ, ಇವತ್ತಿನ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದ ಅಂತ ತಿಳಿಸಿದ್ರೆ. ಹಂಪಣ ನ್ಯಾಮತಿ, ಇಂದಿನ ಗೆಲುವಿನ ಗಟ್ಟು ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರಾದ ರವಿಕುಮಾರ್ ಅವರು ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಸಾಹಸಗತೆಯನ್ನು ವಿವರ ತಿಳಿಸಿದವರಿಗೂ ಧನ್ಯವಾದ ಅಂತ ತಿಳಿಸಿದ್ರೆ ನಿಮಗೂ ಧನ್ಯವಾದ. ಇನ್ನು ಚಿಕ್ಕಪ್ಪ ಶಾರದ ರಾಮೇಶ್ವರ ಇವರು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಸೂಪರ್ ಅಂತ ತಿಳಿಸಿರಿ, ನಿಮಗೂ ಧನ್ಯವಾದ. ಭಾಗ್ಯ ಸದಾಶಿವನ್ ಕೇಶವಪುರ

0: ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಸೂಪರ್ ಅಂತ ತಿಳಿಸಿದ್ರೆ ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಹಾಗೆ ಕಲಬುರಗಿ ಜಿಲ್ಲೆಯಿಂದ ಶಿವಲಿಂಗಪ್ಪ ಪದರಿ ಮತ್ತು ಕುಟುಂಬದವರು ಇವತ್ತಿನ ಕ್ಯಾಂಪಸ್ ಕಟ್ಟಿಕೊಳ್ಳಲು ಕಾತರರಾಗಿದ್ದೇವೆ, ಖಂಡಿತ ಆರಂಭಿಸ್ತಾ ಇದ್ದೇವೆ. ಈಗ ಮಮತಾ ಭದ್ರಾವತಿಯಿಂದ ಕಾರ್ಯಕ್ರಮ ಸೂಪರ್ ಧನ್ಯವಾದ. ಬೀದರ್ ಜಿಲ್ಲೆಯಿಂದ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಅಂತ ಹೇಳ್ಬಿಟ್ಟು ಉಪೇಂದ್ರ ಶಾಸ್ತ್ರಿ ಮತ್ತು ಕುಟುಂಬದವರು. ಸೋ ಈಗ ನೇರವಾಗಿ ಕಾಲೇಜಿನ ಕ್ಯಾಂಪಸ್ ಕಡೆ ಹೋಗೋಣಂತೆ. ನಮ್ಮ ಬಸವರಾಜ್ ಅವರು ನೇರ ಸಂಪರ್ಕದಲ್ಲಿ ನಮ್ ಜೊತೆ ಇದ್ದಾರೆ. ಬಸವರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ತಮಗೂ ಸಹ ಸ್ವಾಗತ ಗಣೇಶ್ ಕೈತ್ನಾಳ್ ಅವರೇ. ಇವತ್ತಿನ ನಾವು ಕ್ಯಾಂಪಸ್ ಕಾರ್ಯಕ್ರಮವನ್ನ ನಮ್ಮ ಭದ್ರಾವತಿಯ ಸರ್ಎಂಇ ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆತ್ಮೀಯ ಕೇಳುಗರಿಗೆಲ್ಲ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ.
0: ವಿದ್ಯಾರ್ಥಿಗಳೆಲ್ಲ ತಯಾರಿದ್ದಾರೆ?
1: ಖಂಡಿತ, ವಿದ್ಯಾರ್ಥಿಗಳು ಸಿದ್ಧವಾಗಿದ್ದಾರೆ. ತಮ್ಮ ವಿಚಾರಧಾರೆಗಳನ್ನ ಅಭಿವ್ಯಕ್ತಿಸೋದಕ್ಕೆ ತಾವು ಯಾರನ್ನ ಆಯ್ಕೆ ಮಾಡ್ತೀರಿ ಆ ವಿದ್ಯಾರ್ಥಿಗಳು ಸಿದ್ಧವಾಗಿದ್ದಾರೆ ಮಾತನಾಡಲಿಕ್ಕೆ.
0: ಖಂಡಿತ, ಪ್ರತಿ ವಾರ ಕ್ಯಾಂಪಸ್ ಕಟ್ಟೆ ಕೇಳ್ತವರಿಗೆ ಒಂದು ವಿಶೇಷ ಕಾರ್ಯ ಇದೆ. ನಾನು ಇವತ್ತು ಎಲ್ಲ ಲಿಸ್ಟ್ ನೋಡ್ತಿದ್ದಾಗೇನೆ, ಒಂದು ಸಾಧಕರ ಪರಿಚಯ ಹೀಗೆಲ್ಲ ಬೇರೆ ಬೇರೆ ತರದ್, ಬಟ್ ಇವತ್ತು ವಿಶೇಷವಾಗಿ ಪರಿಸರ ಚೆನ್ನಾಗಿದ್ರೆ, ಪರಿಸರ ಅಂದ್ರೆ ಅಲ್ಲಿ ಬರೇ ಕಾಡು ಬೆಟ್ಟ ಕಾಡು ಅದಿಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲ ಪರಿಸರ ಎಲ್ಲದೂ ಚೆನ್ನಾಗಿದ್ರೆ ಮಾತ್ರ ನಾವು ಆರೋಗ್ಯವಂತ ಇರಕ್ ಸಾಧ್ಯ, ಆರೋಗ್ಯವಂತ ಸಮಾಜ ಕಟ್ಟಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತೆಲ್ಲ ವಿಶೇಷವಾದ ವಿಷಯವನ್ನ ಇಟ್ಟುಕೊಂಡು ನಮ್ಮ ಜೊತೆ ಇದ್ದಾರೆ ವಿದ್ಯಾರ್ಥಿಗಳು. ಈಗ ಕುಮಾರಿ ತೇಜಸ್ವಿನಿ ಹಾಗೆ ಎರಡನೇ ಹೆಸರು ತಸ್ಮಿಯ ಬಾನು. ತೇಜಸ್ವಿನಿ ಅವರು ತಯಾರಿದ್ದಾರೆ?
1: ಖಂಡಿತ, ತೇಜಸ್ವಿನಿ ಅವರಿಗೆ ಮೈ ಕೊಡ್ತಾ ಇದ್ದೀನಿ.
2: ನಮಸ್ತೆ ಸರ್.
0: ತೇಜಸ್ವಿನಿ.
2: ಹಲೋ, ನಮಸ್ತೆ ಸರ್.
0: ನಮಸ್ತೆ ತೇಜಸ್ವಿನಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದ. ಥ್ಯಾಂಕ್ ಯು ಸರ್.
0: ಆರೋಗ್ಯವಾಗಿದ್ದೀರಿ?
2: ಚೆನ್ನಾಗಿದ್ದೀರಿ, ನೀವ್ ಹೇಗಿದ್ದೀರಾ?
0: ನಾವು ಚೆನ್ನಾಗಿದ್ದೇವೆ. ಮಳೆ ಒಂಚೂರು ಈಗ ಶುರು ಆಗಿದೆಯಲ್ವಾ ನಿನ್ನೆಯಿಂದ, ಸ್ವಲ್ಪ ವಾತಾವರಣ?
2: ಹೌದು ಸರ್.
0: ಓಕೆ, ಯಾವ ವಿಷಯ ತಗೊಂಡಿದ್ರಿ ತಾವು?
2: ಸರ್, ನಾನು ಇವತ್ತು ವಿಶ್ವ ಪರಿಸರ ದಿನದ ಪರಿಚಯ ಹೇಳ್ತಿದ್ದೀನಿ ಸರ್. ವಿಶ್ವ ಭೂಮಿ ದಿನದ ಪರಿಚಯ,
0: ಭೂಮಿ ಬಗ್ಗೆ ಪರಿಚಯ ಮಾಡ್ಕೊಡ್ತೀರಲ್ವಾ? ಎಸ್, ಶುರು ಮಾಡಿ.
2: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ನಾನು ತೇಜಸ್ವಿನಿ ಸಿಎ, ಸರ್ಎಂ ವಿಶ್ವೇಶ್ವರಯ್ಯ ವಿಜ್ಞಾನ ಕಾಲೇಜು, ಬೊಮ್ಮನಕಟ್ಟೆ, ಭದ್ರಾವತಿ. ಇಲ್ಲಿ ರಸಾಯನ ಶಾಸ್ತ್ರದಲ್ಲಿ ಪ್ರಥಮ ವರ್ಷದ ಸ್ನಾತಕೋತ್ತರ ಪದವಿಯನ್ನು ಅಧ್ಯಯನ ಮಾಡುತ್ತಿದ್ದೇನೆ. ಏಪ್ರಿಲ್ 22ರಂದು ವಿಶ್ವ ಭೂಮಿ ದಿನ ಎಂದು ಆಚರಿಸುತ್ತೇವೆ. ಈ ದಿನದ ಮುಖ್ಯ ಉದ್ದೇಶ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಭೂಮಿಯ ಮಹತ್ವವನ್ನು ತಿಳಿಸುವುದಾಗಿದೆ. ಭೂಮಿ ನಮ್ಮ ಜೀವನದ ಮೂಲ. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ತಿನ್ನುವ ಆಹಾರ, ಇವೆಲ್ಲವೂ ಭೂಮಿಯ ಕೊಡುಗೆ. ರಸಾಯನ ಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಭೂಮಿ ಒಂದು ಸಂಕೀರ್ಣ ರಾಸಾಯನಿಕ ವ್ಯವಸ್ಥೆ. ಗಾಳಿ, ನೀರು, ಮಣ್ಣು ಇವೆಲ್ಲವೂ ರಾಸಾಯನಿಕ ಪದಾರ್ಥಗಳಿಂದ ಕೂಡಿವೆ. ಈ ಎಲ್ಲಾ ಪದಾರ್ಥಗಳು ಸಮತೋಲನದಲ್ಲಿದ್ದಾಗ ಮಾತ್ರ ಜೀವನ ಸಾಧ್ಯ. ನಾವು ಉಸಿರಾಡುವ ಗಾಳಿಯಲ್ಲಿ ಆಮ್ಲಜನಕ ಇದೆ. ನಾವು ಹೊರಬಿಡುವ ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಇದೆ. ಇವೆಲ್ಲವೂ ಪ್ರಕೃತಿಯಲ್ಲಿ ಚಕ್ರದಂತೆ ನಡೆಯುತ್ತವೆ. ಇಂಗಾಲದ ಚಕ್ರ, ಸಾರಜನಕ ಚಕ್ರ, ಇವು ಭೂಮಿಯ ಸಮತೋಲನವನ್ನು ಕಾಪಾಡುತ್ತವೆ. ಕೈಗಾರಿಕೆಗಳು, ವಾಹನಗಳು, ಇಂಧನದ ದಹನ, ಇವುಗಳಿಂದ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚುತ್ತಿದೆ. ಅದರ ಜೊತೆಗೆ ಇಂಗಾಲದ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸಾರಜನಕ ಆಕ್ಸೈಡ್, ಈ ಅನಿಲಗಳು ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತಿವೆ. ಇದರಿಂದ ನಮ್ಮ ಆರೋಗ್ಯಕ್ಕೂ ಅಪಾಯ, ಪರಿಸರಕ್ಕೂ ಹಾನಿ. ಮರಗಳ ನಾಶವು ಒಂದು ದೊಡ್ಡ ಸಮಸ್ಯೆ. ಮರಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಕೊಡುತ್ತದೆ. ಆದರೆ ನಾವು ಮರಗಳನ್ನು ಕಡಿದಾಗ ಈ ಸಮತೋಲನ ಮತ್ತಷ್ಟು ಹಾಳಾಗುತ್ತದೆ. ಇದರಿಂದ ಹಸಿರು ಮನೆ ಪರಿಣಾಮ ಉಂಟಾಗುತ್ತದೆ. ಭೂಮಿಯ ತಾಪಮಾನ ನಿಧಾನವಾಗಿ ಹೆಚ್ಚುತ್ತದೆ. ಇದನ್ನೇ ಜಾಗತಿಕ ತಾಪಮಾನ ಏರಿಕೆ ಎಂದು ಕರೆಯುತ್ತಾರೆ. ಇದಲ್ಲದೆ ನೀರಿನ ಮಾಲಿನ್ಯವು ಒಂದು ದೊಡ್ಡ ಸಮಸ್ಯೆ. ಕೈಗಾರಿಕಾ ತ್ಯಾಜ್ಯಗಳು, ರಾಸಾಯನಿಕ ಪದಾರ್ಥಗಳು, ಇವು ನೀರನ್ನು ಮಾಲಿನ್ಯಗೊಳಿಸುತ್ತವೆ. ಭಾರವಾದ ಲೋಹಗಳು, ಸೀಸಾ, ಪಾರದಿ, ಇವು ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ. ಮಣ್ಣಿನ ಮಾಲಿನ್ಯವು ಹೆಚ್ಚಾಗಿದೆ. ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ಮಣ್ಣಿನ ಗುಣಮಟ್ಟ ಹಾಳಾಗುತ್ತದೆ. ಈ ವಿಷಯದ ಕುರಿತಂತೆ ನನ್ನ ಸ್ನೇಹಿತರು ವಿವರವಾಗಿ ಚರ್ಚಿಸುತ್ತಾರೆ. ಧನ್ಯವಾದಗಳು.
0: ತೇಜಸ್ವಿನಿ ಅವರೇ, ವಿಶ್ವ ಭೂಮಿ ದಿನ ಏಪ್ರಿಲ್ 22 ಅಂತ ಹೇಳಿದ್ರಲ್ವಾ, ಇಡೀ ಜಗತ್ತು ನಿಂತಿರೋದೇ ಭೂಮಿ ಮೇಲೆ. ಭೂಮಿ ತಾಯಿ ಅಂತ ಕರೀತಾರೆ. ನಮ್ಮ ಕುಟುಂಬದಲ್ಲಿ ಹೇಗೆ ತಾಯಿ ಎಲ್ಲ ಭಾರವನ್ನು ಹೊತ್ತುಕೊಂಡು ಲಾಲನೆ ಪಾಲನೆ ಮಾಡ್ತಾಳೋ, ನಾವೆಷ್ಟೇ ಕೀಟ್ಲೆ ಕೊಟ್ರು ಏನೇ ಮಾಡಿದ್ರು ತಾಯಿ ಎಲ್ಲವನ್ನು ಸಹಿಸಿಕೊಂಡು ನಮ್ಗೆ ಸಹಕಾರ ಮಾಡ್ತಾಳಲ್ವಾ. ಹಾಗೆ.

0: ಭೂಮಿನ ಕೂಡ ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಸಾಕಷ್ಟು ಹಾಳು ಮಾಡಿದೀವಿ, ಆ ಹಿನ್ನೆಲೆಯಲ್ಲಿ ಮಾತಾಡಿದ್ವಿ. ತೇಜಸ್ವಿನಿ ಅವರು ಬೇರೆ ಹವ್ಯಾಸ ಏನಿದೆ ತಮಗೆ ಮತ್ತೆ?
1: ಸರ್, ಬುಕ್ಗಳನ್ನು ಓದೋದಿದೆ ಸರ್.
0: ಯಾವ ತರ ಪುಸ್ತಕಗಳು
1: ಸರ್? ಅಂದ್ರೆ ಕತೆಗಳಿರ್ತಾವಲ್ಲ ಸರ್, ಕತೆಗಳು, ಕವನಗಳು, ಈ ತರ ಪುಸ್ತಕಗಳು ಓದೋ ಅಭ್ಯಾಸ ಇದೆ ಸರ್.
0: ಕತೆ ಓದುವಂತದ್ದು, ಕವನ ಬರೆಯುವಂತದ್ದು ಇದೆಯಾ?
1: ಇಲ್ಲ ಸರ್.
0: ಓಕೆ, ಒಳ್ಳೆ ಅಭಿರುಚಿ ಇಟ್ಟುಕೊಂಡಿದ್ದೀರಿ, ಒಳ್ಳೆದಾಗ್ಲಿ ನಿಮಗೆ, ಶುಭವಾಗ್ಲಿ. ನಿಲಯದ ಪರವಾಗಿ ನಿಮಗೆ ಧನ್ಯವಾದ.
1: ಧನ್ಯವಾದಗಳು ಸರ್.
2: ತೇಜಸ್ವಿನಿ ಅವರು ವಿಶ್ವ ಭೂಮಿ ದಿನದ ವಿಚಾರ ಕುರಿತು ಇವತ್ತು ಪ್ರಾಸ್ತಾವಿಕ ನುಡಿಯನ್ನು ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಭೂಮಿಯ ವಿವಿಧ ಪದರಗಳು, ಭೂಮಿಯ ವಿಚಾರಧಾರೆಗಳನ್ನ ಮುಂದಿನ ಅಭ್ಯರ್ಥಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅವರ ಆಯ್ಕೆ ನಿಮ್ಮ ಕೈದಿದೆ.
0: ತಸ್ಮಿಯಾ ಭಾನು ಅವರು ತಯಾರಿದ್ದಾರೆ?
2: ಖಂಡಿತ, ತಸ್ಮಿಯಾ ಭಾನು ಅವರಿಗೆ ನನ್ನ ಮೈಕ್ ಅನ್ನು ಕೊಡ್ತಾ ಇದ್ದೇನೆ.
1: ನಮಸ್ತೆ ಸರ್.
0: ನಮಸ್ತೆ ತಸ್ಮಿಯಾ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ?
1: ಹೌದು ಸರ್, ನಾನು ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ ಸರ್?
0: ನಾವು ಚೆನ್ನಾಗಿದ್ದೇವೆ. ಯಾವ ವಿಷಯಕ್ಕೆ ತಾವು ಪರಿಚಯ ಮಾಡ್ಕೊಡ್ತೀರಿ?
1: ಸರ್, ನಾನು ಇವತ್ತು ಪರಿಸರ ಮಾಲಿನ್ಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್.
0: ಎಸ್, ಇಡೀ ಜಗತ್ನಲ್ಲಿ ಅದೊಂದು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಲ್ವೇ, ಇಡೀ ಜಗತ್ತೇ ಚೆನ್ನಾಗಿರುತ್ತೆ.
1: ಹೌದು ಸರ್.
0: ಎಸ್, ಮುಂದುವರಿಸಿ.
1: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ನಾನು ತಸ್ಮಿಯಾ ಬಾನು, ಸರ್ ಎಂ ವಿಶ್ವೇಶ್ವರ ವಿಜ್ಞಾನ ಕಾಲೇಜು ಬೊಮ್ಮನಕಟ್ಟೆಯ ಭದ್ರಾವತಿಯ ರಸಾಯನ ಶಾಸ್ತ್ರದ ವಿಭಾಗದ ವಿದ್ಯಾರ್ಥಿನಿ. ಈಗ ನಾವು ಒಂದು ಬಹಳ ಮುಖ್ಯವಾದ ವಿಷಯವಾದ ಪರಿಸರ ಮಾಲಿನ್ಯ ಬಗ್ಗೆ ಮಾತನಾಡೋಣ. ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ಗಾಳಿ, ನೀರು, ಮಣ್ಣು ಮತ್ತು ಸಸ್ಯವರ್ಗಗಳ ಮೊತ್ತ. ಪ್ರಕೃತಿಯು ಮಾನವನ ಉಳಿವಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ನೀಡಿದೆ. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಮಾನವನ ಅತಿಯಾದ ಆಸೆ ಮತ್ತು ಅವಿವೇಕದ ವರ್ತನೆಗಳಿಂದ ಪರಿಸರವು ಕಲುಷಿತಗೊಳ್ಳುತ್ತದೆ. ಇದನ್ನೇ ನಾವು ಪರಿಸರ ಮಾಲಿನ್ಯ ಎಂದು ಕರೆಯುತ್ತೇವೆ. ಇವಾಗ ನಾವು ಪರಿಸರ ಮಾಲಿನ್ಯದ ವಿಧಗಳನ್ನು ನೋಡೋಣ. ಪರಿಸರ ಮಾಲಿನ್ಯವು ಪ್ರಮುಖವಾಗಿ ನಾಲ್ಕು ವಿಭಾಗಗಳಾಗಿ ವಿಂಗಡಿಸಬಹುದು. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಶಬ್ದ ಮಾಲಿನ್ಯ. ವಾಯು ಮಾಲಿನ್ಯ ಕಾರ್ಖಾನೆಗಳ ಹೊಗೆ, ವಾಹನಗಳಿಂದ ಹೊರಬರುವ ವಿಷಕಾರಿ ಅನಿಲಗಳು, ಪಟಾಕಿಗಳ ಬೆಳಕಿನಿಂದ ಗಾಳಿಯು ಕಲುಷಿತಗೊಳ್ಳುತ್ತದೆ. ಇದು ಉಸಿರಾಟದ ತೊಂದರೆ ಮತ್ತು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುತ್ತದೆ. ಜಲ ಮಾಲಿನ್ಯ ಪ್ಲಾಸ್ಟಿಕ್ ಮತ್ತು ಕೈಗಾರಿಕಾ ತ್ಯಾಜ್ಯಗಳಿಂದ ಉಂಟಾಗುತ್ತದೆ. ಇದರಿಂದ ನೀರು ಕಲುಷಿತವಾಗುತ್ತದೆ, ಕುಡಿಯುವ ನೀರಿನ ಕೊರತೆ ಉಂಟಾಗುತ್ತದೆ ಮತ್ತು ಜೀವಿಗಳಿಗೆ ಹಾನಿಯಾಗುತ್ತದೆ. ಮಣ್ಣಿನ ಮಾಲಿನ್ಯ ಕೃಷಿಯಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬೆಳಕೆ ಹಾಗೂ ಪ್ಲಾಸ್ಟಿಕ್ ವಿಲೇವಾರಿಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ. ಶಬ್ದ ಮಾಲಿನ್ಯ ವಾಹನಗಳ ಹಾರ್ನ್, ಕಾರ್ಖಾನೆಗಳ ಸದ್ದು ಮತ್ತು ಧ್ವನಿವರ್ಧಕಗಳ ಅತಿಯಾದ ಬೆಳಕೆಯಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ಮಾನಸಿಕ ಒತ್ತಡ ಮತ್ತು ಕಿವುರುಳದಳಕ್ಕೆ ಕಾರಣವಾಗುತ್ತದೆ. ಇವುಗಳ ಪರಿಣಾಮಗಳು ಏನು ಎಂಬುದನ್ನು ಈಗ ನೋಡೋಣ. ಪರಿಸರ ಮಾಲಿನ್ಯದಿಂದಾಗಿ ಪ್ರಕೃತಿಯ ಸಮತೋಲನೆ ಹಾಳಾಗುತ್ತದೆ. ಇದರಿಂದ ಅಕಾಲಿಕ ಮಳೆ, ವಿಪರೀತ ಶೆಕೆ ಮತ್ತು ವಿವಿಧ ರೋಗಗಳು ಮಾನವನ ಜೀವನಕ್ಕೆ ಹಾನಿ ಉಂಟು ಮಾಡುತ್ತವೆ. ಜೊತೆಗೆ ಓಜೋನ್ ಪದರವು ಕ್ಷೀಣಿಸುತ್ತಿರುವುದು ಇಡೀ ಜೀವನ ಸಂಕುಲಕ್ಕೆ ಅಪಾಯಕಾರಿಯಾಗಿದೆ. ಈಗ ನಾವು ಪರಿಸರ ಮಾಲಿನ್ಯವನ್ನು ತಡೆಯಲು ನಮ್ಮ ಭಾರತ ಸರ್ಕಾರ ಯಾವ ಯಾವ ನಿಯಮಗಳು ಜಾರಿಗೆ ತಂದಿದೆ ಎಂಬುದನ್ನು ನೋಡೋಣ. 1984 ಜಲಮಾಲಿನ್ಯ ನಿಯಮ ಜಾರಿಗೆ ಬಂದಿದೆ. ಇದು ನೀರು ಕಲುಷಿತವನ್ನು ತಡೆಯಲು ಉಪಯೋಗವಾಗುತ್ತದೆ. 1981 ಗಾಳಿ ಮಾಲಿನ್ಯ ನಿಯಮ ಜಾರಿಗೆ ಬಂದಿದೆ. ಇದು ಗಾಳಿಯ ಕಲುಷಿತವನ್ನು ಕಡಿಮೆ ಮಾಡಲು ಉಪಯೋಗವಾಗುತ್ತದೆ. 1986 ಪರಿಸರ ರಕ್ಷಣೆ ನಿಯಮ ಜಾರಿಗೆ ಬಂದಿದೆ. ಇದು ಪರಿಸರವನ್ನು ಕಾಪಾಡಲು ಉಪಯೋಗವಾಗುತ್ತದೆ. 1972 ಕಾಡು ಜೀವಿಗಳ ಸಂರಕ್ಷಣೆ ನಿಯಮ ಜಾರಿಗೆ ಬಂದಿದೆ. ಇದು ಕಾಡಿನ ಪ್ರಾಣಿ ಮತ್ತು ಪಕ್ಷಿಗಳನ್ನು ರಕ್ಷಿಸಲು ಉಪಯೋಗವಾಗುತ್ತದೆ. 2010 ಪರಿಸರ ಸಮಸ್ಯೆ ಪರಿಹಾರ ನಿಯಮ ಜಾರಿಗೆ ಬಂದಿದೆ. ಇದು ಪರಿಸರದ ಸಮಸ್ಯೆಗಳನ್ನು ಪರಿಹರಿಸಲು ಉಪಯೋಗವಾಗುತ್ತದೆ. ಕೊನೆಯಾಗಿ ಒಂದು ಮುಖ್ಯ ಸಂದೇಶವನ್ನು ನೋಡೋಣ ಬನ್ನಿ. ಪರಿಸರ ಉಳಿಸಿ, ಪರಿಸರ ಬೆಳೆಸಿ ಎಂಬ ಘೋಷಣೆ ಕೇವಲ ಮಾತಿಗೆ ಸೀಮಿತವಾಗಬಾರದು. ಪ್ರಕೃತಿಯು ಚೆನ್ನಾಗಿದ್ದರೆ ಮಾನವನ ಆರೋಗ್ಯ ಚೆನ್ನಾಗಿರುತ್ತಾನೆ. ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ನೀಡುವುದು ನಮ್ಮ ಜವಾಬ್ದಾರಿ. ನಾವೆಲ್ಲರೂ ಸೇರಿ ಪರಿಸರ ಮಾಲಿನ್ಯವನ್ನು ತಡೆಯೋಣ. ಧನ್ಯವಾದಗಳು.
0: ರಶ್ಮಿ ಅವರೇ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾಲಿನ್ಯ ಕುರಿತು, ಪರಿಸರ ಮಾಲಿನ್ಯ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಈಗ ಸಾಕಷ್ಟು ಜನ ನಾವೆಲ್ಲ ಮಾತಾಡ್ತೀವಿ ಪರಿಸರವನ್ನು ಕಾಪಾಡಬೇಕು, ಗಿಡ ಮರಗಳನ್ನು ಬೆಳೆಸಬೇಕು ಅಂತ ಹೇಳ್ಬಿಟ್ಟು, ಆದ್ರೆ ಅದನ್ನ ಆಚರಣೆ ತರೋದು ತುಂಬಾ ಕಡಿಮೆ ಇದಾರಲ್ವಾ?
1: ಹೌದು ಸರ್.
0: ನಾವೊಂದು ಕೆಲಸ ಮಾಡುವುದಂತ, ಹುಟ್ಟಿದ ಹಬ್ಬ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಬೇರೆ ಬೇರೆ ತರ ವಿಶೇಷವಾಗಿ ಆಚರಣೆ ಮಾಡ್ತೇವೆ. ಅದಕ್ಕಿಂತ ನಮ್ಮ ಹುಟ್ಟಿದ ಹಬ್ಬದ ನೆನಪಿಗಾಗಿ ಒಂದು ಸಸಿ ನೆಟ್ಟರೆ ಅನುಕೂಲ ಆಗುತ್ತಲ್ವೇ? ಪ್ರತಿ ವರ್ಷ ನಮ್ಮ ಹುಟ್ಟಿದ ಹಬ್ಬಕ್ಕೆ ಒಂದು ಸಸಿ ನೆಡೋದಪ್ಪ. ಏನಾರ ಒಂದು ವಿಶೇಷ ಕಾರ್ಯಕ್ರಮ ನಮ್ಮಲ್ಲಿ ಆಯ್ತು ಅಂದ್ರೆ ಅವತ್ತು ಆ ನೆನಪಿಗೊಂದು ಗಿಡ ನೆಡೋದಪ್ಪ, ಪರಿಸರ ಉಳಿಸ್ದಂಗೂ ಆಯ್ತು, ನಮ್ಮ ನೆನಪು ಸ್ಮರಣೀಯವಾಗಿರುವಂಗು ಆಯ್ತು ಅಲ್ವೇ. ಇದನ್ನೆಲ್ಲರೂ ಆಚರಣೆ ಮಾಡಬಹುದಲ್ವಾ, ಅನುಸರಿಸಬಹುದು? ಎಸ್, ವೆರಿ ಗುಡ್, ಒಳ್ಳೆ ವಿಷಯ ಹಂಚಿಕೊಂಡಿದ್ದೀರಿ. ಯಾವ ವಿಭಾಗದಲ್ಲಿ ಓದ್ತಾ ಇದ್ದಿರ್ತಾವು?
1: ನಾನು ರಸಾಯನ ಶಾಸ್ತ್ರದ ವಿಭಾಗದಲ್ಲಿ ಓದ್ತಾ ಇದ್ದೀನಿ ಸರ್.
0: ಎಸ್, ತಮ್ಮ ಹವ್ಯಾಸಗಳು ಅಥವಾ ಅಭಿರುಚಿಗಳು ಏನಾರ ಇದೆಯೋ?
1: ಹೌದು ಸರ್, ಬುಕ್ಸ್ ರೀಡ್ ಮಾಡೋದು ಮತ್ತೆ ನಾವೆಲ್ಸ್ ಆತರದಿದೆ ಸರ್.
0: ಇಲ್ಲ ಓದ್ತೀರಿ, ಚೆನ್ನಾಗಿ ಓದಿ, ಅಭ್ಯಾಸ ಮಾಡಿ, ನಿಮಗೆ ನಿಲಯದ ಪರವಾಗಿ ಧನ್ಯವಾದ.
1: ಓಕೆ ಸರ್, ಧನ್ಯವಾದಗಳು.
2: ತಸ್ಮಿಯ ಬಾನು ಅವರು ಪರಿಸರ ಮಾಲಿನ್ಯದ ವಿಧಗಳನ್ನ ಕುರಿತು ತುಂಬಾ ಚಂದವಾಗಿ ಪರಿಚಯ ಮಾಡಿಕೊಟ್ರವರು.
0: ಈಗ ಬಸವರಾಜ್ ಅವರೇ, ನನ್ನ ಕೈಯಲ್ಲಿ ಇನ್ನೊಬ್ರು ಚೀಟಿ ಬಂದ್ಬಿಡುತ್ತ ತಕ್ಷಣ, ಇನ್ನೊಬ್ರದ್ದು ಹರ್ಷಿತ್ ಅವ್ರ ಹೆಸರು ಬಂದಿದೆ.
2: ಖಂಡಿತ, ಹರ್ಷಿತ್ ಅವ್ರ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ, ಅವ್ರಿಗೆ ಮೈಕ್ ಅನ್ನು ಕೊಡ್ತಾ ಇದ್ದೀನಿ.
0: ಎಸ್, ಅವ್ರ ಅಭಿಪ್ರಾಯಗಳನ್ನ ಕೇಳ್ಬಿಡೋದು, ಯಾವ ವಿಷಯ ತಗೊಂಡಿದ್ದಾರೆ ಅಂತ ಹೇಳಿ.
1: ನಮಸ್ಕಾರ ಸರ್.
0: ಹರ್ಷಿತ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಯಾವ ವಿಷಯ ತಗೊಂಡಿದ್ದೀರಿ
1: ಸರ್? ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆ ಸರ್.
0: ಆಯ್ತು, ಪ್ರಾರಂಭಿಸಿ.
1: ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಹರ್ಷಿತಾ ಎಚ್ ಎಂ. ನಾನು ಸರ್ಎಂವಿ ಸರ್ಕಾರಿ ವಿಜ್ಞಾನ ಕಾಲೇಜ್ ಬೊಮ್ಮನಕಟ್ಟೆ ಭದ್ರಾವತಿ. ಇಲ್ಲಿ ನಾನು ರಸಾಯನ ಶಾಸ್ತ್ರದಲ್ಲಿ ದ್ವಿತೀಯ ವರ್ಷದ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ನಾನು ನಿಮ್ಮೊಂದಿಗೆ ಮಾತನಾಡುತ್ತಿರುವ ವಿಷಯವೇನೆಂದರೆ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಎಂದರೆ ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆ. ಕಾರ್ಬನ್ ಡೈಆಕ್ಸೈಡ್ ಒಂದು ಪ್ರಮುಖ ಹಸಿರು ಮನೆ ಅನಿಲವಾಗಿದ್ದು ಭೂಮಿಯ ವಾತಾವರಣದಲ್ಲಿ ತಾಪಮಾನ ನಿಯಂತ್ರಣಕ್ಕೆ ಸಹಜವಾಗಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಚಕ್ರದ ಭಾಗವಾಗಿದ್ದು ಸಸ್ಯಗಳು, ಪ್ರಾಣಿಗಳು, ಸಮುದ್ರಗಳು ಮತ್ತು ವಾತಾವರಣ ನಡುವೆ ಸಮತೋಲನದಲ್ಲಿರುತ್ತದೆ. ಆದರೆ ಕೈಗಾರಿಕಾ ಕ್ರಾಂತಿಯ ನಿಯಂತ್ರಣ, ಮಾನವ ಚಟುವಟಿಕೆಗಳಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆ ಗಣನೀಯವಾಗಿ ಹೆಚ್ಚಾಗಿದೆ. ಇದರಿಂದ ಈ ಸಮತೋಲನ ಭಂಗವಾಗಿದೆ. ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯ ಮೂಲಗಳಲ್ಲಿ ಸ್ವಾಭಾವಿಕ ಮತ್ತು ಮಾನವ ನಿರ್ಮಿತ ಮೂಲಗಳಾಗಿ ವಿಂಗಡಿಸಬಹುದು. ಸ್ವಾಭಾವಿಕವಾಗಿ ಉಸಿರಾಟ, ಜೈವಿಕ ವಿಲೇವಾರಿ, ಅಗ್ನಿಪರ್ವತ ಸ್ಫೋಟ ಮತ್ತು ಸಮುದ್ರ ವಾತಾವರಣ ವಿನಿಮಯಗಳಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಬರುತ್ತದೆ. ಆದರೆ ಇವು ಪ್ರಕೃತಿಯ ಸಮತೋಲದಲ್ಲಿರುತ್ತದೆ. ಮಾನವ ನಿರ್ಮಿತ ಮೂಲಗಳಲ್ಲಿ ಇಂಧನ ದಹನ ಪ್ರಮುಖವಾಗಿದೆ. ಕಲ್ಲಿದ್ದಲು, ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯಿಂದ ದೊಡ್ಡ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಕೈಗಾರಿಕೆಗಳಲ್ಲಿ ವಿಶೇಷವಾಗಿ ಸಿಮೆಂಟ್ ಮತ್ತು ಉಪ್ಪು ಉತ್ಪಾದನೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆ, ಹೆಚ್ಚು ತಾಪ, ವಿದ್ಯುತ್ ಘಟಕಗಳು ಮತ್ತು ವಾಹನಗಳ ಬಳಕೆ ಕೂಡ ಪ್ರಮುಖ ಕಾರಣಗಳಾಗಿವೆ. ಕಾರ್ಬನ್ ಡೈಆಕ್ಸೈಡ್ ಹಸಿರು ಮನೆ ಪರಿಣಾಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸೂರ್ಯನಿಂದ ಭೂಮಿಗೆ ಬರುವ ಕಿರಣಗಳು ಭೂಮಿ ಪೋಷಿಸಿಕೊಂಡು ನಂತರ ಹೊರಹೋಗುವ ಕಿರಣಗಳನ್ನು ಕಾರ್ಬನ್ ಡೈಆಕ್ಸೈಡ್ ಹಿಡಿದುಕೊಳ್ಳುತ್ತದೆ. ಇದರಿಂದ ಭೂಮಿಯ ತಾಪಮಾನ ಹೆಚ್ಚಾಗುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದಂತೆ ಈ ಪರಿಣಾಮ ತೀವ್ರವಾಗಿ ಜಾಗತಿಕ ತಾಪಮಾನ ಏರಿಕೆ ಕಾರಣವಾಗುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯ ಪರಿಣಾಮಗಳು ಬಹಳ ಗಂಭೀರವಾಗಿದೆ. ಜಾಗತಿಕ ತಾಪಮಾನ ಏರಿಕೆಯಿಂದ ಹವಾಮಾನ ಬದಲಾವಣೆಯಾಗಿ ಸಂಭವಿಸುತ್ತದೆ. ಮಳೆ ಮಾದರಿಗಳು ಬದಲಾಗುತ್ತದೆ ಮತ್ತು ಬರ ಪ್ರವಾಹಗಳಂತಹ ತೀವ್ರ ಘಟನೆಗಳು ಹೆಚ್ಚಾಗುತ್ತದೆ. ಧ್ರುವ ಪ್ರದೇಶಗಳಲ್ಲಿ ಹಿಮ ಕರಗುವಂತಹ ಸಮುದ್ರದ ಮಟ್ಟ ಏರಿಕೆಯಾಗುತ್ತದೆ. ಇದು ಕಡಲ ತೀರ ಪ್ರದೇಶಗಳಲ್ಲಿ ಅಪಾಯ ಉಂಟು ಮಾಡುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಸಮುದ್ರದ ನೀರಿನಲ್ಲಿ ಕರಗುವುದರಿಂದ ಸಮುದ್ರ ಜೀವಿಗಳಿಗೆ ಹಾನಿ ಉಂಟಾಗುತ್ತದೆ. ಜೀವ ವೈವಿಧ್ಯತೆ ಕುಸಿತ ಮತ್ತು ಪರಿಸರ ಸಮತೋಲನ ಭಂಗವು ಇದರ ಪರಿಣಾಮಗಳಾಗಿವೆ. ಧನ್ಯವಾದಗಳು
0: ಹರ್ಷಿತ, ಚೆನ್ನಾಗಿ ತಿಳಿಸ್ಕೊಟ್ರಿ ಅಲ್ವೇ. ಕಾರ್ಬನ್ ಡೈಆಕ್ಸೈಡ್ ಹೊಗೆ ಇದೆಯಲ್ಲ, ಇದು ಬಹಳ ಮಾರಕ. ಗೊತ್ತಿದ್ದು ಮತ್ತೆ ಫ್ಯಾಕ್ಟರಿಗಳನ್ನು ನಮ್ಮ ವಾಹನಗಳಲ್ಲೂ ಕೂಡ ಅದನ್ನ ಹೊಗೆ ತಪಾಸಣೆ ಆಗಾಗ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದು ತುಂಬಾ ಹೆಚ್ಚು ಇವಾಗ ಪರಿಣಾಮ ಬೀರ್ತಾ ಇದೆ. ಸೊ ಇದನ್ನೆಲ್ಲ ಗಮನಿಸಿರ್ತೇವೆ ಮತ್ತೆ ಅದರಲ್ಲೇ ಹೋಗ್ತಿರ್ತೇವೆ. ಸೊ ಈ ಬಗ್ಗೆ ಒಂದು ಜಾಗೃತಿ ಮೂಡಿಸೋ ಅಗತ್ಯ ಇದೆ ಅಲ್ವೇ. ಸೊ ಈ ಶಾಲಾ ಕಾಲೇಜ್ ಇರ್ಬೋದು ಅಥವಾ ನಾವು ವಿದ್ಯಾರ್ಥಿಗಳಾಗಿ ಅನುಸರಿಸುವಂತ ಅಗತ್ಯನೂ ಇರುತ್ತೆ. ಬಹಳ ಒಳ್ಳೆ ವಿಷಯವನ್ನ ಹೇಳಿದ್ರಿ ಹರ್ಷಿತ ಅವರೇ, ನಿಮಗೆ ಧನ್ಯವಾದ. ನಿಮ್ಮ ವ್ಯಾಸಗಳು ಏನಿದೆ? ಎಲ್ಲ ಕಾಪಿ ಪೇಸ್ಟ್ ಮಾಡ್ತಾ ಇದ್ರೆ ಏನ್ ಕತೆ? ಹವ್ಯಾಸಗಳು, ಚಟುವಟಿಕೆಗಳು, ಹಾಡು, ನೃತ್ಯ,
1: ಹಾಡು
0: ಹೇಳ್ತೀರಿ? ಒಂದ್ ಸಣ್ಣ ಸಾಂಗ್ ಒಂದೇ ನಿಮಿಷದಲ್ಲಿ ಹೇಳ್ಬೋದಾ? ಯಾವ್ದು, ಭಾವಗೀತೆ ಅಥವಾ ಜನಪದ? ಹೇಳಿ ಬೇಗ ಹೇಳಿ.

0: Yes, ಧನ್ಯವಾದ ಧ್ವನಿ ಚೆನ್ನಾಗಿದೆ ಹರ್ಷಿತ್ ಅವರೇ.
1: ಥ್ಯಾಂಕ್ಸ್. ತುಂಬಾ ಏನು ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಅರ್ಥಪೂರ್ಣವಾಗಿ ಪರಿಚಯ ಮಾಡಿಕೊಟ್ರು. ಒಂದು ನಾವು ಜಾಗೃತಿ ವಹಿಸಬೇಕಾಗತ್ತೆ ಗಣೇಶ್ ಜಿ ಅವರೇ, ಏನಂತಂದ್ರೆ ಆದಷ್ಟು ನಾವು ಸೈಕಲ್ ಗಳನ್ನ ಬಳಸಿದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಒಂದು ಪರಿಣಾಮವನ್ನ ಕಡಿಮೆ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ನಾವು ಬೆಂಗಳೂರಿನ ಬೆಂಗಳೂರಿನ ಐಎಸ್ಸಿ ಇರ್ಬೋದು ಅಥವಾ ಚೀನಾದಂತ ರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ಇವತ್ತು ವ್ಯಕ್ತಿಗಳು ಸಹ ಸೈಕಲ್ ನಲ್ಲಿ ಓಡಾಟವನ್ನ ಮಾಡೋದನ್ನ ನಾವು ಅಲ್ಲಿ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ತೀವಿ ದೂರದರ್ಶನ ವಾಹಿನಿಗಳಲ್ಲಿ. ಖಂಡಿತ ಆರೋಗ್ಯನೂ ಒಳ್ಳೇದು, ನಮ್ಮಲ್ಲಿರುವ ಒಬೆಸಿಟಿ ಇರ್ಬೋದು ಅಥವಾ ಇನ್ಯಾವುದೋ ಫ್ಯಾಟ್ ಅಂಶಗಳಿರ್ಬೋದು ಅದು ಕರೆಕ್ಟ್ ಆಗಿ ಹೋಗ್ತದೆ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ನಾವು ಇವತ್ತು ಎಲ್ಲಿಗೆ ಅಂದ್ರೆ ಮನೇಲಿ ಅಮ್ಮ ಒಂಚೂರು ಕೊತ್ತಂಬರಿ ಸೊಪ್ಪು ತಗೋಬಾ ಅಂತಂದ್ರೆ ಅವ್ನ ರಾಯಲ್ ಎನ್ಫೀಲ್ಡ್ ಬೈಕ್ ಇಟ್ಕೊಂಡೇ ಹೋಗೋದು, ಅದು ಇಟ್ಟು ಬರ ಹೋಗೋಗೆ ಇಲ್ಲ ಅವ್ನ. ಇಲ್ಲೇ ಇರುತ್ತೆ ಇಲ್ಲಿ ಎರಡು ಹೆಜ್ಜೆ ಅಂಗಡಿ. ಇವತ್ತಿನ ಒಂದು ನಾವೆಲ್ಲ ಸೈಕಲ್ ಇವತ್ತೆಲ್ಲ ಬಹಳ ಮುಂದಿನ ವರ್ಷ ಕಾಲದಲ್ಲಿ ಬಹುಶಃ ನಮ್ಮ ಈ ಸೈಕಲ್ ಅಂತ ಇರ್ತಲ್ಲ ನೀವು ನೋಡಿದಿರಿ ಅಂತ ಅನ್ಕೊಂಡು ಹೀರೋ ಸೈಕಲ್ ಅಂತ ಬರ್ತಾ ಇತ್ತು, ಈಗಲೂ ಇದೆ. ಆದ್ರೆ ಅವುಗಳೆಲ್ಲ ಕಳಿಯೋದಿಕ್ಕೆ ಅರಪೆಟ್ಲು ದೊಡ್ಡ ಪೆಟ್ಲು ಚಿಕ್ಕ ಪೆಟ್ಲು ಅಂತ ಹೇಳಿ ಕಲ್ತ್ಕೊಂಡು ಎಷ್ಟ್ ಸತಿ ಬಿದ್ದು ಎತ್ತು.
2: ಅಲ್ಲ ಮನೆಗೆ ಸೈಕಲ್ ಅಂದ್ರೆ ಹೊರಗಡೆ ಬಾಡಿಗೆ ಕೊಟ್ಟು ಸೈಕಲ್ ಹೊಡೆದಿದ್ದ ಅನುಭವ.
1: ಅದಲ್ದಲೇ ಆಗೆಲ್ಲ ಸೈಕಲ್ ಗೆ ಇದಿರ್ತು ಏನ ಡೈನಮೋ ಇಡ್ತಾ ಇದ್ರು ಮುಂದೆ
2: ಲೈಟ್.
1: ಆ ಲೈಟ್ ಇಲ್ಲಾಂದಿದ್ರೆ ಈಗ ಫೈನ್ ಹಾಕರು ಪೊಲೀಸ್ನವ್ರು ಆ ಕಾಲದಲ್ಲಿ ಆರಕ್ಷಕರು. ಅಷ್ಟೆಲ್ಲ ಇತ್ತು. ಈಗ ನೋಡಿ ಅದು ಎಷ್ಟು ಬೇಗ ಎಲ್ಲೋ ಒಂದ್ ಕಡೆಗೆ ಯಾವ್ದೋ ಒಂದ್ ಮೂಲೆ ಸೇರೋ ಸಂದರ್ಭ ಆಗಿದೆ ಅಂತ ನಾನು.
2: ವಾಪಸ್ ಬರ್ತಾ ಇದೆ ಬಸ್ರಾಜ್, ಬಹಳ ಒಳ್ಳೆ ಬೆಳವಣಿಗೆ ಅದು, ಬೇಗ ಆಗ್ಬೇಕಷ್ಟೇನೆ. ಬಟ್ ನಮ್ ಕೇಳುಗರು ಕೂಡ ಇವತ್ತಿನ ಕಾರ್ಯಕ್ರಮ ಪ್ರತಿ ವಾರ ಕ್ಯಾಂಪಸ್ ಕಟ್ಟೆಯಲ್ಲಿ ನಾವು ಸಾಧಕರ ಪರಿಚಯ ಮಾಡ್ಕೊಳ್ತೀವಿ. ಇವತ್ತೊಂದು ವಿಶೇಷವಾಗಿದೆ, ಭೂಮಿ ಪರಿಸರದ ಬಗ್ಗೆ ಪರಿಚಯ ಮಾಡ್ಕೊಡ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ನಿಜಕ್ಕೂ ಖುಷಿ ಆಯ್ತು ಇವತ್ತಿನ ಕ್ಯಾಂಪಸ್ ಕಟ್ಟೆ ಅಂತ ನಮ್ಮ ಕೇಳುಗರು ಪರವಾಗಿ ಯಾರು ತುಂಬಾ ಜನ ಕಳಿಸ, ಚಿಕ್ಕಪ್ಪ ಶಾರದ ರಾಮೇಶ್ವರ ಬೇರೆ ಬೇರೆಯವರು. ಸೊ ಕೇಳುಗರು ಈ ಕಾರ್ಯಕ್ರಮದ ಕುರಿತಾಗಿ ಕುತೂಹಲ ಇದೆ, ಒಂದು ಪ್ರಶ್ನೆ ಕೇಳಿದ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಲ್ವೇ?
1: ಖಂಡಿತ ಪ್ರಶ್ನೆ ಕೇಳಿ ನಾನು ನಂತರ ನಾವು ನಿಮ್ಮಡಿಗೆ ಬರ್ತೀವಿ. ಈಗ ಓಟ್ ಸ್ಟುಡಿಯೋ ಭದ್ರಾವತಿ.
2: ಧನ್ಯವಾದ ಬಸವರಾಜ್, ಧನ್ಯವಾದ. ಆತ್ಮೀಯ ಕೇಳಿದ್ರೆ ಈಗಾಗಲೇ ಸಾಕಷ್ಟು ವಿಷಯವನ್ನ ತಿಳ್ಕೊಂಡ್ರೆ ಪರಿಸರ ಸಂಬಂಧಪಟ್ಟ ನನ್ನ ಒಂದು ಪ್ರಶ್ನೆ ಹೀಗಿದೆ. ಜಲಮಾಲಿನ್ಯ ನಿಯಮ ಕಾಯ್ದೆ ಜಾರಿ ಬಂದಂತ ವರ್ಷ, ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ ಜಾರಿ ಬಂದಂತ ವರ್ಷ ಯಾವುದು ಅಂತ ತಿಳಿಸಿ. ವಾಟ್ಸ್ಆಪ್ ಸಂಖ್ಯೆ 9481517260. ಕಾಯ್ತಾ ಇರ್ತೇನೆ ಅಲ್ಲಿವರೆಗೆ. ಗೀತೆ ನಿಮಗಾಗಿ.

0: ಸಂದೇಶಗಳು ಬಂದಿದೆ, ಉತ್ತರವನ್ನು ಕಳಿಸಿದ್ದಾರೆ ಕೇಳಿದರು. ನೋಡೋಣ ಯಾರ್ಯಾರು ಉತ್ತರವನ್ನು ಕಳಿಸಿದ್ದಾರೆ. ಪ್ರಶ್ನೆ ಇದಾಗಿತ್ತು, ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ ಬಂದಂತ ವರ್ಷ ಯಾವುದು ಅಂತ ಹೇಳಿ ತನುಜಾ ಮಾಧವನ್ ಅವರಿಂದ ಉತ್ತರ ಕಳಿಸಿದ್ದಾರೆ. ಹಂಪಣ್ಣ ನ್ಯಾಮತಿದು, ನಾನು ಇವತ್ತಿಗೂ ಸೈಕಲ್ಲನ್ನೇ ಬಳಸ್ತಿರೋದು ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ಬಹಳ ಒಳ್ಳೆ ಸಂಗತಿ ನೋಡೋಣಂತೆ. ಮಮತಾ ಭದ್ರಾವತಿಯಿಂದ ಉತ್ತರ ಕಳಿಸಿದ್ದಾರೆ. ನೇವಿ ಡಿಸೋಜಾ ರಾಜೇಂದ್ರ ನಗರದಿಂದ. ಕೊನೆ ಸಂಖ್ಯೆ 3-7-2 ಕೊನೆಯಾಗುತ್ತೆ ಸಂಖ್ಯೆಯಿಂದ ಕಳಿಸಿದ್ದಾರೆ. ಮುರಳೀಧರ್ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಕೊನೆ ಸಂಖ್ಯೆ 7-1-4 ಕೊನೆಯಾಗುತ್ತೆ, ತಮ್ಮ ಹೆಸರನ್ನು ಬರೆದು ಕಳಿಸಿ ಉತ್ತರವನ್ನು ಕಳಿಸಿದ್ದೀರಿ, ಧನ್ಯವಾದ. ಇನ್ನು ಕೊನೆ ಸಂಖ್ಯೆ 3-5-3 ಸಂದೇಶ ಕಳಿಸಿದೆ, ಉತ್ತರ ಕಳಿಸಿದಿರಿ. ಹಾಗೆ ಭಾಗ್ಯ ಸದಾಶಿವನ ಕೇಶವಪುರದಿಂದ ಉತ್ತರ ಕಳಿಸಿದ್ದಾರೆ. ಯಾರಿದು ಉಮೇಶ್ ಮಂದಾರ್ತಿಯಿಂದ ಉತ್ತರ ಕಳಿಸಿದಿರಿ. ಜಯಪ ಬಣಕರ್, ಕಿಶೋರ್ ಬಣಕರ್ ಅವರು ಉತ್ತರ ಕಳಿಸಿದಿರಿ, ಧನ್ಯವಾದ. ಹಾಗೆ ಶ್ರೇಯಸ್ ಅವರು ಉತ್ತರವನ್ನು ಕಳಿಸಿದಿರಿ, ಧನ್ಯವಾದ. ಹರ್ಷಿತ ಅವರು ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮದಿಂದ ಉತ್ತರವನ್ನು ಕಳಿಸಿದ್ದೀರಿ. ಮತ್ತೆ ಯಾರಿದು ಶ್ರೇಯಸ್ ಭದ್ರಾವತಿಯಿಂದ, ಎಸ್ ಅವರೆಲ್ಲರೂ ಕೂಡ ಉತ್ತರ ಕಳಿಸಿ. ಇನ್ನೂ ಕೂಡ ಉತ್ತರಗಳು ಬರ್ತಾ ಇದ್ದಾವೆ. ಸೊ ಬಹುತೇಕ ಸಣ್ಣ ಒಂದು ಗೊಂದಲದಲ್ಲಿ ನಮ್ಗೆ ಕೇಳಿದವರಿದ್ದಾರೆ, ಇರ್ಲಿ. ಸಿಂಚನ ಆರ್ ಅವರು ಉತ್ತರವನ್ನು ಕಳಿಸಿದ್ದೀರಿ, ನಿಮಗೂ ಧನ್ಯವಾದ. ಸೊ ಉತ್ತರ ಕಳಿಸಿದ ನಿಮ್ಮೆಲ್ಲರಿಗೂ ಕೂಡ ವಿಷಯ. ಮತ್ತೊಂದಿನ ಯಾರಿದು, ನನ್ನ ಸಹೋದರ 60 ವರ್ಷದಿಂದ ಒಂದೇ ಸೈಕಲ್ ಉಪಯೋಗಿಸುತ್ತಿದ್ದಾನೆ, ಪ್ರತಿ ದಿನ 5 ಕಿಲೋಮೀಟರ್ ಸೈಕಲ್ ಹೊಡಿತಾರೆ, ವಾವ್. ಯಾರಿದು ಭಾಗ್ಯ ಸದಾಶಿವನ್ ಕೇಶವಪುರದಿಂದ ಕಳಿಸಿದ್ರು, ಒಳ್ಳೆ ವಿಚಾರ. ಸೃಷ್ಟಿ ಅವರು ಕಳಿಸಿದ್ದಾರೆ, ಧನ್ಯವಾದ. ಶಾಂತಾಚಾರ ಬಡಿಗೇರ್ ಅವರು ಕೊಕ್ಕನೂರು ಹರಿಹರದಿಂದ ಕಳಿಸಿದ್ದೀರಿ, ವಿವರಣೆಯನ್ನು ಕೊಟ್ಟಿದ್ದೆ, ನಿಮಗೂ ಕೂಡ ಧನ್ಯವಾದ. ಇನ್ಯಾರಿದು ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್ ಅವರು ಕಳಿಸಿ, ನಿಮಗೂ ಧನ್ಯವಾದ. ತೇಜಸ್ವಿನಿ ಕಳಿಸಿದ್ರಿ, ಕಲಬುರಗಿ ಜಿಲ್ಲೆಯಿಂದ. ಶಿವಲಿಂಗ ಭದ್ರೆ ಮತ್ತು ಕುಟುಂಬ ರೆಡಿ ವಿವರವನ್ನು ಕಳಿಸಿದ್ದೀರಿ, ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಜಲಮಾಲಿನ್ಯ ನಿಯಮ ಅಥವಾ ಕಾಯ್ದೆ ಬಂದಂತಹ ವರ್ಷ 1984. ಈಗ ನೇರವಾಗಿ ನಾವು ಬಸವರಾಜರ ಹತ್ರ ಹೋಗೋಣಂತೆ. ಕಾರ್ಯಕ್ರಮ ಕ್ಯಾಂಪಸ್ ಕಟ್ಟೆಯಲ್ಲಿ ತಾವೆಲ್ಲರೂ ಕೇಳ್ತಾ ಇದ್ದೀರಿ, ನಾವು ನೇರವಾಗಿ ಈಗ ಕ್ಯಾಂಪಸ್ಗೆ, ಕಾಲೇಜಿನ ಕ್ಯಾಂಪಸ್ಗೆ ಹೋಗೋಣಂತೆ. ಬಸವರಾಜ್,
1: ಹಲೋ.
0: ಕಾರ್ಯಕ್ರಮಕ್ಕೆ ಸ್ವಾಗತ, ಮುಂದುವರ್ಸೋಣವೆ.
1: ಆತ್ಮೀಯ ಕೇಳಿರಿಗೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮವನ್ನ ನಾವಿವತ್ತು ನಮ್ಮ ಭದ್ರಾವತಿಯಲ್ಲಿರುವ ಸರ್ಎಂಇ ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರ, ಅದರಲ್ಲೂ ರಸಾಯನಶಾಸ್ತ್ರ ವಿಭಾಗ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು ಪರಿಸರ ಮಾಲಿನ್ಯ ಮತ್ತು ಪರಿಸರದ ಬಗ್ಗೆ ತುಂಬಾ ಅರ್ಥಪೂರ್ಣವಾದ ವಿಚಾರಧಾರೆಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಗಣೇಶ್ ಜಿ ಅವರೇ, ಈಗ ಮುಂದಿನ ಆಯ್ಕೆ ನಿಮ್ಮ ಕೈಲಿದೆ.
0: ಖಂಡಿತ ಬಸವರಾಜ್, ಆಯ್ಕೆ ರಾಜೇಶ್ ಎಸ್ ತಯಾರಿದ್ದಾರೆ.
1: ಖಂಡಿತ ರಾಜೇಶ್ ಅವ್ರ ಕೈಲಿ ನಾನು ಈ ಮೈಕ್ ಅನ್ನು ಕೊಡ್ತಾ ಇದ್ದೀನಿ.
2: ನಮಸ್ತೆ ಸರ್.
0: ರಾಜೇಶ್, ಚೆನ್ನಾಗಿದ್ದೀರಿ? ಹೌದು, ಚೆನ್ನಾಗಿದ್ದೇವೆ. ಯಾವ ವಿಷಯ ತಗೊಂಡಿದ್ದೀರಿ?
2: ಪ್ರಕಾಶ ಸಂಶ್ಲೇಷಣೆ ಸರ್.
0: ಎಸ್, ಶುರು ಮಾಡ್ತೀರಿ?
2: ಎಸ್ ಸರ್.
0: ಎಸ್,
2: ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಜೇಶ್ ಎಸ್. ನಾನು ಸರ್ಎಂವಿ ಸರ್ಕಾರಿ ವಿಜ್ಞಾನ ಕಾಲೇಜು ಬೊಮ್ಮನಕಟ್ಟೆ ಭದ್ರಾವತಿ, ಇಲ್ಲಿ ದ್ವಿತೀಯ ವರ್ಷದ MSc ಔದ್ಯೋಗಿಕ ರಸಾಯನಶಾಸ್ತ್ರದಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ನಾನು ನಿಮ್ಮೊಂದಿಗೆ ಮಾತನಾಡುತ್ತಿರುವ ವಿಷಯ ಪ್ರಕಾಶ ಸಂಶ್ಲೇಷಣೆ ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ. ಪ್ರಕಾಶ ಸಂಶ್ಲೇಷಣೆ ಎಂದರೆ ಸೂರ್ಯನ ಬೆಳಕು ಉಪಯೋಗಿಸಿ ತಮ್ಮ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ. ಇದು ಭೂಮಿಯ ಮೇಲೆ ಇರುವ ಜೀವಿಗಳಿಗೆ ಬಹಳ ಮುಖ್ಯವಾಗಿದೆ. ಸ್ನೇಹಿತರೆ, ನಾವು ಎಲ್ಲರೂ ಆಹಾರಕ್ಕಾಗಿ ಸಸ್ಯಗಳ ಮೇಲೆ ಅವಲಂಬಿತರಾಗಿದ್ದೇವೆ. ಸಸ್ಯಗಳು ಇಲ್ಲದೆ ಮಾನವ ಜೀವ ಕೂಡ ಸಾಧ್ಯವಿಲ್ಲ. ಸಸ್ಯಗಳು ಹೇಗೆ ಆಹಾರವನ್ನು ತಯಾರಿಸುತ್ತವೆ ಎಂದು ನಾವು ಯೋಚಿಸಿದರೆ ಅದಕ್ಕೆ ಉತ್ತರವೇ ಪ್ರಕಾಶ ಸಂಶ್ಲೇಷಣೆ. ಪ್ರಕಾಶ ಸಂಶ್ಲೇಷಣೆಯ ನಡೆಯಲು ಪ್ರಮುಖವಾಗಿ 3 ವಸ್ತುಗಳು ಬೇಕಾಗುತ್ತವೆ: ಸೂರ್ಯನ ಬೆಳಕು, ನೀರು ಮತ್ತು ಇಂಗಾಲದ ಡೈಆಕ್ಸೈಡ್. ಸಸ್ಯಗಳು ತಮ್ಮ ಬೇರುಗಳ ಮೂಲಕ ನೀರನ್ನು ಹೀರಿಕೊಳ್ಳುತ್ತವೆ. ಎಲೆಗಳಲ್ಲಿರುವ ಸಣ್ಣ ರಂಧ್ರಗಳ ಮೂಲಕ ಗಾಳಿಯಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ಳುತ್ತವೆ. ನಂತರ ಸೂರ್ಯನ ಬೆಳಕಿನ ಸಹಾಯದಿಂದ ಇವುಗಳು ಆಹಾರವನ್ನಾಗಿ ಪರಿವರ್ತಿಸುತ್ತವೆ. ಈ ಪ್ರಕ್ರಿಯೆಯಲ್ಲಿ ಕ್ಲೋರೋಫಿಲ್ ಎಂಬ ಹಸಿರು ವರ್ಣದ ದ್ರವ್ಯ ಬಹಳ ಮುಖ್ಯವಾಗಿದೆ. ಇದು ಸೂರ್ಯನ ಬೆಳಕನ್ನು ಸೆರೆ ಹಿಡಿದು ಅದನ್ನು ಶಕ್ತಿಯಾಗಿ ಬಳಸುತ್ತದೆ. ಪ್ರಕಾಶ ಸಂಶ್ಲೇಷಣೆಯ ಸರಳ ಸಮೀಕರಣ ಹೀಗಿದೆ: ಇಂಗಾಲದ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು, ಗ್ಲೂಕೋಸ್ ಮತ್ತು ಆಮ್ಲಜನಕ. ಈ ಪ್ರಕ್ರಿಯೆಯಲ್ಲಿ ಸಸ್ಯಗಳು ಗ್ಲೂಕೋಸ್ ಎಂಬ ಆಹಾರವನ್ನು ತೆರೆಸುತ್ತವೆ ಮತ್ತು ಆಮ್ಲಜನಕವನ್ನು ಹೊರಬಿಡುತ್ತವೆ. ನಾವು ಉಸಿರಾಡುವ ಆಮ್ಲಜನಕವು ಇದೇ ಪ್ರಕ್ರಿಯೆಯಿಂದ ಬರುತ್ತದೆ. ಸ್ನೇಹಿತರೆ, ಪ್ರಕಾಶ ಸಂಶ್ಲೇಷಣೆ ಇಲ್ಲದಿದ್ದರೆ ಭೂಮಿಯ ಮೇಲೆ ಜೀವವೇ ಇರಲಿಲ್ಲ. ಇದು ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ. ಇದು ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಇದರ ಜೊತೆಗೆ ಸಸ್ಯಗಳು ನಮಗೆ ಆಹಾರ, ಔಷಧಿ, ಮರ ಮತ್ತು ಇನ್ನು ಅನೇಕ ಅಗತ್ಯ ವಸ್ತುಗಳನ್ನು ನೀಡುತ್ತವೆ. ಇವೆಲ್ಲವೂ ಪ್ರಕಾಶ ಸಂಶ್ಲೇಷಣೆ ಕಾರಣದಿಂದ ಸಾಧ್ಯವಾಗಿದೆ. ಇಂದು ನಾವು ಪರಿಸರ ಮಾಲಿನ್ಯ, ವನನಾಶ ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ಮರಗಳು ಕಡಿದರೆ ಪ್ರಕಾಶ ಸಂಶ್ಲೇಷಣೆ ಕಡಿಮೆಯಾಗುತ್ತದೆ, ಇದರಿಂದ ಆಮ್ಲಜನಕದ ಪ್ರಮಾಣವು ಕಡಿಮೆಯಾಗುತ್ತೆ. ಕೊನೆಯಾಗಿ, ಪ್ರಕಾಶ ಸಂಶ್ಲೇಷಣೆ ನಮ್ಮ ಜೀವನದ ಆಧಾರವಾಗಿದೆ ಎಂದು ಹೇಳಬಹುದು. ಸಸ್ಯಗಳು ಕಾಪಾಡುವುದು ಎಂದರೆ ನಮ್ಮ ಜೀವನವನ್ನು ಕಾಪಾಡುವುದರ ಹಾಗೆ. ಧನ್ಯವಾದಗಳು ಸ್ನೇಹಿತರೆ.
0: ರಾಜೇಶ್
2: ಹೇಳಿ ಸರ್.
0: ಕೊನೆ ಪದ ಹೇಳಿದಲ್ಲ, ಕೊನೆ ವಾಕ್ಯಗಳು, ಸಸ್ಯಗಳನ್ನು ಕಾಪಾಡೋದಂದ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಂಡಿವಿ ಅಂತ ಹೇಳಿ. ಏನ್ ಹಂಗಂದ್ರೆ
2: ಸಸ್ಯಗಳಿಂದ ನಮ್ಮ ಜೀವನ ಜೀವವನ್ನು ಕಾಪಾಡ್ಬೋದು ಸರ್. ರಕ್ಷಣೆ ಮಾಡ್ಬೋದು ಸರ್.
0: ಈಗ ನಮ್ಮ ಮನೆಯಲ್ಲಿ ಮಕ್ಕಳು ಆರೋಗ್ಯವಾಗಿರ್ಲಿ ಅಂತೇಳಿ ನಮ್ಮ ಕುಟುಂಬದವರು ನಮ್ಮ ಹುಡುಗಾಗಿಂದ ನಮ್ಮ ಶುಶ್ರೂಷೆ ಮಾಡಿ ಚೆನ್ನಾಗಿ ಬೆಳೆಸ್ತಾರೆ.
2: ಹೌದು ಸರ್.
0: ಹಂಗೆ ಸಸ್ಯಗಳನ್ನ ಬೆಳೆಸ್ತಾರೆ.

0: ಬೆಳೆಸಿದ್ರೆ
1: ಕಾಡು
0: ಚೆನ್ನಾಗಿರುತ್ತೆ, ಪರಿಸರ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯದಾಗ ಅವು ಚೆನ್ನಾಗಿ ಅವನ್ ಬೆಳೆಸಿದ್ರೆ ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಪದ ಬಂದಿದೆ ಅಲ್ವೇ? ಬಹಳ ಚೆನ್ನಾಗಿ ಹೇಳಿದ್ರಿ. ತಮ್ಮ ಹವ್ಯಾಸಗಳು ಏನಿದೆ ಬೇರೆ?
1: ಬುಕ್ ಓದ್ತಿ.
0: ಓ, ಬುಕ್ ಎಲ್ಲರೂ ಓದ್ತಾರ? ಅದ್ ಬಿಟ್ಟು ಮತ್ತೆ
1: ಡ್ರೈವಿಂಗ್
0: ಹೋಗ್ತೀರಾ? ಅಂದ್ರೆ ಡ್ರೈವಿಂಗ್ ಕ್ಲಾಸ್ ಮಾಡ್ತೀರಾ ಅಥವಾ ಏನತ್ತ?
1: ಇಲ್ಲ ಸರ್, ಬೇರೆ ಟೂ ಟವರ್ಸ್
0: ಮಾಡ್ತೀರಾ? ಓಕೆ, ಈಗ ಹಂಗಾದ್ರೆ ಹೊರಗಡೆ ಎಲ್ಲ ಓಡಾಡ್ತಿರ್ತೀರಿ, ನಿಮ್ಗೆ ಅನುಭವದಲ್ಲಿ ಪರಿಸರ ಹೇಗೆ ಕಾಣುತ್ತೆ ನಿಮಗೀಗ, ಪರಿಸ್ಥಿತಿ ಹೇಗಿದೆ ಅಂತ?
1: ಸರ್ ಮಳೆಗಾಲದಲ್ಲ ಪರಿಸರ ಚೆನ್ನಾಗಿ ಕಾಣುತ್ತೆ ಸರ್, ಬೇಸಿಗೆಯಲ್ಲಿ ಚೆನ್ನಾಗಿ ಕಾಣಲ್ಲ
0: ಸರ್. ಅದು ಸಾರ್ವಕಾಲಿಕ ಸತ್ಯ ಅಲ್ಲನ್ರಿ?
1: ಹೌದು ಸರ್.
0: ಇರ್ಲಿ, ಒಳ್ಳೇದಾಯ್ತು ರಾಜೇಶ್ ಅವರೇ, ತಮ್ಮ ಮಾತುಗಳಿಗೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
2: ತುಂಬಾ ಒಳ್ಳೆ ವಿಷಯವನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ರಾಜೇಶ್ ಅವರು. ನನಗೀಗ ಸೂರ್ಯನ ಶಾಖ ಅಂತ ಅವ್ರು ಹೇಳಿದ್ರು, ನನಗೆ ರಾಜಸ್ಥಾನ್ ನೆನಪಾಗ್ತಾ ಇದೆ. ನಮ್ಮಲ್ಲಿ ನಾನು ದೂರದರ್ಶನ ನೋಡ್ತಾ ಇರ್ತೀವಲ್ಲ ನಮ್ಮ ಚಂದನದ್ರೆ, ಅವಾಗ ಈ ಸೋಲಾರ್ ಕುಕ್ಕರ್ ಅಂತ ಬರುತ್ತೆ. ನಮ್ಮ ಮನೆಯಲ್ಲಿ ಇಂಧನವನ್ನು ಬಳಸಿ ಅಡಿಗೆ ಮಾಡ್ತಾ ಇದೀವಿ, ಇವತ್ತು ಒಲೆ ಇರ್ಬೋದು ಅಥವಾ ಗ್ಯಾಸ್ ಇರ್ಬೋದು. ಆದ್ರೆ ರಾಜಸ್ಥಾನದಲ್ಲಿ ಒಂದು ಸೋಲಾರ್ ಬ್ಲಾಕ್ ಪೇಂಟೆಡ್ ಒಂದು ಕುಕ್ಕರ್ ತರ ಇರುತ್ತೆ, ಒಂದು ಪೆಟ್ಟಿಗೆ ವಿತ್ ಗ್ಲಾಸ್ ಇರುತ್ತೆ. ಅದ್ರೊಳಗೆಲ್ಲ ಅಕ್ಕಿ ಪಲ್ಯ ಗಿಲ್ಯಾಗ ಏನೇನ್ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ಅಲ್ಲಿ ಇಟ್ಬಿಟ್ರೆ ಒಂದ್ ಗಂಟೆ ಒಳಗೆ ಅಡಿಗೆ ಆಗೋಗ್ಬಿಡುತ್ತೆ ಸೂರ್ಯನ ಶಾಖದಿಂದ. ನೋಡಿ ಎಷ್ಟು ಇರುತ್ತೆ
0: ಅಲ್ವೇ?
2: ಹೌದೌದು.
0: ಈ ನಮ್ ಮಲ್ನಾಡಲ್ಲೇ ಈಗ 30-33 ಡಿಗ್ರಿ ಆದ್ರೆ ನಮಗೆ ತಡ್ಕೊಳಕ್ ಆಗಲ್ಲ, ಶಾಖ ಅಂತೀವಿ.
2: ಹೌದೌದು ನೋಡಿ, ಅದೇ ಕನಿಷ್ಠ ಅಂದ್ರೆ 100 ಡಿಗ್ರಿ ಬೇಕೇ ಬೇಕು ನಮಗೆ ಅಡಿಗೆ ಮಾಡ್ಬೇಕು ಅಂತ.
0: ಅಲ್ಲೇ
2: ಅಲ್ಲಿ ಹತ್ತಿರ ಏನು 50-60 ಇರುತ್ತೆ ಅಂತ ಅಂದ್ಕೊಂಡಿದೀವಿ ನಾವು.
0: ಇಲ್ಲ ನೋಡಿ, ಹಂಗೆ ಪರಿಸರ ಒಂದೊಂದ್ ಭಾಗದಲ್ಲಿ ಹೇಗೆ ಬದಲಾವಣೆಗಳು ಇರುತ್ತೆ ಅಂತ ಹೇಳಿ.
2: ಖಂಡಿತ, ಹೌದು.
0: ಮುಂದಿನ ವಿದ್ಯಾರ್ಥಿ ರೆಡಿ ಇದ್ದಾರೆ, ಭಾವನ ಅವರು ತಯಾರಿದ್ದಾರೆ.
2: ಖಂಡಿತ, ಭಾವನ ಅವರಿಗೆ ಮೈಕ್ ಅನ್ನು ಕೊಡ್ತೀನಿ.
0: ಭಾವನ ಅವರಿಗೆ ಕೊಡಿ.
3: ನಮಸ್ಕಾರ ಸರ್.
0: ನಮಸ್ಕಾರ ಭಾವನ, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ ಸರ್, ನೀವು?
0: ನಾವು ಚೆನ್ನಾಗಿದ್ದೀವಿ. ತಾವ್ ಯಾವ ವಿಷಯ ತಗೊಂಡಿದ್ದೀರಿ?
3: ಹಸಿರು ಮನೆ ಪರಿಣಾಮ.
0: ಎಸ್, ಶುರು ಮಾಡ್ತೀರಿ?
3: ಓಕೆ ಸರ್,
0: ಶುರು ಮಾಡಿ.
3: ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಭಾವನ. ಇಂದು ನಾನು ಹಸಿರು ಮನೆ ಪರಿಣಾಮದ ಬಗ್ಗೆ ಸ್ವಲ್ಪ ವಿವರಿಸುತ್ತೇನೆ. ನಾವು ಅನುಭವಿಸುತ್ತಿರುವ ಈ ಬಿಸಿಲು ನಿಜಕ್ಕೂ ಸಹಜವಾ ಅಥವಾ ನಾವೇ ಇದನ್ನು ಹೆಚ್ಚಿಗೆ ಮಾಡ್ತಿದ್ದೀವಾ? ಈ ಪ್ರಶ್ನೆಗೆ ಉತ್ತರ ನೋಡೋಣ. ಸೂರ್ಯನು ನಮ್ಮ ಬೆಳಕು ಮತ್ತು ತಾಪವನ್ನು ನೀಡುವ ಮುಖ್ಯ ಮೂಲ. ಸೂರ್ಯನಿಂದ ಬರುವ ಕಿರಣಗಳು ಭೂಮಿಯನ್ನು ತಲುಪುತ್ತವೆ ಮತ್ತು ಭೂಮಿಯನ್ನು ಬಿಸಿಯಾಗಿಸುತ್ತದೆ. ನಂತರ ಭೂಮಿ ಆ ತಾಪವನ್ನು ಇನ್ಫ್ರಾರೆಡ್ ಕಿರಣಗಳ ರೂಪದಲ್ಲಿ ಮತ್ತೆ ವಾತಾವರಣಕ್ಕೆ ಕಳುಹಿಸುತ್ತದೆ. ಸಾಮಾನ್ಯವಾಗಿ ಈ ತಾಪದ ಒಂದು ಭಾಗ ಅಂತರಿಕ್ಷಕ್ಕೆ ಹೋಗಬೇಕು, ಆದರೆ ವಾತಾವರಣದಲ್ಲಿರುವ ಕೆಲವು ಅನಿಲಗಳು ಈ ತಾಪವನ್ನು ಸಂಪೂರ್ಣವಾಗಿ ಹೊರಗೆ ಹೋಗಲು ಬಿಡುವುದಿಲ್ಲ. ಅವು ಅದನ್ನು ಹಿಡಿದುಕೊಂಡು ಮತ್ತೆ ಭೂಮಿಯತ್ತ ಹಿಂತಿರುಗಿಸುತ್ತದೆ. ಇದರಿಂದ ಭೂಮಿಯ ಸುತ್ತಲೂ ಒಂದು ಬಿಸಿ ಒದಕ್ಕೆ ಇದ್ದಂತಾಗುತ್ತದೆ. ಇದರ ಪರಿಣಾಮವಾಗಿ ಭೂಮಿಯ ತಾಪಮಾನ ನಿಧಾನವಾಗಿ ಹೆಚ್ಚಾಗುತ್ತದೆ. ಇದನ್ನೇ ನಾವು ಹಸಿರು ಮನೆ ಪರಿಣಾಮ ಎಂದು ಕರೆಯುತ್ತೇವೆ. ಆದರೆ ಈ ತಾಪವನ್ನು ಹಿಡಿದುಕೊಳ್ಳುವ ಅನಿಲಗಳು ಯಾವುವು ಎಂದು ಪ್ರಶ್ನೆ ಬರುತ್ತದೆ. ಈಗ ಈ ತಾಪವನ್ನು ಹಿಡಿದುಕೊಳ್ಳುವ ಅನಿಲಗಳನ್ನು ನೋಡೋಣ. ಮೊದಲನೆಯದಾಗಿ ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ನೀರಿನ ಆವಿ, ಇವುಗಳನ್ನು ಹಸಿರು ಮನೆ ಅನಿಲಗಳು ಎಂದು ಕರೆಯುತ್ತೇವೆ. ಈ ಅನಿಲಗಳಿಗೆ ತಾಪವನ್ನು ಶೋಷಿಸುವ ಮತ್ತು ಹಿಡಿದುಕೊಳ್ಳುವ ಗುಣ ಇದೆ. ಸಾಮಾನ್ಯ ಮಟ್ಟದಲ್ಲಿ ಈ ಪರಿಣಾಮ ಅಗತ್ಯವಾಗಿದೆ. ಇದು ಭೂಮಿಯನ್ನು ತುಂಬಾ ಚಳಿಯಾಗುವುದರಿಂದ ಕಾಪಾಡುತ್ತದೆ. ಆದರೆ ಸಮಸ್ಯೆ ಏನೆಂದರೆ ಈ ಅನಿಲಗಳ ಪ್ರಮಾಣ ಈಗ ಹೆಚ್ಚಾಗುತ್ತಿದೆ. ಹಾಗಾದರೆ ಈ ಹಸಿರು ಮನೆಯಲ್ಲಿ ಅನಿಲಗಳ ಪ್ರಮಾಣ ಏಕೆ ಹೆಚ್ಚಾಗುತ್ತಿದೆ ಎಂಬುದನ್ನು ನೋಡೋಣ. ಮೊದಲನೆಯದಾಗಿ ಇಂಧನದ ದಹನ, ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು ಸುಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚು ಉತ್ಪಾದನೆ ಆಗುತ್ತದೆ. ಎರಡನೆಯದಾಗಿ ವಾಹನಗಳು ಮತ್ತು ಕೈಗಾರಿಕೆಗಳು, ಇವುಗಳು ದಿನವೂ ಅನಿಲಗಳನ್ನು ವಾತಾವರಣಕ್ಕೆ ಬಿಡುತ್ತಿವೆ. ಮೂರನೆಯದಾಗಿ ಅರಣ್ಯನಾಶ, ಮರಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ಳುತ್ತದೆ, ಆದರೆ ಮರಗಳನ್ನು ಕಡಿದರೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತದೆ. ನಾಲ್ಕನೆಯದಾಗಿ ಕಸದ ಕಲುಷಿತ ಪ್ರಕ್ರಿಯೆ, ಇದರಿಂದ ಮೀಥೇನ್ ಅನಿಲ ಬಿಡುಗಡೆ ಆಗುತ್ತದೆ. ಇದರಿಂದ ಹಲವಾರು ಗಂಭೀರ ಪರಿಣಾಮಗಳನ್ನು ನಾವು ಅನುಭವಿಸುತ್ತಿದ್ದೇವೆ. ಭೂಮಿಯ ತಾಪಮಾನ ನಿಧಾನವಾಗಿ ಏರುತ್ತಿದೆ, ಹಿಮ ಪರ್ವತಗಳು ಕರಗುತ್ತಿವೆ, ಸಮುದ್ರ ಮಟ್ಟ ಏರುತ್ತಿದೆ, ಹವಾಮಾನದಲ್ಲಿ ದೊಡ್ಡ ಬದಲಾವಣೆಗಳೇ ಕಾಣುತ್ತಿದೆ. ಕೆಲವೆಡೆ ಹೆಚ್ಚು ಮಳೆ, ಕೆಲವೆಡೆ ತೀವ್ರ ಬರ, ಇವು ಮಾನವ ಜೀವನಕ್ಕೂ ಮತ್ತು ಪ್ರಕೃತಿಗೂ ದೊಡ್ಡ ಸವಾಲಾಗಿದೆ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಪರಿಹಾರ ಇದ್ದೇ ಇರುತ್ತದೆ. ಈ ಸಮಸ್ಯೆಗೆ ಪರಿಹಾರ ಏನೆಂದರೆ ಹೆಚ್ಚು ಮರಗಳನ್ನು ನೆಡಬೇಕು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು, ಜೈವ ಇಂಧನಗಳು ಮತ್ತು ನವೀಕರಿಸಬಹುದಾದ ಶಕ್ತಿಯನ್ನು ಬಳಸಬೇಕು, ಹಸಿರು ರಸಾಯನ ಶಾಸ್ತ್ರವನ್ನು ಅನುಸರಿಸಬೇಕು. ಈ ಸಣ್ಣ ಕ್ರಮಗಳು ದೊಡ್ಡ ಬದಲಾವಣೆಯನ್ನೇ ತರಬಹುದು. ಹಸಿರುಮನೆ ಪರಿಣಾಮ ಸಹಜ ಪ್ರಕ್ರಿಯೆಯೇ, ಆದರೆ ನಾವು ಅದನ್ನು ಹೆಚ್ಚಾಗಿ ಹೆಚ್ಚಿಸಿದ್ದೇವೆ. ಇನ್ನು ಮುಂದೆ ಅದನ್ನು ನಿಯಂತ್ರಿಸುವುದು ನಮ್ಮ ಕೈಯಲ್ಲಿದೆ. ಹಿಂದೆ ಪ್ರಾರಂಭಿಸಿ ಮತ್ತು ಭೂಮಿಯನ್ನು ಉಳಿಸಿ. ಧನ್ಯವಾದಗಳು.
0: ಭಾವನಾ ಅವರೇ,
3: ಸರ್
0: ಚೆನ್ನಾಗಿ ತಿಳಿಸ್ಕೊಟ್ರಿ ಮಾಹಿತಿಯನ್ನ.
3: ಥ್ಯಾಂಕ್ ಯು ಸರ್.
0: ಮತ್ತೆ ಏನಿದೆ ಹವ್ಯಾಸಗಳು ತಂದು?
3: ಸರ್
0: ತಮ್ಮ ಹವ್ಯಾಸ, ಇತರ ಅಭಿರುಚಿಗಳು?
3: ಸರ್ ನಂಗೆ ವಿಡಿಯೋ ಎಡಿಟ್ ಮಾಡಕ್ ಇಷ್ಟ. ಹಾ
0: ಹಾ.
3: ಮತ್ತೆ ಮೇಕಪ್ ಎಲ್ಲ ಮಾಡೋದಕ್ ಇಷ್ಟ.
0: ಹೌದಾ? ವಿಡಿಯೋ ಅಂದ್ರೆ ಏನು? ಪ್ರಕೃತಿ ಸಹಜ ಪ್ರಕೃತಿ ದತ್ತವಾಗಿರುವಂತ ಕಾರ್ಯಕ್ರಮಗಳ ವಿಡಿಯೋ ಮಾಡಿರೋದು ಅಥವಾ ಕಿರುಚಿತ್ರ ಹೇಗದು?
3: ಸರ್ ವಿಡಿಯೋ ಎಡಿಟ್ಸ್, ಯಾವ್ದಾದ್ರು ಮೂವಿ ಎಡಿಟ್ಸ್ ಮಾಡಕ್ ಇಷ್ಟ.
0: ಹೌದಾ? ಎಸ್, ಅಭಿರುಚಿ ಬೆಳೆಸ್ಕೊಳ್ಳಿ. ಹಾಗೆ ಮಾತಾಡ್ತಾ ಒಂದ್ ಮಾತು ಬಂದ್ಬಿಟ್ಟು ಸಹಜವಾಗಿ ಬರುತ್ತದು. ಹ್ಮ್, ಮರ ನಡೋದು ಅಂತ ಹೇಳಿ, ಮರ ಅಲ್ಲ
3: ಸರ್,
0: ಮರ ನಡೋದು ಬೇಡ, ಸಸಿ ನಡೋಣ. ಆಯ್ತಾ? ಒಳ್ಳೇದಾಗ ಸಹಜವಾಗಿ ಆಡ ಭಾಷೆಯಲ್ಲಿ ಬರುತ್ತೆ. ಒಳ್ಳೇದಾಗ್ಲಿ ಪುಟ. ಹ್ಮ್, ಭಾವನಾ ಒಳ್ಳೇದಾಗ್ಲಿ. ಎಸ್,
2: ತುಂಬಾ ಚಂದವಾಗಿ ಪರಿಚಯ ಮಾಡಿಕೊಟ್ರು. ನಂಗೆ ಈ ಸಂದರ್ಭದಲ್ಲಿ ಇನ್ನೊಂದು ನೆನಪಾಗುತ್ತೆ, ನಮಗೆ 11ನೇ ಶತಮಾನದಲ್ಲಿ ಜೇಡರ ದಾಸಿಮಯ್ಯ ಅವರ ಹೆಂಡತಿಯಾದ ದುಗ್ಗಳೆ ಇಂಧನವಿಲ್ಲದೆ ಅಡಿಗೆ ಮಾಡ್ತಿದ್ರಂತೆ. ನನ್ನ ಪುರುಷ ನನ್ನ ಪ್ರಕಾರ ಅವರೆಲ್ಲ ಕಲಬುರಗಿ ಜಿಲ್ಲೆ, ಆದ್ರಿಂದ ಆ ಕಾಲದಲ್ಲೇ ಸೋಲಾರ್ ಸಿಸ್ಟಮ್ ಅನ್ನು ಬಳಸಿರಬಹುದಾ ಅಂತ ಅನ್ಕೊಳ್ತೀನಿ ನಾನು.
0: ಬಿಸಿಲಿಂದ ಜಾಸ್ತಿ ಇರೋದ್ರಿಂದ.
2: ಹೌದು ಹೌದು. ಆಮೇಲೆ ಇನ್ನೊಂದು ವಿಶೇಷ ನೀವು ತಿಳ್ಕೊಂಡ್ರ,
0: ಈಗ
2: ಯಾರು ನಾನು ಶೆಫ್ ಆಗ್ತೀನಿ ಅಂತ ಹೇಳಲೇ ಇಲ್ಲ ನೋಡ್ರಿ. ಒಳ್ಳೆ ಅಡಿಗೆ ಮಾಡ್ತೀನಿ, ಬನ್ನಿ ಊಟ ಮಾಡ್ಸೋಣ. ಒಳ್ಳೆ ಅಡಿಗೆ ಮಾಡ್ತೀನಿ ನಾನು. ಯಾವ ಹೆಣ್ಮಕ್ಳು ಹೇಳ್ತಾರೆ ಅಂತ ತುಂಬಾ ಕಾಯ್ತಾ ಇದ್ದೀನಿ. ಒಬ್ರು ಸಹ ನಾನು ಒಳ್ಳೆ ಅಡಿಗೆ ಮಾಡ್ತೀನಿ ಸರ್, ಒಳ್ಳೆ ಕುಕ್ಕಿಂಗ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಹೇಳಲೇ ಇಲ್ಲಪ್ಪ
0: ನಮಗೆ. ಪ್ರಯತ್ನ ಪಡ್ತಾರೆ ಅಂತ
2: ಖಂಡಿತ. ಈಗ ಮತ್ತೊಬ್ರು ಕಾಯ್ತಾ ಇದಾರೆ.
0: 100 ಆಯುಷ್ ಅವ್ರು ತಯಾರಿದ್ದಾರೆ.
2: 100 ಆಯುಷ್ ಅವರಿಗೆ ಮೈಕ್ ಅನ್ನು ಕೊಡ್ತಾ ಇದ್ದೀನಿ.
4: ನಮಸ್ತೆ ಸರ್.
0: ನಮಸ್ತೆ 100 ಆಯುಷ್ ಅವರೇ, ಚೆನ್ನಾಗಿದ್ದೀರಿ?
4: ಸರ್ ಚೆನ್ನಾಗಿದ್ದೀನಿ, ನೀವು?
0: ನಾವು ಚೆನ್ನಾಗಿದ್ದೀವಿ. ಯಾವ ವಿಷಯ ತಗೊಂಡಿದ್ದೀರಿ
4: ಸರ್? ಆಮ್ಲ ಮಳೆ ಬಗ್ಗೆ.
0: ಎಸ್, ಶುರು ಮಾಡಿ.
4: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ನಾನು 100 ಆಯುಷಾ, ಸರ್ ಎಂ ವಿಶ್ವೇಶ್ವರಯ್ಯ ವಿಜ್ಞಾನ ಕಾಲೇಜ್ ಬಮ್ಮನಕಟ್ಟೆ ಭದ್ರಾವತಿ ರಸಾಯನ ಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿ. ಈಗ ನಾವು ಒಂದು ಬಹಳ ಮುಖ್ಯವಾದ ಪರಿಸರ ಸಮಸ್ಯೆ ಬಗ್ಗೆ ಮಾತನಾಡೋಣ, ಅದು ಆಮ್ಲ ಮಳೆ. ಮಳೆ ಎಂದರೆ ನಮಗೆ ತಂಪು, ಸಂತೋಷ ಮತ್ತು ಕೃಷಿಗೆ ಸಹಾಯ ಮಾಡುವ ಪ್ರಕೃತಿಯ ವರ ಎಂದು ನಾವು ತಿಳಿದಿದ್ದೇವೆ. ಆದರೆ ಎಲ್ಲಾ ಮಳೆಯೂ ಒಳ್ಳೆಯದಲ್ಲ, ಕೆಲವೊಮ್ಮೆ ಮಳೆ ಹಾನಿಕಾರಕವಾಗಬಹುದು, ಅದನ್ನೇ ನಾವು ಆಮ್ಲ ಮಳೆ ಎಂದು ಕರೆಯುತ್ತೇವೆ. ಆಮ್ಲ ಮಳೆ ಹೇಗೆ ಉಂಟಾಗುತ್ತದೆ? ವಾಯುಮಂಡಲದಲ್ಲಿ ಕೆಲವು ಹಾನಿಕಾರಕ ಅನಿಲಗಳು ಇರುತ್ತವೆ, ಉದಾಹರಣೆಗೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್. ಇವು ಮುಖ್ಯವಾಗಿ ಕಾರ್ಖಾನೆಗಳು, ವಿದ್ಯುತ್ ಉತ್ಪಾದನಾ ಘಟಕಗಳು, ವಾಹನಗಳು ಮತ್ತು ಇಂಧನದ ದಹನದಿಂದ ಹೊರಬರುತ್ತವೆ. ಈ ಅನಿಲಗಳು ಗಾಳಿಯಲ್ಲಿ ಮೇಲಕ್ಕೆ ಹೋಗಿ ಮೋಡಗಳಲ್ಲಿ ಇರುವ ನೀರಿನೊಂದಿಗೆ ಸೇರಿ ರಾಸಾಯನಿಕ ಕ್ರಿಯೆ ಒಳಗಾಗುತ್ತವೆ. ಈ ಪ್ರಕ್ರಿಯೆಯಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ ಎಂಬ ಆಮ್ಲಗಳು ರೂಪುಗೊಳ್ಳುತ್ತವೆ. ನಂತರ ಈ ಆಮ್ಲೀಯಾಂಶಗಳು ಮಳೆಯ ರೂಪದಲ್ಲಿ ಭೂಮಿಗೆ ಬೀಳುತ್ತವೆ. ಆದರೆ ಇದರ ಪರಿಣಾಮಗಳು ಏನು? ಆಮ್ಲ ಮಳೆ ಪ್ರಕೃತಿಗೆ ಬಹಳ ಹಾನಿಕಾರಕ. ಇದು ಬೆಳೆಗಳಿಗೆ ಹಾನಿ ಉಂಟು ಮಾಡುತ್ತದೆ, ಮರಗಳ ಎರೆಗಳನ್ನು ಹಾಳು ಮಾಡುತ್ತದೆ ಮತ್ತು ಅವುಗಳನ್ನು ನಿಧಾನವಾಗಿ ದುರ್ಬಲಗೊಳಿಸುತ್ತದೆ. ಕೆರೆಗಳು ಮತ್ತು ನದಿಗಳ ನೀರಿನ ಪಿಹೆಚ್ ಮಟ್ಟವನ್ನು ಕಡಿಮೆ ಮಾಡಿ ಮೀನುಗಳು ಮತ್ತು ಜಲಚರ ಜೀವಿಗಳಿಗೆ ಅಪಾಯವನ್ನು ಉಂಟು ಮಾಡುತ್ತದೆ. ಪ್ರಕೃತಿಗಷ್ಟೇ ಅಲ್ಲ, ಮಾನವರಿಗೂ ಇದು ಹಾನಿಕಾರಕ. ಆಮ್ಲ ಮಳೆ ನೇರವಾಗಿ ತ್ವಚೆಗೆ ಹಾನಿ ಮಾಡುತ್ತಿದ್ದರೂ ಅದರ ಕಾರಣವಾದ ವಾಯುಮಾಲಿನ್ಯ ಉಸಿರಾಟದ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಇನ್ನೊಂದು ಮುಖ್ಯ ವಿಶೇಷ ಎಂದರೆ ನಮ್ಮ ಐತಿಹಾಸಿಕ ಕಟ್ಟಡಗಳಿಗೂ ಇದು ಹಾನಿ ಮಾಡುತ್ತದೆ. ಉದಾಹರಣೆಗೆ ತಾಜ್ಮೆಹಲ್, ಹೀಗೆ ಅನೇಕ ಸ್ಮಾರಕಗಳು ಆಮ್ಲ ಮಳೆಯ ಪರಿಣಾಮದಿಂದ ಹಾಳಾಗುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಆಮ್ಲ ಮಳೆ ವಿಶ್ವದ ಹಲವು ದೇಶಗಳಲ್ಲಿ ವಿವಿಧ ಕಾಲಗಳಲ್ಲಿ ಸಂಭವಿಸಿದೆ. ಮೊದಲು 1970 ಮತ್ತು 1980 ದಶಕಗಳಲ್ಲಿ ಕೆನಡಾ ಮತ್ತು ಅಮೆರಿಕದಲ್ಲಿ ಇದು ಹೆಚ್ಚು ಕಂಡು ಬಂದಿತ್ತು. 1970 ದಶಕಗಳಲ್ಲಿ ಸ್ವೀಡನ್, ನಾರ್ವೆ ಮತ್ತು ಜರ್ಮನಿಯಲ್ಲಿ ಕಾಡುಗಳಿಗೆ ಹಾನಿ ಉಂಟಾಯಿತು. 1990 ದಶಕಗಳಲ್ಲಿ ಏಷ್ಯಾದಲ್ಲಿ ವಿಶೇಷವಾಗಿ ಭಾರತ ಮತ್ತು ಚೀನಾದಲ್ಲಿ ಆಮ್ಲ ಮಳೆ ಹೆಚ್ಚಾಯಿತು. ಮುಂಬೈ ನಗರದಲ್ಲೂ ಕೈಗಾರಿಕಾ ಮಾಲಿನ್ಯ ಮತ್ತು ವಾಹನಗಳ ಹೊಗೆಗಳಿಂದ ಈ ಸಮಸ್ಯೆ ಕೆಲವೊಮ್ಮೆ ಕಾಣಿಸಿಕೊಳ್ಳುತ್ತದೆ. ಹಾಗಾದರೆ ಇದನ್ನು ತಡೆಯಲು ನಾವು ಏನು ಮಾಡಬಹುದು? ಮೊದಲು ವಾಹನಗಳ ಬಳಕೆಯನ್ನು ಕಡಿಮೆ ಮಾಡಿ ಸಾರ್ವಜನಿಕ ಸಾರಿಗೆ ಬಳಸುವುದು ಅಗತ್ಯ. ಇಂಧನವನ್ನು ಉಳಿಸುವುದು ಮತ್ತು ನವೀಕರಿಸಬಹುದಾದ ಶಕ್ತಿಯ ಬಳಕೆಯನ್ನು ಹೆಚ್ಚಿಸುವುದು ಉತ್ತಮ. ಗಿಡಗಳನ್ನು ನೆಡುವುದು ಮತ್ತು ಪರಿಸರವನ್ನು ಕಾಪಾಡುವುದು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ. ಕಾರ್ಖಾನೆಗಳು ಮತ್ತು ಕೈಗಾರಿಕಾ ಮಾಲಿನ್ಯ ನಿಯಂತ್ರಣ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಪ್ರೀತಿಯ ಸ್ನೇಹಿತರೆ, ಪ್ರಕೃತಿ ನಮ್ಮ ಬದುಕಿನ ಆಧಾರ. ಅದನ್ನು ನಾವು ಈಗಲೇ ಕ್ರಮ ಕೈಗೊಳ್ಳದಿದ್ದರೆ ಭವಿಷ್ಯದಲ್ಲಿ ಪರಿಣಾಮಗಳನ್ನು ಇನ್ನಷ್ಟು ಗಂಭೀರವಾಗಬಹುದು. ಧನ್ಯವಾದಗಳು.
0: ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ನೂರಾಯಿಷ್ ಅವರೇ.
4: ಥ್ಯಾಂಕ್ ಯು ಸರ್.
0: ನಮಗೆ ಜಡಿ ಮಳೆ ಗೊತ್ತು, ಮುಂಗಾರು ಮಳೆ ಗೊತ್ತು, ಇದು ನೋಡ್ರಿ ಆಮ್ಲ ಮಳೆ ಇದು. ಎಷ್ಟೋ ಜನರಿಗೆ ಈ ತರದ ನೋಡಿರ್ತಾರೆ, ಇದೇ ಮಳೆ ಅಂತ ಗೊತ್ತಿರೋದಿಲ್ಲ, ಅದರಿಂದ ಅಪಾಯ ಹೆಚ್ಚು ಅಂತ ಹೇಳ್ಬಿಟ್ಟು ಬಹಳ ಒಳ್ಳೆ ವಿಷಯವನ್ನು ತಿಳಿಸ್ಕೊಟ್ಟಿದ್ದೀರಿ.
4: ಥ್ಯಾಂಕ್ ಯು ಸರ್.
0: ತಾವು ಯಾವ ವಿಭಾಗದಲ್ಲಿ ಓದ್ತಿದ್ದೀರಿ
4: ಸರ್? ಎಂಎಸ್ಸಿ ಫಸ್ಟ್ ಇಯರ್ ಅಲ್ಲಿ ಓದ್ತೀನಿ.
0: ಹೌದಾ? ಏನ್ ಬೇರೆ ಅಭಿರುಚಿಗಳು ಏನಿದೆ, ತಮ್ಮ ಹವ್ಯಾಸಗಳು?
4: ಸರ್ ಬುಕ್ಸ್ ಓದೋದು ಇಷ್ಟ ಮತ್ತೆ ಕುಕಿಂಗ್ ಅಲ್ಲೂ ತುಂಬಾ ಇಷ್ಟ ಸರ್.
0: ಈಗ ಬಸವರಾಜ್ ಹೇಳ್ತಾ ಇದ್ರು ಕುಕಿಂಗ್ ಮಾಡಿ ಯಾರು ಹೇಳಲಿಲ್ಲಪ್ಪ ಅಂತ ಹೇಳ್ಬಿಟ್ಟು. ಏನ್ ಕುಕಿಂಗ್ ಅಲ್ಲಿ ವಿಶೇಷತೆ ಏನ್ ಮಾಡ್ತೀರಿ
4: ಸರ್? ಸ್ವೀಟ್ಸ್ ಅನ್ನ ಮಾಡಕ್ ತುಂಬಾ ಇಷ್ಟ ಸರ್.
0: ಎಸ್ ಬಸವರಾಜ್ ಅಲ್ಲೇ ಇದಾರೆ ನೋಡಿ, ಮಾಡ್ಕೊಟ್ಬಿಡಿ. ಒಳ್ಳೇದು ಆಯುಷ್ ಅವರೇ, ನಿಮಗೆ ವಿಶೇಷವಾದ ಧನ್ಯವಾದ ನಿಲಯದ ಪರವಾಗಿ.
4: ಧನ್ಯವಾದ ಸರ್.
2: ಒಳ್ಳೆಯ ವಿಷಯವನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈಗೊಂದು 10 ವರ್ಷದಿಂದ ಎಲ್ಲೋ ಒಂದ್ ಕಡೆ ಪೇಪರ್ ಅಲ್ಲಿ ಓದಿದ್ ನೆನಪು, ತೀರ್ಥಹಳ್ಳಿ ಎಲ್ಲೋ ಒಂದ್ ಕಡೆ ಒಮ್ಮೆ ಆಮ್ಲ ಮಳೆ ಆಗಿದೆ ಅಂತ ಹೇಳಿ ಯಾರೋ ಅದನ್ನ ಕಂಡುಹಿಡಿದ್ರು ಅಂತ ಈಗ 10 ವರ್ಷದಿಂದ ನನ್ನ ಪತ್ರಿಕೆಯಲ್ಲಿ ಓದಿದ್ ನೆನಪಾಯ್ತು. ಈಗ ನೀವು
0: ಹೇಳಿ ಚೆನ್ನಾಗಿದೆ.
2: ಇಲ್ಲ ಇಲ್ಲ, ಯಾಕೆಂದ್ರೆ ನಾನು ಈಗಲೇ ಮೊದಲ ಕೇಳಿದ್ದು. ಹಾಗೆ ನಮ್ಮ ದೂರದರ್ಶನದಲ್ಲಿ ಈ ವಿಜ್ಞಾನ ವಿಭಾಗದ ಒಂದು ಕಾರ್ಯಕ್ರಮ ಬರ್ತಾ ಇತ್ತು, ಆಮ್ಲ ಮಳೆ ಹೇಗೆ ಇರುತ್ತೆ ಅನ್ನೋದನ್ನ ಒಂದು ನಾಟಕದ ಮುಖಾಂತರ ಚಂದವಾಗಿ ತಿಳಿಸ್ಕೊಟ್ಟಿದ್ರು, ಸಾಕ್ಷ್ಯ ಚಿತ್ರದ ಮುಖಾಂತರ. ಅದು ಅದು ಈಗ ನೆನಪಾಯ್ತು. ಅದರ ಒಂದು ಬೀಳೋದಾದ ನೀರು ಒಂಥರ ದ್ರವ ರೂಪದಲ್ಲಿ ಇರುವಂತದ್ದು, ಅದನ್ನ ಸೇವನೆ ಮಾಡಿದ್ರೆ ರೋಗ ಬರುವಂತದ್ದು, ಈ ತರದೆಲ್ಲ ಒಂದು ಮಾಹಿತಿ ನಾವು ದೂರದರ್ಶನ ವಾಹಿನಿಯಲ್ಲಿ ನೋಡಿದ್ ನೆನಪಾಯ್ತು.
0: ಇದು ಒಂಥರ ಹೊಸ ವಿಷಯ ಆದ್ರೂ ಬಹಳ ಅಪಾಯಕಾರಿ ಅನ್ನೋದಂತೂ ಜನರಿಗೆ ಮನದಟ್ಟಾಗ್ತಾ ಇದೆ.
2: ಖಂಡಿತ, ಹೌದು,
0: ಹೊಸ ಶಬ್ದ ಮಳೆ ಕೇಳಿದ್ದಾರೆ. ಎಸ್, ಒಳ್ಳೆ ವಿಚಾರ ಬಸವರಾಜ್ ಅವರೇ.
2: ಸೊ ಇನ್ನೊಬ್ರು ಕಾಯ್ತಾ ಇದ್ದಾರೆ,
0: ಇನ್ನೊಬ್ರು ಕಾಯ್ತಿದಾರಾ? ಹಾಗಾದ್ರೆ ಅವ್ರಿಗೆ ಕೊಟ್ಟು ಬಿಡಿ ಅಲ್ಲ, ಮುಗಿಸ್ಬೋಣ. ಲಕ್ಷ್ಮಿ ಅವರಲ್ವೇ?
2: ಖಂಡಿತ, ಇವತ್ತು ಶುಕ್ರವಾರ ಬೇರೆ, ಅಗ್ಯಾದ ಲಕ್ಷ್ಮಿ ಬಾರಮ್ಮ ಅನ್ನೋ ಹಾಗೆ ಮಹಾಲಕ್ಷ್ಮಿ ಅವ್ರು ನಮ್ ಕಡೆ ಕೂತಿದ್ದಾರೆ. ಎಷ್ಟು ಹೊನ್ ಕೊಡ್ತಾರೋ, ಎಷ್ಟು ದುಡ್ಡು ಕೊಡ್ತಾರೋ ಗೊತ್ತಿಲ್ಲ, ಮೈಕಲ್ನಂತೂ ಕೊಡ್ತಾ ಇದ್ದೀನಿ ಅವ್ರಿಗೆ.
0: ಎಸ್ ಎಸ್, ಮಹಾಲಕ್ಷ್ಮಿ ಅವ್ರಿಗೆ ಕೊಡಿ.
3: ಶುಭೋದಯ ಸರ್.
0: ಶುಭೋದಯ ಕಾರ್ಯಕ್ರಮಕ್ಕೆ ಸ್ವಾಗತ ಮಹಾಲಕ್ಷ್ಮಿ ಅವರೇ. ಚೆನ್ನಾಗಿದ್ದೀರಿ? ನಾವು ಚೆನ್ನಾಗಿದೀವಪ್ಪ. ಈಗ ಒಂಚೂರು ನಿನ್ನೆ ರಾತ್ರಿ ಎಲ್ಲೋ ಒಂಚೂರು ಥಂಡಿ ವಾತಾವರಣ, ಮಳೆ ಅಲ್ವೇ, ಸ್ವಲ್ಪ ಶೆಕೆ ಕಡಿಮೆ ಆಗಿದೆ ಅನ್ಸುತ್ತೆ. ಇವತ್ತು ನೋಡೋಣ, ಮಳೆ ಬಂದ್ರೆ ಇನ್ನೂ ಖುಷಿ ಆಗಿರೋಣ. ಯಾವ ವಿಷಯ ತಗೊಂಡಿದ್ದೀರಿ?
3: ನಾನು ತ್ಯಾಜ್ಯ ಮತ್ತು ಕಲುಷಿತ ಪ್ರಕ್ರಿಯೆ.
0: ಎಸ್, ಶುರು ಮಾಡಿ.
3: ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಹಾಲಕ್ಷ್ಮಿ. ನಾನು ಸರ್ ಎಂ ವಿ ಸರ್ಕಾರಿ ವಿಜ್ಞಾನ ಕಾಲೇಜು ಬೊಮ್ಮನಕಟ್ಟೆ ಭದ್ರಾವತಿ ಇಲ್ಲಿ ದ್ವಿತೀಯ ವರ್ಷದ ಎಂಎಸ್ಸಿ ಔದ್ಯೋಗಿಕ ರಾಸಾಯನ ಶಾಸ್ತ್ರದಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ನಾನು ನಿಮ್ಮೊಂದಿಗೆ ಮಾತನಾಡುತ್ತಿರುವ ವಿಷಯ ತ್ಯಾಜ್ಯ ಮತ್ತು ಕಲುಷಿತ ಪ್ರಕ್ರಿಯೆಯ ಬಗ್ಗೆ. ಇಂದು ನಾವು ನಮ್ಮ ದಿನನಿತ್ಯದ ಜೀವನಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ವಿಷಯವಾದ ತ್ಯಾಜ್ಯ ಮತ್ತು ಕಲುಷಿತ ಪ್ರಕ್ರಿಯೆ ಕುರಿತು ತಿಳಿದುಕೊಳ್ಳೋಣ. ತ್ಯಾಜ್ಯ ಎಂದರೇನು? ತ್ಯಾಜ್ಯ ಎಂದರೆ ನಾವು ಬಳಸಿದ ನಂತರ ಉಪಯೋಗಕ್ಕೆ ಬಾರದ ವಸ್ತುಗಳು. ಉದಾಹರಣೆಗೆ ಆಹಾರದ ಅವಶೇಷಗಳು, ಪ್ಲಾಸ್ಟಿಕ್ ಚೀಲಗಳು, ಬಾಟಲ್ಗಳು ಇತ್ಯಾದಿ. ತ್ಯಾಜ್ಯವನ್ನು ಸಾಮಾನ್ಯವಾಗಿ ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಒಂದು ಜೈವಿಕ ತ್ಯಾಜ್ಯ, ಮತ್ತೊಂದು ಅಜೈವಿಕ ತ್ಯಾಜ್ಯ. ಹಾಗಾದರೆ ಜೈವಿಕ ತ್ಯಾಜ್ಯ ಎಂದರೇನು ಎಂದು ತಿಳಿದುಕೊಳ್ಳೋಣವೇ. ಇದು ಸುಲಭವಾಗಿ ಕಲುಷಿತವಾಗುವು. ಉದಾಹರಣೆಗೆ ಆಹಾರದ ಅವಶೇಷಗಳು ಮತ್ತು ಎಲೆಗಳು. ಅಜೈವಿಕ ತ್ಯಾಜ್ಯ ಎಂದರೆ ಇದು ಸುಲಭವಾಗಿ ಕಲುಷಿತವಾಗದವು. ಉದಾಹರಣೆಗೆ ಪ್ಲಾಸ್ಟಿಕ್ ಮತ್ತು ಗಾಜು. ಕಲುಷಿತ ಪ್ರಕ್ರಿಯೆ ಎಂದರೇನು? ಕಲುಷಿತ ಪ್ರಕ್ರಿಯೆ ಎಂದರೆ ಪರಿಸರದಲ್ಲಿ ಹಾನಿಕಾರಕ ಪದಾರ್ಥಗಳು ಸೇರುವುದರಿಂದ ಗಾಳಿ, ನೀರು ಮತ್ತು ಮಣ್ಣು ಮಲಿನವಾಗುವ ಪ್ರಕ್ರಿಯೆ ಕಲುಷಿತ ಪ್ರಕ್ರಿಯೆ ಎಂದು ಕರೆಯುತ್ತಾರೆ. ಇದು ಮೂರು ರೀತಿಯಾಗಿದೆ: ವಾಯುಮಾಲಿನ್ಯ, ನೀರಿನ ಮಾಲಿನ್ಯ, ಮಣ್ಣಿನ ಮಾಲಿನ್ಯ. ವಾಯುಮಾಲಿನ್ಯ ಎಂದರೆ ಫ್ಯಾಕ್ಟರಿಗಳ ಹೊಗೆ, ವಾಹನಗಳ ಹೊಗೆ, ಕಸವನ್ನು ಸುಡುವುದು, ಇವುಗಳಿಂದ ವಾಯುಮಾಲಿನ್ಯ ಉಂಟಾಗುತ್ತದೆ. ನೀರಿನ ಮಾಲಿನ್ಯ ಕಸ, ರಾಸಾಯನಿಕ ದ್ರವ್ಯಗಳು ಮತ್ತು ಕೈಗಾರಿಕಾ ತ್ಯಾಜ್ಯಗಳನ್ನು ನದಿಗಳು ಮತ್ತು ಸರೋವರಗಳಿಗೆ ಬಿಡುವುದರಿಂದ ನೀರು ಕಲುಷಿತವಾಗುತ್ತದೆ. ಮಣ್ಣಿನ ಮಾಲಿನ್ಯ ಪ್ಲಾಸ್ಟಿಕ್ ಮತ್ತು ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮಣ್ಣಿನ ಗುಣಮಟ್ಟ ಕುಸಿಯುತ್ತದೆ. ಇದರಿಂದ ಬೆಳೆ ಉತ್ಪಾದನೆ ಕಡಿಮೆಯಾಗುತ್ತದೆ. ಹಾಗಾದರೆ ನಾವು ತ್ಯಾಜ್ಯ ಮತ್ತು ಕಲುಷಿತದ

0: ಪರಿಣಾಮಗಳು ನೋಡುವುದಾದರೆ ಆರೋಗ್ಯ ಸಮಸ್ಯೆಗಳು, ಪರಿಸರ ಹಾನಿ, ಪ್ರಾಣಿಗಳು ಮತ್ತು ಸಸ್ಯಗಳ ನಾಶ, ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಳ. ತ್ಯಾಜ್ಯ ನಿರ್ವಹಣೆಗೆ ನಾವು ಸರಿಯಾದ ರೀತಿಯಲ್ಲಿ ತ್ಯಾಜ್ಯವನ್ನು ನಿರ್ವಹಿಸಿದರೆ ಮಾಲಿನ್ಯವನ್ನು ಕಡಿಮೆ ಮಾಡಬಹುದು. ಒಂದು, ಕಡಿಮೆ ಬಳಕೆ, ಮರುಬಳಕೆ ಮತ್ತು ಮರು ಸಂಸ್ಕರಣೆ. ಹಾಗಾದರೆ ನಾವು ಏನು ಮಾಡಬಹುದು? ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು, ಕಸವನ್ನು ಎಲ್ಲೆಲ್ಲಿ ಬೇಕಾದರೂ ಹಾಕಬಾರದು, ಒಣ ಮತ್ತು ತೇವ ತ್ಯಾಜ್ಯವನ್ನು ಬೇರ್ಪಡಿಸಬೇಕು, ಸಸ್ಯಗಳನ್ನು ನೆಡಬೇಕು, ಪರಿಸರವನ್ನು ಸ್ವಚ್ಛವಾಗಿಡಬೇಕು. ಸ್ನೇಹಿತರೆ, ತ್ಯಾಜ್ಯ ಮತ್ತು ಕಲುಷಿತ ಪ್ರಕ್ರಿಯೆ ನಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ನಾವು ಜಾಗರೂಕರಾಗಿ ನಡೆದುಕೊಂಡರೆ ಮಾತ್ರ ನಮ್ಮ ಪರಿಸರವನ್ನು ಉಳಿಸಬಹುದು. ಕೊನೆಯಲ್ಲಿ ನಾನು ಒಂದು ಮಾತು ಹೇಳಲು ಇಷ್ಟಪಡುತ್ತೇನೆ. ನಾವು ಪ್ರಕೃತಿಯನ್ನು ರಕ್ಷಿಸಿದರೆ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತದೆ. ಧನ್ಯವಾದಗಳು.
1: ನಾವು ಪ್ರಕೃತಿಯನ್ನು ರಕ್ಷಿಸಿದರೆ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತಲ್ವೇ? ಬಹಳ ಒಳ್ಳೆ ಘೋಷವಾಕ್ಯ ಇದು. ಜೀವನ ಅಳವಡಿಸಿಕೊಳ್ಬೇಕು. ಮಹಾಲಕ್ಷ್ಮಿ ಅವರೇ, ಒಳ್ಳೊಳ್ಳೆ ಸಂಗತಿಗಳನ್ನ ತಿಳಿಸಿದ್ದೀರಿ. ನಿಮ್ಗೆ ವಿಶೇಷವಾದ ಧನ್ಯವಾದ. ಹೇಳಕ್ಕಿಂತ ಮುಂಚೆ ನಿಮ್ದು ಬೇರೆ ಯಾವ್ದಾರು ಹವ್ಯಾಸ, ಹಾಡು, ನೃತ್ಯ ಈ ತರದ ಏನಾದ್ರು ಕಲಾ ಪ್ರಕಾರಗಳಲ್ಲಿ ಇದಿರೋ?
0: ಹಾಡು ಹೇಳುವುದು ಇಷ್ಟ.
1: ಯಾವ ಹಾಡು ಹೇಳ್ತೀರ? ಒಂದು ತಕ್ಷಣ ಕೇಳಿದ್ರೆ ಒಂದೇ ನಿಮಿಷದಲ್ಲಿ.
0: ಸುಜುಗದ ಸುಜುಮ
1: ಹೇಳಿ.

0: ಧನ್ಯವಾದ ಮಹಾಲಕ್ಷ್ಮಿ ಅವರೇ, ಚೆನ್ನಾಗಿ ಧನ್ಯವಾದ. ಬಸವರಾಜ್
1: ಮಹಾಲಕ್ಷ್ಮಿ ಅವರು ತುಂಬಾ ಅರ್ಥಪೂರ್ಣವಾದ ವಿಷಯವನ್ನು ಪರಿಚಯ ಮಾಡಿದ್ರು. ಹಸಿ ಕಸ ಒಣ ಕಸದ ಬಗ್ಗೆ ನಾವು ನಮ್ಮ ನಗರಸಭೆಯವರು ಇರ್ಬೋದು, ಮಹಾನಗರ ಪಾಲಿಕೆಯವರು ಪ್ರತಿ ಸತಿ ಹೇಳ್ತಾ ಇರ್ತಾರೆ, ಮರು ತ್ಯಾಜ್ಯ ಬಳಕೆಯನ್ನು ಹೇಗೆ ಮಾಡ್ಕೋಬೇಕು, ಹಸಿ ಕಸವನ್ನು ನಾವು ಯಾವ ರೀತಿ ಡಿಕಂಪೋಸ್ ಮಾಡಬೇಕು, ಕಂಪೋಸ್ ಆಗದೆ ಯಾವುದು ಡಿಕಂಪೋಸ್ ಆಗದೆ ಯಾವುದು, ಇದ್ರ ಬಗ್ಗೆ ಒಂದಷ್ಟು ನಾವು ತಿಳ್ಕೋಬೇಕು ಅನ್ನೋದು ಅವಾಗವಾಗ ನಮಗೆ ಜಾಗೃತಿ ಮೂಡಿಸ್ತಾನೆ ಇರ್ತಾರೆ. ಆದಾಗ್ಯೂ ಸಹ ನಮ್ಮ ದೇಶದಲ್ಲಿ ಇವತ್ತು ಅತ್ಯಂತ ಹೆಚ್ಚಿನ ಸಮಸ್ಯೆ ಯಾವುದು ಅಂತಂದ್ರೆ ತ್ಯಾಜ್ಯ ನಿರ್ವಹಣೆ. ಜನಸಂಖ್ಯೆ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ತ್ಯಾಜ್ಯ ನಿರ್ವಹಣೆ ಇದೆ. ಪ್ಲಾಸ್ಟಿಕ್ ಅನ್ನು ಬಳಸಬೇಡಿ ಅಂತಂದ್ರೂ ಸಹ ಇವತ್ತು ಪ್ಲಾಸ್ಟಿಕ್ ಕವರ್ ಗಳು ನಿಷೇಧ ಇದ್ರೂ ಸಹ ಇವತ್ತು ರಾರಾಜಿಸ್ತಾ ಇದೆ ಪ್ಲಾಸ್ಟಿಕ್ ಕವರ್ ಗಳು, ಅದು ಪಾಲಿಥಿನ್ ಅಂಶಗಳು. ಇದನ್ನೆಲ್ಲ ನಾವು ಒಂದಷ್ಟು ಮುಂದಿನ ಒಂದು ಪೀಳಿಗೆಗೆ ನಾವು ಪರಿಸರ ಉಳಿಸಲಿಲ್ಲ ಅಂತಂದ್ರೆ ಬಹಳಷ್ಟು ಪರಿಣಾಮವನ್ನ ಮುಂದೆ ಎದುರಿಸಬೇಕಾಗತ್ತೆ ಅಂತ ನಾವು ಭಾವಿಸ್ಬೋದು.
0: ಎಸ್ ಬಸವರಾಜ್, ಮತ್ತೆ ಈಗಾಗಲೇ ಇನ್ನು ಮೂರು ಜನ ವಿದ್ಯಾರ್ಥಿಗಳು ಇದ್ದಾರೆ ತಯಾರಿಯಲ್ಲ, ಕೇಳಿ ಒಂದೆರಡು ನಿಮಿಷದಲ್ಲಿ ಅವ್ರ ಮಾತುಗಳನ್ನು ಮುಗಿಸ್ಲಿ. ಸದ್ಯಕ್ಕೆ ಕೇಳಿದರಿಗೀಗ ಒಂದು ಪ್ರಶ್ನೆಯನ್ನ ಕೇಳಿ ನಂತರ ಬರ್ತೇನಂತೆ ಮತ್ತೆ ಕ್ಯಾಂಪಸ್ಗೆ.
1: ಖಂಡಿತ, ಓಟ್ ಸ್ಟುಡಿಯೋ ಭದ್ರಾವತಿ ಕಾಲೇಜಿನ ಆವರಣದಿಂದ.
0: ಧನ್ಯವಾದ ಬಸವರಾಜ್. ಕೇಳಿದರೆ ನಿಮಗೆ ಪ್ರಶ್ನೆ, ಈಗ ಈ ಆಮ್ಲ ಮಳೆ ಮೊದಲು ಕಾಣಿಸಿಕೊಂಡಂತ ದೇಶ, 70-80 ದಶಕದಲ್ಲಿ ಈ ಆಮ್ಲ ಮಳೆ ಮೊದಲು ಕಳಿಸಿಕೊಂಡಂತ ದೇಶಗಳು ಯಾವುದು? ಒಂದು ಎರಡು ಮೂರು ದೇಶಗಳ ಹೆಸರಿಸಿದ್ವಿ ಈಗಾಗಲೇ, ಆ ದೇಶಗಳ ಹೆಸರನ್ನ ಕಳಿಸಿ. ಆಮ್ಲ ಮಳೆ ಕಾಣಿಸಿಕೊಂಡಂತ ಮೊದಲು ಕಾಣಿಸಿಕೊಂಡಂತ ದೇಶಗಳು ಯಾವುದು? ಉತ್ತರಕ್ಕಾಗಿ ಕಾಯ್ತಾ ಇರ್ತೇನೆ. ಅಲ್ಲಿವರೆಗೂ ಗೀತೆ ನಿಮ್ಗಾಗಿ.

0: ಒಂದ್ಸಲಿ ಟಿ ಜಿ ಸತ್ಯನಾರಾಯಣ ಅವರು ಸೈಕಲ್ ವಿಚಾರ ಕಳಿಸಿದ ಧನ್ಯವಾದ. ಇವತ್ತಿನ ವಿದ್ಯಾರ್ಥಿಗಳು ತುಂಬಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಆಮ್ಲ ಮಳೆ ಬಗ್ಗೆ ಕೇಳಿ ಸಂತೋಷ. ಚಿಕ್ಕಪ್ಪ ಸಾರದ ರಾಮೇಶ್ವರದಿಂದ, ಚಂದನ್ ಗೌಡ ಕೆನಡಾ ಅಂತ ಕಳಿಸಿರಿ, ತನುಜ ಮಾಧವ್ ನಗರದಿಂದ, ಹಂಪಣ್ಣ ನ್ಯಾಮತಿಯಿಂದ ಇವತ್ತಿನ ವಿಶೇಷ ಬಹಳ ಚೆನ್ನಾಗಿತ್ತು ಅಂತ ಕಳಿಸಿದಿರಿ, ಧನ್ಯವಾದ. ಭುವನಚಂದ್ರ ತಾರಾ ಸುಶ್ಮಿತ ಶೆಟ್ಟಿಕೊಪ್ಪದಿಂದ, ಕಾವ್ಯ ಪೃಥ್ವಿ ಅವರು ಭದ್ರಾವತಿಯಿಂದ, ಆಮೇಲೆ ಯಾರಿದು ಮಹಾಲಕ್ಷ್ಮಿ ಅವರು, ಸೃಷ್ಟಿ ಅವರು, ತೇಜಸ್ವಿನಿ ಅವರು ಪತ್ರವನ್ನು ಕಳಿಸಿದ್ದೀರಿ, ಹಾಗೆಯೇ ಹರ್ಷಿತಾ ಅವರು, ನಿವಿಡಿ ಸೋಜ್ ಅವರು ರಾಜೇಂದ್ರ ನಗರದಿಂದ, ವೇದಾ ಶೆಟ್ಟಿ ಅವರು ಕುಂದಾಪುರದಿಂದ, ನೂರ್ ಆಯುಷ್ ಅವರು ಶಾಂತಾಚಾರ್ ಬಡಿಗೇರಿ ಕುಕ್ನೂರ್ ಹರಿಹರದಿಂದ, ಮತ್ತೆ ಯಾರಿದು ಸಿಂಚನ ಅವರು, ರಾಧಾ ಅವರು ನಿದಿಗೆಯಿಂದ, ಭಾಗ್ಯ ಸದಾಶಿವನು ಕೇಶವಪುರದಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮದಿಂದ ಸಿಂಚನ ಅವರು. ಸೊ ಎಲ್ಲರೂ ಕೂಡ ಉತ್ತರವನ್ನು ಕಳಿಸಿದ್ರೆ, ಇನ್ನೂ ಕೂಡ ಉತ್ತರವನ್ನು ಬರ್ತಾ ಇದೆ. ಹೌದು, ಬಹುತೇಕರು ಸರಿಯಾದ ಉತ್ತರವನ್ನೇ ಕಳಿಸಿದ್ರು, ಕೆಲವರು ಸ್ವಲ್ಪ ಗೊಂದಲ ಇದೆ. ಇರಲಿ, ಆರಂಭದಲ್ಲಿ 70-80 ದಶಕದಲ್ಲಿ ಕೆನಡಾ ಮತ್ತು ಅಮೆರಿಕದಲ್ಲಿ ಮೊದಲಿಗೆ ಈ ಆಮ್ಲ ಮಳೆ ಕಾಣಿಸ್ಕೊಳ್ಳುತ್ತೆ. ಆನಂತರ ಈಗಾಗಲೇ ಬಸವರಾಜ ಚಿಕಿತ್ಸೆ ತೀರ್ಥಳ್ಳಿ ಈಗ 10 ವರ್ಷದಿಂದ ಅದು ಆ ವಿಷಯ ಬಂದಿತ್ತು ಪತ್ರಿಕೆಯಲ್ಲಿ ಅಂತ ಹೇಳಿ ತಿಳಿಸಿದ್ರು. ಸೊ ಈ ಮಳೆಗಳು, ನಾವು ಜಡಿ ಮಳೆ, ಮುಂಗಾರು ಮಳೆ, ಮಲೆನಾಡು ಮಳೆ ಹಿಂಗೆಲ್ಲ ಕೇಳಿರ್ತೀವಿ. ಈ ಆಮ್ಲ ಮಳೆ ನೋಡ್ರಿ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿ. ಸೊ ಈಗ ಮತ್ತೆ ನಾವು ಕ್ಯಾಂಪಸ್ ಕಡೆಗೆ ಹೋಗುವಂತ ಸಮಯ, ಕ್ಯಾಂಪಸ್ ಕಡೆ ಹೋಗೋಣಂತೆ. ಬಸವರಾಜ್ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೇವೆ. ಬಸವರಾಜ್, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಆತ್ಮೀಯ ಕೇಳುವರಿಗೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನ ನಾವಿವತ್ತು ಕ್ಯಾಂಪಸ್ ಕಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಭದ್ರಾವತಿಯ ಸರ್ಎಂವಿ ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರದಲ್ಲಿ ಇದ್ದೀವಿ. ಇಲ್ಲಿಯ ಎಂಎಸ್ಸಿ ಕೆಮಿಸ್ಟ್ರಿ ಮಾಡುವ ವಿದ್ಯಾರ್ಥಿಗಳು ಅನೇಕ ಮಾಹಿತಿ ವಿಜ್ಞಾನದ ಅದರಲ್ಲೂ ಭೂಮಿಗೆ ಸಂಬಂಧ ಮಾಹಿತಿಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಮುಂದಿನ ಆಯ್ಕೆ ತಮ್ಮ ಕೈದಿದೆ.
0: ಸುಜಾತ ಎಂಬವರು ತಯಾರಾಗಿರ್ಲಿ. ಈಗ ಸುಜಾತ ಎಂಬವರು ಇದಾರಲ್ವಾ ಅಲ್ಲಿ?
1: ಖಂಡಿತ.
0: ಕಾವೇರಿ ಅವರು ತಯಾರಾಗಿರ್ಲಿ.
1: ಖಂಡಿತ, ನನಗೆ ಸುಜಾತ ಅವರಿಗೆ ಮೈಕ್ ಅನ್ನು ಕೊಡ್ತಾ ಇದ್ದೀನಿ.
2: ನಮಸ್ಕಾರ ಸರ್.
0: ನಮಸ್ತೆ ಸುಜಾತ, ಚೆನ್ನಾಗಿದ್ದೀರಿ?
2: ತುಂಬಾ ಚೆನ್ನಾಗಿದ್ದೀನಿ.

0: ಗಾಳಿಯಲ್ಲಿ ಇರುವ ವಿಷಕಾರಿ ಕಣಗಳು ಮತ್ತು ಅನಿಲಗಳು ನಿಧಾನವಾಗಿ ದೇಹಕ್ಕೆ ಪ್ರವೇಶಿಸಿ ವಿವಿಧ ರೋಗಗಳಿಗೆ ಕಾರಣವಾಗುತ್ತದೆ. ನಗರ ಪ್ರದೇಶಗಳಲ್ಲಿಯೂ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಈ ಸಮಸ್ಯೆ ಕಂಡು ಬರುತ್ತದೆ. ವಿಶೇಷವಾಗಿ ಗಾಳಿ ಹರಿವು ಕಡಿಮೆ ಇರುವ ಪ್ರಾಣಿಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಒಳಾಂಗಣ ವಾಯು ಮಾಲಿನ್ಯವು ಹಲವಾರು ಕಾರಣಗಳು ಹಲವಾರು, ಅವುಗಳಲ್ಲಿ ಪ್ರಮುಖವಾದವು ಇಂತಿವೆ. ದಹನಕಾರಿ ಮೂಲಗಳು ಕಟ್ಟಿಗೆ, ಸಗಣಿ, ಇದ್ದಿಲು, ಸೀಮೆಎಣ್ಣೆ ಮತ್ತು ಗ್ಯಾಸ್ ಸ್ಟೌಗಳಿಂದ ಹೊರಬರುವ ಹೊಗೆ ಮತ್ತು ಅನಿಲಗಳು. ಮನೆಯ ಉತ್ಪನ್ನಗಳು, ಕ್ಲೀನಿಂಗ್ ಏಜೆಂಟ್ಗಳು, ಪೇಂಟ್ಗಳು, ಏರ್ ಫ್ರೆಷರ್ಗಳು ಮತ್ತು ಕೀಟನಾಶಕಗಳು. ಕಟ್ಟಡ ಸಾಮಗ್ರಿಗಳು, ಆಸ್ಬೆಸ್ಟೋಸ್, ಫಾರ್ಮಾಲ್ಡಿಹೈಡ್ ಮುಂತಾದ ವಿಷಕಾರಿ ಪದಾರ್ಥಗಳು ಹಾಗೂ ಇತರೆ ಕಾರಣಗಳು. ಧೂಮಪಾನ, ಸಾಕು ಪ್ರಾಣಿಗಳ ಕೂದಲು, ದೇವದಿಂದ ಉಂಟಾಗುವ ಬೂಸ್ಟ್. ಒಳಾಂಗಣ ವಾಯು ಮಾಲಿನ್ಯವನ್ನು ನಿಯಂತ್ರಿಸಲು ಕೆಲವು ಸರಳ ಕ್ರಮಗಳನ್ನು ಅನುಸರಿಸಬಹುದು. ಅವು ಯಾವುದೆಂದರೆ, ಮನೆಗಳಲ್ಲಿ ಸರಿಯಾದ ಗಾಳಿ ಹರಿವು ಇರಬೇಕು, ಹಾಗಾಗಿ ಕಿಟಕಿಗಳನ್ನು ತೆರೆಯುವುದು, ಅಡುಗೆ ಮಾಡುವಾಗ ಎಕ್ಸಾಸ್ಟ್ ಫ್ಯಾನ್ ಅಥವಾ ಚಿಮ್ನಿ ಬಳಸಬೇಕು, ಸ್ವಚ್ಛ ಇಂಧನಗಳನ್ನು ಬಳಸಬೇಕು, ಅಡುಗೆ ಅನಿಲ, ವಿದ್ಯುತ್. ರಾಸಾಯನಿಕ ಉತ್ಪನ್ನಗಳನ್ನು ಮಿತವಾಗಿ ಬಳಸಬೇಕು. ಮನೆಯೊಳಗೆ ಧೂಮಪಾನವನ್ನು ತಪ್ಪಿಸಬೇಕು. ಮನೆಗಳನ್ನು ಸ್ವಚ್ಛವಾಗಿಡಬೇಕು ಮತ್ತು ತೇವವನ್ನು ನಿಯಂತ್ರಿಸಬೇಕು. ಗ್ಯಾಸ್ ಉಪಕರಣಗಳನ್ನು ನಿಯಮಿತವಾಗಿ ಪರಿಶೀಲಿಸಬೇಕು. ಒಳಾಂಗಣ ವಾಯು ಮಾಲಿನ್ಯವು ನಮ್ಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಮಸ್ಯೆಯಾಗಿದೆ. ಆದರೆ ಸರಿಯಾದ ಜಾಗೃತಿ ಮತ್ತು ಕ್ರಮಗಳಿಂದ ಇದನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಶುದ್ಧ ಮತ್ತು ಆರೋಗ್ಯಕರ ಗಾಳಿಯನ್ನು ಒಳಾಂಗಣದಲ್ಲಿ ಉಳಿಸುವುದು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ವಂದನೆಗಳು.
1: ಧನ್ಯವಾದ ಸುಜಾತ ಅವರೇ. ಯಾವ್ಯಾವ ಮಾಲಿನ್ಯ ಬಹಳ ವಿಶೇಷವಾಗಿ ನಿಮ್ಗೆ ಕೇಳಿದ್ರೆ ಪರಿಚಯ ಮಾಡಿಕೊಡ್ತಿದ್ದೀರಿ ಸುಜಾತ. ಮತ್ತೊಮ್ಮೆ ನಿಲಯದಲ್ಲಿ ಸೇರೋಣಂತೆ, ಕಾರ್ಯಕ್ರಮ ಮುಂದುವರ್ಸೋಣ, ಸಮಯದ ಇತಿಮಿತಿ ಇದೆ. ಕಾವೇರಿ ಅವರಿಗೆ ಕೊಡೋಣ ಮೈಕು.
0: ಸರಿ ಸರ್.
2: ತುಂಬಾ ಚಂದವಾಗಿ ಮಾಹಿತಿ ಹಂಚಿಕೊಂಡ್ರು ಅವರು. ಒಳಾಂಗಣ ನಮಗೆ ಮಾಲಿನ್ಯ ಗೊತ್ತಿತ್ತಷ್ಟೇ, ಪರಿಸರ ಮಾಲಿನ್ಯ. ಈ ಒಳಾಂಗಣ ಹೊರಾಂಗಣ ಆಟಗಳಿದ್ದಂಗೆ ಇದು ಒಳಾಂಗಣನೂ ಆಟ ಅಂತಂದ್ರೆ ಬಹಳ ಒಂದು ವೈವಿಧ್ಯತೆ ಅಂತ ನಾವು ಭಾವಿಸ್ಬೋದು. ಈಗ ಹೆಚ್ಚಿಗೆ ಮಾತಾಡೋದಕ್ಕಿಂತ ನಮ್ಮ ವಿದ್ಯಾರ್ಥಿಗಳು ಮಾತಾಡ್ಲಿ ಅಂತ ಅವ್ರಿಗೆ ಮೈಕ್ ಅನ್ನು ಕೊಡ್ತಾ ಇದ್ದೀನಿ. ಕಾವೇರಿ ಅವರಿಗೆ
3: ನಮಸ್ಕಾರ.
1: ನಮಸ್ತೆ ಕಾವೇರಿ, ಆರೋಗ್ಯವಾಗಿದ್ದೀರಿ?
3: ಆರಾಮಿದ್ದೀವಿ ಸರ್. ನೀವು?
1: ನಾವು ಚೆನ್ನಾಗಿದ್ದೀವಿ. ಯಾವ ವಿಷಯವನ್ನ ಹೇಳ್ತೀರಿ
3: ಸರ್? ಭೂಮಿಗಾಗೋ ಅನಾಹುತಗಳನ್ನ ತಡೆಯುವ ಬಗ್ಗೆ ಹೇಳ್ತೀನಿ ಸರ್. ಇವತ್ತು
1: ಬಹಳ ಒಳ್ಳೆ ವಿಷಯ, ಬೇಗ ಚುಟುಕಾಗಿ ಚೆನ್ನಾಗಿ ಹೇಳಿ.
3: ಸರ್ ನಮಸ್ಕಾರ ಸ್ನೇಹಿತರಿಗೆ. ನಾನು ಕಾವೇರಿ, MSc ಸೆಕೆಂಡ್ ಸೆಮ್ ಸರ್, MB ಸೈನ್ಸ್ ಕಾಲೇಜ್, ಬೊಮ್ಮನಕಟ್ಟೆ, ಭದ್ರಾವತಿ. ಸ್ನೇಹಿತರೆ, ಕೇಳಿದ್ರಲ್ಲ ಇಷ್ಟೊತ್ತು, ಮನುಷ್ಯರ ಅನುಕೂಲಗಳಿಂದ ನಮ್ಮ ಭೂಮಿಗೆ ಎಷ್ಟೆಲ್ಲಾ ತೊಂದರೆ ಆಗ್ತೈತಿ ಅಂತ. ಆದ್ರ ಇದರಿಂದ ಮತ್ತೆ ನಮ್ಗೇನೆ ಅನಾನುಕೂಲ ಅಂತ ನಮ್ಗೆ ಈಗೀಗ ಅರ್ಥ ಆಗ್ತೈತೆ. ಇದನ್ನ ನಾವು ತಡಿಬಹುದಲ್ಲ, ಅದೇಂಗ ಅಂತೀರಿ? ಅದು ಹಿಂಗ ನೋಡ್ರಿ, ನಾವು ಕೆಲವೊಂದು ನ್ಯಾಚುರಲಿ ಸಿಗುವಂತ ಎನರ್ಜಿಗಳನ್ನ ಬಳಸಿ ಇಂತ ಅನಾಹುತಗಳನ್ನ ತಡಿಬಹುದು. ಮೊದಲನೇದ ಸೌರ್ಯ ಶಕ್ತಿ, ಅಂದ್ರ ಸೋಲಾರ್ ಎನರ್ಜಿ ಅನ್ನ ಬಳಸಿದ್ರ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಸ್ ರಿಲೀಸ್ ಆಗೋದಿಲ್ಲ. ಇದರಿಂದ ಆಸಿಡ್ ರೇನ್ ಆಗಿ ಸ್ಮಾಗ್ ಅಂದ್ರೆ ಹೊಗೆ ಮಂಜು ಆಗೋದಿಲ್ಲ. ಪ್ರತಿ ಒಂದು ಮನೆ ಮೇಲನು ಒಂದು ಸೋಲಾರ್ ಪ್ಯಾನಲ್ ಹಾಕಿದ್ರ ಅದು ಒಂದು ವರ್ಷಕ್ಕ 3-4 ಟನ್ ಆಮ್ಲಜನಕ ಹೊರಹಾಕುದು ತಡೀತದ. ಅಂದ್ರ ಏನಿಲ್ಲ ಅಂದ್ರೂ ಒಂದು ವರ್ಷಕ್ಕ 150 ಗಿಡ ನೆಟ್ಟಂಗ. ಮತ್ತು ಇದರಿಂದ ನಾವು 500 ಗ್ಯಾಲನ್ ನೀರ್ನ ಟ್ರೆಡಿಷನಲ್ ಪವರ್ ಪ್ಲಾಂಟ್ ಅಲ್ಲಿ ಬಳಸ್ತೀವಲ್ಲ ಅದು ಉಳಿಸಬಹುದು. ಅದ್ರ ಮೇಲೆ ಥರ್ಮಲ್ ಪೊಲ್ಯೂಷನ್ ಅಂದ್ರ ಉಷ್ಣ ಮಾಲಿನ್ಯನೂ ಆಗೋದಿಲ್ಲ. ಇಷ್ಟೊಂದು ಉಪಯೋಗ ಆದಲ್ಲ ಸೋಲಾರ್ ಎನರ್ಜಿಯಿಂದ. ಮನೆ ಮೇಲೆ ಸೋಲಾರ್ ಪ್ಯಾನಲ್ ಹಾಕಿದ್ರ ಭೂಮಿ ಉಳಿಸಬಹುದು. ಎರಡನೇದು ಪವನ ಶಕ್ತಿ, ಅಂದ್ರ ವಿಂಡ್ ಎನರ್ಜಿ. ವಿಂಡ್ ಟರ್ಬೈನ್ಸ್ ಗ 0 ನೀರ್ ಬೇಕು. ವಿಂಡ್ ಟರ್ಬೈನ್ ನ ಆಮ್ಲಜನಕ ಫುಟ್ ಪ್ರಿಂಟ್ ಬರೀ 6 ತಿಂಗಳಲ್ಲಿ ಕಳೆದುಕೊಳ್ತದಂತ. ಹಂಗಾಗಿ ಉಳಿದ ಅದರದ್ದು 20-25 ವರ್ಷಗಳ ಕಾರ್ಬನ್ ಇಲ್ಲದೆ ಪ್ಯೂರ್ ಎನರ್ಜಿನ ಉತ್ಪಾದನೆ ಮಾಡುತ್ತ. ಇದರ ಬೇಸ್ ಕೂಡ ಈಗ 100% ರೀಸೈಕಲ್ ಆಗ್ತದಂತ ರಿಸರ್ಚ್ ಹೇಳ್ತೈತಿ. ಇದರಿಂದ ಫಾಸಿಲ್ ಫ್ಯೂಲ್, ಪೆಟ್ರೋಲಿಯಂ, ಡೀಸೆಲ್, ಕೆರೋಸಿನ್ ಸುಡೋದು ಕಮ್ಮಿ ಆಗ್ತದ. ಸೋಲಾರ್ ಎನರ್ಜಿನೂ ವಿಂಡ್ ಎನರ್ಜಿನೂ ಜೊತೆಗೆ ಇಂಟಿಗ್ರೇಟ್ ಮಾಡಿ ಪೂರ್ತಿ ಈಕೋ ಫ್ರೆಂಡ್ಲಿ ಮಾಡೋದು ಉದ್ದೇಶ ಐತಿ. ಸಮುದ್ರ ದಂಡಿ ಮೇಲೂ ಇರೋ ವಿಂಡ್ ಮಿಲ್ಸ್ ಕೂಡ ಭಾರಿ ಪ್ರಮಾಣದಾಗ ಈಗ ಎನರ್ಜಿ ಉತ್ಪಾದನೆ ಮಾಡುತ್ತಂತ.
1: ಬಾಳ ಚಲೋ ಐತ್ರಿ ಕಾವೇರಿ ಅವರೇ, ನಿಮ್ ಭಾಷಣ ಚೆನ್ನಾಗಿದೆ, ನೀವು ತಿಳಿಸಂತ ವಿವರಣೆ ಚೆನ್ನಾಗೈತ್ರಿ.
3: ಈಗ ಮೊದಲು ನೆಕ್ಸ್ಟ್ ನೋಡೋಣ ವಿದ್ಯುತ್ ಶಕ್ತಿ.
1: ಅಲ್ಲ, 30 ಸೆಕೆಂಡ್ಗಳಲ್ಲಿ ಮುಗಿಸ್ಬೇಕಲ್ಲ ತಾವು.
3: ಆಯ್ತು ಸರ್.
1: ಹ್ಞೂನ್ರಿ.
3: ನಾವು ಮಾಲಿಕ್ಯೂಲ್ಸ್ ನ ಸುಟ್ಟು ಪರಿಸರ ಹಾಳು ಮಾಡೋದ್ ಬದಲು ಎಲೆಕ್ಟ್ರಾನ್ಸ್ ಅಂದ್ರೆ ಅಣುಗಳ ಹರಿವಿಕೆ ಮಾಡಿ ಎನರ್ಜಿ ಜನರೇಟ್ ಮಾಡಬಹುದಲ್ಲ. ಕಮ್ಮಿ ಖರ್ಚು, ಕಮ್ಮಿ ವಿದ್ಯುತ್ ಶಕ್ತಿ ಬಳಸಬಹುದಲ್ಲ. ಇತ್ತೀಚೆಗಂತೂ ಎಲೆಕ್ಟ್ರಿಕ್ ಗಾಡಿಗಳು 3-1 ಇಲ್ಲ 4-1 ಅನುಪಾತದಲ್ಲಿ ದಕ್ಷತೆ ಕೊಡುತ್ತದೆ ಅಂತ ರಿಸರ್ಚ್ ಹೇಳ್ತಾವ. ಗಾಡಿಗಳ ಕಂಬಷನ್ ಇಂಜಿನ್ಗಳು ಬಹಳಷ್ಟು ಎನರ್ಜಿಗಳನ್ನು ಉಷ್ಣವಾಗಿ ಕನ್ವರ್ಟ್ ಮಾಡುತ್ತ. ಇದನ್ನ ಇವಿ ಮೂಲಕ ನಾವು ತಡಿಬಹುದಲ್ಲ. ವಿಶ್ವದ 45% ವಿದ್ಯುತ್ ಶಕ್ತಿ ವಿಶ್ವದ 100% ಅಷ್ಟು ಟ್ರಾನ್ಸ್ಪೋರ್ಟ್ ಅನ್ನು ಬದಲಿಸಬಹುದು. ಹಾಗಾದ್ರೆ ಫ್ಯಾಕ್ಟರಿಗಳಲ್ಲಿ ಗ್ಯಾಸ್ ಬಾಯ್ಲರ್ಸ್, ಉಷ್ಣ ಉತ್ಪಾದನೆ ಇರ್ತದಲ್ಲ, ಇದನ್ನ

0: ವಿದ್ಯುತ್ ಪಂಪ್ಗಳಿಂದ ಸರಿಪಡಿಸಬಹುದಲ್ಲ. ಇವುಗಳಿಂದ ನಮ್ಮ ಊರು ಕೆರೆಗಳು ಪಟ್ಟಣಗಳು ಶುದ್ಧ ವಾತಾವರಣ ಹೊಂದುತ್ತವ, ಶಬ್ದ ಮಾಲಿನ್ಯ ಕೂಡ ಕಮ್ಮಿ ಆಗುತ್ತದೆ.
1: ಸರಿ, ಮಾತಾಡಿದ್ರಿ, ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ರಿ. ನಿಮ್ ಭಾಷೆ ಕೂಡ ಬಹಳ ಚಲೋ ಆಗಿದೆ, ಚೆನ್ನಾಗಿದೆ ಕೇಳಕ್ಕೆ. ಇದನ್ನೆಲ್ಲ ಅನ್ಸೋಸೋಣ ಅಲ್ವೇ?
0: ಥ್ಯಾಂಕ್ ಯು ಸರ್, ಅನ್ಸೋಸೋಣ ಸರ್.
1: ಕಾವೇರಿ ಅವರಿಗೆ ಧನ್ಯವಾದ.
0: ಥ್ಯಾಂಕ್ ಯು ಸರ್.
1: ಶ್ರೇಯಸ್ ಹೇಳಿದಾರೆ,
2: ಖಂಡಿತ ಶ್ರೇಯಸ್ ಅವರಿಗೆ ಮೈಕ್ ಅನ್ನು ಕೊಡ್ತಾ
1: ಇದ್ದೀನಿ. ಅವರಿಗೆ 30 ಸೆಕೆಂಡ್ ಅಥವಾ 1 ನಿಮಿಷದಲ್ಲಿ ಮುಗಿಸಕ್ಕೆ ಹೇಳಿ ಬಸವರಾಜ್.
3: ಓಕೆ ಸರ್, ನಮಸ್ಕಾರ ಸರ್.
1: ಶ್ರೇಯಸ್, ಶುರು ಮಾಡ್ಬಿಡೋಣ ಬೇಗ, ಶುರು ಮಾಡಿ. ಯಾವ ವಿಷಯ ತಗೊಂಡಿದ್ರಿ
3: ಸರ್? ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರಲ್ಲ, ಅದ್ರದ್ದೆಲ್ಲಾದ್ರೂ ಪರಿಹಾರ ಹೇಳ್ತಿದ್ದೀನಿ.
1: ಬೇಗ ಹೇಳಿ.
3: ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶ್ರೇಯಸ್ ಎಸ್. ನಾನು ಸರ್ಎಂಇ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ MSc ರಸಾಯನ ಶಾಸ್ತ್ರದಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ನಾವು ಇಷ್ಟು ಹೊತ್ತು ನಮ್ಮ ಭೂಮಿಗೆ ಎದುರಾಗುತ್ತಿರುವ ಅನೇಕ ಪರಿಸರ ಸಮಸ್ಯೆಗಳ ಬಗ್ಗೆ ಕೇಳಿದ್ದೇವೆ. ಮಾಲಿನ್ಯ, ಇಂಗಾಲದ ಡೈಆಕ್ಸೈಡ್ ಪ್ರಮಾಣದ ಏರಿಕೆ, ಹಸಿರುಮನೆಯ ಪರಿಣಾಮ, ಆಮ್ಲ ಮಳೆ ಇತ್ಯಾದಿ. ಈ ಎಲ್ಲಾ ಸಮಸ್ಯೆಗಳು ಗಂಭೀರವಾಗಿದೆ. ಆದರೆ ಒಂದು ಸಂತೋಷದ ವಿಷಯ ಏನೆಂದರೆ ಇವುಗಳಿಗೆ ಪರಿಹಾರವು ನಮ್ಮ ಕೈಯಲ್ಲೇ ಇವೆ. ಮೊದಲು ನಾವು ಪ್ರತಿಯೊಬ್ಬರೂ ನಮ್ಮ ದಿನನಿತ್ಯ ಜೀವನದಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಹಾಗೂ ಅದನ್ನು ಸುಡಬಾರದು. ನೀರು ವ್ಯರ್ಥ ಮಾಡಬಾರದು. ಅಗತ್ಯವಿಲ್ಲದ ವೇಳೆ ವಿದ್ಯುತ್ ಬಳಸುವುದನ್ನು ತಪ್ಪಿಸಬೇಕು. ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಬಳಸಬೇಕು ಅಥವಾ ಸೈಕಲ್ ಉಪಯೋಗಿಸಬೇಕು. ಮತ್ತು ಅತ್ಯಂತ ಮುಖ್ಯವಾಗಿ ಹೆಚ್ಚು ಹೆಚ್ಚು ಸಸಿಗಳನ್ನು ನೆಡಬೇಕು. ಇವು ಸಣ್ಣ ಕ್ರಮಗಳಂತೆ ಕಾಣಬಹುದು, ಆದರೆ ಇವು ಒಟ್ಟಿಗೆ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಇದರ ಜೊತೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನವು ನಮಗೆ ಹಲವು ಪರಿಹಾರಗಳನ್ನು ನೀಡುತ್ತದೆ. ಇದರಲ್ಲಿ ಯುವಕರಾದ ನಮ್ಮ ಪಾತ್ರ ಇನ್ನೂ ಮುಖ್ಯವಾಗಿದೆ. ನಾವು ಜಾಗೃತರಾಗಬೇಕು, ಇತರರಿಗೂ ಜಾಗೃತಿ ಮೂಡಿಸಬೇಕು. ಸಾಮಾಜಿಕ ಮಾಧ್ಯಮಗಳ ಮೂಲಕ, ಕಾರ್ಯಕ್ರಮಗಳ ಮೂಲಕ ಪರಿಸರ ಸಂರಕ್ಷಣೆ ಬಗ್ಗೆ ಸಂದೇಶ ಹಂಚಿಕೊಳ್ಳಬೇಕು. ನಾವು ಇಂದು ತೆಗೆದುಕೊಳ್ಳುವ ಸಣ್ಣ ಹೆಜ್ಜೆಗಳು ನಾಳೆಯ ಭೂಮಿಯನ್ನು ರಕ್ಷಿಸುತ್ತದೆ. ಕೊನೆಯಲ್ಲಿ ನಾನು ಒಂದು ವಿಚಾರ ಹೇಳಲು ಇಷ್ಟಪಡುತ್ತೇನೆ. ಭೂಮಿ ನಮ್ಮದು ಅಲ್ಲ, ನಾವು ಭೂಮಿಯವರಾಗಿದ್ದೇವೆ. ಭೂಮಿಗೆ ಪರ್ಯಾಯವಿಲ್ಲ, ಆದ್ದರಿಂದ ನಾವು ಉಳಿಸುವುದನ್ನು ಅತ್ಯಗತ್ಯ ಹಾಗೂ ನಮ್ಮ ಕರ್ತವ್ಯ ಕೂಡ. ಬನ್ನಿ, ನಾವು ಎಲ್ಲರೂ ಸೇರಿ ನಮ್ಮ ಭೂಮಿಯನ್ನು ಸುರಕ್ಷಿತವಾಗಿಟ್ಟುಕೊಳ್ಳೋಣ. ಧನ್ಯವಾದಗಳು.
1: ಧನ್ಯವಾದಗಳು, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿ. ಕನ್ಕ್ಲೂಷನ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ನಿಮಗೂ ಕೂಡ ನಿಲಯದ ಪರವಾಗಿ, ಆಕಾಶವಾಣಿ ಪರವಾಗಿ ಧನ್ಯವಾದಗಳು.
2: ಥ್ಯಾಂಕ್ ಯು ಸರ್. ಗಣೇಶ್ ಜಿ ಅವರೇ, ನಿಜವಾಗ್ಲೂ ಏಪ್ರಿಲ್ 22ನೇ ತಾರೀಕು ನಾವು ವಿಶ್ವ ಭೂಮಿ ದಿನ ಮಾಡ್ಲಿಲ್ಲ, ಇವತ್ತೇ ಮಾಡಿದ್ವಿ ಅಂತ ಅನಿಸ್ತಾ ಇದೆ.
1: ಖಂಡಿತ.
2: ಈಗ ನಮ್ಮ ಈ ಕಾಲೇಜಿನ ಪ್ರಾಚಾರ್ಯರಾದಂತಹ ಡಾಕ್ಟರ್ HS ರಘುನಾಥ್ ಅವರು ನಮ್ಮ ಜೊತೆಗಿದ್ದಾರೆ, ಅವರಿಗೆ ಮೈಕ್ ಅನ್ನು ಕೊಡ್ತಾ ಇದ್ದೀನಿ.
1: ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ಗಣೇಶ್ ಸರ್ ನಮಸ್ತೆ. ನಮಸ್ತೆ
1: ಸರ್. ನಿಮ್ಮ ಮಕ್ಕಳು ಬಹಳ ಒಳ್ಳೆ ವಿಷಯವನ್ನ ತೆಗೆದುಕೊಂಡು ಇವತ್ತು ನಮ್ಮ ಕೇಳುಗರಿಗೆ ಉಣಬಡಿಸಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮಗಳು ಹೇಗೆ ಅನಿಸ್ತು ಸರ್?
4: ಸರ್, ಮೊಟ್ಟ ಮೊದಲಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ತಮ್ಮ ಎಲ್ಲ ಅಧಿಕಾರಿಗಳಿಗೆ ಮತ್ತು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದ ಮುಖಾಂತರ ಯುವಜನರನ್ನ ಅನೇಕ ವಿಷಯಗಳ ಕಡೆಗೆ ಅವರ ಗಮನವನ್ನು ಸೆಳೆಯುವಂತದ್ದು ಮತ್ತೆ ಸಮಾಜಕ್ಕೆ ಕೇಳುಗರಿಗೆ ಪೂರಕವಾದ ಮಾಹಿತಿಗಳನ್ನ ಅವ್ರ ಮುಖಾಂತರ ತಲುಪಿಸ್ತಾ ಇರುವಂತಹ ಗಣೇಶ್ ಸರ್ ಅವರಿಗೆ ಮತ್ತೆ ನಮ್ಮ ಈ ಎಲ್ಲ ಕಾಲೇಜ್ ಕ್ಯಾಂಪಸ್ಗೆ ಬಂದ್ಬಿಟ್ಟು ಇದನ್ನ ನಿರ್ವಹಿಸ್ತಾ ಇರುವಂತಹ ಮಿತ್ರರಾದ ಬಸವರಾಜ್ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಮೊಟ್ಟ ಮೊದಲಾಗಿ ಆಕಾಶವಾಣಿಯವರಿಗೆ ನಾನು ಧನ್ಯವಾದಗಳ ವಂದನೆಗಳನ್ನ ಈ ಮುಖಾಂತರ ಸಲ್ಲಿಸ್ತಾ ಇದ್ದೀನಿ ಸರ್. ಇದು ಅತ್ಯಂತ ಉಪಯುಕ್ತವಾದ ಕಾರ್ಯಕ್ರಮ ಮತ್ತು ನಮ್ಮ ಸ್ವಯಂ ವಿಶ್ವೇಶ್ವರಯ್ಯ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳು ವಿಶೇಷವಾಗಿ MSc ಸ್ನಾತಕೋತ್ತರ ಕೇಂದ್ರದ ಮಕ್ಕಳು ಒಂದು 7-8 ಜನ ಮಕ್ಕಳು ಇವತ್ತು ಪರಿಸರ ಸಂಬಂಧಿತವಾದ ಹಲವಾರು ವಿಷಯಗಳ ಬಗ್ಗೆ ವೈಜ್ಞಾನಿಕ ಮಾಹಿತಿಗಳೊಂದಿಗೆ ವಿಷಯಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಮತ್ತು ಅದರ ಜೊತೆಗೆ ಮಾಹಿತಿಗಳನ್ನ ಕೊಡೋದಲ್ಲದೇನೆ ಪರಿಸರ ಸಂರಕ್ಷಣೆ ಕುರಿತಾದಂತಹ ಜಾಗೃತಿಯ ಕಾರ್ಯಕ್ರಮಗಳನ್ನ ನಾವು ಹೇಗೆ ಕೈಗೊಳ್ಳಬಹುದು ಅನ್ನುವಂಥದ್ರ ಕೆಲವು ಸೂಚನೆಗಳನ್ನು ಕೂಡ ನಮ್ಮ ಮಕ್ಕಳು ಈ ಕಾರ್ಯಕ್ರಮದ ಮುಖಾಂತರ ತಮ್ಮ ಅಭಿಪ್ರಾಯಗಳನ್ನ ಸರಿದಿಟ್ಟಿದ್ದಾರೆ. ಒಟ್ಟಾರೆ ಇವತ್ತು ನಮ್ಗೆಲ್ಲ ತಾಪಮಾನ ಏರುತ್ತಾ ಇದೆ, ಎಲ್ಲ ನಮ್ಗೆ ಗೊತ್ತಿರುವಂತ ಸಂಗತಿ ಆಗಿದೆ.
1: ತುಂಬಾ ಚೆನ್ನಾಗಿ ಬೆಳಕು ಚೆಲ್ಲಿದ್ದಾರೆ ಸರ್ ನಿಮ್ಮ ಮಕ್ಕಳು.
4: ಖಂಡಿತ ಸರ್, ಖಂಡಿತ ಸರ್. ಧನ್ಯವಾದ, ಇದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲೂ ಕೂಡ ಈ ತರದ ಕಾರ್ಯಕ್ರಮಗಳನ್ನ ತಮ್ಮ ಕಡೆಯಿಂದ ಆಗ್ಲಿ ಅನ್ನುವಂತಹ ಅಪೇಕ್ಷೆಯನ್ನು ಕೂಡ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ.
1: ಹೀಗೆ ಆಕಾಶವಾಣಿ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತಾ ಇರೀ, ನಿಮ್ಮ ಮಕ್ಕಳಿಗೂ ಈ ಆಕಾಶವಾಣಿಯ ಕಾರ್ಯಕ್ರಮ ಕೇಳಲಿಕ್ಕೆ ಪ್ರೇರೇಪಣೆ ಮಾಡಿ ಸರ್.
4: ಖಂಡಿತ ಸರ್, ಧನ್ಯವಾದ.
1: ನಿಲಯ ಪರವಾಗಿ ನಿಮಗೂ ಕೂಡ ವಿಶೇಷವಾದ ಧನ್ಯವಾದ.
4: ಥ್ಯಾಂಕ್ ಯು ಸರ್, ನಮಸ್ತೆ ಸರ್. ಸಾರಿ ಕೊಡ್ತೀನಿ.
2: ಇದಾಗಿತ್ತು ಗಣೇಶ್ ಜಿ ಅವರೇ ಈ ವಾರದ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. ಈ ವಾರದ ಕ್ಯಾಂಪಸ್ ಕಟ್ಟೆ ತುಂಬಾ ವಿನೂತನವಾಗಿತ್ತು. ನಮ್ಮ ಪರಿಸರದ ವಾಸ್ತವದ ಸಂದರ್ಭದಲ್ಲಿ ಇರಬೇಕಾದಂತ ಎಚ್ಚರಿಕೆ ಆಗುತ್ತಿರುವ ಮಾಲಿನ್ಯ ಮತ್ತು ಭೂಮಿಯ ರಕ್ಷಣೆ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ನಮ್ಮ

0: ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂತ ರಸಾಯನಶಾಸ್ತ್ರ ವಿಭಾಗದ ಸಂಯೋಜಕರಿಗೆ, ಪ್ರಾಂಶುಪಾಲರಿಗೆ ಹಾಗೂ ಎಲ್ಲ ಕಾಲೇಜಿನ ಸಿಬ್ಬಂದಿ ವರ್ಗದವರಿಗೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಪರವಾಗಿ ವಂದನೆಗಳು. ಜೊತೆಗೆ ತಾವು ನಮ್ಮೊಡನೆ ಮಕ್ಕಳನ್ನು ಮಾತಾಡಿಸ್ತಾ ಪ್ರೀತಿಯಿಂದ ಅವರ ಅಭ್ಯಾಸಗಳ ಬಗ್ಗೆ ವಿಶೇಷವಾಗಿ ಪರಿಚಯ ಮಾಡಿಸಿದ್ದಕ್ಕೆ ತಮಗೆ ಮತ್ತು ನಮ್ಮ ಎಲ್ಲ ನಿಲಯದ ಅಧಿಕಾರಿಗಳಿಗೆ ಮತ್ತು ನಮ್ಮ ಇಂಜಿನಿಯರ್ ವಿಭಾಗದವರಿಗೆ ವಂದನೆಗಳು. ಓಟು ಸ್ಟುಡಿಯೋ
1: ಖಂಡಿತ ಈ ಕಾರ್ಯಕ್ರಮ ಆಯೋಜನೆ ಬಸವರಾಜ್ ನಿಮಗೊಂದು ವಿಶೇಷವಾದ ಧನ್ಯವಾದ, ವಿಶೇಷ ಅನುಭವ ಕೊಡ್ತೀವಿ ಇವತ್ತು ಕ್ಯಾಂಪಸ್ ಕಟ್ಟೆ. ನಿಮಗೊಂದು ವಿಶೇಷವಾದ ಧನ್ಯವಾದ, ಹಾಗೆ ಕಾಲೇಜಿನ ಪ್ರಾಚಾರ್ಯರಿಗೆ, ಮಕ್ಕಳಿಗೆ, ಸಿಬ್ಬಂದಿ ವರ್ಗದವರಿಗೆ, ಅಧ್ಯಾಪಕರಿಗೆ, ಎಲ್ರಿಗೂ ಕೂಡ ವಿಶೇಷವಾದ ಧನ್ಯವಾದ.
0: ಒಂದು ಗಣೇಶ್ ವಿಶೇಷ ಇವತ್ತು ನಮ್ಮ ಆಕಾಶವಾಣಿ ಭದ್ರಾವತಿ ಅನ್ನೋದಕ್ಕಿಂತ ಬೆಂಗಳೂರಿನಲ್ಲಿ ಇವತ್ತು ವಾಗ್ಜಾತ್ ಅಂತ ಹೇಳಿ ಇವತ್ತು ನಡೆಸ್ತಾ ಇದ್ದಾರೆ 90 ವರ್ಷದ ಆಚರಣೆ ನಿಮಿತ್ತವಾಗಿ.
1: ನೀ ಆ ಹಿನ್ನೆಲೆಯಲ್ಲಿ ವಿಶೇಷವಾದ ಕಾರ್ಯಕ್ರಮ ಆಯೋಜನೆ ಮಾಡಿದಾರೆ ಅವರು. ನಾವು ಕೂಡ 60 ವರ್ಷವನ್ನು ವಿಶೇಷವಾಗಿ ಆಚರಣೆ ಮಾಡಿದ್ವಿ. ಎಲ್ಲ ಮಕ್ಕಳು ಆಕಾಶವಾಣಿ ಕಾರ್ಯಕ್ರಮ ಕೇಳುವಂತಾಗಲಿ, ವಿಶೇಷವಾಗಿ ನಿಮಗೊಂದು ವಿಶೇಷವಾದ ಧನ್ಯವಾದ ನಿಲಯದ ಪರವಾಗಿ, ಹಾಗೆ ನಮ್ಮ ಆಕಾಶವಾಣಿ ಎಲ್ಲ ತಾಂತ್ರಿಕ ವಿಭಾಗದವರಿಗೆ ಮತ್ತು ಕಾರ್ಯಕ್ರಮದ ಮುಖ್ಯಸ್ಥರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಣ.
0: ಧನ್ಯವಾದಗಳು. ಓಟು ಸ್ಟುಡಿಯೋ ಭದ್ರಾವತಿ.
1: ಧನ್ಯವಾದ. ಆತ್ಮೀಯ ಕೇಳಿದರೆ ಇದಾಗಿತ್ತು ಇಂದಿನ ಕ್ಯಾಂಪಸ್ ಕಟ್ಟೆ. ಭದ್ರಾವತಿಯ ಸರ್ಎಂಇ ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇವರೊಂದಿಗೆ ನಮ್ಮ ಆಕಾಶವಾಣಿ ಆರ್ಜೆ ಡಾಕ್ಟರ್ ಟಿ ಎನ್ ಬಸವರಾಜ್ ಅವರು ಇದ್ರು. ಇವತ್ತಿನ ಕ್ಯಾಂಪಸ್ ಕಟ್ಟೆಯಲ್ಲಿ ಭಾಗವಹಿಸಿದ ಎಲ್ಲ ಕೇಳುಗರಿಗೆ, ನಿಮಗೆಲ್ಲರೂ ಕೂಡ ವಿಶೇಷ ವಿಶೇಷ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಇನ್ನೊಂದು ಕಾಲೇಜಿನೊಂದಿಗೆ ಕ್ಯಾಂಪಸ್ ಕಟ್ಟೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಡಾಕ್ಟರ್ ಗಣೇಶ್ ಕೆಂಚನಾಳ್ ಮಾಡುವ ನಮಸ್ಕಾರಗಳು.

ಕ್ಯಾಂಪಸ್ ಕಟ್ಟೆ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕುನ್ನಕುಡಿ ವೈದ್ಯನಾಥನ್ ಅವರಿಂದ ವಯಲಿನ್ ವಾದನ. ಮೊದಲಿಗೆ ತಿರುಚಿ ಭರತನ್ ಅವರ ರಚನೆ ಧರ್ಮಾವತಿ ರಾಗ ಆದಿತಾಳದಲ್ಲಿ ಕೇಳಿ.

ಇದುವರೆಗೆ ಕುನ್ನಕುಡಿ ವೈದ್ಯನಾಥನ್ನವರ ವಯಲಿನ್ ವಾದನ ಕೇಳಿದರೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸೇವಾ ಮಾಹಿತಿ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಇವರು ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ವಿಶೇಷವಾಗಿ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್, ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ, ಅಣಬೆ ಬೇಸಾಯ. ಈ ತರಬೇತಿಗೆ ಆಸಕ್ತಿ ಇರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಅಭ್ಯರ್ಥಿಯು 18-49 ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು, 8ನೇ ತರಗತಿ ಉತ್ತೀರ್ಣರಾಗಿರಬೇಕು, ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಹೊಂದಿದ್ದು, ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿರಬೇಕು, ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ, ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಈ ಎಲ್ಲ ತರಬೇತಿಗಳು ಈ ತಿಂಗಳ 11ರಿಂದ ಆರಂಭವಾಗಲಿದ್ದು, ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊನ್ನಾಳಿ ರಸ್ತೆ ಹೊಳಲೂರು ಇಲ್ಲಿಗೆ ಸಂಪರ್ಕಿಸಬಹುದು. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9481955721ಕ್ಕೆ ಸಂಪರ್ಕಿಸಬಹುದು. ಕೇಳಿದರೆ ಅಭಿವ್ಯಕ್ತಿ ಟ್ರಸ್ಟ್ ಶಿವಮೊಗ್ಗ ಇವರು ಶಿವಮೊಗ್ಗ ಸಾಹಿತ್ಯ ಹಬ್ಬ ಕಾರ್ಯಕ್ರಮವನ್ನು ಈ ತಿಂಗಳ 9 ಮತ್ತು 10ರಂದು, ಅಂದರೆ ನಾಳೆ ಮತ್ತು ನಾಡಿದ್ದಂದು, ಶಿವಮೊಗ್ಗದ ಕರ್ನಾಟಕ ಸಂಘದಲ್ಲಿ ಆಯೋಜಿಸಿದೆ. ಆಸಕ್ತರು ಭಾಗವಹಿಸಬಹುದು. ಸೇವಾ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ವರದರಾಜಾಚಾರ್ ಅವರ ರಚನೆ ನುಂಗು ನುಂಗು ಹೃದಯವೇ, ಧ್ವನಿ ಎನ್ ವಿ ಲಲಿತಾ.

ಆತ್ಮೀಯ ಕೇಳಿದರೆ ಗಮನಿಸಿ, ಈ ಬೆಳಿಗ್ಗೆ 11:45 ಸೊರಬದ ಪುಷ್ಪ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದಿರಿ. ಈ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುಗೆ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ದಾವಣಗೆರೆ ಎಸ್ಎಸ್ ನಾರಾಯಣ್ ಹೆಲ್ತ್ ಕೇರ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಡನೆ ಸಂದರ್ಶನ. 1:20 ಚಿತ್ರಗೀತೆಗಳು. 2:40 ಭಾವಗೀತೆಗಳನ್ನು ಕೇಳಬಹುದು. ಇನ್ನು ಜಿ ಎಸ್ ಶೂರುದ್ರಪ್ಪ ಅವರ ರಚನೆ ಯಾವ ಹಾಡ ಹಾಡಲಿ, ಧ್ವನಿ ಡಿ ಪುಷ್ಪಲತಾ ಚಂದ್ರಹಾಸ್.

ಆತ್ಮೀಕರಿಗೆ ಗಮನಿಸಿ, ಈ ಸಂಜೆ 5:30 ಚಿತ್ರಗೀತೆಗಳು, 6 ಗಂಟೆಗೆ ಸೇವಾ ಮಾಹಿತಿ, 6:30 ಅವಲೋಕನ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸೊರಬದ ಪುಷ್ಪ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು.

ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಹೇಳು, ಯಾರಿಗೆ ಲಗ್ನಾನ ಮಾಡಲೆ ನಿನ್ನ ಭೂಲೋಕಕ್ಕೆ

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೊರಬ ತಾಲೂಕು ಶಿಗ್ಗದ ಪುಷ್ಪ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಲ. ಅಂತಾರಾಷ್ಟೀಯ ರೆಡ್ ಕ್ರಾಸ್ ಸಮಿತಿ ಐಸಿಆರ್ಸಿ ಸಂಸ್ಥಾಪಕ ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಹೆನ್ರಿ ಡ್ಯುನಾಂಟ್ ಅವರ ಜನ್ಮ ವಾರ್ಷಿಕೋತ್ಸವದ ಗೌರವಾರ್ಥ ಇಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಾದ್ಯಂತ ಸಂಘರ್ಷಗಳು, ವಿಪತ್ತುಗಳು ಮತ್ತು ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಬಾಧಿತರಾದ ಜನರಿಗೆ ನಿಷ್ಪಕ್ಷಪಾತ ಮಾನವೀಯ ನೆರವು ನೀಡುವ ಸ್ವಯಂ ಸೇವಕರ ಪ್ರಯತ್ನಗಳನ್ನು ಈ ದಿನ ಗೌರವಿಸಲಾಗುತ್ತದೆ. ಭಾರತದಲ್ಲಿ ಪ್ರಸಾರ ಸೇವೆ ಆರಂಭಗೊಂಡ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ ಅಟ್ 90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ ಅಟ್ 90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಕೆಎಲ್ಎಸ್ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ವಾಕಥಾನ್ನಲ್ಲಿ ಪಾಲ್ಗೊಂಡ ಆಕಾಶವಾಣಿ ಕೇಳುಗ ಹಾಗೂ ನಿವೃತ್ತ ಪ್ರಾಧ್ಯಾಪಕ, ಮೂಲತಃ ಬೆಳಗಾವಿ ಜಿಲ್ಲೆ ರಾಮದುರ್ಗದ, ಪ್ರಸ್ತುತ ಧಾರವಾಡದಲ್ಲಿ ನೆಲೆಸಿರುವ ಸುರೇಶ್ ಗುದಗನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಆಕಾಶವಾಣಿ ನನಗೆ ಚಿಕ್ಕವನಿಂದಲೂ ಕೂಡ ನನಗೆ ಅತ್ಯಂತ ಸೇರ್ಪಡಿಸಿದೆ. ಆಗಿನಿಂದಲೂ ನಾನು ಆಕಾಶವಾಣಿ ಒಂದು ಕೇವ ಹುಟ್ಟು. ಈಗ ಮನೆಯಲ್ಲಿ ಒಂದು ದಡಿವಣೆ ಇದೆ, ನಾನು ಎಲ್ಲ ಕಾರ್ಯಕ್ರಮಗಳು ಕೇಳ್ತಾ ಇರ್ತೀವಿ. ಆಕಾಶವಾಣಿ ಇವತ್ತು 90 ವರ್ಷ ಪೂರೈಸಿದ ನಿಮಿತ್ತ ನಮಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಆಕಾಶವಾಣಿ ಇಡೀ ನಾಡಿನಾದ್ಯಂತ ಪ್ರತಿಯೊಬ್ಬರಿಗೂ ಅದು ಮನೆ ಮುಟ್ಟತೆ. ಎಲ್ಲ ಕಾರ್ಯಕ್ರಮಗಳನ್ನ ತನ್ನವರಿಂದ ಹಿಡಿದು ದೊಡ್ಡವರವರೆಗೂ ಸಂದರ್ಶನ ಮಾಡಿ ಎಲ್ಲರಿಗೂ ಅವರು ತಲುಪಿಸ್ತಾ ಇದ್ದಾರೆ. ಅದೊಂದು ಅತ್ಯಂತ ಸೂಚ್ಯವಾದ ಕಾರ್ಯ. ಇವತ್ತು ಮುಂಜಾನೆ 90 ವರ್ಷ ಪೂರೈಸಿದ ನಿಮಿತ್ತ ವಾಕ್ಥಾನದಲ್ಲಿ ನಾವು ಖುಷಿಯಿಂದ ಭಾಗವಹಿಸಿದ್ವಿ. ಹೀಗೆ ಆಕಾಶವಾಣಿ ನಿರಂತರವಾಗಿ ಎಂದೆಂದಿಗೂ ಚಿರನೂತನವಾಗಿ ಬೆಳೆಯಬೇಕಂತ ನಾನು ಆಸೆ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ರೇಡಿಯೋ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
0: ರಾಜ್ಯದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಪವಿತ್ರ ವಸ್ತ್ರ ಯೋಜನೆಯಡಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನೈಸರ್ಗಿಕ ಬಣ್ಣಗಳ ಹತ್ತಿ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಕೊಡುಕೊಳ್ಳುವವರ ಸಮಾವೇಶವನ್ನು ಮೈಸೂರಿನ ವಿಜಯನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಂಸ್ಥೆಯಲ್ಲಿ ಇಂದಿನಿಂದ 10ರವರೆಗೆ 3 ದಿನಗಳ ಕಾಲ ಆಯೋಜಿಸಿದೆ. ರಾಯಚೂರು ಯಾದಗಿರಿ ಲೋಕಸಭಾ ವ್ಯಾಪ್ತಿಯ ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ, ಲಿಂಗಸೂಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ.

0: ಪ್ರಸಕ್ತ ಮೇ ತಿಂಗಳು ಆರೋಗ್ಯಕರ ದೃಷ್ಟಿಮಾಸ ಆಚರಿಸಲಾಗುತ್ತಿದೆ. ರಾಷ್ಟೀಯ ಕಣ್ಣಿನ ಸಂಸ್ಥೆ ಎನ್ಇಐ ನೇತೃತ್ವದಲ್ಲಿ ದೃಷ್ಟಿ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ವಾರ್ಷಿಕ ಆಚರಣೆಯನ್ನು ಆಯೋಜಿಸಲಾಗಿದೆ. ಗ್ಲುಕೋಮಾ ಮತ್ತು ಮ್ಯಾಕ್ಯುಲರ್ ಡಿಜನರೇಷನ್ನಂತಹ ಕಾಯಿಲೆಗಳಿಂದ ದೃಷ್ಟಿ ನಷ್ಟವನ್ನು ತಡೆಗಟ್ಟಲು ಕಣ್ಣಿನ ಸಮಗ್ರ ಪರೀಕ್ಷೆ ಕೈಗೊಳ್ಳಲು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಚ್ಛ ಭಾರತ್ ಮಿಷನ್ ಎರಡನೇ ಆವೃತ್ತಿಯಡಿ ಸ್ವಚ್ಛ ಕಲಬುರಗಿ ಶಾಶ್ವತ ಸಮೃದ್ಧಿ ಎಂಬ ಆಶಯದೊಂದಿಗೆ ಮಹಾನಗರ ಪಾಲಿಕೆ ನಾಳೆ ಬೆಳಗ್ಗೆ 7 ಗಂಟೆಗೆ ಜನಜಾಗೃತಿ ಮ್ಯಾರಥಾನ್ ಹಾಗೂ ಸೈಕ್ಲಥಾನ್ ಆಯೋಜಿಸಿದೆ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಸ್ವಚ್ಛತೆಗಾಗಿ ಜನಜಾಗೃತಿ ಜಾಥಾಕ್ಕೆ ಗಣ್ಯರು ಚಾಲನೆ ನೀಡಲಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸಮಾರೋಪಗೊಳ್ಳಲಿದೆ. ಗ್ರಾಮೀಣ ಆಸ್ತಿ ವಹಿವಾಟಿನಲ್ಲಿ ಪಾರದರ್ಶಕತೆ, ಅಕ್ರಮ ತಡೆ ಮತ್ತು ಅಧಿಕೃತ ಮಾಲೀಕತ್ವದ ದಾಖಲೆ ಒದಗಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಸ್ವತ್ತು ಅಭಿಯಾನ ಆರಂಭಿಸಿದೆ ಎಂದು ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸನಾತನ ಪ್ರತಿಷ್ಠಾನದ ಮಹಾತ್ಮ ಗಾಂಧಿ ರಾಷ್ಟೀಯ ಸದ್ಭವನ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಪ್ರದಾನಿಸಿ ಗೌರವಿಸಿದರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಚಿತ್ತೂರು ಗ್ರಾಮದಲ್ಲಿ ಮೀನು ಶಿಕಾರಿ ಕೆರೆ ಬೇಟೆ ಭರ್ಜರಿಯಾಗಿ ಜರುಗಿತು. ಕೆರೆ ಬೇಟೆಯಲ್ಲಿ ಕೂನಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಚಿತ್ತೂರು ಗ್ರಾಮಸ್ಥರು ಸೇರಿದಂತೆ ಸಮೀಪವರ್ತಿ ಗ್ರಾಮಗಳ ಜನರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಧಾರವಾಡ ರಂಗಾಯಣ ಕಾಲೇಜು ರಂಗೋತ್ಸವ ಹಾಗೂ ರಂಗಧ್ವನಿಯನ್ನು ಆಯೋಜಿಸಲಿದೆ ಎಂದು ರಂಗಾಯಣದ ನೂತನ ನಿರ್ದೇಶಕ ಜಾಕೀರ್ ನದಾಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಈ ಕಾರ್ಯಕ್ರಮದಲ್ಲಿ ಕೇಳಿ ಜನಪದ ಕಲಾವಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗೆ ಆತ್ಮೀಯ ಮಾತುಕತೆ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್.
1: ನಮ್ಮ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ಅಪರೂಪದ ಹಿರಿಯರು ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನ ನಿಮ್ಮೆಲ್ಲರಿಗೂ ಪರಿಚಯಿಸಲಿಕ್ಕೆ ನನಗಂತೂ ತುಂಬಾ ಖುಷಿ ಮತ್ತೆ ಹೆಮ್ಮೆ. ಅವ್ರ ಹೆಸರು ಪುಟ್ಟತಾಯಕ್ಕ ಅಂತ. ಅವರು ಜಿ ಸಾಣೇನಹಳ್ಳಿ. ಅವ್ರದ್ದು ವಿಶೇಷ ಏನಂತಂದ್ರೆ ಮಾತಿಗೊಂದು ಗಾದೆನ ಹೇಳ್ತಾರೆ. ಈಗ ತೀರಾ ಅಪರೂಪವಾಗಿರುವಂತಹ ಗಾದೆ ಮಾತುಗಳನ್ನ ಕೇಳಬೇಕು, ಜೀವನದ ಒಂದು ಆಶಯವನ್ನ ತಿಳ್ಕೊಳ್ಬೇಕು ಅಂದ್ರೆ ಪುಟ್ಟತಾಯಕ್ಕ ಅವ್ರ ಜೊತೆಗೆ ಒಂದು ಸರ್ತಿ ಮಾತಾಡ್ಬಿಟ್ರೆ ನಮ್ಗೆ ಈ ಜೀವನದ ವೈಶಾಲ್ಯತೆ ಎಷ್ಟಿದೆ ಅಂತ ಗೊತ್ತಾಗ್ಬಿಡ್ತದೆ. ಪುಟ್ಟತಾಯಕ್ಕ ಅವರೇ ನಮಸ್ಕಾರ.
2: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಆರಾಮಿದ್ದೀರಾ?
2: ಆರಾಮಿದ್ದೀನಿ.
1: ಎಷ್ಟು ವಯಸ್ಸು ತಮ್ಗೀಗ?
2: ನಮ್ಗೀಗ 82, 84.
1: 84 82?
2: 84.
1: 84 ವರ್ಷ. ಹೇಳಿ, ನಿಮ್ದು ತವ್ರ ಮನೆ ಯಾವ್ದು?
2: ತವ್ರ ಮನೆ ಯಡಗೂರ್ ಹತ್ರ ಸಂಪಿಗೆ ಮರದ ಕೊಪ್ಪಲು ಅಂತ.
1: ಸಂಪಿಗೆ ಮರದ ಕೊಪ್ಪಲು, ಯಾಕೆ ಆ ಹೆಸರು ಬಂತು?
2: ಅದೇನೋ ಅಲ್ಲಿ ಹಿಂದೆ ಸಂಪಿಗೆ ಮರಗಳು ಇದ್ವು ಅಂತೆ. ಅದಕ್ಕೆ ಸಂಪಿಗೆ ಒಟ್ಟಿಗೆ ಯಡಗೂರಿಗೆ ಸೇರಿದ್ದೆ ಅದು. ಅದು ಪಕ್ಕ ಹಳ್ಳಿ ಇರೋದಕ್ಕೆ ಸಂಪಿಗೆ ಮರದ ಕೊಪ್ಪಲು
1: ಅಂತ.
2: ಸಂಪಿಗೆ ಮರ ಇತ್ತು ಅಂತ ಸಂಪಿಗೆ ಮರದ ಕೊಪ್ಪಲು.
1: ದೊಡ್ಡೂರ
2: ಚಿಕ್ಕೂರು?
1: ಚಿಕ್ಕೂರು.
2: ಒಂದ್ 25-30 ಮನೆ ಇದೆ.
1: ಶಾಲೆಗೆ ಹೋಗಿದ್ರ ಇತ್ತ ಅವಾಗ ಶಾಲೆ?
2: ಶಾಲೆ ಹುಡುಗರಿಗೆ ಹೋಗೋದು.
1: ನೀವು ಹೋಗಿದ್ದೀರಾ?
2: ನಾವು ಹುಡುಗರಿಗೆ ಹೋಗಿದ್ದು.
1: ಎಷ್ಟು ಓದಿದಿರಾ ಅಜ್ಜಿ?
2: ನಾವು 6-7 ಬಿಟ್ಟಾಯ್ತು. ತಾಯಿ ಚಿಕ್ಕ ವಯಸ್ಸಿಗೆ ತೀರೋದ್ರು, ನಾವು ಬಿಟ್ಟು
1: ಆಮೇಲೆ ಏನು?
2: ಆಮೇಲೆ ಮನೇಲಿ ದನ ಕರ
1: ಮನೆ ಕೆಲ್ಸ,
2: ಅಪ್ಪಾಜಿಯರಿದ್ರು ಮನೆ ಕೆಲ್ಸ, ಹಾಲು ಕರಿಯೋದು, ಬೆಣ್ಣೆ ತೆಗಿಯೋದು, 10-12 ಎಮ್ಮೆ, 10-12 ದನ, ಕೊಟ್ಟಿಗೆ ತುಂಬಾ, ಅದನ್ನೆಲ್ಲ
1: ಮಗಳ ನೀವು
2: ಅದನ್ನೆಲ್ಲ ನೋಡೋದು.
1: ಹಿರಿ ಮಗಳು ನೀವು?
2: ಇಲ್ಲ, ನಮ್ಗಿಂತ ಹಿರಿಯರಿದ್ರು.
1: ಎಷ್ಟ್ ಜನ ಮಕ್ಕಳು?
2: ನಾವು ಹೆಣ್ಮಕ್ಳು 5 ಗಂಡ್ ಮಕ್ಳು 2,
1: ಒಟ್ಟು 7.
2: 7.
1: ಆಮೇಲೆ ಎಷ್ಟ್ ವರ್ಷ ಮನೇಲಿ ಕೆಲ್ಸ ಮಾಡ್ತಿದ್ರಿ?
2: 4-5 ವೃದ್ಧಮತಿ ಆದು, ಆಮೇಲೆ 15-16 ಮದ್ವೆ ಮಾಡಿ
1: ಮಾಡಿಬಿಟ್ರು. ಯಾವ ಊರಿಗೆ?
2: ಅದೇ ಸಾಣೇನಹಳ್ಳಿಗೆ, ಜಿ ಸಾಣೇನಹಳ್ಳಿಗೆ.
1: ಏನ್ ಮಾಡ್ತಿದ್ರು ಮನೆಯವರು?
2: ಈ ಮನೆಯವರು ಆರಂಭ, ನಮ್ಮ ಯಜಮಾನರು ದನ ಕರ ಎಲ್ಲ ಇದ್ದು
1: ಆರಂಭ,
2: ಆಡು ಎಲ್ಲ ಇದ್ದು
1: ದೊಡ್ಡ ಮನೆ, ಕೃಷಿ ಕೆಲ್ಸ,
2: ದನ ಕಾಯ್ಕೊಂಬರೋದು,
1: ಅಲ್ಲಿಂದ ಇಲ್ಲಿಗೆ ಬಂದು
2: ಗುಡ್ಡದಿಂದ ಸೌದಿ ಹೊತ್ಕೊಂಬರೋದು.
1: ಗುಡ್ಡ ಆಯ್ತಾ ನಿಮ್ ಊರ?
2: ಗುಡ್ಡ, ಸಖತ್ ಗುಡ್ಡ.
1: ಸೌದೆ ಎಲ್ಲ ಗುಡ್ಡದಿಂದ ತರ್ತಿದ್ರಿ. ನಿಮ್ಗೆ ಎಷ್ಟ್ ಮಕ್ಳು?
2: ನಮ್ಗೆ 2 ಗಂಡ್ ಮಕ್ಳು, 3 ಹೆಣ್ ಮಕ್ಳು. ಒಬ್ಳು 7 ಮಗಳಿಲ್ಲ, ಹಿರಿ ಮಗಳು, 3 ಮಗಳು, ಗಂಡ್ ಮಕ್ಳು ಇಬ್ರು ಇದಾರೆ ಈಗ.
1: ಈಗ ನಿಮ್ಮನ್ನ ಗುರ್ತಿಸೋದು ಗಾದೆ ಹೊಸೆಯುವ ಪುಟ್ಟತಾಯಕ್ಕ ಅಂತ. ಹೆಂಗ್ ಬಂತು ಅದೆಲ್ಲ?
2: ನಾವು ಮದುವೆ ಹಿಂಗೆ ಸಂಘ ಜೊತೆಯಲ್ಲಿ ಹೊಲದಲ್ಲಿ, ಇವತ್ತು ಒಂದ್ ಹೊಲದಲ್ಲಿ ಕೆಲಸ ಮಾಡಿರಿ, ನಾಳೆ ಇನ್ನೊಬ್ರು ಹೊಲದಲ್ಲಿ ಕೆಲಸ, ಹಿಂಗ್ ಅವ್ರು ನಮ್ಮ ಹೊಲಕ್ ಬರೋದು, ನಾವು ಅವ್ರ ಹೊಲಕ್ ಹೋಗಿ ಕೆಲಸ ಮಾಡೋದು. ಆವಾಗ ಗಾದೆಗಳು, ಪದಗಳು,
1: ಪದಗಳು
2: ಹಿಂಗ ಆಡ್ಕೊಂಡು ಕಲ್ತ್ಕೊಂಡು. ನಾವು ಮೊದ್ಲು ಹುಡುಗಿಲಿ ಏನ್ ಕಲ್ತಿರ್ಲಿಲ್ಲ, ಮದುವೆ ಆದ್ಮೇಲೆ ಎಲ್ಲ ಕಲ್ತಿದ್ದು.
1: ಈಗ ಕೆಲ್ಸಕ್ ಕೆಲ್ಸಾನು ಆಗ್ತಿತ್ತು ನಿಮ್ಗೆ, ಮೆದುಳಿಗೆ ಚಳವಳಿಕೆ ಆಗ್ತಿತ್ತು.
2: 5-6 ಜನ ಸೇರ್ಕೊಂಡು ಒಟ್ಟಿಗೆ ಹೊಲದಲ್ಲಿ ಕೆಲಸ ಮಾಡೋವಲ್ಲ, ಅವಾಗ ಒಬ್ರಿಗೊಬ್ರು ಒಬ್ರು ಮುಂದೆ ಹೇಳಿದ್ರೆ ಒಬ್ರು ಹಿಂದೆ ಹೇಳುದು, ಮುಮ್ಮಳ ಇಮ್ಮಳ ಅಂತ ಕಲ್ತ್ಕೊಂಡು. ಅವಾಗ
1: ಮದ್ವೆ ಆಗಿ ಬಂದ್ರಲ್ಲ ಅಜ್ಜಿ, ಎಷ್ಟ್ ಜನ ಮಕ್ಳಿದ್ರು ಮನೆಯಲ್ಲಿ?
2: ಮನೆಯಲ್ಲಿ
1: ಎಲ್ಲಾರು ತುಂಬಿದ ಸಂಸಾರ ಅಲ್ವಾ ಅವಾಗ?
2: ಅದೇ ಮನೆಯಲ್ಲಿ ಒಂದು ವಯಸ್ಸಾದ ನಮ್ ಯಜಮಾನ್ರ ತಾಯಿ, ನಮ್ ಭಾವ, ಭಾವನೆ ಅಂತಿ, ಅವರು 2 ಮಕ್ಳು. ನಮ್ಮ ಮದುವೆ ಬಂದಾಗ ನಮ್ಮ ಯಜಮಾನ್ರು ಹಿಂಗೆ 7-8 ಜನ ಇದ್ದು.
1: ಒಟ್ ಮೂಲ ಕೃಷಿ ನಿಮ್ದು?
2: ಕೃಷಿ ಕೆಲಸ ಎಲ್ಲ ಆರಂಭ.
1: ಏನೇನ್ ಬೆಳಿತಿದ್ರ ಅಜ್ಜಿ?
2: ನಾವು ರಾಗಿ, ಹುಳ್ಳಿ, ಹತ್ತಿ, ಮೆಣಸಿನ್ಕಾಯಿ, ಕಾಳು ಕಡ್ಡಿ ಎಲ್ಲಾ ಬೆಳ್ಕೊಂಡು. ತೊಗರಿ, ಅವ್ರಿ,
1: ಹತ್ತಿನೂ ಬೆಳಿತಿದ್ರ?
2: ಹತ್ತಿನೂ ಬೆಳಿತಿದ್ವು, ಹತ್ತಿನೂ ಬಿಡಿಸಿದೀವಿ, ಮೆಣಸಿನ ಹಣ್ಣು ಎಲ್ಲಾ ತರದ್ದು
1: ಬೆಳಿತಿದ್ರಿ?
2: ಬೆಳಿತಿದ್ರು.
1: ಆದ್ರೆ ಈಗ ಅಷ್ಟೊಂದು ಬೆಳೆಯೋದಿಲ್ಲ.
2: ಈಗ ಅಷ್ಟೊಂದು ಬೆಳೆಯಲ್ಲ.
1: ಯಾಕೆ?
2: ಇವಾಗೆಲ್ಲ ಶುಂಠಿ ಅದು ಇದು ಕಷ್ಟದ ಕೆಲ್ಸದ್ ಬಿಟ್ರು, ಸುಲಭದ್ ನೋಡ್ಕೊಂಡು ಮಾಡಕ್ ಮಾಡಿರೋದು.
1: ದುಡ್ಡು ಏನ್ ಬರ್ತದೆ ಅದನ್ನ,
2: ದುಡ್ಡು ಯಾವ್ದ್ರಾಗ ಬರುತ್ತೆ ಅದನ್ನ ಮಾಡಕ್ ಮಾಡ್ಕೊಂಡ್ರು.
1: ಏನ್ ಅನಿಸ್ತದೆ?
2: ಮೆಣಸಿನ ಕೈ ಎಲ್ಲ ಬಿಟ್ಟಾಕಿರು.
1: ಈಗ ನಿಮ್ಗೆ ಏನಾನ್ಸ್ತದೆ, ನೀವು ಸಾಂಪ್ರದಾಯಿಕವಾಗಿ ಕೃಷಿಯನ್ನ ಮಾಡಿದವರು, ಸಗಣಿ ಗೊಬ್ಬರ ಹಾಕಿ ತಿಪ್ಪೆ ಗೊಬ್ಬರ ಹಾಕಿ ಕೃಷಿ ಮಾಡ್ತಿದ್ರು. ಈಗೆಲ್ಲದಕ್ಕೂ ಒಂದು ಹುಳುಕು ಔಷಧಿ ಬಂದೈತೆ, ಆಮೇಲೆ ಗೊಬ್ಬರಗಳು ಬಂದಿದೆ, ರಾಸಾಯನಿಕ ಗೊಬ್ಬರಗಳು ಬಂದಿದೆ. ಏನ್ ಅನಿಸ್ತದೆ?
2: ಅಯ್ಯೋ ಏನ್ ಅನಿಸ್ತಿದೆ ಮೇಡಮ್, ಕಾಯಿಲೆಗಳು, ಬಿಪಿ, ಶುಗರ್ ಅವೆಲ್ಲ ಗೊಬ್ಬರದ್ದೆಲ್ಲ ತಿನ್ನೋದು. ಇವಾಗೆಲ್ಲ ಬಾರಿ ಕಷ್ಟದ ಇದು.
1: ಈ ತೋಟದ ಹತ್ರನೇ
2: ತಿಂಡಿ ಊಟವೇ ಕಷ್ಟ.
1: ಕಷ್ಟ ಅಂದ್ರೆ
2: ಹಿಂದಿಕ್ಕಿನ ಊಟ ತಿಂಡಿ ಯಾವ ರೋಗೂ ಇರ್ಲಿಲ್ಲ.
1: ಏನೇನ್ ಮಾಡ್ತಿದ್ರಪ್ಪ ಅದೇಳಿ?
2: ನಾವು ಮೊದ್ಲು ಮುದ್ದೆ, ಅಂಬ್ಲಿ, ಅನ್ನ, ಸಾರು, ಸಾವಕ್ಕಿ ಅನ್ನ, ನವಣಕ್ಕಿ ಅನ್ನ, ಸಾವೆ ಬೆಳೆದು ಎಲ್ಲ ಬೇಯಿಸಿ ಮತ್ತೆ ಅದನ್ನ ಕುಟ್ಟಿ ಅನ್ನ ಮಾಡಿ
1: ಅಕ್ಕಿ
2: ಮೊಸರು ಹಾಲು ಮನೆಯಲ್ಲಿ ಕರಾವು ಬೇಕಾದಷ್ಟು ಲೀಟರ್ ಗಟ್ಲೆ ಅರ್ಧ ನಾಲ್ಕು ಲೀಟರ್ 5 ಲೀಟರ್ ಹಾಲು ಕರೆಯವು
1: ಮನೆ
2: ಮಾಡ್ತಿರ್ಲಿಲ್ಲ. ಎಮ್ಮೆ ಹಸು ಬೆಣ್ಣೆ ತೆಗೆದು ಬೆಣ್ಣೆ ಮಾರೋ. ಅವಾಗ ಏನ್ ಬೆಣ್ಣೆ ಏನ್ ಮಾಡಮ್ ಮೇಡಮ್, ಬರೀ 10 ರೂಪಾಯಿ 5 ರೂಪಾಯಿ 300 ಗ್ರಾಮ್ಗೆ. ಇವಾಗ 200-300
1: ಸೇರ್ ಲೆಕ್ಕ. ಏನ್ ಮಾಡ್ತೀರಾ, ಹಂಗೆ ಕಾಲದಿಂದ ಕಾಲಕ್ ಬದಲಾವಣೆಗಳು ಇರ್ತವೆ. ಈಗ ನೀವು ನಿಮ್ಮ ಅಜ್ಜಿರ್ ನೋಡಿದಕ್ಕೂ ನಿಮ್ಮ ಅಜ್ಜಿ ನಿಮ್ಮನ್ ನೋಡೋದಕ್ಕೂ ವ್ಯತ್ಯಾಸ ಇತ್ತು.
2: ನಾವು ನಮ್ಮ ಊಟ ತಿಂಡಿ ಯಾವ ಕಾಯಿಲೆನೂ ಇರ್ಲಿಲ್ಲ. ಇವಾಗೆಲ್ಲ ಬಿಪಿ, ಶುಗರ್ ಇವೆಲ್ಲ ಈಗಿನ ತಿಂಡಿಲಿ.
1: ಶಕ್ತಿನೇ ಇಲ್ಲ ಅಲ್ವಾ?
2: ಶಕ್ತಿನೇ ಇಲ್ಲ ಮೇಡಮ್, ಬಾರಿಯ ಜನಗಳು ಶಕ್ತಿ
1: ತಿನ್ನ ಜಾಸ್ತಿ ಆಗಿದೆ, ಕಾಯಿಲೆಗಳು ಜಾಸ್ತಿ.
2: ಹೌದು ಮೇಡಮ್.
1: ಈಗ ನೀವು ಈಗ ಹೆಂಗೆ ಮತ್ತೆ ಅಂತದೆಲ್ಲ ಊಟ ತಿಂಡಿ ಮಾಡ್ಕೊಂಡ್ ಬೆಳೆದಿರೋರು, ಈಗೆಲ್ಲ ನಿಮ್ಗೂ ಸೊಸೆಯರು ಮೊಮ್ಮಕ್ಕಳು ಎಲ್ಲ ಇರ್ತಾರೆ, ಅವ್ರಿಗೆಲ್ಲ ಈಗಿನ ಊಟ ಬೇಕು, ಏನ್ ಅನಿಸ್ತದೆ? ಜಗಳಾಡ್ತೀರಾ, ಬುದ್ಧಿ ಹೇಳ್ತೀರಾ?
2: ಏನ್ ಹೇಳ್ತೀವಿ ಅವ್ರಿಗೆ, ಅದನ್ನ ಜಾಸ್ತಿ ತಿನ್ಬೇಡ್ರಿ, ಇದನ್ನ ಜಾಸ್ತಿ ತಿನ್ಬೇಡ್ರಿ, ಆರೋಗ್ಯ ಚೆನ್ನಾಗಿಟ್ಕೇಳ್ರಿ.
1: ಹೇಳ್ತೀರಾ,
2: ಆರೋಗ್ಯ ಚೆನ್ನಾಗಿಟ್ಕೇಳ್ರಿ ಅಂತ ಹೇಳ್ತೀವಿ. ನಮ್ ಮಕ್ಳಿಗೂ ಹೇಳ್ತೀವಿ ಚೆನ್ನಾಗಿ, ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ ಕೆಟ್ಟಿದ ಅಂತ ಹೇಳ್ತೀವಿ.
1: ಈಗ ಮೊಮ್ಮಕ್ಕಳೆಲ್ಲ ವಿದ್ಯಾವಂತರು, ಅವ್ರನ್ನೆಲ್ಲ ನೋಡಿದ್ರೆ ಏನ್ ಅನಿಸ್ತದೆ?
2: ಹಿರಿ ಮಗ ಇಂಜಿನಿಯರ್ ಎಲ್ಲ ಮಾಡಿ ಫಾರಿನ್ ಅಲ್ಲಿ ಓದಿ ಇಂಗ್ಲೆಂಡ್ ಅಲ್ಲಿ.
1: ಅಲ್ಲಜ್ಜಿ, ಇಲ್ಲಿ ಅಡಿಗೆಗೆ ಬೈತೀರಾ ನೀವು? ಫಾರಿನ್ ಹೆಂಗೆ ನಿಮ್ ಮೊಮ್ಮಕ್ಳು ತಿಂತಾರಲ್ಲ, ಏನ್ ಅನಿಸ್ತದೆ? ಮೊಮ್ಮಕ್ಳು ಬಂದಾಗ ನೀವು ಅಡಿಗೆ ಮಾಡ್ಕೊಡ್ತೀರಾ ಅವ್ರಿಗೆ?
2: ನಾವ್ ಮಾಡಕ್ಕೆ ಸೊಸೆಯರ್ ಮಾಡ್ತಾರೆ.
1: ಈಗಿನ ಅಡಿಗೆ ಮಾಡ್ತಾರ ಅವಾಗಿನ ಅಡಿಗೆ?
2: ಈಗಿನ ಅಡಿಗೆ ಮೇಡಮ್, ಅವಾಗಿನ ಅಡಿಗೆ ಏನ್ ಮಾಡ್ತಾರೆ?

0: ನಿದ್ದೆ ಮಾಡ್ತಾರೆ, ಸಾರು ಮುದ್ದೆ ಅನ್ನ ಎಲ್ಲ ಮಾಡ್ತಾರೆ,
1: ಆದ್ರೆ ನೀವು ಮಾಡ್ದಂಗ ಟೇಸ್ಟ್ ಬರಲ್ಲ.
0: ನಮ್ಮ ಅಡುಗೆ
1: ಟೇಸ್ಟ್ ಬರಲ್ಲ
0: ಇಲ್ಲ, ಸಾವಿಗೆ ಇವಾಗ ಯಾರು ಬೆಳೆಯೋದು ಇಲ್ಲ, ಅನ್ನ ಮಾಡೋದು ಇಲ್ಲ, ಅದ ಬರೀ ಅಕ್ಕಿ.
1: ಅಜ್ಜಿ ಈಗ ನಿಮ್ಗೆ ಬಿಡುವಿಲ್ಲದ ಕೆಲ್ಸಗಳು ಇರ್ತಿತ್ತು, ಬಹಳ ಚಟುವಟಿಕೆಯಿಂದ ಇರ್ತಿದ್ರಿ, ಈಗೆಲ್ಲ ರೆಸ್ಟ್ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟದಲ್ಲ ಅಜ್ಜಿ, ಏನ್ ಹೇಳ್ತೀರಾ?
0: ರೆಸ್ಟ್ ಮಾಡೋದು ಬರೀ ವಾಕ್ ಮಾಡೋದು,
1: ವಾಕ್ ಮಾಡೋದು, ರೆಸ್ಟ್ ಮಾಡೋದು, ಟಿವಿ ನೋಡೋದು.
0: ಟಿವಿ ನೋಡೋದು
1: ನೀವು ನೋಡಲ್ವಾ?
0: ನಾವು ನೋಡ್ತೀವಿ, ಏನ ಜನ ಇದೆ ಏನ, ಒಂದ್ಸರಿ ಒಂದ್ ಸ್ವಲ್ಪ ಹೊತ್ತು ಇನ್ನ ರೇಡಿ ಕೇಳ್ತೀವಿ.
1: ಹೆಂಗ್ ಟೈಮ್ ಪಾಸ್ ಮಾಡ್ತೀರಾ ಈಗ?
0: ಟೈಮ್ ಪಾಸ್ ಇನ್ನೇನು, ಒಂದ್ ಸ್ವಲ್ಪ ಹೊತ್ತು ಮಧ್ಯಾಹ್ನ ಹೊತ್ತು ಮಲಗ್ತೀವಿ. ಇನ್ನ ಮನೆಯಲ್ಲಿ ಕೋಳಿ ಸಾಕೊಂಡಿದೀವಿ, ಕುರಿ ಸಾಕೊಂಡಿದೀವಿ, ನಾವ್ ಹಬ್ಬ ಹುಣ್ಣಿಮೆಗಳಿಗೆ ಅವನ್ನ ಬಿಟ್ಕೊಂಡು ನಮ್ ಮನೆ ಹತ್ರಲ್ಲೇ ತೋಟ ಇದೆ, ಎಲ್ಲಾ ತರದ ಗಿಡಗಳನ್ನು ಬೆಳೆದಿವಿ.
1: ಈಗ ಕೆಲಸ ಮಾಡ್ತೀರಾ ಅಜ್ಜಿ?
0: ಸುಮಾರ ಅಷ್ಟೇ, ಅವ್ ನೋಡ್ಕೊಂಡು ನಿಗಾ ನೋಡ್ಕೊಂಡು ಅವ್ ಮೇವು ಮತ್ತೊಂದು ನೀರು ಕೊಟ್ಕೊಂಡು ಇರ್ತೀವಿ. ಇನ್ನು ಅಡಿಗೆ ಕೆಲಸ ಇನ್ಯಾವ ಬಾಕಿ ಕೆಲಸ ಮಾಡಕ್ ಹೋಗಲ್ಲ,
1: ಮಾಡಕ್ಕಾಗಲ್ಲ.
0: ಸೊಸೆಯರ್ ಮಾಡ್ತಾರೆ,
1: ಸೊಸೆಯರ್ ಮಾಡ್ತಾರೆ.
0: ಒಬ್ಬ ಮಗಳ ಊರಿನಲ್ಲೇ ಕುಟ್ಕೊಂಡಿದ್ದೀವಿ.
1: ಅತ್ತೆ ಸೊಸೆಯರ ಎಲ್ಲ ಸ್ವಲ್ಪ ಜಗಳ ಇರುತ್ತಲ್ಲ?
0: ಇಲ್ಲ ಮೇಡಮ್, ಅದೇನಿಲ್ಲ. ನಮ್ಮ ಮನೇಲಿ
1: ಒಟ್ಟು ಜಗಳ ಮಾಡಿಲ್ಲ ನೀವು?
0: ಜಗಳನೇ ಮಾಡಲ್ಲ ನಾವು.
1: ನಿಜ ಹೇಳ್ಬಿಡಿ ಅಜ್ಜಿ, ಜಗಳ ಆಡದೆ ಇರೋ ಅತ್ತೆ ಸೊಸೆಯರ ಎಲ್ಲಿದ್ದಾರೆ?
0: ಇಲ್ಲ ಇಲ್ಲ ಇಲ್ಲ ಇಲ್ಲ, ನಾವ್ ಯಾವತ್ತು ಜಗಳನೇ ಆಡಲ್ಲ.
1: ಜಗಳ ಆಡಿಲ್ವಾ?
0: ಇಲ್ಲ, ಒಟ್ಟಿಗೆ ಮೊಮ್ಮಕ್ಕಳೇ ಅವರು. ನಮ್ ಮೊಮ್ಮಕ್ಳೊಬ್ಳು ನಮ್ ಹಿರಿಯ ಮಗನಿಗೆ ತಂದ್ರದು ಮೊಮ್ಮಗಳೇ, ಅಕ್ಕನ ಮಗಳ ಮಗಳು. ಅವ್ರು ಯಾವತ್ತು ಏನು ಜಗಳ ಗಿಗಳ ಏನು ಮಾಡಲ್ಲ ನಮ್ ಜೊತೆಲಿ. ನಮ್ಗೆ ಟೈಮಿಗೆ ಊಟ ಕಾಫಿ ತಿಂಡಿ ಎಲ್ಲ ಕೊಡ್ತಾರೆ, ನಾವೇನು ಜಗಳ ಗಿಗಳ ಏನು ಮಾಡಕ್
1: ಏನು ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಿಮ್ ಪಾಡಿಗೆ
0: ಅವ್ರು ಮಾಡ್ಕೊಂತಾರೆ. ಒಬ್ಬ ಕಿರಿಯ ಮಗನ ಹೆಂಡತಿ ಅವ್ರ ಕೆಲಸ ಅವ್ರ ಮಾಡ್ಕೊಂಡು ಸೊಸೈಟಿಗೆ ಹೋಗ್ತಾರೆ ಬ್ಯಾಂಕಿಗೆ. ಮಗಳು ಮನೇಲಿ ಅದು ಇದು ಕೆಲಸ ನೋಡ್ಕೊಂಡು ಮನೇಲಿ ಇದ್ದಾಳೆ. ನಾನು ಹಿಂಗೆ ಉಸ್ಬಾರಿ ಏನೇನ ನೋಡ್ಕೊಂಡು ಇರ್ತೀನಿ ಮನೆ ಹತ್ರ. ಹೇಳ್ತೀನಿ ಕತೆ, ರಾಮಾಯಣ ಮಹಾಭಾರತ ನಾನು ಇಂಥವೆಲ್ಲ ಓದ್ತೀನಿ. ಇವತ್ತು
1: ಓದ್ತೀರಾ?
0: ಹೌದು,
1: ಓದಕ್ ಬರುತ್ತೆ ನಿಮ್ಗೆ ಅಲ್ವಾ? ಆರನೇ ಕ್ಲಾಸ್
0: ಓದಿದೀವಲ್ಲ.
1: ಈಗ ಯಾವ್ದು ಓದಿದ್ರಿ ಇತ್ತೀಚೆಗೆ?
0: ವಿವೇಕಾನಂದಂದು, ರಾಮಕೃಷ್ಣ ಪರಮಹಂಸ ಇಂಥವನ್ನೆಲ್ಲ ಓದಿದೀನಿ ನಾನು. ಸತ್ಯ ಸಾವಿತ್ರಿ
1: ಈಗ್ಲೂ ಓದ್ತಿರ್ತೀರಿ?
0: ಓದ್ತಾ ಇರ್ತೀವಿ ನಾವು.
1: ನ್ಯೂಸ್ ಪೇಪರ್ ಓದ್ತೀರಾ?
0: ನ್ಯೂಸ್ ಪೇಪರ್ ನಾವು ತರ್ಸಲ್ಲ ಹಳ್ಳಿಲಿ.
1: ಪುಸ್ತಕಗಳು ಯಾರು ತಂದು ಕೊಡ್ತಾರೆ ಈಗ?
0: ಪುಸ್ತಕ ಎಲ್ಲ ನಮ್ ಹಿರಿಮಗ್ ತಂದು ಕೊಡ್ತಾನೆ.
1: ಓದ್ತೀರಾ?
0: ಓದ್ತೀವಿ
1: ನೋಡಿ, ಈ ವಯಸ್ಸಲ್ಲಿ 85 ವರ್ಷದಲ್ಲಿ ಓದ್ತೀರಾ, ನಿಮ್ ಕೆಲ್ಸ ನೀವೇ ಮಾಡ್ಕೋತೀರಾ, ಆಡ್ಸಾಕ್ತೀರಾ, ಕುರಿ ಸಾಕ್ತೀರಾ, ಬಹಳ ಖುಷಿಯಪ್ಪ. ನಾವೆಲ್ಲ 25-30 ವರ್ಷದವ್ರಿಗೆ ಎಲ್ಲ ರೆಸ್ಟ್ ರೆಸ್ಟ್ ರೆಸ್ಟ್ ಅನ್ನೋ ಕಾಲದಲ್ಲಿ ಭಾರಿ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ದಂಗೆ.
0: ನಾವ್ ಇವತ್ತು ನನಗೆ ಪುಸ್ತಕ ಓದೋದು ಅಂದ್ರೆ ಇಷ್ಟ ನನಗೆ. ಕತೆ ಪುಸ್ತಕಗಳು ಕಷ್ಟದವು, ಇಂತ ಓದೋದು ಅಂದ್ರೆ ಭಾರಿ ಕಷ್ಟ ನನಗೆ.
1: ಶೋಭಾನೆ ಪದ ಎಲ್ಲ ಹಾಡ್ತೀರ ಅಜ್ಜಿ?
0: ಹೌದು,
1: ಹೇಳಿ ನೋಡೋಣ.
0: ಮುತ್ತು ಬೆಳೆವೋದು ನಾಡು, ಮುತ್ತು ಬೆಳೆವೋದು ದೇಶ, ಮುತ್ತು ಬೆಳೆವೋದೇ ಮಲೆನಾಡು, ಸೋಯನ್ನಿರೆ ಶೋಭಾನವೆನ್ನಿರೆ, ಮುತ್ತು ಬೆಳೆವೋದೇ ಮಲೆನಾಡಿನ ಮಕ್ಕಳು, ಮುತ್ತಿನ ಸಸುವೆ ತೊಳುದಾರೆ, ಸೋಯನ್ನಿರೆ ಶೋಭಾನವೆನ್ನಿರೆ, ಅವಳ ಬೆಳೆವುದು ನಾಡು, ಅವಳ ಬೆಳೆವುದು ದೇಶ, ಅವಳ ಬೆಳೆವೋದೇ ಮಲೆನಾಡು, ಸೋಯನ್ನಿರೆ ಶೋಭಾನವೆನ್ನಿರೆ, ಅವಳ ಬೆಳೆವೋದೇ ಮಲೆನಾಡಿನ ಮಕ್ಕಳು, ಅವಳದ ಸಸುವೆ ತೊಳುದಾರೆ, ಸೋಯನ್ನಿರೆ ಶೋಭಾನವೆನ್ನಿರೆ, ಅವರ ಕೈ ಸಸುವೆ ಏನೆಂದು ತೊಳೆದಳೆ, ಪುಪ್ಪಗಿರಿ ಮಲೈನ ಸಿಕುರಾವೆ, ಸೋಯನ್ನಿರೆ ಶೋಭಾನವೆನ್ನಿರೆ, ಪುಪ್ಪಗಿರಿ ಮಲೈನ ಸಿಕುರಾದ ಒಳಗಿರುವ ನಂಜು ಬಟ್ಟಲ್ವನವೇ ಸುಖಿ ಬಾಳು, ಸೋಯನ್ನಿರೆ ಶೋಭಾನವೆನ್ನಿರೆ. ನಮಸ್ಕಾರ. ಚೆನ್ನಾಯ್ತು ಮೇಡಮ್.
1: ಸೂಪರ್, ಚೆನ್ನಾಗ್ ಆಡ್ತೀರಾ ನೀವ್ ಅಜ್ಜಿ. ಒಗಟ ಹೇಳ್ತಿರಲ್ಲ, ಹೇಳಿ ನೋಡೋಣ, ನಂಗ್ ಬಿಡ್ಸಕ್ ಬರ್ತಾ ನೋಡ್ತೀನಿ.
0: ಕೊಕ್ಕೆಲೀತೆ ಕೊನೆ ಮುಳ್ಳಲೀತೆ, ಕಿಕ್ಕೆರಮ್ಮನ್ ತೇರಲೀತೆ, ಜಕ್ಕೇನಳ್ಳಿ ಬಯಲಲೀತೆ, ಬಲ್ಲಂತರ್ ಬಲ್ಗೊಂಬೆಲೀತೆ, ಕರೆಕಾಯ ಹುಡ್ಗಿ ತುರ್ಬಲೀತೆ.
1: ಹೂವ
0: ತಾಳೆ ಹೂವು,
1: ತಾಳೆ ಹೂವು,
0: ತಾಳೆ ಹೂವು ಮುಳ್ಳು ಅದು, ಯಾರದು ಬೇ ಕುಯ್ಯಕಾಗಲ್ಲ ಅನ್ಭವದ್ದಾರ್ ಮಾತ್ರ ಅದು ತಾಳೆ ಹೂವು ಕುಯ್ಯೋದು, ಅದು ಮುಳ್ಳಿನ ಗುತ್ತಿ.
1: ಇನ್ನೊಂದ್ ಹೇಳಿ ನೋಡೋಣ.
0: ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನಿನ ಕುಯ್ದು ನಿಮ್ಮಲ್ಲ ಬುಕಾಣ ಆತ, ನಿನಗೆ ಯಾರ ಹೇಳಿದರು ತಲೆ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ.
1: ಇದು ಕಷ್ಟ ಆಯ್ತಲ್ಲ ನನ್ಗೆ. ಇನ್ನೊಮ್ಮೆ
0: ಹೇಳಿ ಮೇಡಮ್.
1: ಇನ್ನೊಮ್ಮೆ ಹೇಳಿ ನೋಡೋಣ.
0: ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನಿನ ಕುಯ್ದು ನಿಮ್ಮಲ್ಲ ಬುಕಾಣ ಆತ,

0: ನಿನಗೆ ಯಾರ ಹೇಳಿದರು ತಲೆ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ. ಅದು ಆತ ನೀರ್ ಕುಡಿತಾ ಇರುತ್ತೆ ಕೆರೆಯಲ್ಲಿ, ಏಡೇನ್ ಹೇಳುತ್ತೆ, ಏ ನೀರ್ ಕುಡಿತಾ ಇದೇವ್ ಆತ, ನಾಳೆಕ್ ನಿನ್ ಕುಯ್ದು ಹಬ್ಬ ಮಾಡ್ತಾರೆ ನಿಮ್ಮಲ್ಲಿ ಅಂತ ಹೇಳುತ್ತೆ. ಆಮೇಲೆ ಆತ ಏನ್ ಕೇಳುತ್ತೆ, ಏಡಿಯ ನಿನ್ಗ್ಯಾರ ಹೇಳಿದರು ತಲೆ ಇಲ್ಲದಾತ, ಆ ಏಡಿಗೆ ತಲೆ ಇರಕ್ಲ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ. ತಮಟೆ ಸಾರ್ತಾರಲ್ಲ ನಮ್ಮೂರಲ್ಲಿ ಹಬ್ಬ ಅಂತ, ಅದು ತಮಟಿಗೆ ಕರುಳಿಲ್ಲದಾತ.
1: ಹಂಗಾರೆ ಇಲ್ಲೂ ಸೋತೆ ನಾನು, ಹೇಳಿ ಇನ್ನೊಂದ್ ಹೇಳಿ ನೋಡ್ತೀನಿ.
0: ಅಯ್ಯಯ್ಯೋ ಜೋಗಿ ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿ ಕಾಯಿ.
1: ಅಯ್ಯಯ್ಯೋ ಜೋಗಿ
0: ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿ ಕಾಯಿ.
1: ಬೂದ್ಗುಂಬಳಕಾಯ ಅಲ್ವಾ?
0: ಏನು ಹರಳೆಣ್ಣೆ ಮಾಡ್ತೀವಲ್ಲ ಮೇಡಮ್, ಹರಳೆಣ್ಣೆ ಗಿಡ.
1: ಓ ಔಡ್ಲ, ಔಡ್ಲ ಅಂತೀವಿ ನಾವು ಅದಕ್ಕೆ.
0: ಹೌದಾ? ಅದು ಮುಟ್ಟಿದ್ರೆ ಕೈಯೆಲ್ಲ ಬೂದ್ ಬೂದಿ ಆಗುತ್ತೆ.
1: ಕರೆಕ್ಟ್.
0: ಅದು ನತ್ತಿಲಿ ಕಾಯಿ ಬಿಡುತ್ತೆ.
1: ಹೌದು,
0: ರುದ್ರಾಕ್ಷಿ ಕಾಯಿನ ಮುಳ್ ಮುಳ್ಳಾಗಿ.
1: ಹೌದು,
0: ಅದಕ್ಕೆ ತಲೆ ಮೇಲೆ ರುದ್ರಾಕ್ಷಿ ಕಾಯಿ.
1: ಓ ಅಲ್ಲೂ ಸೋತೆ ಅಜ್ಜಿ, ಮೂರು ಹೇಳಿದ್ರು ಮೂರು ಸೋತೆ. ಇನ್ನೊಂದ್ ಹೇಳಿ ಲಾಸ್ಟ್, ನೋಳೆ ಬಿಡೋಣ.
0: ತೇರು ಓಡುತ್ತೆ ಹೂ ಬೀಳುತ್ತೆ,
1: ತೇರು ಓಡುತ್ತೆ ಹೂ ಬೀಳುತ್ತೆ. ಅಷ್ಟೇನಾ?
0: ಅಷ್ಟೇ ಹೇಳಿ ನೋಡಿ.
1: ತೇರು ಓಡುತ್ತೆ ಹೂ ಬೀಳುತ್ತೆ.
0: ರಾಗಿ ಬೀಸ್ತೀವಲ್ಲ, ರಾಗಿ ಬೀಸ್ತಿ ಓಡ್ತಾ ಇರುತ್ತೆ ಅದು ತೇರು, ಇಟ್ಟು ಬೀಳುತ್ತೆ ಸುತ್ತ.
1: ಓ ಅದು ಹೂ ತರ ಬೀಳುತ್ತೆ ಅಂತ.
0: ಇನ್ನೊಂದ್ ಹೇಳ್ತೀನಿ ನೋಡಿ ಮೇಡಮ್. ಹಸಿರು ಗಿಡಕ್ಕೆ ಮೊಸರು ಚೆಲ್ಲಿ ಐತಿ.
1: ಅದ್ ಗೊತ್ತು ನನ್ಗೆ, ಮಲ್ಲಿಗೆ ಹೂವು
0: ಗೊತ್ತಾ?
1: ಅದನ್ನೇ ಕೊನೆಗೂ ಗೆದ್ದೆ,
0: ಒಳ್ಳೆ ಕೆಲ್ಸ.
1: ಹೋಗಿಟ್ಟು ಆಯ್ತು, ಶೋಭನೆ ಪದ ಆಯ್ತು. ಈಗ
0: ಜನಪದ ಗೀತೆ ಹೇಳ್ತೀನಿ ಕೇಳಿ ಮೇಡಮ್.
1: ಹೇಳ್ತೀರಾ? ಹಾಡಿ ಹಾಡಿ.

0: ನರಿವು ನೋಡಿ ಸಗಣಿಯ ಹೊರುವಕ್ಕೆ ಬಡವಾರ ಮಗಳಲ್ಲ ಅರವತ್ತೊಂದಳ್ಳಿ ಕಸಬಿಯ ನರಿವು ನೋಡಿ ಅರವತ್ತೇ ಒಂದಳ್ಳಿ ಕಸಬಿ ಗೌಡರ ಮಗಳು ತರುವಾಗ ನೀನು ಅರಿಯೇನೇ ನರಿವು ನೋಡೆ ಹೂವ ನೋಡೆ ಉಣಸೆಯ ಮೊಗ್ಗ ನೋಡೆ ಮಲ್ಲಿಗೆಯ ಆರಂಭ ನೋಡೆ ಎನ್ನ ಗೆಳತಿ ನರಿವು ನೋಡೆ ನಾನಿನ್ನ ತರುವಾಗ ನೀನು ಚಿಕ್ಕವಳಲ್ಲೇ ಈಗೆಲ್ಲಿ ಕಲಿತೆ ವಾಸ ಮಾತ ನರಿವು ನೋಡೆ. ಇದರ ಅರ್ಥ ಗೊತ್ತಾತ?
1: ಇಲ್ಲ.
0: ಹೂವ ನೋಡೆ ಹುಣಸೆಯ, ಮುಂಗಾರ ಕಾಲದಲ್ಲಿ ಹುಣಸೆ ಮರ ಹೂ ಬಿಡುತ್ತೆ. ಮೊಗ್ಗ ನೋಡೆ ಮಲ್ಲಿಗೆಯ, ಮುಂಗಾರ ಕಾಲದಲ್ಲಿ ಮಲ್ಲಿಗೆ ಗಿಡ ಮೊಗ್ಗಾಗುತ್ತೆ. ಆರಂಭದಲ್ಲಿ ಹೊಲದಲ್ಲಿ ಮುಂಗಾರ ಕೆಲಸ ಅಭ್ಯಾಸ ಹೊಡಿತಾರಲ್ಲ, ಆರಂಭ ನೋಡು ಎನ್ನ ಗೆಳತಿ. ಆಮೇಲೆ ಸೊಸೆ ಹೇಳ್ತಾಳೆ, ಅಡಿಗೆ ಕೋಣೆಗೆ ಇರುವತ್ತೊಂದು ದೀಪ ನನಗೆ ನಮ್ಮರು ಸರ್ಮುತ್ ಸಲ್ವಿದಂಗ್ ಸಲ್ವಿದ್ರು ನನ್ನ ಅಂತ ಅತ್ತಿಗೆ ಹೇಳ್ತಾಳೆ. ಅತ್ತೇನ್ ಹೇಳ್ತಾಳೆ, ಸರ್ಮುತ್ ತರದ್ರ ಸೆರ್ಗಿ ಕಟ್ಟಿಗೆ ದೊಡ್ಡಿ ಸಗಣಿ ಉರ್ಬಾ ಅಂತಾಳೆ ಅತ್ತೆ. ಅದಕ್ಕೆ ಸೊಸೆ ಹೇಳ್ತಾಳೆ, ನಾನ್ ಸಗಣಿ ಊರಕ್ಕೆ ನಾನ್ ಬಡವ್ರ ಮಗಳಲ್ಲ, ಅರವತ್ತೊಂದಳ್ಳಿ ಕಸಬಿಗಳು, ತರುವಾಗ ನೀನು ಅರಿಯ.
1: ತರುವಾಗ ಗೊತ್ತಾಗ್ಲಿಲ್ವಾ ಅಂತ ಅತ್ತೆಗೆ ವಾಪಸ್ ಬೈಯೋದು. ಅಜ್ಜಿ ಈಗ ಹಳ್ಳಿನಲ್ಲೇ ಇರೋದು, ತೋಟದಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದೀರ. ಸಿಟಿ ಜೀವನ ನೋಡಿದ್ರೆ ಏನ್ ಅನಿಸ್ತದೆ ಅಜ್ಜಿ? ಈಗ
0: ನನ್ಗೆ ಸಿಟಿ ಜೀವನ ಇರ್ಸಲ್ಲ ಮೇಡಮ್.
1: ಯಾಕೆ?
0: ಊಟ ಮಾಡಿ ಒಳಗೆ ಕುತ್ಕೊಂಡು ಬೇಜಾರು. ನಾವ್ ಅಡ್ಡಾಡ್ಬೇಕು ಮನೆ ಕಡೆ, ಸಣ್ಣ ಪುಟ್ಟ ಕೆಲಸ ನೋಡ್ಕೊಂಡು ಕೋಳಿ ಕುರಿ ನೋಡ್ಕೋಬೇಕು. ನಾವು ಸಖತ್ ದನ ಎಲ್ಲ ಸಾಕಿದ್ದು ಆವಾಗ. ಇವಾಗ ಮಕ್ಕಳು ಹೊರಗಡೆ ಕೆಲ್ಸಕ್ ಹೋಗ್ತಾರಲ್ಲ, ದನ ಕರ ಏನು ಇಲ್ಲ, ಕೋಳಿ ಗಿಳಿ ಸುಲಭವಾದ ಕುರಿ ಸಾಕೊಂಡು ಇದೀವಿ.
1: ಈ ಗಾದೆ ಹೇಳ್ತೀರಂತಲ್ಲ ಅಜ್ಜಿ, ನೀವು ಹೇಳಿ ಒಂದೆರಡು ಗಾದೆಗಳ. ಊಟಕ್ ಸಂಬಂಧಪಟ್ಟಿರೋದ್ ಏನಾರು ಗಾದೆಗಳಿದ್ಯಾ?
0: ಊಟ ಬಲ್ಲನಿಗೆ ರೋಗ ಇಲ್ಲ, ಮಾತ್ ಬಲ್ಲನಿಗೆ ಜಗಳ ಇಲ್ಲ.
1: ಮತ್ತೆ
0: ಆಸೆಗೆ ಅಮಲಿ ಉಂಡ್ರೆ ಹಾಸಿಗೆ ಮೇಲೆ ಎಲ್ಲ ಹೊಟ್ಟೆ
1: ಕರೆಕ್ಟ್. ಆಸೆ ಪಟ್ಟು ಜಾಸ್ತಿ ತಿನ್ಬಾರ್ದು ಅಂತ. ಆಮೇಲೆ

0: ಹೇಳಿ ಒಂದಷ್ಟು ಗಾದೆಗಳು ಹೇಳಿ ನಾವು ಕೇಳ್ತೀನಿ. ನಾವು ಏನ್ ಕೇಳೇ ಇಲ್ವಲ್ಲ ಗಾದೆಗಳು ಅಷ್ಟೊಂದು.
1: ನಿಮ್ಗೆ ಇಲ್ಲಿ ಗೊತ್ತಾರಲ್ಲ ಅವ್ರು ಹೇಳ್ತಾರೆ
0: ಹೇಳ್ತಾರೆ, ನಮಗೂ ಸ್ವಲ್ಪ ಗೊತ್ತು, ನಿಮ್ಮಷ್ಟು ಗೊತ್ತಿಲ್ಲ.
1: ಆ ಕಡೆ ಕಾಯಿ ಹೊಡೆದ್ರೆ ಪಕ್ಕದಲ್ಲಿ ನಾವು ಕಂಟನಾರು ಹೊಡಿಬೇಕು, ಇರ್ಬೇಕು ಪಕ್ಕದವ್ರ ಕಾಯಿ ತೆಂಗಿನಕಾಯಿ ಹೊಡೆದ್ರೆ ನಾವು ಅರ್ಧ ಕಂಟನಾರ ಹೊಡಿಬೇಕು ಅನ್ನ ಗಾದಿ ಅವ್ರಿಗಿನ್ ಅವ್ರಂತಲ್ಲಿ ನಾವು ಅಟವಾಗಿ
0: ಒಳ್ಳೆ ಕಾಂಪಿಟೇಷನ್ ಇರ್ಬೇಕು ಅಂತ. ಆಮೇಲೆ
1: ಆಕಾಶ ನೋಡಕ್ ಮೂಕಾಟೆ ಯಾಕೆ
0: ಅಲ್ವಾ
1: ಅಲ್ವಾ,
0: ಎಷ್ಟ್ ಚೆನ್ನಾಗಿದೆ ನೋಡಿ
1: ಆಕಾಶ ನೋಡಕ್ ನೂಕಾಡೋದ್ ಯಾಕೆ,
0: ಅಷ್ಟು ವಿಶಾಲವಾಗಿದೆ ಯಾಕೆ ನೂಕಾಡ್ಬೇಕು.
1: ನಮ್ಮ ಹತ್ರ ಇರುತ್ತಲ್ಲ ನಮ್ಮನೆ ಹೊಡೆಯುತ್ತಲ್ಲ ಏನು,
0: ನಮ್ಮ ಹತ್ರ
1: ಇದೆ ನಮ್ಮನೆ ಹೊಡೆಯುತ್ತೆ,
0: ನಮ್ಮ ಹತ್ರ ಇದ್ ನಮ್ಮನೆ ಹೊಡಿತದ ಏನಪ್ಪ ಗೊತ್ತಿಲ್ಲ. ಕಣ್ಣ
1: ಕಂಡ್ರೆ
0: ಪರವಾಗಿಲ್ಲ, ಅರ್ಧ ಅರ್ಧ ಹೇಳಿದೀನಿ.
1: ನಮ್ಮ ಹತ್ರ ಇದೆ ನಮ್ಗೆ ಸಿಕ್ಕಲ್ಲ,
0: ಸಿಕ್ಕಲ್ಲ ಮನ್ಸು ಅಲ್ವಾ, ಮತ್ತೇನು
1: ಈ ಮೊಳಕೈ ನಮ್ ಕೈ ಸಿಗುತ್ತಾ ಮೇಡಮ್,
0: ಮೊಳಕೈ ಓ ಈ ಕೈಯಿಂದ ಹಿಡಿಬೋದಲ್ಲ,
1: ಆ ಕೈಲಿ ಹಿಡಿಯಲ್ಲ,
0: ಹಿಡಿಯಲ್ಲ
1: ನಮ್ ಕೈಲಿ ಇದೆ ನಮ್ ಕೈ ಸಿಕ್ಕಲ್ಲ.
0: ಏನ್ ನೋಡಿ ಎಷ್ಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿದೀರಾ, ಮರ್ತೋಗಿದಾವ ಈಗ
1: ಸಿಗ್ತವೆ ಮೇಡಮ್, ಸಖತ್ತ ಇದ್ದಾವೆಲ್ಲ ಮರ್ತೋ ಇರ್ತವೆ.
0: ಈ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಲ್ತ್ಕೊಂಡಿದಾರ ಇವನ್ನ?
1: ಒಬ್ಬ ಮೊಮ್ಮಗ ಇಂಜಿನಿಯರ್ ಓದ್ತಾ ಇದ್ದಾನೆ ಬೆಂಗಳೂರಲ್ಲಿ, ಇನ್ನೊಬ್ಬ ಮೊಮ್ಮಗ ಫಾರಿನ್ ಇದ್ದಾನೆ ಫಾರಿನಲ್ಲಿ, ಅವ್ರೆ ಇಬ್ಬರೇ ಮೊಮ್ಮಕ್ಕಳು.
0: ಅವರೆಲ್ಲ ಕಲ್ತ್ಕೊಂಡ ಆಸಕ್ತಿಯಿಂದ ಕೇಳ್ತಾರ ಇವನ್ನ?
1: ಹೌದು ಕೇಳ್ತಾರೆ, ಅಜ್ಜಿ ಅಂದ್ರೆ ಚೆನ್ನಾಗಿ ಮಾತಾಡ್ಕೊಂಡ್ ಚೆನ್ನಾಗಿ ಕೇಳ್ತಾರೆ,
0: ಇಷ್ಟ
1: ನೀನು ಇರ್ಬೇಕು ಹತ್ರದಲ್ಲಿ ಬರ್ಬೇಕು
0: ಬೈತಾರೆ, ಬಂದಿರು ನಮ್ಮ ಹತ್ರ
1: ನಮ್ಮ ಹತ್ರ ಇರು ಬಾ ಅಂತಾರೆ.
0: ನೀವು ಹೋಗಲ್ಲ?
1: ನಾವು ಹೋಗಲ್ಲ, ನಮ್ಗೆ ಹಳ್ಳಿ ವಾತಾವರಣವೇ ಸರಿ ಅನ್ಕೊಂಡು
0: ಇಷ್ಟ
1: ಇಷ್ಟ
0: ಒಟ್ಟ ಆರೋಗ್ಯವಾಗಿ.
1: ಮಂಗಳಾರತಿ ಹೇಳ್ತೀನಿ ಕೇಳ್ರಿ, ಹೊರ ಭಾದ್ರಪದ ತದಿಗೆ ನಾಳೆ ದಿವಸ ಹರಸರೇ ತವರೂರಿಗೋಗಿ ಬರುವೆ, ಜಯಮಂಗಳಂ ನಿತ್ಯ ಶುಭ ಮಂಗಳಂ, ಇಲ್ಲಿಂದ ಹೋದರೆ ಅಲ್ಲಿ ನಿನಗೆ ಯಾರುಂಟು, ಚೆಲುವೆ ಕಂಗಳ ಬಾಲೆ ತಿಳಿದು ಪೇಳೆ, ಎಲ್ಲರ ಆತಕ್ಕೆ ಸ್ವಾಮಿ ಮೂರು ದಿವಸಕ್ಕೆ ಬರುವೆ, ನಿಮ್ಮೆಲ್ಲ ರಸಿವ ಪೂಜೆ ಒದಗಿ ಬರುವೆ, ಜಯಮಂಗಳಂ ನಿತ್ಯ ಶುಭ ಮಂಗಳಂ, ಮೂರು ದಿನ ಐದು ದಿನ ಮೀರಿದರೆ ಏಳು ದಿನ, ಬಾರದಿದ್ದರೆ ನೀನು ಮೀರಿದವಳು ಎನಗೆ, ಹೋಗಿ ಬಾರೆ ದೇವಿ ತವರೂರಿಗೆ, ಜಯಮಂಗಳಂ ನಿತ್ಯ ಶುಭ ಮಂಗಳಂ, ಕರಿಮುಖನ ಒಳಗೊಂಡು ಕರವುದಕ್ಕೆ ನಾ ಬರುವೆ, ಅದಕ್ಕೇನು ಉಪಚಾರವೇನುಂಟು ದೇವಿ, ನೀವೇನ ಹೇಳುವಿರಿ ನಾವೇನ ಹೇಳೆವು, ಜಯಮಂಗಳಂ ನಿತ್ಯ ಶುಭ ಮಂಗಳಂ, ಪಾದಕ್ಕೂ ಪದ್ಮಕ್ಕೂ ನಾಗಸಂಪಿಗೆ ತೈಲ ದಾಳಿಂಬ್ರೆ ದ್ರಾಕ್ಷಿ ಖಜ್ಜೂರವು, ಏಳು ಕಿತ್ತಳೆ ನಿಂಬೆ ಎಳೆಯ ಮಾವಿನ ಮರದಡಿ ಇರುವ, ಆನೆ ಗೌರಮ್ಮ ಗಾರತಿ ಎತ್ತಿರೆ, ಜಯಮಂಗಳಂ ನಿತ್ಯ ಶುಭ ಮಂಗಳಂ, ಮೊಸರು ಬಾನವನುಂಡು ಕುಸಲೆ ಮೂಗುತಿ ನಿಟ್ಟು, ನಸುಲಿ ಅಣ್ಣಯ್ಯನ ತಂಗಿಗೆ ಶಶಿಮುಖಿಯರೆಲ್ಲ ಬೇಡಿ ದೊರೆಗಳ ಕೊಡುವ, ಜಯಮಂಗಳಂ ನಿತ್ಯ ಶುಭ ಮಂಗಳಂ, ಹಳ್ಳದಲ್ಲಿ ಮೈ ತೊಳೆದು ಮುಡಿಯುಟ್ಟು ತಾ ಬಂದು ಎಲ್ಲ ಬಂಗಾರವ ತೊಡಗಿ ತೊಟ್ಟು, ಶಿವನಿಗೆ ಹೆಂಡತಿಯಾದ ಗುಳ್ಳಾದ ಗೌರಮ್ಮ ಗಾರತಿ ಎತ್ತಿರೆ, ಜಯಮಂಗಳಂ ನಿತ್ಯ ಶುಭ ಮಂಗಳಂ, ನಾಗಭೂಷಣದಿಂದ ನಗುತ್ತ ಗೌರಿಯ ಕಂಡು ಹೋಗಿ ಬಂದೇನೆ ದೇವಿ ತವರೂರಿಗೆ, ಈಗೇನ ಕೊಟ್ಟರು ಇನ್ನೇನ ಕೊಡುವರು, ಜಯಮಂಗಳಂ ನಿತ್ಯ ಶುಭ ಮಂಗಳಂ, ಅಲ್ಪ ಸ್ವಲ್ಪವೆಂದು ಕೊಪ್ಪರಿಗೆ ಹಣ ಕೊಟ್ರು, ಒಪ್ಪದಿನ್ ಬಳಸೆಂದು ಒನ್ನ ಕಳಸವನಿಟ್ರು, ನಮ್ಮೋರು ಬಡವರಿಂದೇನ ಕೊಡುವರು, ಜಯಮಂಗಳಂ ನಿತ್ಯ ಶುಭ ಮಂಗಳಂ, ಬಂಧು ಬಳಗಾವೆಲ್ಲ ಸುಖದಿಂದೇರು, ತಂದೆ ಗಿರಿರಾಜ ಬಾಳ ದಿನದ ಮುದುಕ, ಬಂಧು ಬಳಗಾವೆಲ್ಲ ಸುಖದಿಂದೇರು, ಜಯಮಂಗಳಂ ನಿತ್ಯ ಶುಭ ಮಂಗಳಂ.
0: ಒಟ್ಟು ಮಂಗಳ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣಜ್ಜಿ, ಬಹಳ ಚೆನ್ನಾಗಿ ಮಾತಾಡಿದ್ರಿ. ಏನ್ ಗೊತ್ತಾ, ಓದ್ದವರಷ್ಟೇ ಜ್ಞಾನಿಗಳಲ್ಲ, ನಿಮ್ಗೆ ಇರೋ ಅರಿವಿದೆ ಅಲ್ಲ ಒಳಗೆ, ಎಲ್ಲರ ಜೊತೆಗೆ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಕೆಲಸ ಮಾಡ್ಬೇಕು, ದುಡ್ಡು ತಿನ್ಬೇಕು, ಈ ತರದ ಅರಿವು ಇದೆ ಅಲ್ಲ, ಇದೆಲ್ಲಕ್ಕಿಂತ ದೊಡ್ಡದು.
1: ಹೌದು ಮೇಡಮ್, ದುಡ್ಡು ನಮ್ಮ ಇದ್ರಲ್ಲಿ ನಾವ್ ಇರ್ಬೇಕು, ನಮ್ ಕಾಲ ಮೇಲೆ ನಾವು ದುಡ್ಕೊಂಡ್ ತಿನ್ಬೇಕು, ನಾವು ಬೇರೆಯವ್ರಿಗೆ ಹೇಳೋದು ಅಷ್ಟೇ, ಕಷ್ಟಪಟ್ಟು ದುಡ್ಕೊಳ್ರಿ, ಕಷ್ಟಪಟ್ಟಿ. ಈಗಿನ ಮಕ್ಕಳು ಒಂದೊಂದು ಚೆಲ್ಲಾಟ ಕಲಿಯೋದು ಅಂತವಕ್ಕೆಲ್ಲ ಹೇಳ್ತೀವಿ, ಕೇಳ್ಬಹುದು ಬಿಡ್ಬಹುದು ಅಷ್ಟೇ,
0: ಹೇಳೋದನ್ನ ಹೇಳ್ಬೇಕಲ್ಲ ಅಜ್ಜಿ,
1: ಅವ್ರು
0: ದೊಡ್ಡವ್ರು ಹೇಳ್ಬೇಕು ಕೇಳ್ತಾರೆ ಅಲ್ವಾ, ಏನ್ ಮಾಡೋದು ಹಂಗೆ ಸಹಿಸ್ಕೋಬೇಕು ಅಲ್ವಾ. ಆಯ್ತಜ್ಜಿ, ಒಳ್ಳೇದು.

0: ಖುಷಿ ಆಯ್ತು ನಿಮ್ ಜೊತೆಗ್ ಮಾತಾಡಿ. ನಂಗೆ
1: ಯಾವ್ದು ತಪ್ಪಿದ್ರೆ
0: ಏನ್ ತಪ್ಪಿಲ್ಲ,
1: ಕ್ಷಮಿಸ್ಬೇಕು.
0: ಕ್ಷಮಿಸೋದ್ ಎಂತದ್ದು ತಪ್ಪೇ ಇಲ್ಲ, ಕ್ಷಮಿಸೋದೆಲ್ಲಿ ಏನ್ ಬರ್ತದೆ. ನಮಸ್ತೆ.
1: ನಮಸ್ತೆ.
2: ಇದುವರೆಗೆ ಜನಪದ ಕಲಾವಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಿ ಸಾಣೇನ ಹಳ್ಳಿಯ ಪುಟ್ಟಮ್ಮ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು.
1: ಸಮಯ 12:30 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
3: ದೇಶದ ಯುವ ಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
1: ಆತ್ಮೀಯ ಕೇಳಿದರೆ ಗಮನಿಸಿ, ಈ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ದಾವಣಗೆರೆ ಎಸ್ಎಸ್ ನಾರಾಯಣ್ ಹೆಲ್ತ್ ಕೇರ್ನ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾ ಅವರೊಡನೆ ಸಂದರ್ಶನ. ಸಂದರ್ಶಕರ ಬಿಆರ್ ಪ್ರವೀಣ್ ಕುಮಾರ್. 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳನ್ನು ಕೇಳುವಿರಿ.

ಕೇಳಿದ್ರೆ ಗಮನಿಸಿ 101.4 ಎಫ್ಎಂ ನಲ್ಲಿ ಈ ಮಧ್ಯಾಹ್ನ 3 ಗಂಟೆಯಿಂದ ಚಾಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, 5 ಗಂಟೆಗೆ ಚಿತ್ರಗೀತೆಗಳನ್ನ ಕೇಳುವಿರಿ.

ಈ ಸಂಜೆ 6 ಗಂಟೆ 50 ನಿಮಿಷಕ್ಕೆ ಕೃಷಿ ರಂಗದಲ್ಲಿ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಮತ್ತು ಅದರ ಲಾಭಗಳು ಈ ಕುರಿತು ಡಾಕ್ಟರ್ ಶರಣಪ್ಪ ಕುರಿಯವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ SM ಸುಧಾಕರ್.

ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 9:30 ಕರೆಂಟ್ ಅಫೇರ್ಸ್, 10 ನಾಟಕ ಹನುಮಾನ ಮದುವೆ, ರಚನೆ ಶಶಿಕಲಾ ಚಂದ್ರಶೇಖರ್, ನಿರ್ಮಾಣ ಎಸ್ ಎಲ್ ರಮೇಶ್ ಪ್ರಸಾದ್, 10:30 ಸವಿ ನೆನಪು ಚಿತ್ರಗೀತೆಗಳು.

0: ಸಮಯ 12:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುವಿಗೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಂದಿಗೆ ಸಂದರ್ಶನ.
0: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯು ಬಗ್ಗೆ ಮಾತಾಡ್ತಾ ಇದೀವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರು. ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ವಿಭಾಗದಲ್ಲಿ ತಜ್ಞರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಪಾರ್ಶ್ವವಾಯು ಅಂದ್ರೆ ಏನು, ಹೇಗೆ ಸಂಭವಿಸುತ್ತೆ, ಅದರ ಲಕ್ಷಣಗಳು ಹೇಗಿರುತ್ತವೆ, ಕಾರಣಗಳೇನು, ಹಾಗೆ ಚಿಕಿತ್ಸೆಗಳು ಉಂಟೆ, ಈ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್.
0: ಓಕೆ, ಪಾರ್ಶ್ವವಾಯು ಅನ್ನುವಂಥದ್ದು ಬೇರೆ ಬೇರೆ ಹೆಸರುಗಳಿಂದ ಕೂಡ ಗುರುತಿಸಿಕೊಂಡಿರುವಂತದ್ದು. ಸಾಮಾನ್ಯವಾಗಿ ನಾವು ಆಡು ಭಾಷೆಯಲ್ಲಿ ಲಕ್ವ ಅಂತ ಹೇಳ್ತೇವೆ, ಹಾಗೆ ಸ್ಟ್ರೋಕ್ ಅನ್ನುವಂತ ಒಂದು ಪದ ಇಂಗ್ಲಿಷ್ ಪದ ಆಗಿರುವಂತದ್ದು. ಏನ್ ಡಾಕ್ಟರ್ ಈ ಪಾರ್ಶ್ವವಾಯು ಅಂದ್ರೆ ಏನು, ಅಥವಾ ಸ್ಟ್ರೋಕ್ ಅಂದ್ರೆ ಏನು ಅಂತ?
2: ಮ್ಯಾಮ್, ಸ್ಟ್ರೋಕ್ ಅಂತಂದ್ರೆ ನಮ್ಮ ಮೆದುಳಿನ ಹೋಗುವ ರಕ್ತ ಸಂಚಲನಕ್ಕೆ ಬೇಕಾಗಿರ್ತಕ್ಕಂಥ ರಕ್ತನಾಳಗಳಲ್ಲಿ ಆಗ್ತಕ್ಕಂಥ ಒಂದು ಸಮಸ್ಯೆ. ಈ ಸ್ಟ್ರೋಕ್ ಆದಾಗ ಅಥವಾ ಪಾರ್ಶ್ವವಾಯು ಲಕ್ವ ಅಂತ ಏನ್ ಹೇಳ್ತೀವಿ, ಆ ಒಂದು ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಅಥವಾ ಕ್ಲಾಟ್ ಫಾರ್ಮ್ ಆಗಿ ಮುಂದಕ್ಕೆ ಹೋಗ್ತಕ್ಕಂಥ ರಕ್ತ ಸಂಚಲನಕ್ಕೆ ಅಡಚಣೆ ಉಂಟಾದಾಗೆ, ಈ ಅಡಚಣೆ ಉಂಟಾಗೋದ್ರಿಂದ ಆ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಹಾಗೂ ಗ್ಲೂಕೋಸಿನ ಕೊರತೆ ಆಗ್ತದೆ. ಆ ಕಾರಣದಿಂದ ಅಲ್ಲಿ ಇರತಕ್ಕಂಥ ಸೆಲ್ಗಳ ಡೆತ್ ಆಗ್ತದೆ. ಇದು ಒಂದು ರೀತಿಯ ಸ್ಟ್ರೋಕ್, ಇದನ್ನ ನಾವು ಇನ್ಫಾರ್ಕ್ಟ್ ಅಂತ ಕರಿತೀವಿ. ಇನ್ನೊಂದು ರೀತಿಯ ಸ್ಟ್ರೋಕ್ ಅಲ್ಲಿ ರಕ್ತನಾಳಗಳು ಒಡ್ಕೊಂಡು ರಕ್ತನಾಳದಿಂದ ರಕ್ತ ಸ್ರಾವ ಆಗ್ತದೆ, ಇದನ್ನ ನಾವು ಹೆಮರೇಜ್ ಅಂತ ಕರಿತೀವಿ. ಸೊ ಈ ಸ್ಟ್ರೋಕ್ ಅಲ್ಲಿ 85% ಜನರಲ್ಲಿ ಇನ್ಫಾರ್ಕ್ಟ್ಗಳು ಅಂದ್ರೆ ರಕ್ತ ಹೆಪ್ಪುಗಟ್ಟಿ ಆಗುವಂತದ್ದು, ಇನ್ 10-15% ಜನರಲ್ಲಿ ರಕ್ತಸ್ರಾವ ಆಗುವಂತದ್ದು. ಇದು ಯಾವ ಭಾಗದಲ್ಲಿ ಆಗುತ್ತೆ ಅನ್ನೋದ್ರ ಪ್ರಕಾರ ಆ ಪೇಷಂಟ್ ಏನು ಡಿಸಬಿಲಿಟೀಸ್ ಗಳು ಬರುತ್ತೆ ಅಂತ ಗೊತ್ತಾಗ್ತದೆ.
0: ಅಂದ್ರೆ ಮೆದುಳಿನ ಯಾವ ಭಾಗಕ್ಕೆ ಸ್ಟ್ರೋಕ್ ಆಗಿದೆ ಅನ್ನುವ ಆಧಾರದ ಮೇಲೆ ದೇಹದ ಯಾವ ಭಾಗಕ್ಕೆ ಅದು ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ.
2: ಎಡಗಡೆ ಭಾಗದಲ್ಲಿ ಸ್ಟ್ರೋಕ್ ಆದಾಗ ನಮ್ಮ ಬಲಗಡೆ ಭಾಗದಲ್ಲಿ ಸ್ವಾಧೀನ ಕಳ್ಕೊಳ್ಳುತ್ತೆ ಹಾಗೂ ಮಾತಿಗೆ ಸಂಬಂಧಪಟ್ಟಂಗೆ ತೊಂದರೆಗಳಾಗ್ತದೆ, ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅದೇ ರೀತಿ ಬಲಗಡೆ ಭಾಗದಲ್ಲಿ ಸ್ಟ್ರೋಕ್ ಆದಾಗ ಎಡಗಡೆ ಕೈ ಕಾಲಿನ ಶಕ್ತಿಯಲ್ಲಿ ಸ್ವಾಧೀನ ಕಡಿಮೆ ಆಗ್ತದೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಎಡಗಡೆ ಬ್ರೈನ್ ಬಲಗಡೆ ಭಾಗವನ್ನು ಕಂಟ್ರೋಲ್ ಮಾಡುತ್ತೆ, ಬಲಗಡೆ ಎಡಗಡೆಯನ್ನು ಕಂಟ್ರೋಲ್
0: ಮಾಡುತ್ತೆ. ಹಾಗಾಗಿ ಎರಡು ರೀತಿಯಲ್ಲಿ ಸಂಭವಿಸುತ್ತೆ, ಒಂದು ರಕ್ತ ಹೆಪ್ಪುಗಟ್ಟುವುದು, ಮತ್ತೊಂದು ರಕ್ತಸ್ರಾವ ಆಗುವಂತದ್ದು. ಯಾಕೆ ಈ ರೀತಿ ಆಗುತ್ತೆ ಡಾಕ್ಟ್ರೆ, ರಕ್ತ ಹೆಪ್ಪುಗಟ್ಟೋದಾಗ್ಲಿ ಅಥವಾ ರಕ್ತಸ್ರಾವ ಆಗೋದಾಗ್ಲಿ ಯಾಕೆ ಆಗುತ್ತೆ?
2: ಸಾಮಾನ್ಯವಾಗಿ ನಾವು ನೋಡಿರೋ ಹಾಗೆ ಸ್ಟ್ರೋಕ್ ಅನ್ನ ನೀವುಗಳು ನೋಡೋದೆಲ್ಲ ಹಿರಿಯರಲ್ಲಿ, ಹೆಚ್ಚಾಗಿ 50-60 ವರ್ಷಗಳ ನಂತರ. ಈ ಎಲ್ಲಾ ಪೇಷಂಟ್ಸ್ ಗಳಲ್ಲೂ ನಾವು ನೋಡುವಂತದ್ದು ಕೋಮಾರ್ಬಿಡಿಟೀಸ್ ಅಂತ ಕರಿತೀವಿ. ಕೋಮಾರ್ಬಿಡಿಟೀಸ್ ಅಂದ್ರೆ ಏನು, ಕ್ರಮೇಣವಾಗಿ ವಯಸ್ಸಾಗ್ತಾ ಹೋದಾಗೆ ಬರುವಂತ ನಮ್ಮ ಸಮಸ್ಯೆಗಳು. ಅದರಲ್ಲಿ ಮುಖ್ಯವಾಗಿ ರಕ್ತದ ಒತ್ತಡ, ಹೈಪರ್ ಟೆನ್ಷನ್. ನಾವು ಈ ಸ್ಟ್ರೋಕ್ ಸಂಬಂಧಪಟ್ಟ ರಿಸ್ಕ್ ಫ್ಯಾಕ್ಟರ್ಸ್

0: ಸಂಸ್ಥೆಗಳಲ್ಲಿ ನಾವು ರ್ಯಾಂಕಿಂಗ್ ಕೊಟ್ರೆ ಮೊದಲನೇ ಸ್ಥಾನ ಬ್ಲಡ್ ಪ್ರೆಷರ್. ಅದೇ ರೀತಿ ರಿಸ್ಕ್ ಫ್ಯಾಕ್ಟರ್ ಗಳಲ್ಲಿ ಒಂದು ಬ್ಲಡ್ ಪ್ರೆಷರ್, ಒಬೆಸಿಟಿ, ಕೊಲೆಸ್ಟ್ರಾಲ್, ಡಯಾಬಿಟೀಸ್, ಸ್ಮೋಕಿಂಗ್, ಟೊಬ್ಯಾಕೋ, ಆಲ್ಕೋಹಾಲ್, ಜೆನೆಟಿಕ್ಸ್, ಈ ಕಾಮನ್ ಆಗಿ ನಾವು ಹೇಳ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ಗಳು. ಯಾರಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಗಳು ಹೆಚ್ಚಾಗ್ತಾ ಹೋಗ್ತದೆ ಅವರಲ್ಲಿ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಹೆಚ್ಚಾಗ್ತದೆ. ಈಗ ಕೇಳ್ಬೋದು ನೀವು ಎಷ್ಟೊಂದು ಜನರಲ್ಲಿ ಇವೆಲ್ಲ ಇರ್ತವೆ ಇನ್ನು ಆಗಿರಲ್ಲ. ಹೌದು, ಬಟ್ ಸಾಧ್ಯತೆಗಳು ಹೆಚ್ಚಾಗ್ತವೆ. ಸೊ ಯಾರ್ಯಾರಲ್ಲಿ ಈ ಸಮಸ್ಯೆಗಳಿರುತ್ತೆ ಅವರುಗಳು ಅವುಗಳ ಬಗ್ಗೆ ಗಮನ ಹರಿಸೋದು ಒಳ್ಳೇದು. ಅಂದ್ರೆ ಬಿ ಪಿ ಇದ್ದಾಗ ಬಿ ಪಿ ಅನ್ನು ನೆಗ್ಲೆಕ್ಟ್ ಮಾಡದೇನೆ ವೈದ್ಯರನ್ನ ಭೇಟಿಯಾಗಿ ಸಮಯ ಸಮಯವಾಗಿ ಚಿಕಿತ್ಸೆಗೆ ತಗೊಳ್ತಾ ಇರೋದು ಒಳ್ಳೇದು. ಶುಗರ್ ಅನ್ನ ಕಂಟ್ರೋಲ್ ಇಟ್ಕೊಳ್ಳೋದು ಒಳ್ಳೇದು. ದುಶ್ಚಟಗಳಿಂದ ದೂರ ಇರೋದು ಒಳ್ಳೇದು. ಪ್ರತಿ ದಿವಸ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಒಳ್ಳೇದು.
1: ಫಿಸಿಕಲ್ ಆಕ್ಟಿವಿಟಿ ಅಂತ ಇರಬೇಕು. ಈಗ ಹೆಚ್ಚಾಗಿ ಕೊರತೆ ಆಗ್ತಾ ಇರೋದೇ ದೈಹಿಕ
0: ಚಟುವಟಿಕೆ.
1: ಜೊತೆಗೆ ಒತ್ತಡ ಕಾಂಟ್ರಿಬ್ಯೂಷನ್ ಇದೆಯಾ?
0: ಹೌದು ಮ್ಯಾಮ್, ಇವತ್ತಿನ ದಿನದಲ್ಲಿ ಲೈಫ್ ಸ್ಟೈಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರಲ್ಲೂ ಬಿಸಿ ಹೆಕ್ಟಿಕ್ ಲೈಫ್ ಆಗಿ ಬಿ ಪಿ ಶುಗರ್ ಜೊತೆಗೆ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ. ಇಂಡಿವಿಜುವಲ್ ಆಗಿ ಮಾಡದೇ ಇದ್ರು ಇವುಗಳ ಜೊತೆಗೆ ಸೇರ್ಕೊಂಡು ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ.
1: ಓಕೆ ಡಾಕ್ಟರ್, ಹೌದು ವ್ಯಕ್ತಿಗೆ ಸ್ಟ್ರೋಕ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ?
0: ಸ್ಟ್ರೋಕ್ ಆಗಿದೆ ಅಂತ ಗೊತ್ತಾಗೋದಕ್ಕೆ ನಾವು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆ ಸಿಂಪ್ಟಮ್ಸ್ ಅನ್ನ ಸಾಮಾನ್ಯವಾಗಿ ಈಸಿಯಾಗಿ ಅರ್ಥ ಆಗ್ಲಿಕ್ಕೆ ಅದನ್ನ ಬಿ ಫಾಸ್ಟ್ ಅಂತ ಒಂದು ಆಕ್ರೋನಿಮ್ ಮಾಡ್ಕೊಂಡಿದ್ವಿ. ಬಿ ಫಾಸ್ಟ್ ಅಂದ್ರೆ ಏನು? BEFAST ಅಂತ. ಬಿ ಅಂದ್ರೆ ಬ್ಯಾಲೆನ್ಸ್ ಗೆ ಸಂಬಂಧಪಟ್ಟ ಈ ಎಲ್ಲ ಸಿಂಪ್ಟಮ್ಸ್ ಗಳು ಸಡನ್ ಆಗಿ ಬರ್ತದೆ ಅವರಲ್ಲಿ, ಸಡನ್ ಆಗಿ ಬ್ಯಾಲೆನ್ಸ್ ಗೆ ಸಂಬಂಧಪಟ್ಟ ತೊಂದರೆಗಳು. ಇ ಅಂದ್ರೆ ಐಸ್, ಅಂದ್ರೆ ಅವ್ರ ವಿಷನ್ ಗೆ ತೊಂದರೆ ಆಗ್ಬಹುದು, ಐ ಮೂಮೆಂಟ್ಸ್ ಗಳಲ್ಲಿ ತೊಂದರೆ ಆಗ್ಬಹುದು. ಎಫ್ ಅಂದ್ರೆ ಫೇಸ್, ಫೇಸ್ ಅಲ್ಲಿ ಒಂದು ರೀತಿ ಡಿವಿಯೇಷನ್, ಒಂದು ಕಡೆ ಭಾಗ ಸ್ವಲ್ಪ ಸೊಟ್ಟಾಗೋದು ಅಂತಾರಲ್ಲ ಆ ರೀತಿ. ಎ ಅಂದ್ರೆ ಆರ್ಮ್, ಅಂದ್ರೆ ಒಂದು ಭಾಗದ ಕೈಯಿನ ಶಕ್ತಿ ಕಡಿಮೆ ಆಗ್ತದೆ, ಸ್ವಾಧೀನ ಕಡಿಮೆ ಆಗ್ತದೆ. ಎಸ್ ಅಂದ್ರೆ ಸ್ಪೀಚ್, ಮಾತು ತೊದಲಾಗುವಂತದ್ದು ಇರ್ಬೋದು, ಕೆಲವೊಬ್ಬರಲ್ಲಿ ಮಾತು ಸಂಪೂರ್ಣವಾಗಿ ನಿಂತೇನು ಹೋಗ್ಬೋದು. ಟಿ ಅಂದ್ರೆ ಟೈಮ್ ಅಂತ. ಇವೆಲ್ಲ ಆದಾಗ ತುಂಬಾ ಹೊತ್ತು ವೇಸ್ಟ್ ಮಾಡದೇನೆ ಸಾಧ್ಯವಾದಷ್ಟು ಬೇಗನೆ ಆಸ್ಪತ್ರೆಗೆ ಬನ್ನಿ ಅನ್ನೋದ್ರ ಬಗ್ಗೆ ಟಿಗೆ, ಟೈಮಿಗೆ ಇಂಪಾರ್ಟೆನ್ಸ್ ಕೊಟ್ಟಿದೆ.
1: ಈ ಎಲ್ಲ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣ ಏನು ಆ ಸಮಯ ಇದೆ ಅದನ್ನ ವ್ಯಯಿಸದೆ ವ್ಯರ್ಥ ಮಾಡದೆ ಆದಷ್ಟು ಬೇಗ ಆಸ್ಪತ್ರೆಗೆ ಬನ್ನಿ ಅಂತ. ಇಲ್ಲಿ ಎರಡು ಪ್ರಶ್ನೆ ಡಾಕ್ಟರ್ ನಂದು, ಆ ಸಮಯ ಎಷ್ಟು, ಎಷ್ಟು ಸಮಯದ ಒಳಗೆ ಯಾವ ಆಸ್ಪತ್ರೆಗೆ?
0: ಇವತ್ತಿನ ದಿನ 4.5 ಗಂಟೆ ಒಳಗಡೆ ಸ್ಟ್ರೋಕ್ ರೆಡಿ ಇರತಕ್ಕಂತ ಆಸ್ಪತ್ರೆಗೆ ಬಂದ್ರೆ ಆ ಕ್ಲಾಟ್ ಅಂತ ನಾನು ಏನ್ ಹೇಳಿದೆ ಆ ಕ್ಲಾಟ್ ಅನ್ನ ಕರಗಿಸುವಂತ ಇಂಜೆಕ್ಷನ್ಸ್ ಗಳು ಬಂದಿದೆ ಮೇಡಮ್. ಅದನ್ನ ನಾವು ಇಂಜೆಕ್ಷನ್ ಟೆನೆಕ್ಟೆಪ್ಲೇಸ್ ಅಂತ ಹೇಳ್ತೀವಿ, ಇನ್ನೊಂದು ಆಲ್ಟೆಪ್ಲೇಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಟೆನೆಕ್ಟೆಪ್ಲೇಸ್ ಅನ್ನ ನಾವು ಬಳಸುವಂತದ್ದು, ಇದು ಅರೌಂಡ್ 30,000-35,000 ಆಗ್ತದೆ ಈ ಒಂದು ಇಂಜೆಕ್ಷನ್ ಗೆ. ಇದು ನೀವು ಕೇವಲ 4.5 ಗಂಟೆ ಒಳಗಡೆ ಬಂದು ಆಸ್ಪತ್ರೆಯಲ್ಲಿ ಸ್ಕ್ಯಾನ್ ಆಗಿ ಈ ರೀತಿಯ ಒಂದು ಸ್ಟ್ರೋಕ್ ಇದೆ ಅಂತ ಗೊತ್ತಾದಾಗ ಬಳಸಿದ್ರೆ ಅವರ ಕ್ಲಾಟ್ ಕರಗುವ ಸಾಧ್ಯತೆಗಳು ಹೆಚ್ಚು, ಅದರಿಂದ ಮುಂದೆ ಆಗುವ ನ್ಯೂನತೆಗಳ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಒಂದು. ಎರಡನೇದು 4.5 ಗಂಟೆಗಳ ನಂತರ ಬಂದು ಸಪೋಸ್ ಅವರ ರಕ್ತನಾಳದಲ್ಲಿ ಕ್ಲಾಟ್ ಇದೆ ಅಂತ ಗೊತ್ತಾದಾಗ ಇವತ್ತಿನ ದಿನದಲ್ಲಿ ಆ ಕ್ಲಾಟ್ ಅನ್ನ ಡೈರೆಕ್ಟ್ ಆಗಿ ತೆಗೆಯುವಂತ ಆಸ್ಪತ್ರೆಗಳು ಕೂಡ ಇದೆ. ಅದು ನಿಮಗೆ ಸಣ್ಣ ಊರಿನ ಆಸ್ಪತ್ರೆಗಳಲ್ಲಿ ಸೌಲಭ್ಯವಿಲ್ಲ, ಹೆಚ್ಚಾಗಿ ಇದು ಮೇಜರ್ ಸಿಟೀಸ್ ಅಂತ ಹೇಳ್ತೀವಿ, ಮೆಟ್ರೋಸ್ ಅಲ್ಲಿ. ಈಗ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದ್ರೆ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಇರ್ತಕ್ಕಂತ ಸಾಧ್ಯತೆಗಳು. ಸೊ ಆ ಒಂದು ಪ್ರೊಸೀಜರ್ ಗೆ ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂದ್ರೆ ನೇರವಾಗಿ ರಕ್ತನಾಳಕ್ಕೆ ಹೋಗಿ ಆ ಕ್ಲಾಟ್ ಅನ್ನ ರಿಟ್ರೀವ್ ಮಾಡುವಂತದ್ದು. ಸೊ ಇದು ನೀವು 6 ಗಂಟೆಯಿಂದ 9 ಗಂಟೆವರೆಗೂ ಮಾಡ್ತಾರೆ, ಬಟ್ ಇಂಜೆಕ್ಷನ್ ಕೊಡೋದು ಮಾತ್ರ 4.5 ಗಂಟೆ ಒಳಗಡೆ ಮಾತ್ರ. ನೀವು ಅದಾದ ನಂತರ ಬಂದು ಡಾಕ್ಟರ್ ಅದು ಇಂಜೆಕ್ಷನ್ ಇದೆಲ್ಲ ಕೊಡ್ರಿ ಅಂತ ಕೇಳಿದ್ರು ಕೊಡೋದಿಲ್ಲ, ಅಕಾರ್ಡಿಂಗ್ ಟು ಗೈಡ್ ಲೈನ್ಸ್.
1: ಈಗ ಪರೀಕ್ಷೆ ಎನ್ನುವಂತದ್ದು ನಮ್ಗೆ ಒಂದು ಲಕ್ಷಣಗಳ ಮೇಲೆ ಗುರುತಿಸಿರುವಂತದ್ದು. ಈಗ ಪರೀಕ್ಷೆ ನೀವು ಹೇಳಿದ್ರೆ ಎರಡು ರೀತಿಯಾಗಿ ಆಗುವಂತದ್ದು. ನಾವು ಮನೆಯಿಂದ ಬರೋವರೆಗೂ ಒಂದು ಸಮಯ, ಬಂದ ಮೇಲೆ ನೀವು ಪರೀಕ್ಷೆಯನ್ನ ಮಾಡುವಂತದ್ದು ಸಮಯ, ಈ ಒಂದು ಸಮಯವನ್ನ ಅಥವಾ ಬಂದ ತಕ್ಷಣ ಏನಾದ್ರು ಚಿಕಿತ್ಸೆ ಶುರು ಮಾಡ್ಬಿಡ್ತೀರಾ ಹೇಗೆ?
0: ಇಲ್ಲ ಮ್ಯಾಮ್, ಇದು ಒಂದು ಬಾರಿ ನಮಗೆ ಸ್ಟ್ರೋಕ್ ಇರುವಂತ ಸಾಧ್ಯತೆಗಳು ಕಂಡು ಬಂದಲ್ಲಿ ನೀವು ಈಗ SS ನಾರಾಯಣ ಎಕ್ಸಾಂಪಲ್ ಆಗಿ ಬಂದ್ರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ, ಬಂದ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಟೀಮ್ ಆಕ್ಟಿವೇಟ್ ಆಗ್ತದೆ. ಸೊ ಅವರದನ್ನ NIHSS ಸ್ಕೇಲ್ ಅಂತ ಇರ್ತದೆ, ಅದನ್ನು ನೋಡ್ಕೊಂಡ್ಬಿಟ್ಟು ಸೈಮಲ್ಟೇನಿಯಸ್ಲಿ ಇದೆಲ್ಲ ಜೊತೆಗೆ ನಡೀತಾ ಇರ್ತದೆ. ಆ ಪೇಷಂಟ್ ನ ರಕ್ತವನ್ನು ಕೆಲವು ಪರೀಕ್ಷೆಗಳಿಗೆ ಕಳಿಸೋದಿರ್ತದೆ, ಕಳಿಸ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ಕ್ಯಾನ್. ನಮ್ಮ ಒಂದು ಆಸ್ಪತ್ರೆಯಲ್ಲಿ ಈ ರೀತಿಯಾದ ಪೇಷಂಟ್ ಗಳು ಬಂದಾಗ MRI ಸ್ಟ್ರೋಕ್ ಪ್ರೋಟೋಕಾಲ್ ಅಂತ ಮಾಡ್ಕೊಂಡಿದೀವಿ. ಆ ಸಮಯದಲ್ಲಿ ಬೇರೆ

0: ಯಾವುದೇ ಸ್ಕ್ಯಾನ್ ನಡೀತಾ ಇದ್ರೂ ಕೂಡ ಆ ಪೇಷಂಟ್ ಅನ್ನ ನಾವು ಹೊರಗಡೆ ತರಿಸಿ ಈ ಸ್ಟ್ರೋಕ್ ಆಗಿರೋ ಪೇಷಂಟ್ ಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ, ನಾಲ್ಕೂವರೆ ಗಂಟೆ ಒಳಗಡೆ ಬಂದಾಗ ಮಾತ್ರ. ಸೊ ಬೇಗನೆ ಸ್ಟ್ರೋಕ್ ನ ಇಮೇಜಿಂಗ್ ಮುಗಿಸಿ ಹೌದು ಕ್ಲಾಟ್ ಇದೆ ಅಂತ ಗೊತ್ತಾದ್ರೆ ಆ ಇಂಜೆಕ್ಷನ್ ಬಳಕೆ ಮಾಡ್ತೀವಿ. ಇದರಲ್ಲಿ ಸಾಧ್ಯವಾದಷ್ಟು ಪ್ರೋಟೋಕಾಲ್ ಅಂತ ಹೇಳ್ತೀವಿ ಮೇಡಮ್, ಅಂದ್ರೆ ಎಮರ್ಜೆನ್ಸಿ ಇಂದ ನಾವು ಸ್ಕ್ಯಾನ್ ಗೆ ಹೋಗುವಂತ ಸಮಯ, ಸ್ಕ್ಯಾನ್ ಇಂದ ಇಂಜೆಕ್ಷನ್ ಕೊಡುವಂತ ಸಮಯ, ಇದೆಲ್ಲದೂ ಮ್ಯಾಟರ್ ಆಯ್ತು.
1: ಅದಷ್ಟು ಬೇಗನೆ ಆಗ್ಬೇಕು ಚಿಕಿತ್ಸೆ ಅನ್ನುವಂಥದ್ದು ಬೇಗ ಆಗ್ಬೇಕು.
0: ಪ್ರತಿ ನಿಮಿಷ ನಮಗೆ ಅತ್ಯಮೂಲ್ಯ. ಯಾಕೆ ಇದು ಎವ್ರಿ ಮಿನಿಟ್ ಕೌಂಟ್ಸ್ ಅಂದ್ರೆ ಟೈಮ್ ಈಸ್ ಬ್ರೈನ್, ಟೈಮ್ ಈಸ್ ಬ್ರೈನ್ ಅಂತ ಅಂದ್ರೆ ನಮ್ಮ ಪ್ರತಿ ಒಂದು ನಿಮಿಷ ನಾವು ವ್ಯರ್ಥ ಮಾಡಿದ ಹಾಗೆ ಒಂದೊಂದು ನಿಮಿಷಕ್ಕೆ 1.9 million ಸೆಲ್ ಗಳ ಡೆತ್ ಆಗ್ತದೆ ಮೇಡಮ್. ಸೊ ಆ ಡೆತ್ ಹೆಚ್ಚು ಡೆತ್ ಆಗ್ತಾ ಹೋದಂಗೆ ನ್ಯೂನತೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ. ಆ ನ್ಯೂನತೆ ಅಥವಾ ಡಿಸೆಬಿಲಿಟಿ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಬೇಗನೆ ಆಸ್ಪತ್ರೆಗೆ ಬನ್ನಿ, ಬೇಗನೆ ಆ ಇಂಜೆಕ್ಷನ್ ಅನ್ನ ಬಳಸಿದ್ರೆ ಈ ಡಿಸೆಬಿಲಿಟಿ ಅನ್ನ ಕಡಿಮೆ ಮಾಡಬಹುದು.
1: ಡಾಕ್ಟರ್, ಈಗ ನಾವು ಜನಗಳಲ್ಲಿ ನೀವು ಹೇಳ್ತೀರಿ ಕೆಲವೊಂದು ಲಕ್ಷಣಗಳನ್ನ ಹೇಳಿರ್ತೀರಿ, ಆದ್ರೆ ನಮ್ಗೆ ಸುಮ್ಮನೆ ಏನೋ ಕೈಕಾಲು ಜೋ ಮಿಡಿತು, ಏನೋ ಸ್ವಲ್ಪ ನೋವು ಬಂತು, ಈಗ ಏನೋ ಆಯ್ತು ಅಂದ ತಕ್ಷಣನೇ ಸ್ಟ್ರೋಕ್ ಅಂತ ಹೇಳ್ಬಿಟ್ಟು ಒಂದು ಭಯ ಕಾಣಿಸುತ್ತೆ. ಹೇಗೆ ನಾವು ಆ ವ್ಯತ್ಯಾಸವನ್ನ ಗುರುತಿಸಬೇಕು ಸ್ಟ್ರೋಕ್ ಇರುವಂತ ಲಕ್ಷಣಗಳಿಗೂ ಅಥವಾ ಬೇರೆಯದೇ ತೊಂದರೆಗಳಿಂದ ಆದುವಂತ ಲಕ್ಷಣಗಳಿಗೂ ಹೇಗೆ ವ್ಯತ್ಯಾಸವನ್ನ ಕಂಡು ಹಿಡ್ಕೊಳ್ಳೋದು?
0: ನಾನು ಆಗ್ಲೇ ಹೇಳಿದ ಹಾಗೆ ಆ ಬಿ ಫಾಸ್ಟ್ ಅನ್ನೋದು ಅದು ಸಾಮಾನ್ಯವಾಗಿ ನೋಡಿದ್ರೆ ಗೊತ್ತಾಗಿಬಿಡ್ತದೆ. ಬ್ಯಾಲೆನ್ಸ್ ಸಮಸ್ಯೆಗಳಾದ್ರೆ, ವಿಷನ್ ಪ್ರಾಬ್ಲಮ್ ಆದ್ರೆ ಅಥವಾ ಫೇಸ್ ಅಲ್ಲಿ ವ್ಯತ್ಯಾಸಗಳು ಕಂಡು ಬಂದ್ರೆ ಸಾಮಾನ್ಯವಾಗಿ ಗೊತ್ತಾಗಿಬಿಡ್ತದೆ, ಅದರಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡೋದು ಬೇಡ. ಬಟ್ ಹಲವು ಬಾರಿ ಏನಾಗ್ತದೆ, ಜನರಲ್ಲಿ ಅಲ್ಲೆಲ್ಲೋ ಜುಮ್ ಅನ್ನತ್ತೆ, ಇನ್ನೊಂದ್ ಕಡೆ ಏನೋ ಒಂದ್ ರೀತಿಯ ಮರಗಟ್ಟದಂಗ ಅನ್ಸುತ್ತೆ. ಅವೆಲ್ಲ ಆದಾಗ ನಾನು ಹೇಳೋದು, ನೀವು ಬಂದು ವೈದ್ಯರಲ್ಲಿ ಅದ್ರ ಬಗ್ಗೆ ಮಾತಾಡ್ಕೊಂಡು ಪರೀಕ್ಷೆಗೆ ಒಳಪಡೋದು ಒಳ್ಳೇದು. ವೈದ್ಯರು ಒಂದ್ಸಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಅದು ಸ್ಟ್ರೋಕಿನ ಸಂಬಂಧಪಟ್ಟ ಸಿಂಪ್ಟಮ್ಸ್ ಹೌದು ಅಲ್ಲ ಅನ್ನೋ ಖಾತ್ರಿಯನ್ನು ಕೊಡ್ತಾರೆ ನಿಮಗೆ ನರರೋಗ ತಜ್ಞರು. ಎಷ್ಟೊಂದ್ ಬಾರಿ ಆ ಸಿಂಪ್ಟಮ್ಸ್ ಗಳಿಂದನೇ ಆತಂಕಕ್ಕೆ ಒಳಗಾಗಿರ್ತಾರೆ ಹಲವಾರು ಜನಗಳು, ಯಾಕಂದ್ರೆ ಅದನ್ನ ಅವ್ರ ಮನೆಯಲ್ಲಿ ನೋಡಿರ್ಬೋದು ಅಥವಾ ನೇಬರ್ಸ್ ಅಲ್ಲಿ ನೋಡ್ಬಿಟ್ಟಿರ್ತಾರೆ ಸಿಂಪ್ಟಮ್ಸ್ ಗಳು, ಒಂದ್ ರೀತಿಯ ಭಯ ಅವರಲ್ಲಿ ಕಾಡ್ತಾ ಇರುತ್ತೆ. ಸೊ ನೀವು ವೈದ್ಯರನ್ನ ಭೇಟಿಯಾಗಿ ಪರೀಕ್ಷೆಗೆ ಒಂದ್ಸಲಿ ಮಾಡಿಸ್ಕೊಳ್ಳೋದು ಒಳ್ಳೇದು.
1: ಮುನ್ಸೂಚನೆಗಳೇನಾದ್ರೂ ಕಾಣಿಸ್ಕೊಳ್ಬಹುದಾ ಸ್ಟ್ರೋಕ್ ಅಲ್ಲಿ
0: ಮೇಡಮ್? ಹೌದು, ಎಷ್ಟೊಂದು ಬಾರಿ ಏನಾಗ್ತದೆ, ಸ್ಟ್ರೋಕ್ ಆಗೋದಕ್ಕಿಂತ ಮುಂಚೆ ವಾರ್ನಿಂಗ್ ಸಿಂಪ್ಟಮ್ಸ್ ಗಳು ಬರ್ತದೆ ಕೆಲವೊಬ್ಬರಲ್ಲಿ, ಅದನ್ನ ನಾವು TIA ಅಂತ ಕರಿತೀವಿ. TIA ಅಂದ್ರೆ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ಸ್ ಅಂತ. ಸೊ ಇದೇನಾಗ್ತದೆ, ಹಲವು ಬಾರಿ ಒಂದು ಭಾಗ, ಫಾರ್ ಎಕ್ಸಾಂಪಲ್ ಬಲಗಡೆ ಕೈ ಕಾಲು ಹಾಗೂ ಮಾತು ತೊದಲಾಗಿರೋದಿರ್ಬೋದು, ಕೆಲವು ನಿಮಿಷಗಳು 5 ನಿಮಿಷ 10 ನಿಮಿಷ ಆಗಿ ಸಂಪೂರ್ಣವಾಗಿ ಪೇಷಂಟ್ ರಿಕವರ್ ಆಗಿಬಿಟ್ಟಿರ್ತಾರೆ, ಅದು ವಾರ್ನಿಂಗ್ ಸೈನ್ ಇದ್ದಂಗೆ. ಅಂದ್ರೆ ನೀವು ಸಾಧ್ಯವಾದಷ್ಟು ಬೇಗನೆ ಆಸ್ಪತ್ರೆಗೆ ಹೋಗಿ ಪರೀಕ್ಷೆಗೆ ಒಳಪಡೋದು ಒಳ್ಳೇದು. ಬಟ್ ಹಲವಾರು ಬಾರಿ ಜನ ಏನ್ ಮಾಡ್ತಾರೆ, ಈ ರೀತಿ 3 ಬಾರಿ 4 ಬಾರಿ ಆಗಿರುತ್ತೆ ಆದ್ರೂ ವೇಟ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ನಾವು TIAS ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಅದು ವಾರ್ನಿಂಗ್ ಸಿಗ್ನಲ್, ಅದಾದಾಗ ಬೇಗನೆ ಆಸ್ಪತ್ರೆಗೆ ಹೋದ್ರೆ ನಿಮಗೆ ಸ್ಟ್ರೋಕ್ ಆಗುವ ಸಾಧ್ಯತೆಯನ್ನೇ ನಾವು
1: ತಡೆ ಹಿಡಿಬಹುದು.
0: ಎಸ್,
1: ಇದು ಒಂದು ಮುನ್ಸೂಚನೆ ಆಗಿ ಕಾಣಿಸ್ಕೊಳ್ಳುತ್ತೆ. ಓಕೆ ಡಾಕ್ಟರ್, ಈಗ ನೀವು ಆಸ್ಪತ್ರೆ ಬಗ್ಗೆ ಹೇಳಿದ್ರಿ, ಜೊತೆಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಈಗ ಮನೆಯಲ್ಲಿ ಯಾರಿಗೋ ಒಬ್ರಿಗೆ ಸ್ಟ್ರೋಕ್ ಆಯ್ತು ಅಥವಾ ಲಕ್ವ ಹೊಡಿತು ಅಂದ್ರೆ ತಕ್ಷಣ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂಥದ್ದು.
0: ಆ ಸಿಂಪ್ಟಮ್ಸ್ ಗಳು ಕಂಡು ಕೂಡಲೇ, ಬಿ ಫಾಸ್ಟ್ ಅನ್ನೋ ಸಿಂಪ್ಟಮ್ಸ್ ಗಳು ಕಂಡು ಕೂಡಲೇ ನೀವು ಸಾಧ್ಯವಾದಷ್ಟು ಬೇಗನೆ ಸ್ಟ್ರೋಕ್ ರೆಡಿ ಇರತಕ್ಕಂತ ಹಾಸ್ಪಿಟಲ್ ಗಳಿಗೆ ಹೋಗೋದು ಸೂಕ್ತ. ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಗಳಂದ್ರೆ ಏನು, ಕೊನೆ ಪಕ್ಷ ಅಲ್ಲಿ CT ಸ್ಕ್ಯಾನ್ ಏನ ಫೆಸಿಲಿಟಿ ಇರ್ತದೆ. ಅಟ್ ಲೀಸ್ಟ್ ಒಂದು CT ಸ್ಕ್ಯಾನ್ ಮಾಡಿಬಿಟ್ಟು ರಕ್ತ ಹೆಪ್ಪುಗಟ್ಟಿರಬಹುದಾ ಅಥವಾ ರಕ್ತ ಸ್ರಾವ ಇದೆಯಾ ಅಲ್ಲ ಅನ್ನೋದು ಗೊತ್ತಾಗ್ತದೆ ಅವರಲ್ಲಿ. ಅಲ್ಲಿಂದ ಮುಂದಕ್ಕೆ ಇಂಜೆಕ್ಷನ್ ಕೊಡೋ ಫೆಸಿಲಿಟಿ ಇದ್ರೆ ಕೊಡಿಸ್ಕೊಂಡು ಮುಂದಿನ ಸೆಂಟರ್ ಗಳಿಗೆ ಹೋಗುವ ಒಂದು ಸಾಧ್ಯತೆ ಇರ್ತದೆ. ಸೊ ಈ ಆಸ್ಪತ್ರೆಗಳಲ್ಲೂ ಕೂಡ ನಾವು 3-4 ನಮೂನಿ ಇದೆ ಮೇಡಮ್. ಒಂದರಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತೀವಿ, ಇನ್ನೊಂದರಲ್ಲಿ ಪ್ರೈಮರಿ ಸ್ಟ್ರೋಕ್ ಸೆಂಟರ್ ಅಂತೀವಿ. ಆ ಮೊದಲನೇ ಹಂತದಕ್ಕಿಂತ ಇನ್ನೂ ಉತ್ತಮ ವ್ಯವಸ್ಥೆಗಳಲ್ಲಿ ಇರ್ತದೆ, MRI ಇರ್ತದೆ. ಇನ್ ನೆಕ್ಸ್ಟ್ ಅಂತಂದ್ರೆ ಥ್ರಾಂಬೆಕ್ಟಮಿ ಕೇಪಬಲ್ ಅಂತ ಹೇಳಿದ್ದೆ ನಿಮಗೆ, ಎಲ್ಲಿ ಡೈರೆಕ್ಟ್ ಆಗಿ ಹೋಗಿ ರಕ್ತನಾಳ ಕ್ಲಾಟ್ ಅನ್ನ ತೆಗೆಯುವಂತ. ಇನ್ನು ಕಾಂಪ್ರಹೆನ್ಸಿವ್ ಸ್ಟ್ರೋಕ್ ಸೆಂಟರ್ಸ್ ಅಂತ ಇರ್ತದೆ, ಇದು ಹೆಚ್ಚಾಗಿ ಬಿಗ್ಗರ್ ಸಿಟೀಸ್ ಮೆಟ್ರೋಸ್ ಅಲ್ಲಿ ಇರ್ತದೆ, ವೇರ್ ದೇ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ಲೈಕ್ ನ್ಯೂರಾಲಜಿ, ನ್ಯೂರೋ ಸರ್ಜರಿ, ನ್ಯೂರೋ ICU, ನ್ಯೂರೋ ರಿಹಬಿಲಿಟೇಷನ್ 24/7 ಆಲ್ ದ ಟೈಮ್. ಸೊ ನಿಮಗೆ ಹತ್ತಿರವಿರತಕ್ಕಂತ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಗಳಿಗೆ ಹೋಗೋದು ಸೂಕ್ತ. ದಯವಿಟ್ಟು ಸಣ್ಣ ಕ್ಲಿನಿಕ್ ಗಳಾಗ್ಲಿ, ನರ್ಸಿಂಗ್ ಹೋಮ್ ಗಳಾಗ್ಲಿ, ಎಲ್ಲಿ ನಿಮಗೆ ಇಮೇಜಿಂಗ್ ಫೆಸಿಲಿಟಿ ಇರೋದಿಲ್ಲ ಅಲ್ಲಿ ಹೋಗಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ.
1: ಓಕೆ,
0: ಆಮೇಲೆ ಈ ಭಾಗದಲ್ಲಿ ರೂರಲ್ ಏರಿಯಾಗಳಲ್ಲಿ ಹೆಚ್ಚಾಗಿ

0: ಈ ರೀತಿಯ ಸಿಂಪ್ಟಮ್ಸ್ ಗಳು ಕಂಡು ಬಂದಾಗ ಕೊಬ್ಬರಿ ಎಣ್ಣೆ ಕುಡಿಸುವಂತ ಒಂದು ಪದ್ಧತಿ ಇದೆ. ಈ ಪದ್ಧತಿ ಮೊದಲನೇದಾಗಿ ಅದಕ್ಕೆ ಯಾವುದೇ ರೀತಿಯ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ, ಸೊ ಮಾಡೋದು ಒಳ್ಳೇದಲ್ಲ. ಎರಡನೆಯದು, ಈ ಪೇಷಂಟ್ಗಳಲ್ಲಿ ಕೊಬ್ಬರಿ ಎಣ್ಣೆ ಕುಡಿಸುವ ಒಂದು ಭರದಲ್ಲಿ ಕೆಲವು ಬಾರಿ ನಾನು ಎರಡೆರಡು ಕೊಬ್ಬರಿ ಎಣ್ಣೆ ಬಾಟ್ಲುಗಳನ್ನು ಕುಡಿಸಿರುವಂತ ಸನ್ನಿವೇಶಗಳಿದೆ. ಅದು ಅನ್ನನಾಳಕ್ಕೆ ಹೋಗುವ ಬದಲು ಎಷ್ಟೊಂದು ಸಾರಿ ಶ್ವಾಸಕೋಶಕ್ಕೆ ಹೋಗಿಬಿಟ್ಟಿರುತ್ತೆ. ಶ್ವಾಸಕೋಶಕ್ಕೆ ಹೋದ್ರೆ ಅವರುಗಳಿಗೆ ಆಸ್ಪಿರೇಷನ್ ನ್ಯೂಮೋನಿಯಾ ಅನ್ನೋ ಒಂದು ಸಮಸ್ಯೆ ಆಗ್ತದೆ. ಆ ಆಸ್ಪಿರೇಷನ್ ನ್ಯೂಮೋನಿಯಾ ಆದ್ರೆ ನಾವು ಎಷ್ಟೊಂದು ಬಾರಿ ವಾರ್ಡ್ಗಳಲ್ಲಿ ಚಿಕಿತ್ಸೆ ಕೊಡೋದ್ರ ಬದಲಾಗಿ ಅವರನ್ನು ICU ಮ್ಯಾನೇಜ್ ಮಾಡಬೇಕಾದಂತ ಪರಿಸ್ಥಿತಿ ಉದ್ಭವ ಆಗ್ತದೆ. ಹಾಸ್ಪಿಟಲ್ ಸ್ಟೇ ಕೂಡ ಪ್ರೊಲಾಂಗ್
1: ಆಗ್ತದೆ,
0: ಹೆಚ್ಚು ದಿನ ಇರಬೇಕಾಗ್ತದೆ. ಅದರಿಂದ ಪೇಷಂಟ್ಗೆ ತೊಂದರೆ, ಅದರಿಂದ
1: ಎಲ್ಲ ರೀತಿಯ ತೊಂದರೆಗಳಿಗೆ. ಹಾಗಾಗಿ ಕೊಬ್ಬರಿನೆ ಕುಡಿಸಬೇಡಿ ಅನ್ನುವಂಥದ್ದೇ ಕಿವಿ ಮಾತು.
0: ಹೌದು ಮೇಡಮ್.
1: ಓಕೆ ಡಾಕ್ಟ್ರೆ, ಚಿಕಿತ್ಸೆ ಏನೆಲ್ಲ ಉಂಟು?
0: ಮೊದಲನೇದಾಗಿ ನಾನು ಹೇಳಿರೋ ಹಾಗೆ ನೀವು ಬೇಗನೆ ಈ ಹಾಸ್ಪಿಟಲ್ಗಳಿಗೆ ಬಂದ್ರೆ, 4.5 ಗಂಟೆ ಒಳಗಡೆ ಬಂದ್ರೆ ಸೂಕ್ತವಾದ ಪೇಷಂಟ್ಸ್ ಗಳಿರ್ತಾರೆ. ಅದಕ್ಕೂ ಕೂಡ ಕ್ರೈಟೀರಿಯಾಗಳಿದೆ ಮೇಡಮ್. ಇಂಡಿಕೇಶನ್ಸ್, ಕಾಂಟ್ರಾ ಇಂಡಿಕೇಶನ್ಸ್ ಅಂತೀವಿ. ಅಂದ್ರೆ ಯಾರಲ್ಲಿ ನಾವು ಕೊಡೋದಕ್ಕೆ ಬರೋದಿಲ್ಲ ಇಂಜೆಕ್ಷನ್ ಅನ್ನ, ಎಲ್ಲರಲ್ಲೂ ಕೊಡಕ್ ಬರೋದಿಲ್ಲ. ಈಗ ರಕ್ತದ ಒತ್ತಡ ತುಂಬಾ ಜಾಸ್ತಿ ಇದ್ರೆ ಬರೋದಿಲ್ಲ, ಬ್ಲಡ್ ಶುಗರ್ಸ್ ಅತಿಯಾಗಿ ಇದ್ರೆ ಕೊಡಕ್ ಬರೋದಿಲ್ಲ. ಈ ರೀಸೆಂಟ್ ಆಗಿ ಸರ್ಜರಿಗಳಾಗಿರುತ್ತೆ, ಅವರಲ್ಲಿ ಕೆಲವರಲ್ಲಿ ಕೊಡಕ್ ಬರೋದಿಲ್ಲ. ಸೊ ಅದಕ್ಕೆ ಒಂದು ನಮ್ಮ ಹತ್ರ ಒಂದು ಸಿಸ್ಟಮ್ಯಾಟಿಕ್ ಕ್ವಶನೇರ್ ಅಂತ ಹೇಳ್ತೀವಿ, ರೆಡಿ ಇರ್ತದೆ. ಬಂದ ತಕ್ಷಣ ಕ್ವಶನೇರ್ ನೋಡಿಬಿಟ್ಟು ಸೂಕ್ತವಾದ ಪೇಷಂಟ್ ಗಳಲ್ಲಿ ಆ ಇಂಜೆಕ್ಷನ್ ಅನ್ನ ಕೊಡ್ತೇವೆ. ಇದು ಒಂದು ಭಾಗ. ಈಗ 4.5 ಗಂಟೆಗಳ ನಂತರ ಬಂದ್ರೆ ಬ್ಲಡ್ ಥಿನ್ನರ್ಸ್ ಅಂತ ಇರ್ತದೆ, ಸಾಮಾನ್ಯವಾಗಿ ಹೇಳೋ ಭಾಷೆಯಲ್ಲಿ ಆಸ್ಪಿರಿನ್, ಕ್ಲೋಪಿಡಾಗ್ರಿಲ್ ಅಂತ ಮಾತ್ರೆಗಳು ಬರ್ತದೆ. ಆಮೇಲೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡೋ ಮಾತ್ರೆಗಳಿರ್ತದೆ, ಸ್ಟಾಟಿನ್ಸ್ ಅಂತ ಕರಿತೀವಿ. ಸೊ ಅವುಗಳನ್ನ ಕೊಟ್ಟು ಜೊತೆಗೇನೆ ಸೈಮಲ್ಟೇನಿಯಸ್ಲಿ ರಕ್ತದ ಒತ್ತಡವನ್ನು ಕಡಿಮೆ ಮಾಡೋದು, ಬ್ಲಡ್ ಶುಗರ್ ಅನ್ನ ಕಡಿಮೆ ಮಾಡುವಂತದ್ದು, ಬ್ರೈನ್ ಅಲ್ಲಿ ಆಗಿರೋ ಸ್ಟ್ರೋಕ್ ಇಂದ ಉದ್ಭವ ಆಗುವ ಬಾವನ್ನ ಕಡಿಮೆ ಮಾಡೋದಕ್ಕೆ ಅದನ್ನ ಸೆರೆಬ್ರಲ್ ಎಡಿಮಾ ಅಂತ ಕರಿತೀವಿ, ಅದನ್ನ ಕಡಿಮೆ ಮಾಡೋ ಇಂಜೆಕ್ಷನ್ಗಳು. ಹಾಗೂ ಕೆಲವೊಬ್ಬರಲ್ಲಿ ಫಿಟ್ಸ್ ಕೂಡ ಆಗುವ ಸಾಧ್ಯತೆಗಳಿರ್ತದೆ ಸ್ಟ್ರೋಕ್ ಆದಾಗ. ಸೊ ಅದನ್ನ ಕಂಟ್ರೋಲ್ ಮಾಡುವಂತ ಇಂಜೆಕ್ಷನ್ಸ್ ಗಳನ್ನ ಕೊಡ್ತೀವಿ. ಸೊ ಪೇಷಂಟ್ ಅದೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಹೋದಾಗೆ ಜೊತೆಗೇನೆ ಫಿಸಿಯೋಥೆರಪಿ ಕೂಡ ಶುರು ಮಾಡ್ಕೊಡ್ತೀವಿ. ರಿಹಾಬಿಲಿಟೇಷನ್ ಅಂಡ್ ಫಿಸಿಯೋಥೆರಪಿ,
1: ಪುನರ್ವಸತಿ, ಫಿಸಿಯೋಥೆರಪಿ ಕೂಡ ಇರುತ್ತೆ ಅಂತ. ಡಾಕ್ಟರ್, ಯಾರಿಗೆ ಹೆಚ್ಚಾಗಿ ಬರಬಹುದು ಈ ಒಂದು ಸಮಸ್ಯೆ ಅಂತ?
0: ಸೊ ಸಾಮಾನ್ಯವಾಗಿ ಸ್ಟ್ರೋಕ್ ಅಂತ ನಾವು ಹೇಳಿದಾಗ ನಾವು ಹೇಳೋದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ರಿಸ್ಕ್ ಫ್ಯಾಕ್ಟರ್ಸ್ ಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ, ಹೈಪರ್ ಟೆನ್ಷನ್, ಆಮೇಲೆ ಡಯಾಬಿಟೀಸ್, ಕೊಲೆಸ್ಟ್ರಾಲ್, ಒಬೆಸಿಟಿ, ಸ್ಮೋಕಿಂಗ್, ಟೊಬ್ಯಾಕೋ, ಆಲ್ಕೋಹಾಲ್, ಜೆನೆಟಿಕ್ ಫ್ಯಾಕ್ಟರ್ಸ್, ಹಾರ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದವರಲ್ಲಿ ಇದು ಮೋಸ್ಟ್ ಕಾಮನ್ ಆಗಿ ನಾವು ಸ್ಟ್ರೋಕ್ ಗಳು ನೋಡೋ ಪೇಷಂಟ್ಸ್ ಗಳಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಯಾರ್ಯಾರಲ್ಲಿ ಈ ಸಮಸ್ಯೆಗಳಿರುತ್ತೆ ದಯವಿಟ್ಟು ಅವರೆಲ್ಲ ಇದ್ರ ಬಗ್ಗೆ ಗಮನ ಹರಿಸೋದು ಬಹಳ ಒಳ್ಳೇದು. BP ಇರ್ತದೆ, ಶುಗರ್ ಇರ್ತದೆ, ಏ ನನಗೇನಾಗಲ್ಲ, ಚೆನ್ನಾಗೇ ಇದ್ದೀನಿ, ಅವಶ್ಯಕತೆ ಇಲ್ಲ, ಡೈಲಿ ನುಂಗ್ಬೇಕ ಗುಳಿಗೆಯನ್ನು, ಇದು ಬಹಳಷ್ಟು ಜನರಲ್ಲಿ ಒಂದು
1: ಪ್ರಶ್ನೆ.
0: ಬಟ್ ಅವ್ರು ಏನ್ ಮಾಡ್ತಾರೆ, ಹಲವಾರು ವರ್ಷಗಳನ್ನ ಅದು ನೆಗ್ಲೆಕ್ಟ್ ಮಾಡೋದ್ರಿಂದ ಒಂದು ದಿನ ಕಾಂಪ್ಲಿಕೇಶನ್ಸ್ ಗಳನ್ನ ಮಾಡಿಕೊಂಡು ಆಸ್ಪತ್ರೆಗೆ ಬಂದ್ಬಿಡ್ತಾರೆ. ಸೊ ಅಲ್ಲಿವರೆಗೂ ಮಾಡಿರೋದೆಲ್ಲ ಅದು ಕಾಂಪ್ಲಿಕೇಶನ್ ಆಗಿ ತೊಂದರೆಗೆ ಒಳಗಾಗ್ತಾರೆ.
1: ಒಂದೇನು ನಮ್ಮ ದೇಹದಲ್ಲಿ ಶಕ್ತಿ ಇತ್ತು ಅದು ಇರೋವರೆಗೂ ಬೇರೆ ಎಲ್ಲ ಒತ್ತಡಗಳನ್ನ ತಡ್ಕೊಂಡಿರುತ್ತೇನು. ಏನು ನೀವು BP ಅಂದ್ರೆ, ಶುಗರ್ ಅಂದ್ರೆ, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಟ್ಟಿಗೆ ತಡ್ಕೊಂಡಿರುತ್ತೆ. ಕೊನೆಗೊಂದು ದಿನ ಅದು
0: ಅಂದ್ರೆ ಅದು ದೇಹ ಕಾಂಪನ್ಸೇಟ್ ಮಾಡ್ತಾ ಇರುತ್ತೆ ಮೇಡಮ್, ಅದಕ್ಕೆ ಒಂದು ಹಂತ
1: ಇರುತ್ತೆ,
0: ಕಾಂಪ್ಲಿಕೇಶನ್ಸ್ ಒಳಪಟ್ಟು ಬಿಡ್ತಾರೆ.
1: ಓಕೆ ಡಾಕ್ಟರ್, ತಡೆಗಟ್ಟಬಹುದಾ?
0: ಅದನ್ನ ಪ್ರಿವೆನ್ಷನ್ ಅಂತ ಹೇಳ್ತೇವೆ. ಎಲ್ಲಾ ಒಂದು ಹೆಲ್ತ್ ಕೇರ್ ಸಿಸ್ಟಮ್ ಮೂಲ ಉದ್ದೇಶನೇ ಪ್ರಿವೆನ್ಷನ್. ಸೊ ಪ್ರಿವೆನ್ಷನ್ ಅನ್ನೋದು ಸ್ಟಾರ್ಟ್ ಆಗೋದು ಇಲ್ಲಿಂದ, ನಮ್ಮ ಎಜುಕೇಶನ್ ಸಿಸ್ಟಮ್ ಇಂದನೇ ಬರಬೇಕದು. ಸೊ ಇನ್ ಜನರಲ್ ಪ್ರಿವೆನ್ಷನ್ ಅಲ್ಲಿ ನಾವು ಹೇಳ್ತಕ್ಕಂಥದ್ದು ಏನು, ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್. ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್ ಅಲ್ಲಿ ಇವತ್ತಿನ ದಿವಸ ಡಯಟ್. ಡಯಟ್ ಅಲ್ಲಿ ಟೂ ಮಚ್ ಆಫ್ ಶುಗರ್, ಟೂ ಮಚ್ ಆಫ್ ಸಾಲ್ಟ್, ಇವುಗಳನ್ನು ಅವಾಯ್ಡ್
1: ಮಾಡಬೇಕು.
0: ಟೂ ಮಚ್ ಆಫ್ ಆಯಿಲ್ ಕಂಟೆಂಟ್ ಅವಾಯ್ಡ್ ಮಾಡಬೇಕು. ಪ್ರತಿದಿನ ಎಕ್ಸಸೈಸ್ ಮಿನಿಮಮ್ 30-40 ನಿಮಿಷ, ಕೊನೆಯ ಪಕ್ಷ ವಾಕ್ ಮಾಡೋದು ದೇಹಕ್ಕೆ ಒಳ್ಳೇದು. ಜೊತೆಗೆ BP ಶುಗರು ಇದೆ ಅನ್ನೋದಕ್ಕೆ 40 ವರ್ಷದ ನಂತರ ಸ್ಕ್ರೀನಿಂಗ್ ಮಾಡಿಸ್ಕೊಂಡು, ರೆಗ್ಯುಲರ್ ಚೆಕ್ ಮಾಡಿಸ್ಕೊಂಡು ಇದೆ ಅನ್ನೋದು ಗೊತ್ತಾದ್ರೆ ಸೂಕ್ತವಾದ ಚಿಕಿತ್ಸೆಯನ್ನ ತಗೊಳ್ತಾ ಇರೋದು ಕೂಡ ಒಳ್ಳೇದು. ಇನ್ನು ದುಶ್ಚಟಗಳಿಂದ ದೂರ ಇರೋದು ಬಹಳಷ್ಟು ಒಳ್ಳೇದು. ಸ್ಮೋಕಿಂಗ್, ಆಲ್ಕೋಹಾಲ್, ಟೊಬ್ಯಾಕೋ ಅಂತ ಹೇಳ್ತೀವಿ, ಅವುಗಳಿಂದ ದೂರ ಇರೋದು ಒಳ್ಳೇದು. ಇವುಗಳಿಂದ ಆಗುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು.
1: ಡಾಕ್ಟರ್, ಈಗ ನಾವು ಬೇರೆ ಬೇರೆ ಕಾಯಿಲೆಗಳಲ್ಲಿ ಮೊದಲೇ ಸ್ವಲ್ಪ ಸ್ಕ್ರೀನಿಂಗ್ ಅಂತ ಹೇಳಿ, ಆ ಸ್ಕ್ರೀನಿಂಗ್ ಮೂಲಕ ಕಂಡು ಹಿಡಿದು ಮುಂದೆ ಆಗುವ ಸಮಸ್ಯೆಯನ್ನ ತಡೆಗಟ್ಟಬಹುದು

0: ಆಮೇಲೆ ರಕ್ತದ ಒತ್ತಡದಿಂದ ರಕ್ತ ಸ್ರಾವ ಆಗಿರತಕ್ಕಂತ ಪಕ್ಷದಲ್ಲಿ ಬ್ಲಡ್ ಪ್ರೆಷರ್ ಮಾತ್ರ ಇಡೀ ಲೈಫ್ ಲಾಂಗ್ ಅವರು ನಾರ್ಮಲ್ ಲೆವೆಲ್ಸ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ.
1: ಓಕೆ ಡಾಕ್ಟರ್, ಈಗ ನೀವು ಟ್ರೀಟ್ಮೆಂಟ್ ವಿಷಯದಲ್ಲಿ ಈಗ ಎರಡು ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ರಿ, ಕ್ಲಾಟ್ ತೆಗೆಯೋದು ಹೇಳಿದ್ರಿ, ರಕ್ತಸ್ರಾವ ಆದಾಗ ಯಾವ ರೀತಿಯ ಚಿಕಿತ್ಸೆ ಇರುತ್ತೆ?
0: ರಕ್ತಸ್ರಾವ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಮ್ಯಾನೇಜಿಂಗ್ ಬ್ಲಡ್ ಪ್ರೆಷರ್. ಎಷ್ಟೊಂದು ಪೇಷಂಟ್ಸ್ ಗಳ ರಕ್ತಸ್ರಾವ ಆಗಿರೋರಲ್ಲಿ ಬ್ಲಡ್ ಪ್ರೆಷರ್ 200 ಮೇಲೆಲ್ಲ ಹೋಗಿರುತ್ತದೆ, ಅಂದ್ರೆ 220 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಂತ ಹೇಳ್ತೀವಿ, ಅಷ್ಟು ಮಟ್ಟಿಗೆ ಹೋಗಿರ್ತದೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೆಡ್ಯೂಸ್ ದ ಬ್ಲಡ್ ಪ್ರೆಷರ್. ಏನಕ್ಕೆ ಅಂದ್ರೆ ಆ ರಕ್ತದ ಒತ್ತಡವನ್ನು ನಾವು ಕಡಿಮೆ ಮಾಡದೇ ಇದ್ದಾಗ ರಕ್ತಸ್ರಾವದ ಪ್ರಮಾಣ ನಮ್ಮ ಸೀಕ್ವೆನ್ಷಿಯಲ್ ಸ್ಕ್ಯಾನ್ ಮಾಡ್ತಾ ಹೋದಾಗ ಹೆಚ್ಚಾಗ್ತಾ ಹೋಗ್ತದೆ. ಸೊ ಅದರಿಂದ ಒಂದು ಭಾಗದ ಬ್ರೈನ್ ಅಲ್ಲಿ ಬಾವಿನ ಪ್ರಮಾಣ ವಿಪರೀತವಾಗಿಬಿಡ್ತದೆ. ಆ ವಿಪರೀತವಾದ ಬಾವಿಂದ ಇನ್ನೊಂದು ನಾರ್ಮಲ್ ಬ್ರೈನಿನ ಮೇಲೆ ಒತ್ತಡ ಹೆಚ್ಚಾಗ್ತದೆ. ಸೊ ಹಲವಾರು ಬಾರಿ ಏನಾಗ್ತದೆ, ತುಂಬಾ ದೊಡ್ಡ ಪ್ರಮಾಣದ ರಕ್ತಸ್ರಾವ ಆದಾಗ ಒಂದು ಸೈಡಿನ ಬ್ರೈನಿನ ಇದೇನ್ ಸ್ಕಲ್ ಅಂತೀವಲ್ಲ ಮೇಡಮ್, ಅದ್ರದ ಚಿಪ್ ಅನ್ನ ತೆಗಿತಾರೆ ಟು ರೆಡ್ಯೂಸ್ ದ ಪ್ರೆಷರ್. ಇವೆಲ್ಲ ಸ್ವಲ್ಪ ಅಡ್ವಾನ್ಸ್ ಸರ್ಜರೀಸ್. ಸೊ ನಿಮ್ಮ ಬಿಗ್ ಹಾಸ್ಪಿಟಲ್ ನಮ್ಮ SS ನಾರಾಯಣ ಆಸ್ಪತ್ರೆಯಲ್ಲಿ ನ್ಯೂರೋ ಸರ್ಜರಿ ವಿಭಾಗದಲ್ಲಿ ನಾವು ಮಾಡ್ತೇವೆ. ಚಿಪ್ ಅನ್ನ ತೆಗೆಯೋದ್ರಿಂದ ಆ ಒತ್ತಡವನ್ನ ತೆಗೆದ ಹಾಗೆ ರಕ್ತಸ್ರಾವ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದು, ಬಾವನ್ನ ಕಡಿಮೆ ಮಾಡೋದು, ಫಿಟ್ಸ್ ಆಗುವ ಸಾಧ್ಯತೆಗಳನ್ನು ಕಡಿಮೆ ಮಾಡಕ್ಕೆ ಇಂಜೆಕ್ಷನ್ ಕೊಟ್ಟು ನ್ಯೂರೋ ICU ಅಲ್ಲಿ ಪೇಷಂಟ್ ಅನ್ನ ಮ್ಯಾನೇಜ್ ಮಾಡ್ತೀವಿ.
1: ಒಂದ್ ಸಾರಿ ಓಪನ್ ಆದಂತ ರಕ್ತನಾಳ ಮತ್ತೆ ಅದು ಸರಿ ಹೋಗುತ್ತಾ?
0: ಹೌದು ಮ್ಯಾಮ್, ಸರಿ ಹೋಗ್ತದೆ. ಬಾಡಿ ಆಸ್ ಎ ಮೆಕ್ಯಾನಿಸಮ್ ಟು ಹೀಲ್, ಸರಿ ಹೋಗ್ತದೆ. ಸಾಮಾನ್ಯ ಜನರಲ್ಲಿ ಅಥವಾ ಸಮಾಜಕ್ಕೆ ನಾವು ಹೇಳೋದು ಏನಂದ್ರೆ, ಸ್ಟ್ರೋಕ್ ಅಂತ ಆದಾಗ ತುಂಬಾ ಹೊತ್ತು ಸಮಯ ವ್ಯರ್ಥ ಮಾಡದೆ ಆಸ್ಪತ್ರೆಗೆ ಬನ್ನಿ. ಇನ್ ಜನರಲ್ ಹೇಳೋದಾದ್ರೆ ಪ್ರತಿ 4 ಜನರಲ್ಲಿ ಒಬ್ಬರಿಗೆ ಲೈಫ್ ಟೈಮ್ ಅಲ್ಲಿ ಸ್ಟ್ರೋಕ್ ಆಗೋ ಸಾಧ್ಯತೆಗಳಿರ್ತದೆ. ಒಂದು
1: ಭಾಗ ಜಾಸ್ತಿ
0: ಆಯ್ತು. ಸೊ ನಮ್ಮ ದೇಶದಲ್ಲಿ ಸ್ಟಾಟಿಸ್ಟಿಕ್ಸ್ ಪ್ರಕಾರ 100 to 150 ಜನರಲ್ಲಿ, 100,000 100 to 150 ಜನ ಪರ್ ಇಯರ್ ಸ್ಟ್ರೋಕಿಗೆ ಒಳಪಡ್ತಾರೆ. ಸೊ ಇದನ್ನ ನಾವು 4th ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತೀವಿ ನಮ್ಮ ದೇಶದಲ್ಲಿ. 4th ಲೀಡಿಂಗ್ ಕಾಸ್ ಆಫ್ ಡೆತ್
1: ಅಂದ್ರೆ ಏನು, ಮರಣ ಸಂಖ್ಯೆ ಇದೆ ಅದಕ್ಕೆ 4ನೇ ಕಾರಣ ಆಗಿದೆ ಈ ಸ್ಟ್ರೋಕ್ ಅನ್ನುವಂಥದ್ದು.
0: ಆಮೇಲೆ 5th ಲೀಡಿಂಗ್ ಕಾಸ್ ಆಫ್ ಡಿಸೆಬಿಲಿಟಿ, ಒಬ್ಬ ವ್ಯಕ್ತಿ ಸರಿಯಾದ ಚಿಕಿತ್ಸೆ ತಗೊಳ್ಳದೆ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ನ್ಯೂನತೆ ಆದಾಗ ಅವರು ಹಾಸಿಗೆ ಹಿಡಿಯುವಂತ ಪರಿಸ್ಥಿತಿ ಬರ್ತದೆ. ಒಬ್ಬ ಮನುಷ್ಯ ಹಾಸಿಗೆ ಹಿಡಿದ್ರೆ ಇವತ್ತಿನ ದಿನದಲ್ಲಿ ಅವರನ್ನು ನೋಡ್ಕೊಳ್ಳೋದಕ್ಕೆ,
1: ಹೌದು,
0: ಸೊ ಇಟ್ ಟೇಕ್ಸ್ ಲಾಟ್ ಆಫ್ ರಿಸೋರ್ಸಸ್ ಅಂತ ಹೇಳ್ತೀವಿ.
1: ಆ ಮನುಷ್ಯನ ಮಾನವ ಸಂಪನ್ಮೂಲನು ಅಲ್ಲಿ ವ್ಯಯ ಆಯ್ತು ಅಥವಾ ಅದು ವ್ಯರ್ಥ ಆಯ್ತು, ನಮ್ಮ ಸಮಾಜಕ್ಕೆ ಸಿಕ್ಲಿಲ್ಲ. ಮತ್ತೆ ಆ ವ್ಯಕ್ತಿಯನ್ನ ನೋಡ್ಕೊಳ್ಳೋದಿಕ್ಕೆ ಕುಟುಂಬದ ಸದಸ್ಯರು ಅವ್ರಿಗೂ ಕೂಡ ತೊಂದರೆ ಆಯ್ತು. ಅದು ಹಣಕಾಸಿಂದ ಇರಬಹುದು,
0: ಆರ್ಥಿಕವಾಗಿ, ಎಮೋಷನಲಿ ಕೂಡ,
1: ಸಾಮಾಜಿಕವಾಗಿ,
0: ಲಾಟ್ ಆಫ್ ಡ್ರೇನ್ ಆನ್ ದ ಫ್ಯಾಮಿಲಿ.
1: ಹೌದು.
0: ಸೊ ನಾವು ಸಾಧ್ಯವಾದಷ್ಟು ಮೊದಲು ಪ್ರಿವೆನ್ಷನ್, ನಿಮ್ಮಲ್ಲಿರ್ತಕ್ಕಂತ ಕೋಮಾರ್ಬಿಡಿಟೀಸ್ಗಳನ್ನ ಮ್ಯಾನೇಜ್ ಮಾಡಿಕೊಂಡು ಆಮೇಲೆ ಅಪ್ಪಿತಪ್ಪಿ ಈ ಸಮಸ್ಯೆಗಳು ಬಂದಾಗ ಬೇಗನೆ ಆಸ್ಪತ್ರೆಗೆ ಹೋಗೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಆಗುವ ಡಿಸೆಬಿಲಿಟಿ ಅಥವಾ ನ್ಯೂನತೆಗಳನ್ನ ಕಡಿಮೆ ಮಾಡಬಹುದು.
1: ಇಲ್ಲಿ ಬೆಡ್ ರಿಡನ್ ಆಗೋರೆ ಜಾಸ್ತಿ ಅಲ್ವಾ ಡಾಕ್ಟ್ರೆ, ಈ ಒಂದು ಸ್ಟ್ರೋಕ್ ಆದಾಗ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತಗೊಂಡ್ಲಿಲ್ಲ ಅಂದ್ರೆ.
0: ಹೌದು ಮೇಡಮ್.
1: ಓಕೆ ಡಾಕ್ಟ್ರೆ, ಕಾರ್ಯಕ್ರಮನ ಮುಗಿಸೋಣ. ಥ್ಯಾಂಕ್ ಯು ಮಾಹಿತಿಗಾಗಿ, ಧನ್ಯವಾದಗಳು ಡಾಕ್ಟ್ರೆ.
0: ಧನ್ಯವಾದಗಳು ಮ್ಯಾಮ್.
2: ಇದುವರೆಗೂ ಪಾರ್ಶ್ವವಾಯುವಿಗೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ದಾವಣಗೆರೆಯ SS ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಮಿಕ MS. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
3: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
4: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
3: ದೇಹದಾನ ಜೀವದಾನಕ್ಕೆ ಸಮಾನ.
5: ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಸಮಯ ಒಂದು ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂತಹ ಶ್ರೀ ಬಿಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
3: ಸರ್ ನಮಸ್ತೆ. ಸರ್
2: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
3: ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲಿ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧದಲ್ಲಿ ಅಂದ್ರೆ ಇದು ಏನು ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ ಅಲ್ಲಿ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ರೆಂಟ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಬಿತ್ತನೆ ವಿಫಲ ಏನಾಗುತ್ತೆ ಅಂದ್ರೆ ಒಂದು ಗ್ರಾಮ ಪಂಚಾಯತ್ಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75%ಗಿಂತ ಜಾಸ್ತಿ ಏನಾದ್ರು ಬಿತ್ತನೆ ಆಗಿಲ್ಲ ಅಂದ್ರೆ ಶೇಕಡ 100ರಲ್ಲಿ 75% ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ ಒಂದು ಅಧಿಸೂಚನೆ ಮಾಡುತ್ತೆ, ಇಂಥ ಗ್ರಾಮ ಪಂಚಾಯತ್ಲಿ ರೈತರು ತೊಂದರೆ ಆಗಿದೆ, 75%ಶೇಕಡ ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡೋಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75%ಗಿಂತ ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ ಅಂತ ಯಾರ್ಯಾರು ಬೆಳೆ ವಿಮೆ ಮಾಡಿಸಿರ್ತಾರ ಅಂತ ರೈತರಿಗೆಲ್ಲ ಶೇಕಡ 25% ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕಿನ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ ಕ್ಯಾಲಮಿಟಿ ಅಂತ ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವಲ್ಲಿ ಮಧ್ಯಂತರ ಅವಧಿಯಲ್ಲಿ ಏನಾದ್ರು ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬಹುದು ಇಲ್ಲ ಮಳೆನೆ ಆಗದೆ ಇರ್ಬಹುದು ಡ್ರೈ ಆಗ್ಬಿಡ್ಬಹುದು, ಇಂತ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂತ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ ಇಲ್ಲ ಮಳೆ ಅತಿ

0: ಮಳೆ ಆಗಿ ಬೆಳೆಗಳು ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿ ಏನ್ ಬರುತ್ತೆ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೈತಂಗೆ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ, ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ, ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗಲಿಕ್ಕೆ, ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಥ್ರೆಶಿಂಗ್ಗೆ ತಗೊಂಡೋಗ್ತಾರೆ. ಸೊ ಹಂಗೆ ಕಟಾವು ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರುವಂತ ಬೆಳೆಗಳು ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವು ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ, ಹೌದು ಈ ಬೆಳೆ ಕಟಾವು ಮಾಡಿ ನಾವು ಒಣಗಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದು ಬಟ್ ಆದ್ರೆ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಏನ್ ರೈತರು ಕಟ್ಟಬೇಕಾಗಿರೋ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡು ವಿನಾಯಿತಿ ಕೊಡ್ತಾರೆ. ವಿಮಾ ಕಂತು ಕಟ್ಟಬೇಕು ಅದು 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತಿರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ ಸರ್.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ. ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
0: ಬೆಳೆ ಸಾಲ ತಗೊಳ್ಳೋ ತಗೊಳ್ದೇ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಸರ್ ಅಂತ ರೈತರು ಪಾಲ್ಗೊಳ್ಳಕಾಗಲ್ಲ, ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
1: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ?
0: ಸರ್ ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರಿದಿ ಇನ್ಸೂರೆನ್ಸ್ ಕಂಪನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ರೈತರು ಏನಾದ್ರು ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಂಡೇ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒನ್ ಅಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒನ್ನಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒನ್ ಅಂತ ಅದು ಏನು ಈ ಬೆಂಗಳೂರು ಕಡೆ ಇದೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೇ ಇರೋ ರೈತರು ಇರ್ತಾರೆ ಅವ್ರ ನೋಂದಾಯಿ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ. ಸೂಟ್ ಐಡಿ ಅಂತ ಹೋದ ವರ್ಷ ಮಾಡಿದ್ದಾರೆ ಎಲ್ಲಾ ರೈತರಿಗೂ, ಅವ್ರದ್ದು ಇನ್ಫಾರ್ಮೇಶನ್ಸ್ ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಏನ್ ರೆಕಾರ್ಡ್ ಇದೆ ಅದು ಸೂಟ್ ಐಡಿಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರ್ಯಾರು ಸೂಟ್ ಐಡಿ ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಗಳಿಗೆ ಹೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವ ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ವಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು PM ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ, ನೀರನ್ನು ಉಳಿಸಿ ಸಂರಕ್ಷಿಸೋಣ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಸಮಯ 1:10 ಆಗಲಿದೆ. ಈಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11 ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. 1951ರಲ್ಲಿ ಭಾರತದ ಮೊದಲ ರಾಷ್ಟಪತಿ ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯವನ್ನು ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೇ 11 ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಇಂದು ನ್ಯಾಷನಲ್ ಡೈಲಿ ಪತ್ರಿಕೆಯಲ್ಲಿ ಈ ಕುರಿತು ಲೇಖನ ಬರೆದು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಲೇಖನದಲ್ಲಿ ಅವರು ಕೆಲವು ತಿಂಗಳುಗಳಲ್ಲಿ ಸೋಮನಾಥಕ್ಕೆ ಸಂಬಂಧಪಟ್ಟ 2 ಪ್ರಮುಖ ಕಾರ್ಯಗಳಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದಾರೆ. ಈ ವರ್ಷದ ಆರಂಭದಲ್ಲಿ ದೇವಾಲಯದ ಮೇಲಿನ ಮೊದಲ ದಾಳಿ ಸಂಭವಿಸಿ 1000 ವರ್ಷಗಳಾದ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಸೋಮನಾಥವು ಭಾರತದ ನಾಗರಿಕತೆಯ ಶಕ್ತಿ ಮತ್ತು ಸ್ಥಿತಿ ಸ್ಥಾಪಕತ್ವದ ಸಂಕೇತ ಎಂದು ಬಣ್ಣಿಸಿರುವ ಪ್ರಧಾನಿ, ದೇವಾಲಯದ ಪ್ರಯಾಣವು ವಿನಾಶದಿಂದ ಸೃಷ್ಟಿಗೆ ಒಂದು ಚಲನೆಯನ್ನು ಪ್ರತಿನಿಧಿಸುತ್ತದೆ, ಪುನರಾವರ್ತಿತ ದಾಳಿಗಳ ಬಳಿಕವೂ ನಂಬಿಕೆ ಮತ್ತು ಸಂಸ್ಕೃತಿ ಹೇಗೆ ಬದುಕಬಲ್ಲದು ಎಂಬುದನ್ನು ಸೋಮನಾಥ ದೇಗುಲ ಪ್ರತೀಕ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯದ ನಂತರ ದೇವಾಲಯವನ್ನು ಪುನರ್ ನಿರ್ಮಿಸುವಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರವನ್ನು ಪ್ರಧಾನಿ ನೆನಪಿಸಿಕೊಂಡರು. ಸೋಮನಾಥದ ಪುನರ್ ನಿರ್ಮಾಣವು ರಾಷ್ಟೀಯ ಕರ್ತವ್ಯ ಎಂದು ಪಟೇಲ್ ಬಲವಾಗಿ ನಂಬಿದ್ದರು ಎಂದು ಅವರು ಹೇಳಿದರು. ಸೋಮನಾಥನ ಕಥೆಯು ಸರ್ಕಾರದ ವಿಕಾಸ ಹಾಗೂ ಪರಂಪರೆಯ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುತ್ತದೆ. ಇದು ಪರಂಪರೆಯ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ. ದೇವಾಲಯದ ಇತಿಹಾಸದೊಂದಿಗೆ ಸಂಬಂಧಿಸಿದ ಧೈರ್ಯ ಮತ್ತು ತ್ಯಾಗಗಳನ್ನು ಗೌರವಿಸಲು ಮುಂದಿನ 1000 ದಿನಗಳವರೆಗೆ ಸೋಮನಾಥದಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ನಡೆಸಲಾಗುವುದು ಎಂದು ಪ್ರಧಾನಿ ಹೇಳಿದರು. ಸೋಮನಾಥಕ್ಕೆ ಭೇಟಿ ನೀಡಿ ದೇಶದ ನಾಗರಿಕತೆಯ ಅತ್ಯುನ್ನತ ಚೈತನ್ಯವನ್ನು ಅನುಭವಿಸುವಂತೆ ಅವರು ದೇಶವಾಸಿಗಳನ್ನು ಒತ್ತಾಯಿಸಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ಭಾರತೀಯ ವಾಯುಪಡೆಯು ನಿನ್ನೆ ಒಡಿಶಾದ ಕರಾವಳಿಯಲ್ಲಿ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ಟಿಎಆರ್ಎ ಶಸ್ತ್ರಾಸ್ತ್ರದ ಮೊದಲ ಹಾರಾಟ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿವೆ. ಮಾಡ್ಯುಲರ್ ರೇಂಜ್ ಎಕ್ಸ್ಟೆನ್ಷನ್ ಕಿಟ್ ಟಿಎಆರ್ಎ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯಾಗಿದ್ದು ಅನಿರ್ದೇಶಿತ ಸಿಡಿತಲೆಗಳನ್ನು ನಿಖರ ನಿರ್ದೇಶಿತ ಶಸ್ತ್ರಾಸ್ತ್ರಗಳಾಗಿ ಪರಿವರ್ತಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಟಿಎಆರ್ಎ ಅನ್ನು ಹೈದರಾಬಾದ್ನ ಸಂಶೋಧನಾ ಕೇಂದ್ರ ಇಮಾರತ್ ಮತ್ತು ಇತರ ಡಿಆರ್ಡಿಒ ಪ್ರಯೋಗಾಲಯಗಳು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿವೆ. ಈ ವ್ಯವಸ್ಥೆಯು ನೆಲ ಆಧಾರಿತ ಗುರಿಗಳನ್ನು ತಟಸ್ಥಗೊಳಿಸುವುದರ ಜೊತೆಗೆ ಆಯುಧದ ಮಾರಕತೆ ಮತ್ತು ನಿಖರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದು ಅತ್ಯಾಧುನಿಕ ಕಡಿಮೆ ವೆಚ್ಚದ ವ್ಯವಸ್ಥೆಗಳನ್ನು ಬಳಸುವ ಮೊದಲ ಗ್ಲೈಡ್ ಆಯುಧವಾಗಿದೆ. ಕಿಟ್ನ ಅಭಿವೃದ್ಧಿಯನ್ನು ಅಭಿವೃದ್ಧಿ ಹಾಗೂ ಉತ್ಪಾದನಾ ಪಾಲುದಾರರು ಡಿಸಿಪಿಪಿ ಮತ್ತು ಇತರೆ ಭಾರತೀಯ ಕೈಗಾರಿಕೆಗಳೊಂದಿಗೆ ಕೈಗೊಳ್ಳಲಾಗಿದೆ. ಮೊದಲ ಯಶಸ್ವಿ ಪ್ರಯೋಗಾತ್ಮಕ ಹಾರಾಟಕ್ಕಾಗಿ ಡಿಆರ್ಡಿಒ ಐಎಎಫ್ ಡಿಸಿಪಿಪಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಭಿನಂದಿಸಿದ್ದಾರೆ. ಭಾರತದ ಸ್ಥಳೀಯ

0: ರಕ್ಷಣಾ ಸಾಮರ್ಥ್ಯಗಳನ್ನು ಮುಂದುವರೆಸುವಲ್ಲಿ ಇದು ಮಹತ್ವದ ಬೆಳವಣಿಗೆ ಎಂದು ಅವರು ಬಣ್ಣಿಸಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರ ಸ್ತಂಭವಾಗಿ ಭಾರತ ಬೆಳೆಯುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅವರು ಅಂತಾರಾಷ್ಟೀಯ ಸಮೃದ್ಧಿಗೆ ರಾಷ್ಟದ ಮಹತ್ವದ ಕೊಡುಗೆಯನ್ನು ಎತ್ತಿ ತೋರಿಸಿದ್ದಾರೆ. ಸುರಿನಾಮ್ನ ಪರಮರಿಬೋದಲ್ಲಿಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪ್ರಗತಿಗಾಗಿ ಪಾಲುದಾರಿಕೆ ಎಂಬ ವಿಷಯದ ಕುರಿತು ಮಾತನಾಡಿದರು. ಭಾರತದ ಕೈಗಾರಿಕಾ ಮತ್ತು ಆರ್ಥಿಕ ಆರೋಹಣ ಜಾಗತಿಕ ಸ್ಥಿರತೆಗೆ ಸಾಧನವಾಗಿದೆ. ಭಾರತವು ಅಂತಾರಾಷ್ಟೀಯ ಆರ್ಥಿಕತೆಯನ್ನು ಅಪಾಯದಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತಿದೆ. ದೇಶವು ತನ್ನ ಜಾಗತಿಕ ಮಿತ್ರ ರಾಷ್ಟಗಳಿಗೆ ಹೆಚ್ಚಿನ ಆಯ್ಕೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ಹೇಳಿದರು. ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ನಿರೀಕ್ಷೆಯನ್ನು ಗಮನಿಸಿದರೆ ಅದರಲ್ಲಿ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ 17% ಕೊಡುಗೆ ನೀಡುತ್ತದೆ ಎಂದು ಹೇಳಿದರು. ಈ ಮೌಲ್ಯಮಾಪನವು ಐಎಂಎಫ್ ಬಿಡುಗಡೆ ಮಾಡಿದ ಅಂಕಿಅಂಶಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ಭಾರತವು 2026ರಲ್ಲಿ ಜಾಗತಿಕ ನೈಜ ಜಿಡಿಪಿ ಬೆಳವಣಿಗೆಯ ಗಣನೀಯ 17% ಪಾಲನ್ನು ಹೊಂದಲಿದೆ ಎಂದು ಸೂಚಿಸುತ್ತದೆ. ಇದು ಗ್ರಹದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಕಾಯ್ದುಕೊಳ್ಳುತ್ತದೆ.
1: Contributes to the 17% of the total global growth. We help to de-risk the international economy. We help to give more possibilities. We are creating more options. We are today negotiating and concluding more free trade agreements for countries to avail of it. And along with that, we are trying to create a global footprint so that our impact on the international economy and the de-risking of the world is as impactful, as far-reaching as possible.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲರ

ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಯಿತು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಂಚೂಣಿಯ ಆರೋಗ್ಯ ರಕ್ಷಣಾ ವಿತರಣೆಯನ್ನು ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯನ್ನು ಪ್ರಾರಂಭಿಸಿರುವುದಾಗಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಈ ತರಬೇತಿಯು ಭಾರತದ ಮುಂಚೂಣಿಯ ಆರೋಗ್ಯ ಕಾರ್ಯಪಡೆಯನ್ನು ಕೊನೆಯ ಮೈಲಿಯಲ್ಲಿ ಸಮಗ್ರ ಜನಕೇಂದ್ರಿತ ಆರೈಕೆಯ ಆತ್ಮವಿಶ್ವಾಸ ಮೂಡಿಸುತ್ತದೆ. ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯು ವಿಭಜಿತ ಸಾಮರ್ಥ್ಯ ನಿರ್ಮಾಣದಿಂದ ಏಕ ರಚನಾತ್ಮಕ ಮತ್ತು ಸಾಮರ್ಥ್ಯ ಚಾಲಿತ ಚೌಕಟ್ಟಿಗೆ ನಿರ್ಣಾಯಕ ಬದಲಾವಣೆಯನ್ನು ಸೂಚಿಸುತ್ತದೆ ಎಂದು ಹೇಳಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯಕ್ಕೆ ಆರೋಗ್ಯ ರಕ್ಷಣೆ ಒದಗಿಸುವುದು ಇದರ ಉದ್ದೇಶವಾಗಿದ್ದು, ಈ ಹಿನ್ನೆಲೆಯಲ್ಲಿ ಜನರು ವಾಸಿಸುವ ಸ್ಥಳದ ಬಳಿ ಆರೋಗ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಒತ್ತು ನೀಡಲಾಗಿದೆ ಎಂದರು. ಆರೈಕೆ ಗುಣಮಟ್ಟವನ್ನು ಸುಧಾರಿಸಲು ಉನ್ನತ ಮಟ್ಟದ ಸೌಲಭ್ಯಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಬಲಪಡಿಸಲು ಉತ್ತಮ ತರಬೇತಿ ಪಡೆದ ಮತ್ತು ಆತ್ಮವಿಶ್ವಾಸದ ಪ್ರಾಥಮಿಕ ಆರೋಗ್ಯ ಕಾರ್ಯಪಡೆ ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಸಮಗ್ರ ತರಬೇತಿ ಮಾಡ್ಯೂಲ್ಗಳು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳು, ಸಮುದಾಯಗಳು ಮತ್ತು ಆರೋಗ್ಯ ವ್ಯವಸ್ಥೆಯ ನಡುವೆ ನಂಬಿಕೆ ಬಲಪಡಿಸಿ ಸಮಗ್ರ ಜನಕೇಂದ್ರಿತ ಆರೈಕೆಯನ್ನು ನೀಡಲು ಅನುವು ಮಾಡಿಕೊಡುತ್ತದೆ. ಇದು ಕೇವಲ ತರಬೇತಿ ಸುಧಾರಣೆ ಮಾತ್ರವಲ್ಲದೆ ಭಾರತದ ಸಾರ್ವಜನಿಕ ಆರೋಗ್ಯದ ಭವಿಷ್ಯದಲ್ಲಿ ಒಂದು ಕಾರ್ಯತಂತ್ರದ ಹೂಡಿಕೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾದಲ್ಲಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11ರಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಐಪಿಎಲ್ ಟಿ20 ಕ್ರಿಕೆಟ್. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

ಆಕಾಶವಾಣಿ ಭದ್ರಾವತಿ ಸಮಯ 1:41:40 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಲಕ್ಷ್ಮೀ ಸರಸ್ವತಿ ಚಿತ್ರದ ಗೀತೆ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರ ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರಪಾಲಿಕೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ನಿರ್ದೇಶನದ ಮೇಲೆ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಪ್ಪಿಸುವುದರಿಂದ ನಾವು ಜೂನ್ 30 ರೊಳಗೆ ಚುನಾವಣೆಗಳನ್ನ ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿ ಈ ಹಿನ್ನೆಲೆಯಲ್ಲಿ ಬೇಳೆಯನ್ನ ಕೊಡುವಂತಹ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂತ ಅಧಿಕಾರ ನನಗೆ ಈಗಿಲ್ಲ.
0: ಚುನಾವಣೆ ಕುರಿತಂತೆ ಇಂದು ಸಭೆ ನಡೆದಿದ್ದು, ಜಿಬಿಎ ಅಧ್ಯಕ್ಷರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಸಭೆಗೆ ಗೈರಾಗಿದ್ದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸಭೆಯಲ್ಲಿ ಭಾಗವಹಿಸಿದ್ದರು. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ 2025-26 ಸಾಲಿನ ಹಿಂಗಾರು ಹಂಗಾಮಿನ ಸೂರ್ಯಕಾಂತಿಯನ್ನು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರದಲ್ಲಿ ಖರೀದಿಗೆ ಕಬ್ಬಿ ಅಭಿವೃದ್ಧಿ, ಸಕ್ಕರೆ ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಮಾರ್ಗಸೂಚಿಗಳ ಅನ್ವಯ ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಚಾಮರಾಜನಗರ, ಚಿತ್ರದುರ್ಗ, ಗದಗ, ಕಲಬುರಗಿ, ವಿಜಯನಗರ, ರಾಯಚೂರು ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲು ನಿರ್ದೇಶನ ನೀಡಿದ್ದಾರೆ. ನಾಫೆಡ್ ಮತ್ತು ಎನ್ಸಿಸಿಎಫ್ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ಹಾಗೂ ಕರ್ನಾಟಕ ಸಹಕಾರಿ ಎಣ್ಣೆಬೀಜ ಬೆಳೆಗಾರರ ಮಹಾಮಂಡಳವನ್ನು ರಾಜ್ಯ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ನೇಮಕ ಮಾಡಲಾಗಿದೆ. ನೋಂದಣಿ ಅವಧಿಯನ್ನು 50 ದಿನ ಹಾಗೂ ಖರೀದಿ ಅವಧಿಯನ್ನು 60 ದಿನ ನಿಗದಿಪಡಿಸಲಾಗಿದ್ದು, ನೋಂದಣಿ ಜೊತೆಗೆ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರೈತರ ಹೆಸರಿನಲ್ಲಿ ವರ್ತಕರು ಮತ್ತು ಖರೀದಿ ಸಂಸ್ಥೆಗಳು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡಬಾರದು. ಖರೀದಿ ಪ್ರಗತಿಯ ವಿವರವನ್ನು ಪ್ರತಿದಿನ ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಒದಗಿಸಬೇಕು ಎಂದು ಸೂಚಿಸಿದ್ದಾರೆ. ತೋಟಗಾರಿಕೆ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಮತ್ತು ಹಲಸು ಮೇಳ ನಡೆಯಲಿದೆ. ಗ್ರಾಹಕರಿಗೆ ಕಾರ್ಬೈಡ್ ಮುಕ್ತ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಒದಗಿಸುವುದು, ರುಚಿಯಾದ ತಾಜಾ ಹಣ್ಣುಗಳನ್ನು ಯೋಗ್ಯ ಬೆಲೆಗೆ ದೊರಕುವಂತೆ ಮಾಡುವುದು ಈ ಮೇಳದ ಉದ್ದೇಶ. ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಸೇಂದೂರ, ರಸಪುರಿ ಸೇರಿದಂತೆ ಹಲವು ತಳಿಗಳು ಹಾಗೂ ಹಲಸಿನ ತಳಿಗಳಾದ ರುದ್ರಾಕ್ಷಿ, ಶಿವರಾತ್ರಿ, ಏಕಾದಶಿ, ಲಾಲ್ ಭಾಗ್, ಮಧುರ ಹಣ್ಣುಗಳು ಖರೀದಿಗೆ ಲಭ್ಯವಿದೆ. ದೇಶದ ಪ್ರಮುಖ ಮಾವು ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದೇ 15 ರಿಂದ ಅಧಿಕೃತವಾಗಿ ಮಾವಿನ ಮಾರುಕಟ್ಟೆ ಆರಂಭವಾಗಲಿದೆ. ಸುಮಾರು 65 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಶ್ರೀನಿವಾಸಪುರ ಮಾವಿನ ನಾಡು ಎಂದು ಖ್ಯಾತಿ ಹೊಂದಿದೆ. ಇಲ್ಲಿನ ಹವಾಮಾನ ಮತ್ತು ಮಣ್ಣಿನ ಗುಣಮಟ್ಟ ಮಾವಿನ ಬೆಳೆಗೆ ಅತ್ಯಂತ ಅನುಕೂಲಕರವಾಗಿದ್ದು, ಉತ್ತಮ ಗುಣಮಟ್ಟ

0: ಮಟ್ಟದ ಹಣ್ಣು ಉತ್ಪಾದನೆಗೆ ಸಹಕಾರಿಯಾಗಿದೆ. ಪ್ರಮುಖವಾಗಿ ಇಲ್ಲಿ ಬಾದಾಮಿ, ಮಲ್ಲಿಕಾ, ಬೇನಿಶಾ, ಇಮಾಮ್ ಪಸಂದ್, ಶಕ್ಕರ್, ಬೀಜ್, ದೇಸರಿ, ರಾಜಗಿರಿ, ಖುದ್ದೂಸ್, ಕೆಸರ್ ಮುಂತಾದ ತಳಿಗಳ ರೈತರ ಆರ್ಥಿಕ ಆಧಾರವಾಗಿದೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಿಗೆ ಇಲ್ಲಿಂದ ಮಾವು ರಫ್ತಾಗುತ್ತದೆ. ಮಾವಿನಿಂದ ತಯಾರಾಗುವ ಜ್ಯೂಸ್, ಪಲ್ಪ್ ಹಾಗೂ ಇತರೆ ಮೌಲ್ಯವರ್ಧಿತ ಉತ್ಪನ್ನಗಳಿಗೂ ವಿದೇಶಗಳಲ್ಲಿ ಉತ್ತಮ ಬೇಡಿಕೆ ಇದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ ಅವರು ರಾಜ್ಯ ಸರ್ಕಾರ ರೈತರ ಮೇಲೆ ಗ್ಯಾರಂಟಿ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ 2423ರಿಂದ 2927ಕ್ಕೆ ಏರಿಕೆಯಾಗಿರುವುದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವು ಇಂದು ಬೆಳಿಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿತ್ತು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗವು ಕೆಮಿಕಲ್ ಸೊಸೈಟಿ ಮತ್ತು ಸೆಂಟ್ರಲ್ ಕಾಲೇಜಿನ ರಸಾಯನಶಾಸ್ತ್ರ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕೆಮೋತ್ಸವ 2026 ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಭಿತ್ತಿ ಫಲಕವನ್ನು ಅನಾವರಣಗೊಳಿಸುವ ಮೂಲಕ ವಿವಿಧ ಶೈಕ್ಷಣಿಕ ಸ್ಪರ್ಧೆಗಳನ್ನು ಒಳಗೊಂಡ ಈ ವಿಜ್ಞಾನ ಹಬ್ಬಕ್ಕೆ ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದ ತಾಯಿ ಬೇರಾದ ಮೂಲ ವಿಜ್ಞಾನ ಕಲಿಕೆಗೆ ಹೆಚ್ಚಿನ ಆಸಕ್ತಿ ವಹಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಮಳೆ ನೀರು ಸಂರಕ್ಷಣೆಗಾಗಿ ಹಮ್ಮಿಕೊಂಡಿರುವ ವಿವಿಧ ಯೋಜನಾಬದ್ದ ಕಾಮಗಾರಿಗಳ ಫಲವಾಗಿ ಜಿಲ್ಲೆಯ ಅಂತರ್ಜಲ ಮಟ್ಟ ಸರಾಸರಿ 2 ಅಡಿಗಳಷ್ಟು ಏರಿಕೆಯಾಗಿದೆ. ಇದು ಪರಿಸರ ಸಮತೋಲನದ ದೃಷ್ಟಿಯಿಂದ ಆಶಾದಾಯಕ ಬೆಳವಣಿಗೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ಮಾಧವ ವಿಠಲ್ ರಾವ್ ತಿಳಿಸಿದ್ದಾರೆ. ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆದು ಪ್ರತಿಯೊಂದು ಮನೆಯಲ್ಲೂ ಇಂಗುಗುಂಡಿ ನಿರ್ಮಿಸಿಕೊಳ್ಳುವ ಮೂಲಕ ಅಂತರ್ಜಲ ವೃದ್ಧಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಇಂದು ಹಾಸನ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಹೊಳೆ ನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಅವರು ಹಾಸನ ನಗರದ ಭುವನಹಳ್ಳಿ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ.

ಘೋಷಣೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಆಕಾಶವಾಣಿ ಭದ್ರಾವತಿ, ಸಮಯ 2:41. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಂ ಎನ್ ವ್ಯಾಸರಾವ್ ಅವರ ರಚನೆಯ ಗೀತೆ ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಇನ್ನೊಂದು ಕೇಳಿ. ವಿ ಕೆ ಗೋಕಾಕ್ ಅವರ ರಚನೆಯ ಗೀತೆ ಹಾಡಿದ್ದಾರೆ ಕೆ ಆರ್ ಅನಂತಾಚಾರ್ ಹಾಗೂ ಇಂದ್ರಾಣಿ ಅನಂತರಾಮ್.

ಆಕಾಶವಾಣಿ ಭದ್ರಾವತಿ. ಇನ್ನು ಮುಂದೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೇಳಿದರೆ ತಾವು ಇಷ್ಟಪಡುವ ಗೀತೆಯನ್ನು ಹಾಡಬಹುದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 200704.

0: ಹಲೋ
1: ನಮಸ್ತೆ.
0: ನಮಸ್ಕಾರ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ ಸರ್. ಸರ್, ಅದಕ್ಕೆ ಮೊದಲು ಆಕಾಶವಾಣಿ 90ನೇ ವರ್ಷ ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ಎಲ್ಲಾ ನಿರೂಪಕರಿಗೆ, ತಂತ್ರಜ್ಞರಿಗೆ, ಮುಖ್ಯಸ್ಥರಿಗೆ ಎಲ್ಲರಿಗೂ ಹೃದಯಪೂರ್ವಕ ಶುಭಾಶಯಗಳು ಸರ್, ಅಭಿನಂದನೆಗಳು.
0: ಧನ್ಯವಾದಗಳು. ತಮ್ಮ ಹೆಸರು?
1: ಉಮೇಶ್ ಸಿರಿಯರ್ ಅಂತ ಸರ್.
0: ಎಷ್ಟು ಯಾವಾಗದಿಂದ ತಾವು ರೇಡಿಯೋ ಕೇಳ್ತೀರಾ ಉಮೇಶ್ ಅವರೇ?

0: ಹೌದು, ಅದಕ್ಕೆ ತಾನೇ ನಾವು ರಿಂಗ್ ಮಾಡ್ತಾ ಇರ್ತೀವಿ ಸಿಗುತ್ತೆ, ಯಾಕಂದ್ರೆ ಅಭಿಮಾನದಿಂದ ಬಾಲ್ಯದಿಂದ ಕೇಳ್ತಾ ಇದ್ದೀವಿ ಸರ್, ಆಕಾಶವಾಣಿ ಭದ್ರಾವತಿ ಕೇಳ್ತೀವಿ, ನಮ್ಮ ಬಾಲ್ಯದಿಂದ ಕೇಳ್ತಾ ಇದ್ದೀವಿ ಸರ್.
1: ಬಾಲ್ಯದಿಂದ ಕೇಳ್ತಾ ಇದ್ದಾರೆ. ಒಳ್ಳೇದು ಉಮೇಶ್ ಅವರು, ಯಾವ ಊರು ತಮ್ದು?
0: ನಮ್ದು ಸಿರಿಗೆರೆ ಸರ್, ಮಠದ ಸಿರಿಗೆರೆ, ಈಗ ದಾವಣಗೆರೆ ಸರ್.
1: ಸರಿ ಉಮೇಶ್ ಅವರು, ಒಂದು ಗೀತೆಯನ್ನು ಹೇಳಿ.
0: ಭೀಮಾ ತೀರದಲ್ಲಿ ಚಿತ್ರದ ಮನಸ್ಸೇ ಒಂದು ಬಾರಿ ಕೇಳುವಂತ ಸರ್, ತುಂಬಾ ಸುಮಧುರವಾಗಿದೆ.
1: ಆಯ್ತು ಹೇಳಿ.
0: ಭೀಮಾ ತೀರದಲ್ಲಿ ಚಿತ್ರದ ಮನಸ್ಸೇ ಒಂದು ಬಾರಿ ಕೇಳು. ಸಿಕ್ಕಾ ಸರ್?
1: ತಾವು ಹಾಡು ಹೇಳ್ಬೇಕು.
0: ಸಾರಿ ಸರ್, ಸಾರಿ ನಾನು ಪ್ರಿಪೇರ್ ಆಗಿಲ್ಲ ಸರ್. ಯಾವ ವಿಷಯದ ಬಗ್ಗೆ?
1: ಇವತ್ತು ತಮಗೆ ಇಷ್ಟ ಬಂದಿದ್ದ ಹಾಡು ಹೇಳ್ಬಹುದು ಅಂತ ಅನ್ಕೊಂಡೆ.
0: ಸಾರಿ ಸರ್, ನಿಮ್ದು ವಾಯ್ಸ್ ಸರಿ ಇಲ್ಲ, ಅದಕ್ಕೋಸ್ಕರ ಗಂಟ್ಲು ಥೈರಾಯ್ಡ್ ಆಪರೇಷನ್ ಆಗಿದೆ, ಹಾಗಾಗಿ ಇದು ವಾಯ್ಸ್.
1: ಸರಿ ಸರಿ ಉಮೇಶ್,
0: ಸಾರಿ ಫಾದರ್.

0: హలో
1: హలో
0: హలో నమస్తే
1: సార్ నమస్తే
0: నమస్తే
1: ಸರ್ ಮಂಜುನಾಥ್ ಅಂತ ಲಕ್ಷ್ಮೀಶೇಖರ್ ಜನ್ನಾಪುರ
0: ಹೇಳಿ ಮಂಜುನಾಥ್ ಅವರೇ ತಾವು ತಮಗೆ ಇಷ್ಟ ಬಂದಂತ ಒಂದು ಗೀತೆಯನ್ನು ಹಾಡಿರಿ
1: ಸರಿ ಸರ್ ನೀವು ಬರೆಯದ ಕಾದಂಬರಿ ಚಿತ್ರ
2: ಹಾಡ್ತೀನಿ

0: ಧನ್ಯವಾದಗಳು ಮಂಜುನಾಥ್ ಅವರೇ. ಹಲೋ, ಹೇಳಿ, ಯಾರು ಮಾತಾಡ್ತಿರೋದು?
1: ಹಲೋ ಸರ್, ನಮಸ್ಕಾರ, ನಾನು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು.
0: ಹೇಳಿ ಚಿಕ್ಕಪ್ಪ ಅವರೇ, ತಮಗೆ ಇಷ್ಟ ಬಂದಂತ ಒಂದು ಗೀತೆಯನ್ನ.
1: ಓಕೆ ಸರ್.

0: அல்லதே தந்தி ஹரிதா வீணேங்க நாதாரியல்லதே மனசு கண்ணா ஆசெல்ல மனசினே அழகி உல்லாசையில் பாடி ஹோத வெள்ளியுங்கே அணத்தையல்லி தீப ஊரியே பிழக்கி வல்லி வாழுவே.
1: ஓகே சார்,
2: தன்யவாதம். ಧನ್ಯವಾದ ಚಿಕ್ಕಪ್ಪ. ಹಲೋ
1: ಹಲೋ
2: ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಾ ಇರೋದು?
1: ನ್ಯಾಮತಿ ತಾಲೂಕು ಹೊಸ ಜೋಗದಿಂದ ಮೇಘಾನಂದ.
2: ಹೇಳಿ ಮೇಘಾನಂದ ಅವರೇ, ತಮ್ಗೆ ಇಷ್ಟ ಬಂದಂತ ಒಂದು ಗೀತೆಯನ್ನ.
1: ಆ ಸಹೋದರರ ಸವಾಲ್ ಶ್ರೀನಾಥ್ ಆರತಿ ಮಾಡಿರೋ ಓ ನಲ್ಲಿ ಸವಿನ ಮಾತಂದ ಸರ್.
2: ಹೇಳಿ.
0: ಮಾತೊಂದ

ನನಗೆ ಬೆಳಗಾಯ್ತು ಮಾಯೆಗೆ ಹರ್ಷಾನಗಿರಿತು ಆರದಿರು ಜ್ಯೋತಿಯನು ಆವಲ

0: ಕಂಗಳನು ಬಾಳನ್ನು ಧಾರಿರುವ
1: ಹಲೋ ಹಲೋ ಇಲ್ಲ ಕೇಳಿಸ್ತಾ ಇದೆ ಕೇಳಿಸ್ತಾ ಆಯ್ತು ಧನ್ಯವಾದ ಮೇಘಾನಂದ
2: ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು
1: ಹಲೋ
3: ಹಲೋ
1: ಹಲೋ ಹೇಳಿ ಯಾರು ಮಾತಾಡ್ತಾ ಇರೋದು
3: ಲಕ್ಷ್ಮೀ ಜನ್ನಪುರ
1: ಹೇಳಿ ಲಕ್ಷ್ಮೀ ಅವರೇ ತಮ್ಗೆ ಇಷ್ಟ ಬಂದಂತ ಒಂದು ಗೀತೆಯನ್ನ
3: ಆಯ್ತು ಬಲೇ ಬಸವ ಪಿಕ್ಚರ್ ಇಂದ ಕಂಡ್ಯ ಕಂಡೇನ ಚೆಲುವ ನಿಂಜಾಣತನವ ಕೇಳೋ ಕೇಳೇನ ಬಸವ ಕಂಡ್ಯ ಕಂಡೇನ ಚೆಲುವ ನಂಜಾಣತನವ ಕೇಳೋ ಕೇಳೇನ ಬಸವ ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ.

0: ಹಸುವನ್ನ ಕಟ್ಟಿದ್ದೆ, ಕರುವನ್ನ ಬಿಟ್ಟಿದ್ದೆ, ಹಾಲನ್ನ ಕಳಕೊಂಡು ಹರಗೂದೆ ಚೆಲುವ, ಕಂಡ್ಯ ಕಂಡೇನ ಚೆಲುವ, ನಂಜಾಣತನವ ಕೇಳೋ ಕೇಳೇನ ಬಸವ. ಧನ್ಯವಾದಗಳು.
1: ಧನ್ಯವಾದಗಳು ಲಕ್ಷ್ಮಿ ಅವರೇ. ಹಲೋ ಹಲೋ, ಹೇಳಿ ಪವಿತ್ರ ಅವರೇ.
2: ಸುಮಿತ್ರ
1: ಹೇಳಿ. ಸುಮಿತ್ರ ಅವರೇ, ಒಂದು ಗೀತೆಯನ್ನ.
2: ಹೃದಯ ಧನ್ಯವಾದ.
1: ಧನ್ಯವಾದ ಸುಮಿತ್ರ ಅವರ. ಹಲೋ
3: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ, ಯಾರು
2: ಮಾತಾಡ್ತಾರೆ?

0: ಸರ್ವಮಂಗಳ ಪಾಮವಿನಾಶಿನಿ ಶರಣರ ತಾಯೇ ತಾಮುಂದೇಂದ್ರಿ ಶಂಕರಿ ಸಾರ್ವರಿ ಶ್ರೀ ಭುವನಿ.
1: ಧನ್ಯವಾದ ಸರ್.
2: ಧನ್ಯವಾದ ಅಭಿನವ್ ಅವರೇ, ನಮಸ್ಕಾರ. ಹಲೋ
3: ಹಲೋ
2: ಹಲೋ, ಹೇಳಿ, ಯಾರು ಮಾತಾಡ್ತಾ ಇರೋದು?
3: ಭದ್ರಾವತಿಯಿಂದ ನರೇಂದ್ರ ಕೋರ್ಪಡೆ.
2: ಹೇಳಿ ನರೇಂದ್ರ ಕೋರ್ಪಡೆ, ಹಾಡು ಹೇಳಿ.
3: ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಹೆಡೆ ಹೆಡೆಯ ಸಾಲು ಕುರುಲ್ಲ, ಮುಡಿ ನಿಂತ ಹೂವು ಮೇಲೆಲ್ಲ, ತೆರೆ ತೆರೆಯ ಹೊರಳು ಕುರುಳೆಲ್ಲ, ಸುಳಿ ಮಿಂಚು ಕಣ್ಣು ಹೊರಳೆಲ್ಲ, ತೆರೆ ತೆರೆಯ ಹೊರಳು ಕುರುಳೆಲ್ಲ, ಸುಳಿ ಮಿಂಚು ಕಣ್ಣು ಹೊರಳೆಲ್ಲ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಎದೆ ಮತ್ತ ನಿಂತ ಹೂ ಬಳ್ಳಿ.

0: ಎಷ್ಟೊಂದು ಹೂವು ಅದರಲ್ಲಿ ಬಳ್ಳಿ, ಎಷ್ಟೊಂದು ಹೂವು ಅದರಲ್ಲಿ ಉಸಿರುಸಿರು ಮಗ್ಗು ಹೂವೆಲ್ಲ ಈ ಬಳ್ಳಿ ಬೆಳಕು ಬದುಕೆಲ್ಲ, ಉಸಿರುಸಿರು ಮಗ್ಗು ಹೂವೆಲ್ಲ ಈ ಬಳ್ಳಿ ಬೆಳಕು ಬದುಕೆಲ್ಲ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಧನ್ಯವಾದಗಳು ಸರ್.
1: ಧನ್ಯವಾದಗಳು.
2: ಹಲೋ.
1: ಹಲೋ ಹೇಳಿ, ಯಾರು ಮಾತಾಡ್ತಾ ಇರೋದು?
2: ಭದ್ರಾವತಿಯಿಂದ ಪುಷ್ಪ.
1: ಹೇಳಿ ಪುಷ್ಪ ಅವರೇ, ಒಂದು ತಮ್ಗೆ ಇಷ್ಟ ಬಂದಾಗಿದೆ.
2: ಹಾ,

0: Thank you,
1: sir. Thank you, Pushpura. ಹಲೋ
2: ಹಲೋ
1: ಹಲೋ ಹೇಳಿ, ಯಾರು ಮಾತಾಡ್ತಾ ಇರೋದು?
2: ಶ್ರೀಧರ್ ಮಾತಾಡೋದು.
1: ಹೇಳಿ ಶ್ರೀಧರ್ ಅವರು, ಒಂದು ಗೀತೆಯನ್ನ.
2: ಮನೆಯೇ ಮಂತ್ರಾಲಯ, ಮನಸ್ಸಿಗೆ ದೇವಾಲಯ, ಮನೆಯೇ ಮಂತ್ರಾಲಯ, ಮನಸ್ಸಿಗೆ ದೇವಾಲಯ. ದೇವರು ಏನು ಸ್ವರೂಪ, ಪ್ರೀತಿ ಮಾತೆ ನನ್ನ ದೀಪ, ಹರಿತು ಬಾಲ ಮನೆಯೇ ಮಂತ್ರಾಲಯ, ಮನಸ್ಸಿಗೆ ದೇವಾಲಯ. ಆನಂದ

0: ತಾಯಿ ಕೃಪೆಯಲ್ಲಿ ಪ್ರೇಮವ ಮಗನಲ್ಲಿ ಕನೆಗೆ ಬಂದು ಮನೆ ಮಂತ್ರಾಯ ಮನಸಿ ದೇವಾಲಯ ದೇವರು ಪ್ರೇಮ ಮಾತಿ ತಾದಿ ಹರಿ
1: ಥ್ಯಾಂಕ್ ಯು ಶ್ರೀಧರ್ ಅವರೇ. ಹಲೋ
2: ಹಲೋ ಸರ್
1: ಹೇಳಿ, ಯಾರು ಮಾತಾಡ್ತಾ ಇರೋದು?
2: ಹಲೋ, ಸುಮಲ್ದಿಂದ
1: ಹೇಳಿ. ಹೇಳಿ,
2: ಬಮ್ಮನ್ಗಟ್ಟೆಯಿಂದ ಮಾತಾಡ್ತಿದ್ದೀವಿ.
1: ತಮ್ಮ ಹೆಸರು?
2: ನನ್ನ ಹೆಸರು ರಾಯೇಶ್ ಅಂತ ಹೇಳ್ಬಿಟ್ಟು.
1: ಹೇಳಿ ರಾಯ್ ಅವರೇ.
2: ಸರ್, ರವಿಚಂದ್ರ ಸಾಂಗ್
1: ಹೇಳಿ.
2: ರವಿಚಂದ್ರ ಸಾಂಗ್ ಹೇಳ್ಬೇಕು. ರವಿಚಂದ್ರ ಸಾಂಗ್ ಬೇಕು ಹಾಡ್ಲಾ?
1: ಹೇಳಿ.
2: ರಾಜ ರಾಜ

0: हेलो
1: सर, नमस्ते सर, शुभमंगल सर, सतीश सर, सतीश
0: ಹೇಳಿ ಸತೀಶ್ ಅವರೇ, ಒಂದು ಗೀತೆಯನ್ನ.
1: ಸರ್, ಒಂದು ಅಮೃತ ವರ್ಷ ಹಾಡ್ತೀನಿ ಸರ್. ಒಂದು

0: Really?
1: ಸುಂದರ ಬೆಳದಿಂಗ ನದಿ ತಂಪಿನ ಅಂಗಳದಲ್ಲಿ ಹೃದಯದ ಪಾಳದಲ್ಲಿ ಮೌನವೇ ಮತಿರೇ ಭಾವವು ನಿನ್ನಲ್ಲಿ ಮಗದ ಕವಿತಿಯಲ್ಲಿಯೋ ಸುಂದರ ಬೆಳದಿಂಗ ನದಿ ತಂಪಿನ ಅಂಗಳದಲ್ಲಿ ನಿನ್ನ ನಡುಗಿನ ದೇವಿ ದಿನ ದಿನ ಹಾಡಲು ಕುಳಿತಿರುವೆ ಮನ ಮನ ತಗೋತರ ನಿನ್ನ ಕಣ್ಣು
0: ಹೇಳಿ ಸತೀಶ್ ಅವರ
2: ಬರ್ತಾಲ ಮುಂದೆ.
0: ಸರಿ ಸತೀಶ್ ಅವರ, ಧನ್ಯವಾದ. ಹಲೋ,
3: ಹಲೋ,
0: ಹೇಳಿ. ಯಾರು
3: ಮಾತಾಡ್ತಾ?
0: ನಮಸ್ಕಾರ,
3: ಮಂಜುಳಾ ಸರ್ವಿಸ್.
0: ಹೇಳಿ ಮಂಜುಳಾ ಅವರೇ.
3: ವಾಣಿ ತುಂಗಾ ತೀರಲಿ ಹಾರಿಣಿ ಶೃಂಗೇರಿ ಪುರವಾಣಿ ವಾಣಿ ತುಂಗಾ ತೀರಲಿ ಹಾರಿಣಿ ಶೃಂಗೇರಿ ಪುರವಾ ಶಾರದ ಮಾಮುದ್ದೆ ಇವಳೆ ಪಾಣಿ ವಾಣಿ ತುಂಗಾ ತೀರ ವಿಹಾರಿ ಶೃಂಗೇರಿ ಪುರವಾ ಆದಿಶಂಕರ ಅರ್ಚಿತೆ ಮಧುರೇ ನಾದ ಪ್ರಿಯೇ ನವಮಯ ವೇದ ಆಗಮದ ವಿದ್ಯಾ ಯೋಗ ವಿಚಾರಿ ಇವಳೆ ವಿಣಿ ವಾಣಿ ತುಂಗಾ ತೀರ ವಿಹಾರಿ ಶೃಂಗೇರಿ
0: ಒಳ್ಳೆಯದು ಮಂಜುಳಾ ಅವರು, ಧನ್ಯವಾದ. ಹಲೋ,
2: ಹಲೋ,
0: ಹೇಳಿ. ಯಾರು ಮಾತಾಡ್ತಾರಮ್ಮ?
2: ನಮಸ್ತೆ,
0: ಹೇಳಿ ಜೈನ್ ಅವರೇ. ಹೌದು ಸುಬ್ರಹ್ಮಣ್ಯ ಅವರು, ಹೇಳಿ.
2: ಸರಿ ಸರ್, ಆಯ್ತು. ನಾನು ಪ್ರೇಮಲಕೊಂಡ ಟಿಕೆಟ್ ತಗೊಂಡಿದ್ದೀನಿ ಸರ್. ಚೆಲುವೆ ಬಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಟ್ಟೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ, ಮನಸ್ಸಿನ ಆಸೆ ಹೇಳಲೇನು, ಮುತ್ತಾದ ಬೊಂಬೆ ನೀನು, ಮುತ್ತಂತ ಎಂದು ನೀನು, ನನಗೆ ಜೋಡಿ ಅಲ್ಲವೇನು. ಚೆಲುವ ಬಂದು ಹೇಳ್ತೀನಿ, ಇಲ್ಲ ಅಂದ್ರೆ ಕೇಳ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಹೇಳೋ ಕೆಲಸ ಮಾಡ್ತೀಯ, ನಿಜವಾದ ಗಂಡೆ ಆದ್ರೆ ನೀನು, ಹೆಣ್ಣನ್ನ ಗೆಲ್ಲೋ ನೀನು, ಮನಸ್ಸನ್ನ ಕಟ್ಟಿಯೋ ನೀನು, ಆಮೇಲೆ ಪ್ರೀತಿ ಅಲ್ಲವೇನು. ನಿನ್ನ ಪ್ರೀತಿ ಗೆಲ್ಲೋಕೆ ಪ್ರಾಣವನ್ನೇ ಕೊಡ್ತೀನಿ. ಹೌದಾ? ಐದ ಪರವಾಗಿಲ್ವೇ, ನಿನ್ನ ಮನಸ್ಸು ಕದಿಯೋಕೆ ಏಳು ಜನ್ಮ ಕಳ್ತೀನಿ. ಹೌದಾ? ಹಾಗಾದ್ರೆ ಪರವಾಗಿಲ್ವೇ, ಪ್ರೀತಿಗಾಗಿ ಲೋಕವನ್ನೇ ಜಯಿಸಬಲ್ಲೇನಾ,
1: ಹೌದ ವೀರ ಜೋ ಕುಮಾರ್ ಮಾತನಿದ್ವೇನಾ.

कृपा सागरदा अन्यनारायणे अन्यनारायणे।

ಜಗಕಾರಿ ಜಲಿ

0: ಸಣ್ಮುಗ ಗಣಪತಿ ಶ್ರೀವರ ಮಹಾದೇವಿ ಶರಣಾಗಿ ಪೊಯ್ಯುವುದಿಲ್ಲ ಶಿವರೇ
1: ಧನ್ಯವಾದಗಳು ಅವರೇ. ಹಲೋ ಹಲೋ,
2: ನಮಸ್ಕಾರ ಸರ್.
1: ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಸುರೇಶ್ ಭಟ್, ಸೌರಿ ಬಿದ್ನೂರು.
1: ಹೇಳಿ ಸುರೇಶ್ ಅವರ ಒಂದು ಗೀತೆಯನ್ನ ತಮ್ಗೆ ಇಷ್ಟ ಬಂದಿದ್ದು.
2: ನೀ ನಗುತ್ತಿರೇ ಹೂ ಹರಳುವುದು, ನೀ ನಡೆದರೆ ಲತೆಯು ಬಳಸುವುದು, ಪ್ರೇಮ ಗೀತೆ ಹಾಡಿದಾಗ, ಪ್ರೇಮ ಗೀತೆ ಹಾಡಿದಾಗ ಹೋಗಿವೆ ಕೂಡ ನಾಟುವುದು, ತಿಳುವೆಯೇ ಎಲ್ಲ ನೋಡಲು ಮಾತುಗೆ ಬರೆದವನು ಬರೆಯುತ್ತ ಹೊತ್ತ ಕವಿತೆಯ ಹಾಡುವ ನೋಡಿ ಅಂದವನು ತೆಲುವೇ ನಿನ್ನ ನೋಡಲು. ನಮಸ್ಕಾರ ಸರ್.
1: ನಮಸ್ಕಾರ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹೇಳಿ ಗಣಪತಿ ಅವರೇ. ತಮ್ದೇ ಕೊನೆಯ ಕರೆ, ಕೊನೆಯ ಹಾಡು.
3: ಯಾವ ಹಾಡು?
1: ತಮ್ಗೆ ಇಷ್ಟ ಬಂದ ಹಾಡು ಹೇಳಿ.
3: ಲಾಲಿ ಲಾಲಿ ಸುಕುಮಾರ ಮದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ ಮದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನಿ ಆಧಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನಿ ಆಧಾರ, ಹತ್ತು ಜನುಮಗಳ ಪುಣ್ಯದ ಫಲವು ಮುಕ್ತಂತೆ ಬಂದೆ, ಹತ್ತು ಜನುಮಗಳ ಪುಣ್ಯದ ಮುಕ್ತಂತೆ ಬಂದೆ, ಹೆತ್ತ ತಾಯಿಗೆ ಎಂದು ಕಾಣದ ಆನಂದ ತಂದೆ.

0: ತಾಯಿಗೆ ಎಂದೂ ಕಾಣದ ಆನಂದ ತಂದೆ, ಆನಂದ ತಂದೆ, ಆನಂದ ತಂದೆ, ಲಾಲಿ ಲಾಲಿ ಸುಕುಮಾರ ಲಾಲಿ ಮದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ ಮದ್ದು ಬಂಗಾರ. ಧನ್ಯವಾದಗಳು.
1: ಧನ್ಯವಾದಗಳು ಗಣಪತಿ ಅವರೇ.

ಆಕಾಶವಾಣಿ ಭದ್ರಾವತಿಯನ್ನು ಮುಂದೆ ಕೇಳಿ ಭಾವಗೀತೆಗಳು.

0: ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಕುರುಬನ ರಾಣಿ ಹಾಗೂ ಬೇತಾಬ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಈ ಚಿತ್ರದ ಗೀತೆ.
1: ಒಂದೂರು ತಲೆ ಮ್ಯಾಗೆ ಒಂದೂರು ಮಲಗಾಕೆ ಬೂಂತಾಯಿ ಮಂಜ ಕೈ ಹಿಡ್ದಳ್ ಪೊಟ್ಟ ನಂಜಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಯುಗ ಚಿತ್ರದ ಗೀತೆ, ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ಶ್ರೀನಿವಾಸ್ ಕೈಲಾಶ್ ಕೇರ್.

ಎಲ್ ಎನ್ ಶಾಸ್ತ್ರಿ ಅವರ ಸ್ವರದಲ್ಲಿ ಮಲ್ಲ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಬಿಸಿ ಬಿಸಿ ಚಿತ್ರದ ಗೀತೆ. ಹಾಡಿದ್ದಾರೆ ನಂದಿತಾ ಮತ್ತು ಶಾಸ್ತ್ರಿ.

ರಾಜೇಶ್ ಕೃಷ್ಣನ್ ಅವರ ಸ್ವರದಲ್ಲಿ ಆಂಧ್ರ ಎಂಡತಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಮಸಾಲಾ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರಾ.

ಇದುವರೆಗೆ FM 101.4 ತರಂಗಾಂತರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಈ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 103.5 ಹಾಗೂ FM 101.4 ಮತ್ತು ಮಿಡಿವೇವ್ 600 ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮಲಯ ಮಾರುತ ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿ ಜಯರಾಮ್ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಅಕ್ಕಾ ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲ್ರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿ ನಂದು, ಬಜೆಟ್ ನಿಂದು.

0: ಹೇಳುತ್ತೆ.
1: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪ್ರಸಾರ ಮಾಡಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶಗಳನ್ನು ಓದಾದ್ರೆ, ಬಾನುಲಿ ಬಂಧು ಪ್ರತಿಮಾ ಮೇಡಮ್ಗೆ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕೂಡ ನಮ್ಮ ಪ್ರೀತಿಯ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಸಂಜೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ. ಸುಂದರವಾದ ನಿರೂಪಣೆ ಅಂದ್ರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ. ಮೊದಲ ಮೊದಲ ಸಲ ಚಿತ್ರದ ಗೀತೆ ಹಾಡುಗಳು ತುಂಬಾ ಇಷ್ಟವಾಯಿತು, ಧನ್ಯವಾದಗಳು ಅಂತ ಹೇಳಿ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ರೆ, ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ಸಂಜೆ. ಹಾಗೆ ಬಾನಲಿ ಬಂದು ಪ್ರತಿಮಾ ಮೇಡಮ್ ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ, ಕೇಳಲು ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಗೌರಮ್ಮ ಹಾವೇರಿಯಿಂದ. ಹಾಗೆ ಚಿತ್ರ ಶಿವಕುಮಾರ್ ಅವರು ಉಸ್ಮಾನಿಯ ಭದ್ರಾವತಿಯಿಂದ, ನಮಸ್ಕಾರ ಮೇಡಮ್, ಶುಭ ಸಂಜೆ. ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಿಮ್ಮ ಸ್ವಚ್ಛ ನಿರೂಪಣೆಯೊಂದಿಗೆ ಪ್ರಸಾರವಾಗುತ್ತಿರುವ ಹಾಡುಗಳು ಸುಮಧುರವಾಗಿದೆ, ಎಲ್ಲಾ ಹಾಡುಗಳು ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಹಾಗೆ ಪ್ರೀತಿಯ ಪ್ರತಿಮಾ ಎಚ್ ಎಸ್ ಮೇಡಮ್ ಅವರಿಗೆ ನಮ್ಮ ನಮಸ್ಕಾರಗಳು ಹಾಗೂ ಶುಭ ಸಂಜೆ ಅಂತ ಹೇಳಿ ರಾಘವಮಿಯನೇ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈ ಎಂದು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸಾಗುವ ದಾರಿಯಲ್ಲಿ ಚಿತ್ರದ ಗೀತೆ ಹಾಡಿದರೆ ರಾಜೇಶ್ ಕೃಷ್ಣನ್.

ಅನುರಾಧ ಭಟ್ ಮತ್ತು ರಾಜೇಶ್ ಕೃಷ್ಣನ್ ಅವರ ಜೋಡಿ ಸ್ವರದಲ್ಲಿ ದ ವಿಲನ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆ ಪ್ರಸಾರ ಮಾಡಲಿಕ್ಕಿಂತ ಮುಂಚೆ ವಾಟ್ಸ್ಆಪ್ ಸಂದೇಶಗಳನ್ನ ನೋಡೋದಾದ್ರೆ, ಮಹೇಶ್ವರಿ ಅವರು ಕಾಗೆಹಳ್ಳದಿಂದ, ಶುಭ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ನಿರೂಪಣೆ ಜೊತೆಯಲ್ಲಿ ಚಿತ್ರಗೀತೆಗಳು ಚೆನ್ನಾಗಿದೆ ಮೇಡಮ್, ಧನ್ಯವಾದಗಳು ಅಂತ ಹೇಳಿ ಕಳಿಸಿದ್ರೆ, ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಶುಭ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಸ್ವಾಗತ, ನಮಸ್ಕಾರ ಮೇಡಮ್, ಕಾರ್ಯಕ್ರಮಗಳು ಚೆನ್ನಾಗಿ ಮುಡಿಬರುತ್ತೆ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶುಭ ಸಂಜೆ ಆಕಾಶವಾಣಿ ಪ್ರಸಾರ ಆಗುತ್ತಿರುವ ಎಲ್ಲಾ ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿ ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಶುಭ ಸಂಜೆಯ ಚಿತ್ರಗೀತೆಗಳು ಚೆನ್ನಾಗಿ ಕೇಳಿ ಬರ್ತೀವಿ ಪ್ರಸಾರಕ್ಕೆ, ಧನ್ಯವಾದಗಳು ಅಂತ ಹೇಳಿ ಪ್ರಕಾಶ್ ಕರ್ಣಂ ಅವರು ಮೈದೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಹಾಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ, ಚಿತ್ರದ ಗೀತೆ ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ, ಸಾಹಿತ್ಯ ಉಪೇಂದ್ರ ಅವರದು, ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

ಮುಂದಿನ ಗೀತೆ ಪ್ರಸಾರ ಮಾಡಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶಗಳು ಬಂದಿದೆ ನೋಡುವುದಾದ್ರೆ. ಶುಭ ಸಂಜೆ ಮೇಡಮ್, ಕಾಫಿ ಆಯ್ತಾ? ನಿಮ್ಮ ನಿರೂಪಣೆ ಎಲ್ಲ ಕನ್ನಡ ಹಾಡುಗಳು ಸೂಪರ್ ಆಗಿ ಮೂಡಿ ಬರ್ತೀವಿ, ಧನ್ಯವಾದಗಳು ಅಂತ ಹೇಳಿ ಮಯೂರ್ಕೋಟಿ ಜನಪುರ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಮೇಡಮ್, ಈ ಶುಭ ಸಂಜೆಯ ಒಂದು ಶುಭ ವಾತಾವರಣದಲ್ಲಿ ಒಳ್ಳೊಳ್ಳೆ ಮಧುರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ನಾನು ಕೂಡ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಶುಭ ಸಂಜೆ ಅಂತ ಹೇಳಿ ಬ್ರಹ್ಮಾನಂದ ರಾನಡಿ ಅವರು ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ರೆ, ಶ್ರೀ ಓಳಿ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಆಲ್ ಸಾಂಗ್ಸ್ ವೆರಿ ಸೂಪರ್, ನಿಮ್ಮ ನಿರೂಪಣೆ ತುಂಬಾ ಇಷ್ಟ ಆಯ್ತು ರೀ, ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಅನಿಲ್ ಕುಮಾರ್ ಕಡಕನಹಳ್ಳಿ ಹಿರೇಕೆರೆ ತಾಲೂಕಿನಿಂದ, ನಮಸ್ತೆ ಮೇಡಮ್, ನಿಮ್ಮ ಆಯ್ಕೆಯ ಚಿತ್ರಗೀತೆಗಳು ತುಂಬಾ ಸೊಗಸಾಗಿವೆ, ಚಿತ್ರದ ಹಾಡು ತುಂಬಾ ಚೆನ್ನಾಗಿತ್ತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಕಳಿಸಿದ್ರೆ, ಶ್ರೇಯಸ್ ವಿ ಶೇಟ್, ವೈಭವ್, ಜ್ಯೋತಿ ವಿ ಶೇಟ್, ವೆಂಕಟೇಶ್ ಆರ್ ಶೇಟ್, ಶುಭ ಸಂಜೆ ಮೇಡಮ್, ಹಾಡುಗಳು ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿಂದ, ಇದೀಗ ಪ್ರಸಾರವಾದ ಅಶ್ ಚಿತ್ರದ ಹಾಡು ಬಹಳ ವಿಶೇಷವಾಗಿತ್ತು ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದಗಳು. ಹಾಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಭಜರಂಗಿ ಚಿತ್ರದ ಗೀತೆ ಹಾಡಿದ್ದಾರೆ ಕಾರ್ತಿಕ್.

ಕಾರ್ಯಕ್ರಮದ ಕಡೆಯದಾಗಿ ಭಾಗ್ಯದ ಲಕ್ಷ್ಮೀ ಪಾರಮ್ಮ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕೇಳಿ ಬಂದ ಸ್ವರ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದಾಗಿತ್ತು. ಹಾಗೆ ವಾಟ್ಸ್ಆಪ್ ಸಂದೇಶಗಳು ಕೂಡ ಬಂದಿದೆ. ಗುಡ್ ಈವ್ನಿಂಗ್ ಮೇಡಮ್, ಕಾಫಿ ಆಯ್ತಾ? ಈವ್ನಿಂಗ್ ಪ್ರೋಗ್ರಾಮ್, ಕನ್ನಡ ಸಾಂಗ್ಸ್ ಎಲ್ಲ ಸೂಪರ್ ಅಂತ ಹೇಳಿ ರೇಖಾ, ಶ್ರೇಯಾ, ಗುಜ್ಜಾರ್, ಸಿದ್ದಾಪುರ, ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ರೆ. ಮುಸ್ಸಂಜಿ ಶುಭಾಶಯಗಳು ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತೀವಿ ನಾವು. ಉತ್ತ ಕಾಲೋನಿ ಭದ್ರಾವತಿಯಿಂದ ಎಲ್ಲೇ ಕೂಡ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸದಾಶಿವಪ್ಪ ಮಂಡಘಟ್ಟದಿಂದ, ಮೇಡಮ್ ನಮಸ್ತೆ, ಇದೀಗ ಪ್ರಸಾರವಾದ ಚಿತ್ರ ಗೀತೆಗಳು ಚೆನ್ನಾಗಿದ್ವು ಅಂತ ಹೇಳಿ ಕಳಿಸಿದ್ರೆ. ವೆಂಕಟೇಶ್ ಶೇಟ್, ಜ್ಯೋತಿ ವಿ ಶೇಟ್, ಅಪೇಕ್ಷಾ ವಿ ಶೇಟ್, ಶ್ರೇಯಾಸ್ ವಿ ಶೇಟ್, ವೈಭವ್, ಬ್ರಹ್ಮಪ್ಪ ನಗರ, ಶಿವಮೊಗ್ಗ, ಶುಭ ಸಂಜೆ ಮೇಡಮ್, ಕಾಫಿ ಆಯ್ತಾ ಮೇಡಮ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಆಕಾಶವಾಣಿ ಭದ್ರಾವತಿ ಸಂಜೆಯ ಸ್ವಾಗತ, ಈಗ ಮೂಡಿ ಬರ್ತಿರುವ ಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಕಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಅಂತ ಹೇಳಿ ಕೆರೆಬೀರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರ ಹೊಸಗಡದೇವರು ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾರೆ, ಹಾಗೆ ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದ್ರಿ. ಮತ್ತೆ ಚಿತ್ರಗೀತೆಗಳನ್ನ ಈ ರಾತ್ರಿ 8 ಗಂಟೆಗೆ ಪ್ರಸಾರ ಮಾಡುತ್ತೇವೆ.

0: ಕುಂದ್ಕೊಳ್ಳೆ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMA ಶಿವಮೊಗ್ಗ ಶಾಖೆ.

0: ಶಿವಮೊಗ್ಗ ಮಾಚೇನಹಳ್ಳಿಯಲ್ಲಿರುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಅಂದರೆ ಜಿಟಿಟಿಸಿಯಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಆಗಿರುವ ಅಭ್ಯರ್ಥಿಗಳಿಂದ ಡಿಪ್ಲೊಮಾ ಇನ್ ಟೂಲ್ಸ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಕೋರ್ಸ್ಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಓದು ಹಾಗೂ ಉದ್ಯೋಗ ಎರಡಕ್ಕೂ ಖಾತ್ರಿ ನೀಡುವ ಜಿಟಿಟಿಸಿ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಿ ಅರ್ಜಿಗಳನ್ನು ಪಡೆಯಬಹುದು.
1: ಫೋನ್ ಸಂಖ್ಯೆ 9449 ಇನ್ನೊಂದು 9880410054.
2: ಸೇವಾ ಮಾಹಿತಿ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ ತಾಲೂಕಿನಲ್ಲಿ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಆಸಕ್ತಿ ಇರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-49 ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು ಮತ್ತು 8ನೇ ತರಗತಿ ಉತ್ತೀರ್ಣರಾಗಿರಬೇಕು ಮತ್ತು ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಹೊಂದಿದ್ದು, ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ತರಬೇತಿಗಳು ಹೀಗಿವೆ: ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ 35 ದಿನಗಳು, ಪ್ರಾರಂಭದ ದಿನಾಂಕ 11/5/2026, ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ ಇತ್ಯಾದಿ 12 ದಿನಗಳು, ಪ್ರಾರಂಭದ ದಿನಾಂಕ 14/5/2026, ಅಣಬೆ ಬೇಸಾಯ 10 ದಿನಗಳು, ಪ್ರಾರಂಭದ ದಿನಾಂಕ 20/5/2026. ತರಬೇತಿಯು ಪ್ರಾರಂಭವಾಗಲಿದ್ದು, ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಮತ್ತು ವೈದ್ಯನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು, ಪಿನ್ಕೋಡ್ ಸಂಖ್ಯೆ 577216. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9481995571 ಮತ್ತೊಂದು 9743429595 ಸಂಪರ್ಕಿಸಬಹುದು. ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬಾ, ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು.
1: ಆತ್ಮೀಯ ಕೇಳುಗರೆ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
2: ಬದುಕು ಜಟಕ ಬಂಡಿ
1: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ.

0: ಕುಂದ್ಕೊಳ್ಳೆ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.
3: ಐ ಲೆಕ್ಕ ಸಲೆ ಮೂಲ ಯಾವನ್ಗೂ ಹೇಳೋ.

0: বা ঘটতো।
1: ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಅವಲೋಕನ. ಬೆಂಗಳೂರು ಕೇಂದ್ರದಿಂದ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಚಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಮತ್ತು ಅದರ ಲಾಭಗಳ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆಯ ಬೇಸಾಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶರಣಪ್ಪ ಕುರಿಯವರೊಡನೆ ಸಂದರ್ಶನ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ. ಬಳಿಕ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿವಿರಿ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:30 ಕರೆಂಟ್ ಅಫೇರ್ಸ್, 10:00 ನಾಟಕ ಹನುಮನ ಮದುವೆ. ರಚನೆ ಶಶಿಕಲಾ ಚಂದ್ರಶೇಖರ್, ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್. 10:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ನಾಳೆ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ತುರುವನೂರು ಮಲ್ಲಿಕಾರ್ಜುನ್ ಎಂವಿ ಅವರಿಂದ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ, 6:35 ಕರುನಾಳ ಬಾಬಳಿಗೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುನಾಳ ಬಾಬಳಿಗೆ ಕಥನಗಳು, 6:40 ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ಸಮಗ್ರ ಕಳೆ ನಿರ್ವಹಣೆ ಕುರಿತು ಮಾಹಿತಿ ನೀಡುತ್ತಾರೆ ಶಿವಮೊಗ್ಗದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ರುದ್ರಗೌಡ, 6:45 ಹೆಲ್ತ್ ಅಂಡ್ ಆರೋಗ್ಯ ಸುತ್ತರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಲೋಯರ್ ಜಿಐ ಬ್ಲೀಡ್ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಅರುಣ್ ಕುಮಾರ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು. 7:15 ಶಿವಮೊಗ್ಗ ಜಿಲ್ಲಾ ಪ್ರವಾಸಿ ತಾಣದಲ್ಲಿ ಕಪಿಲ ಮುನಿಗಳ ತಾಣ, ದೈವವೃಂದ, ಮಡವತಿ, ಮನದುರ್ಗಾದೇವಿ, ನಾರ್ವೆಯ ಪ್ರಮುಖ ದೇವಾಲಯಗಳು, ಪ್ರಸ್ತುತಿ ಎಂಎಸ್ ಸುಂದರ್ ರಾಜ್. 7:25 ಮತ್ತು 8:30 ಚಿತ್ರಗೀತೆಗಳು, 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:35 ಭಾವಗೀತೆಗಳ ಕಾರ್ಯಕ್ರಮ, 10:00 ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ವಿಜ್ಞಾನ ರಸಪ್ರಶ್ನೆ ಮೂಡಿ ಬರಲಿದೆ. 11:00 ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನು ಕೇಳಿದ್ರಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಬಸ್ಸೂರಿನ ಮಲ್ಲಿಯಮ್ಮ ಮತ್ತು ತಂಡದವರಿಂದ ಗಂಗೆ ಸೋಬಾನೆ ಪದ ಕೇಳಿದ್ರಿ.

ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ ಕಾರ್ಯಚಟುವಟಿಕೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ, ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಎಚ್ಪಿವಿ ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಆರ್ಸಿಎಚ್ ಅಧಿಕಾರಿ ಡಾ ನಟರಾಜ್ ಅವರೊಂದಿಗೆ ಸಂದರ್ಶನ. ನಂತರ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞರಾದ ಡಾ ಕೇಶವರಾಜ್ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳ ಕಾರ್ಯಕ್ರಮ, 3:01 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 6 ಗಂಟೆಗೆ ಸೇವಾ ಮಾಹಿತಿ, 6:30ಕ್ಕೆ ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ, 6:51ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯನ್ನ ಪ್ರೀತಿಸಿ ಈ ಕುರಿತು ಪಂಕಜ್ ಡಿ ನಟರಾಜ್ ಅವರಿಂದ ಮಾಹಿತಿ. ನಂತರ ಕೃಷಿ ಒಳಸರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ. ಬಳಿಕ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ. ನಂತರ ಪರಿಸರ ಗೀತೆ ಕೇಳುವಿರಿ. ನಾಳೆ ರಾತ್ರಿ 7:45ಕ್ಕೆ ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ, 8 ಗಂಟೆಗೆ ಚಿತ್ರಗೀತೆಗಳು, 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 10 ಗಂಟೆಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮಜುಂದಾರ್ ಅವರಿಂದ ಸಂತೂರು ವಾದನ ಕೇಳಿದರೆ ದೆಹಲಿ ಕೇಂದ್ರದಿಂದ. ಇದುವರೆಗೆ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರುವ ಈ ಕಾರ್ಯಕ್ರಮಗಳ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ನಲ್ಲೂ ನೋಡಬಹುದು.

0: आवाजाही के लिए व्यापक द्विपक्षीय समझौते और समझौता ज्ञापन किए हैं तथा निष्पक्ष और नैतिक आवाजाही के लिए कई और अन्य समझौतों पर विचार किया जा रहा है। भारत का लक्ष्य अवैध पलायन, तस्करी और सामाजिक सुरक्षा में मौजूद कमियों जैसी चुनौतियों से निपटते हुए समावेशी, मानवीय और भविष्य के लिए तैयार ढांचे का निर्माण करना है।
1: प्रशासनेन उक्तं यत् सम्पूर्णे देशे गृहे एलपीजी इत्यस्य आपूर्तिः सुकरः अस्ति। कस्मिन्नपि वितरण संस्थायां शुष्कतायाः सूचना नास्ति। नवदिल्ल्याम् अन्तर मन्त्रालयीयं वार्तालापं सम्बोधयन्ति पेट्रोलियम प्राकृतिक गैस मन्त्रालयस्य सचिवः सुजाता शर्मा इत्येषा उक्तवती यत् प्रशासनस्य प्रयासः अस्ति यत् देशीय ग्राहकेभ्यः गैस इत्यस्य अभावः न भवेत् तथा च पश्चिम एशियायाः विकसित स्थितौ मूल्यानि स्थिराणि एव भवेयुः।
2: भारत सरकार ने ये कोशिश की अभी तक कि कोई प्राइस इंक्रीज ना हो और इसके लिए एक्साइज ड्यूटी भी कम की। इसके अलावा और भी बहुत सारे कदम लिए, जैसे कि रिफाइनरीज के अंदर एलपीजी प्रोडक्शन को इंक्रीज करना, पीएनजी कनेक्शंस को प्रमोट करना, हमारे फर्टिलाइजर प्लांट्स को भी धीरे धीरे बढ़ाया गया और अब लगभग 98% तक उनकी सप्लाई इंश्योर की गई है।
1: आकाशवाण्या स्वीय 90तमस्य वार्षिकोत्सवस्यावसरे अद्य राष्ट्रिय राजधान्यां मैराथन इत्यस्य आयोजनं कृतम्। प्रायः 3.5 किलोमीटर मितं मैराथन इत्येतत् आकाशवाणी भवनात् आरभ्य कृषिभवने, रेलभवने, आरबीआई भवने च भूत्वा पुनः आकाशवाण्याम् एव समाप्तम्। आकाशवाण्याः दूरदर्शनस्य प्रसारभारत्याः च कर्मचारिणः स्वीय परिवारस्य सदस्यैः च सह अस्यां मैराथन धावन प्रतियोगितायां भागं गृहीतवन्तः। सर्वे प्रतिभागिनः धावन समापन पदकं प्राप्तवन्तः। पुरुष महिला विभागयोः शीर्षत्रयेभ्यः धावकेभ्यः पारितोषकानि प्रदत्तानि। अस्माकं संवाददात्रानुसारं प्रसारभारत्याः सीईओ गौरव द्विवेदी, आकाशवाण्याः महानिर्देशकः राजीव कुमार जैनः च स्पर्धायै हरितध्वजं प्रदर्शितवन्तौ। भारतस्य सिमरनजीत कौर इत्येषा अद्य सांघाई नगरे आयोजितस्य आर्चरी वर्ल्ड कप स्टेज 2 इत्यस्मिन् महिलानां रिकर्व व्यक्तिगत स्पर्धायाः उपांत्य चक्रीय द्वन्द्वे प्रविष्टवती इति वार्ताः।
3: नमो मुंदिना कार्यक्रम इदीग आरंभ आकाशवाणी ಆಕಾಶವಾಣಿ ಅವಲೋಕನ ವಿಷಯ ಬಿಗ್ ಕ್ಯಾಟ್ಗಳ ಸಂರಕ್ಷಣೆಗಾಗಿ ಭಾರತದಲ್ಲಿ ಅಂತಾರಾಷ್ಟೀಯ ಶೃಂಗಸಭೆ. ಬರೆದವರು ಸಂತೋಷ್, ಓದುತ್ತಿರುವವರು ಲಿಂಗಾನಂದ. ಭಾರತದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಅಂತರ ಸರ್ಕಾರಿ ಅಂತಾರಾಷ್ಟೀಯ ಸಂಸ್ಥೆಯಾದ ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಒಕ್ಕೂಟ ಐಬಿಸಿಎ ಅನ್ನು ಸಿಂಹ, ಹುಲಿ, ಚಿರತೆ, ಹಿಮಚಿರತೆ, ಜಾಗ್ವಾರ್ ಮತ್ತು ಪುಮಾ ಮುಂತಾದ 7 ಬಿಗ್ ಕ್ಯಾಟ್ಗಳ ವಂಶದ ಸಂರಕ್ಷಣೆಗಾಗಿ ಸ್ಥಾಪಿಸಲಾಗಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದರ್ ಯಾದವ್ ಅವರು ನವದೆಹಲಿಯಲ್ಲಿ ಇತ್ತೀಚೆಗೆ 1ನೇ ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ 2026 ಇದರ ಭಾಗವಾಗಿ ಜಾಲತಾಣ ಮತ್ತು ಲಾಂಛನವನ್ನು ಬಿಡುಗಡೆ ಮಾಡಿದರು. ವಿಶ್ವದ ಮಹತ್ತರದ ಬಿಗ್ ಕ್ಯಾಟ್ಗಳ ಸಂರಕ್ಷಣೆಗೆ ಮೀಸಲಾಗಿರುವ ಈ ಶೃಂಗಸಭೆ ಒಂದು ಹೆಗ್ಗುರುತಾಗಿದೆ. ಭಾರತ 2026 ಜೂನ್ 1 ನವದೆಹಲಿಯಲ್ಲಿ ಮೊದಲ ಐಬಿಸಿಎ ಶೃಂಗಸಭೆಯನ್ನು ಆಯೋಜಿಸಲಿದೆ. ಇದರಲ್ಲಿ ಸದಸ್ಯ ರಾಷ್ಟಗಳು, ಸರ್ಕಾರದ ಮುಖ್ಯಸ್ಥರು ಮತ್ತು ವೀಕ್ಷಕ ರಾಷ್ಟಗಳ ಮುಖ್ಯಸ್ಥರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಗ್ ಕ್ಯಾಟ್ಗಳನ್ನು ಉಳಿಸಿ, ಮಾನವೀಯತೆಯನ್ನು ಉಳಿಸಿ, ಪರಿಸರ ವ್ಯವಸ್ಥೆಯನ್ನು ಉಳಿಸಿ ಎಂಬ ಪರಿಕಲ್ಪನೆಯಿಂದ ಮಾರ್ಗದರ್ಶಿಸಲ್ಪಟ್ಟ ಈ ಶೃಂಗಸಭೆ ಪ್ರಪಂಚದಾದ್ಯಂತ 400 ಹೆಚ್ಚು ಸಂರಕ್ಷಕರು, ನೀತಿ ನಿರೂಪಕರು, ವಿಜ್ಞಾನಿಗಳು, ಬಹುಪಕ್ಷೀಯ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮಿಗಳು ಮತ್ತು ಸಮುದಾಯ ಪ್ರತಿನಿಧಿಗಳನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುತ್ತದೆ. ಬಿಗ್ ಕ್ಯಾಟ್ ವಂಶದ ಸಂರಕ್ಷಣೆಯಲ್ಲಿ ಭಾರತದ ಪ್ರಯತ್ನ ಮತ್ತು ಪ್ರಯಾಣದ ಭಾಗವಾಗಿ ಈ ಶೃಂಗಸಭೆಯು ಬದ್ಧತೆ, ನಾವೀನ್ಯತೆ, ವೈಜ್ಞಾನಿಕ ನಿರ್ವಹಣೆ, ಸಾಂಸ್ಥಿಕ ಸಹಯೋಗ ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ಗುರುತಿಸಲ್ಪಟ್ಟಿದೆ. ಪ್ರಾಜೆಕ್ಟ್ ಟೈಗರ್ ಸೇರಿದಂತೆ ಸಿಂಹ, ಹಿಮಚಿರತೆ ಮತ್ತು ಚಿರತೆ ಸಂರಕ್ಷಣೆಗಾಗಿ ಹಲವಾರು ಉಪಕ್ರಮಗಳನ್ನು ಭಾರತ ಸರ್ಕಾರ ಯಶಸ್ವಿಯಾಗಿ ಜಾರಿಗೆ ತಂದಿದೆ. ಭಾರತದ ಅನುಭವ ಮತ್ತು ಜಾಗತಿಕ ಜವಾಬ್ದಾರಿಯ ಆಳವಾದ ಪ್ರಜ್ಞೆಯು 2023 ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಒಕ್ಕೂಟ ಐಬಿಸಿಎ ಅನ್ನು ಪ್ರಾರಂಭಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವವನ್ನು ಪ್ರೇರೇಪಿಸಿತು. ಐಬಿಸಿಎ 7 ಬಿಗ್ ಕ್ಯಾಟ್ ವಂಶಗಳ ನೆಲೆಯಾಗಿರುವ ದೇಶಗಳನ್ನು ಒಟ್ಟುಗೂಡಿಸುವ ಮೊದಲ ವೇದಿಕೆಯಾಗಿದೆ. ಇದು ಸಹಕಾರ, ಜ್ಞಾನ ಹಂಚಿಕೆ ಮತ್ತು ಪರಸ್ಪರ ಬೆಂಬಲದ ಮೂಲಕ ಸಂರಕ್ಷಣಾ ಸವಾಲುಗಳನ್ನು ಸಾಮೂಹಿಕವಾಗಿ ಪರಿಹರಿಸಬೇಕು ಎಂಬ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಮುಂಬರುವ ಶೃಂಗಸಭೆಯು ಜಾಗತಿಕ ಸಂರಕ್ಷಣಾ ರಾಜತಾಂತ್ರಿಕತೆಯಲ್ಲಿ ನಿರ್ಣಾಯಕ ಕ್ಷಣವಾಗಲಿದೆ. ಬಿಗ್ ಕ್ಯಾಟ್ಗಳ ವಂಶ ಸಂರಕ್ಷಣೆಯ ಭವಿಷ್ಯದ ಕುರಿತು ಚರ್ಚಿಸಲು ವಿಶ್ವ ನಾಯಕರು, ತಜ್ಞರು ಮತ್ತು ಪಾಲುದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಶೃಂಗಸಭೆಯು ಅಂತಾರಾಷ್ಟ್ರೀಯ ಪಾಲುದಾರಿಕೆಗಳನ್ನು ಬಲಪಡಿಸುತ್ತದೆ, ಸಹಕಾರವನ್ನು ಉತ್ತೇಜಿಸುತ್ತದೆ. ಬಿಗ್ ಕ್ಯಾಟ್ ವಂಶ ಶ್ರೇಣಿಯ ರಕ್ಷಣಾ ದೇಶಗಳ ನಡುವೆ ಸಾಮೂಹಿಕ ಕ್ರಮವನ್ನು ಪ್ರೇರೇಪಿಸುತ್ತದೆ ಹಾಗೂ ಜಾಗತಿಕ ಜೀವ ವೈವಿಧ್ಯ ಮತ್ತು ಹವಾಮಾನ ಗುರಿಗಳೊಂದಿಗೆ ಸಂರಕ್ಷಣಾ ಪ್ರಯತ್ನಗಳನ್ನು ಹೊಂದಿಸುತ್ತದೆ. ಮೊದಲ ಬಾರಿಗೆ ವಿಶ್ವ ನಾಯಕರು ಖಂಡಗಳಾದ್ಯಂತ ಬಿಗ್ ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತು ಚರ್ಚಿಸಲು ಪ್ರತ್ಯೇಕವಾಗಿ ಸಭೆ ಸೇರುತ್ತಾರೆ. ದೆಹಲಿ ಘೋಷಣೆ ಎಂಬ ಶೀರ್ಷಿಕೆಯ ಬಿಗ್ ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತಾದ ಮೊದಲ ಜಾಗತಿಕ ಘೋಷಣೆಯನ್ನು ಅಳವಡಿಸಿಕೊಳ್ಳುವುದು ಶೃಂಗಸಭೆಯ ಪ್ರಮುಖ ಅಂಶವಾಗಿದೆ. ಗಡಿಯಾಚೆಗಿನ ಸಹಕಾರವನ್ನು ಬಲಪಡಿಸುತ್ತದೆ ಮತ್ತು ಬಿಗ್ ಕ್ಯಾಟ್ಗಳು ಹಾಗೂ ಅವುಗಳ ಆವಾಸ ಸ್ಥಾನಗಳನ್ನು ಸಂರಕ್ಷಿಸಲು ಪ್ರಾದೇಶಿಕ ವಿಧಾನವನ್ನು ಉತ್ತೇಜಿಸುತ್ತದೆ. ಜೂನ್ 1 ಮತ್ತು 2 ರಂದು ತಾಂತ್ರಿಕ ಅಧಿವೇಶನಗಳು ನಡೆಯಲಿವೆ. ಇದರಲ್ಲಿ ಬಿಗ್ ಕ್ಯಾಟ್ ವಂಶಗಳ ಶ್ರೇಣಿಯ ಸಂರಕ್ಷಣೆಯ 95 ದೇಶಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು, ಸಂರಕ್ಷಣಾ ವೃತ್ತಿಪರರು, ತಜ್ಞರು ಮತ್ತು ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪ್ರಮುಖ ಸಂಸ್ಥೆಗಳು ಮತ್ತು ಪಾಲುದಾರರ ಸಹಯೋಗದೊಂದಿಗೆ ಬುಡಕಟ್ಟು ಕಲೆ, ಬಿಗ್ ಕ್ಯಾಟ್ಗಳ ಮೇಲಿನ ವರ್ಣಚಿತ್ರಗಳು, ಛಾಯಾಚಿತ್ರಗಳು, ಚಲನಚಿತ್ರಗಳು, ವರ್ಚುವಲ್ ರಿಯಾಲಿಟಿ ಅನುಭವಗಳು ಹಾಗೂ ಬಿಗ್ ಕ್ಯಾಟ್ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಭಾರತದ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳನ್ನು ಪ್ರದರ್ಶಿಸುವ ವಿಶಿಷ್ಟ ಪ್ರದರ್ಶನವನ್ನು ಸಹ ಈ ಸಂದರ್ಭದಲ್ಲಿ ಆಯೋಜಿಸಲಾಗಿದೆ. ಇನ್ನೊಂದೆಡೆ ಐಬಿಸಿಎ ಶೃಂಗಸಭೆಯ ಜಾಲತಾಣವು ಸಂಪರ್ಕ, ತೊಡಗಿಸಿಕೊಳ್ಳುವಿಕೆ ಮತ್ತು ಮಾಹಿತಿ ಹಂಚಿಕೆಗಾಗಿ ಮೀಸಲಾದ ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಶೃಂಗಸಭೆಯ ಅಧಿಕೃತ ಡಿಜಿಟಲ್ ವೇದಿಕೆಯಾಗಿ ಸಹ ಜಾಲತಾಣ ಕಾರ್ಯನಿರ್ವಹಿಸಲಿದೆ. ಇದು ಎಲ್ಲಾ ಸಂವಹನಗಳಲ್ಲಿ ಸ್ಥಿರತೆ, ದೃಢೀಕರಣ ಮತ್ತು ಸ್ಪಷ್ಟತೆಯನ್ನು ಖಚಿತಪಡಿಸುತ್ತದೆ. ಇದೇ ವೇಳೆ ಶೃಂಗಸಭೆಯ ದೃಷ್ಟಿಕೋನ, ಸಂರಕ್ಷಣಾ ನಿರೂಪಣೆ ಮತ್ತು ಜಾಗತಿಕ ಪ್ರಸ್ತುತತೆಯನ್ನು ಸೆರೆಹಿಡಿಯುವ ಅಧಿಕೃತ ಐಬಿಸಿಎ ಶೃಂಗಸಭೆ 2026 ಲಾಂಛನ ಚಿತ್ರ ಸಹ ಬಿಡುಗಡೆಯಾಗಲಿದೆ. ಸಾಮರಸ್ಯ, ಸಮತೋಲನ ಮತ್ತು ಪರಸ್ಪರ ಸಂಬಂಧ ಹೊಂದಿರುವ ಪರಿಸರ ವ್ಯವಸ್ಥೆಗಳನ್ನು ಐಬಿಸಿಎ ಶೃಂಗಸಭೆಯ ಲಾಂಛನ ಪ್ರತಿಬಿಂಬಿಸುತ್ತದೆ. ಅದರ ಮೂಲದಲ್ಲಿ 7 ಬಿಗ್ ಕ್ಯಾಟ್ ಪ್ರಭೇದಗಳನ್ನು ಒಳಗೊಂಡಿದೆ. ಇದು ಏಕತೆ ಮತ್ತು ಹಂಚಿಕೆಯ ಜವಾಬ್ದಾರಿಯನ್ನು ಸಂಕೇತಿಸುತ್ತದೆ ಮತ್ತು ಪ್ರಕೃತಿಯ 5 ಅಂಶಗಳನ್ನು ಪ್ರತಿನಿಧಿಸುವ ಕಮಲದಿಂದ ಪ್ರೇರಿತ ವಿನ್ಯಾಸದಿಂದ ಆವೃತವಾಗಿದೆ. ಐಬಿಸಿಎಯ ಭಾಗವಾಗಿರದ ಬಿಗ್ ಕ್ಯಾಟ್ ವಂಶ ಸಂರಕ್ಷಣಾ ದೇಶಗಳು ಈ ಪ್ರಭೇದಗಳ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಬಲವಾದ ಅಂತರ್ಗತ ಮತ್ತು ಕ್ರಿಯಾಶೀಲ ವೇದಿಕೆಯನ್ನು ನಿರ್ಮಿಸಬೇಕಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
4: ಇದುವರೆಗೂ ಅವಲೋಕನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.
5: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ 670 ಕಿಲೋ ಹರ್ಟ್ಸ್.
6: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
7: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
6: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
7: ಹಾಗಾದ್ರೆ ಸರಿಯಾದ ನಂಬರ್?
6: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
7: ನೀವು ಉಳಿಸಿ ಬಿಟ್ರಿ ಅಕ್ಕ,
6: ಕೆಲ್ಸದಿಂದಲ್ಲ.
7: ಮಾಡ್ತೀನಿ. RBI ಹೇಳುತ್ತೆ,
6: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ CBS BLR.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟು ಸಲ ಕರಿತೀಯ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
3: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
5: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
6: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
5: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
6: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈರುತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಎನ್ಎಚ್ಎ ಸಹಯೋಗದೊಂದಿಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ 2 ದಿನಗಳ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026ಕ್ಕೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇಂದು ಚಾಲನೆ ನೀಡಲಾಯಿತು. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಜಂಟಿ ಕಾರ್ಯದರ್ಶಿ ಜ್ಯೋತಿ ಯಾದವ್, ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಸರ್ಕಾರಗಳು ಸಾರ್ವಜನಿಕರಿಗೆ ಹಲವು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು, ಈ ಸೇವೆಗಳಲ್ಲಿ ತಂತ್ರಜ್ಞಾನ ಅಳವಡಿಸುವ ಮೂಲಕ ಇಡೀ ವೈದ್ಯಕೀಯ ವರ್ಗಕ್ಕೆ ತಲುಪುವಂತೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ದತ್ತಾಂಶ ಸಂಗ್ರಹಿಸಿದಲ್ಲಿ ಆರೋಗ್ಯ ಸೇವೆ ಸುಲಭವಾಗಿ ನೀಡಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಜ್ಯೋತಿ ಯಾದವ್ ಮಾತನಾಡಿ, ಆರೋಗ್ಯ ಕ್ಷೇತ್ರಗಳಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿಕೊಂಡಲ್ಲಿ ಸಾಕಷ್ಟು ನೆರವಾದರೂ ಹಲವು ಸವಾಲುಗಳು ಎದುರಾಗಲಿವೆ. ಹೊಸ ತಂತ್ರಜ್ಞಾನಗಳು ಬಂದರೂ ಮನುಷ್ಯ ಜ್ಞಾನ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಮಾತನಾಡಿ, ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿದಲ್ಲಿ ಸಾಮಾನ್ಯ ಜನರಿಗೆ ಸಾಕಷ್ಟು

0: ಮತ್ತಷ್ಟು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮೇವಿನ ಲಭ್ಯತೆ ಇದೆ ಎಂದು ಅಧಿಕಾರಿಗಳು ವರದಿ ನೀಡಿದ್ದಾರೆ ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರ ರಾಜ್ಯಕ್ಕೆ ಮೇವು ಸಾಗಾಟ ನಡೆಯುತ್ತಿದ್ದರೆ ಈ ಬಗ್ಗೆ ಪರಿಶೀಲನೆ ನಡೆಸಿ ತಡೆಯುವ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರವೇ ಗೊಂದಲದಲ್ಲಿದೆ, ಆದ್ದರಿಂದ ನರೇಗಾವನ್ನೇ ಮುಂದುವರೆಸಬೇಕೆಂದು ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ ಉದ್ಭವಿಸಿರುವ ರಾಜಕೀಯ ಬಿಕ್ಕಟ್ಟು ಮುಂದಿನ 2 ಅಥವಾ 3 ದಿನಗಳಲ್ಲಿ ಬಗೆಹರಿಯಬಹುದು ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಶೃಂಗೇರಿ ಮರು ಎಣಿಕೆ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ನ ಓಟ್ ಚೋರಿ ಚರ್ಚೆ ಅರ್ಥಹೀನ ಎಂದು ತಿಳಿಸಿದ್ದಾರೆ. ನೈರುತ್ಯ ರೈಲ್ವೆ ಸುರಕ್ಷತಾ ದಳ ಪ್ರಯಾಣಿಕರ ಸುರಕ್ಷತಾ ಅಭಿಯಾನವನ್ನು ತೀವ್ರಗೊಳಿಸಿ ಏಪ್ರಿಲ್ 2026ರಲ್ಲಿ 67 ಮಕ್ಕಳನ್ನು ರಕ್ಷಿಸಿ 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನು ವಶಪಡಿಸಿಕೊಂಡಿದೆ. ಏಪ್ರಿಲ್ 2026ರಲ್ಲಿ ನನ್ಹೆ ಫರಿಸ್ತೆ ಕಾರ್ಯಾಚರಣೆಯ ಅಡಿಯಲ್ಲಿ ನೈರುತ್ಯ ರೈಲ್ವೆಯು 12 ಹುಡುಗಿಯರು ಸೇರಿದಂತೆ 67 ಮಕ್ಕಳನ್ನು ರಕ್ಷಿಸಿದೆ. 36.62 ಲಕ್ಷ ಮೌಲ್ಯದ ಪ್ರಯಾಣಿಕರ ಕಳೆದು ಹೋದ ವಸ್ತುಗಳನ್ನು ತ್ವರಿತವಾಗಿ ವಶಪಡಿಸಿಕೊಂಡು ಹಿಂದಿರುಗಿಸಲಾಗಿದೆ. ಉಪಲಬ್ಧ ಕಾರ್ಯಾಚರಣೆಯಡಿಯಲ್ಲಿ 2,43,000 ರೂಪಾಯಿ ಮೌಲ್ಯದ ಟಿಕೆಟ್ಗಳನ್ನು ವಶಪಡಿಸಿಕೊಂಡಿದೆ. ಆಪರೇಷನ್ ಡಿಗ್ನಿಟಿ ಕಾರ್ಯಾಚರಣೆಯಡಿಯಲ್ಲಿ ಆರೈಕೆ ಮತ್ತು ರಕ್ಷಣೆಯ ಅಗತ್ಯವಿದ್ದ 3 ವೃದ್ಧರನ್ನು ರಕ್ಷಿಸಿ ಸಮರ್ಪಕ ಪರಿಶೀಲನೆಯ ನಂತರ ಅವರ ಕುಟುಂಬಗಳು ಹಾಗೂ ಎನ್ಜಿಒಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿಯನ್ನು ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ತಂತ್ರಾಂಶದಲ್ಲಿ ದಾಖಲಿಸುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಭಿವೃದ್ಧಿಪಡಿಸಿರುವ ಈ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ದೈನಂದಿನ ಹಾಜರಾತಿಯನ್ನು ತಂತ್ರಾಂಶದಲ್ಲಿ ನಮೂದಿಸಲು ಅಧಿಕಾರಿಗಳು ಹಾಗೂ ನೌಕರರು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ರಾಮನಗರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳಿಗೆ ನೀರು ಲಭಿಸಲಿದೆ. ಈ ಮೂಲಕ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬಹುದಾಗಿದೆ ಎಂದು ಸಂಸದ ಡಾ ಸಿಎನ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಲ್ಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಪೂರ್ಣಗೊಳ್ಳಲು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ. ಕಾಮಗಾರಿಗಳನ್ನು ಪೂರ್ಣಗೊಳಿಸದ ಗುತ್ತಿಗೆದಾರರಿಗೆ ಇದುವರೆಗೂ 65 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಸಭೆಗೆ ಮಾಹಿತಿ ನೀಡಿದರು. ಈ ವೇಳೆ ಜೆಜೆಎಂ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುವಂತೆ ಸಂಸದರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕ ಸ್ಪಂದನೆ ನೀಡಿದ್ದು, ಕಾಮಗಾರಿಯನ್ನು 2026-27 ಸಾಲಿನ ವಾರ್ಷಿಕ ಯೋಜನೆಯಲ್ಲಿ ಸೇರಿಸಲಾಗಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಈ ವಿಭಾಗ

0: ಭಾಗವು ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತಿದ್ದು ರಸ್ತೆ ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯನ್ನು ತುರ್ತಾಗಿ ಕೈಗೊಳ್ಳುವಂತೆ ಏಪ್ರಿಲ್ 15ರಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಕಾರ್ಯದರ್ಶಿ ವಿ ಉಮಾಶಂಕರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕಿಸುವ ಪ್ರಮುಖ ಮಾರ್ಗಗಳಲ್ಲಿ ರಾಷ್ಟೀಯ ಹೆದ್ದಾರಿ 150A ಕೂಡ ಒಂದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಉಂಟಾಗಬಹುದಾದ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲವೀಶ್ ಒರಡಿಯ ಸೂಚನೆ ನೀಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳು ತಮ್ಮ ಮೊಬೈಲ್ ಫೋನ್ಗಳನ್ನು 24 ಗಂಟೆಯೂ ಚಾಲ್ತಿಯಲ್ಲಿ ಇರಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಫೋನ್ ಸ್ವಿಚ್ ಆಫ್ ಮಾಡಬಾರದು. ಕೆಲ ಸಮಸ್ಯೆಗಳನ್ನು ದೂರವಾಣಿ ಮೂಲಕವೇ ತಕ್ಷಣ ಪರಿಹರಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸದ ಯದುವೀರ್ ಒಡೆಯರ್ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಇದೇ ವೇಳೆ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರದ ಕಂದಕೂರ ಗ್ರಾಮಕ್ಕೆ ನೂತನ ಪಿಯುಸಿ ಕಾಲೇಜು ಮಂಜರಾಗಿದ್ದು, ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದಲೇ ಹೆಚ್ಚಿನ ವಿದ್ಯಾರ್ಥಿ ದಾಖಲಾತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ನೈರುತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ದಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
2: ಬೆಟ್ಟ ಗುಡ್ಡ ಕೆರೆ ಕುಂಟೆ ಗಿಡ ಮರಗಳಿಲ್ಲದ ಊರು ಮರುಭೂಮಿ ಇದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ 670 ಕಿಲೋ ಹರ್ಟ್ಸ್.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ಅಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಮತ್ತು ಅದರ ಲಾಭಗಳ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗಿರಿಯ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶರಣಪ್ಪ ಕುರಿಯವರೊಂದಿಗೆ ಸಂದರ್ಶನ.
5: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಶರಣಪ್ಪ ಕುರಿಯವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಜೊತೆ ಇವತ್ತು ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ಯಾವ ರೀತಿ ತಯಾರಿಕೆ ಮಾಡಬಹುದು ಮತ್ತು ಅದರ ಒಂದು ಲಾಭಗಳು ಏನು ಅಂತನ್ನೋದನ್ನ ನಾವು ಇವತ್ತು ರೈತ ಬಾಂಧವರಿಗೆ ಸಂದರ್ಶನ ರೂಪದಲ್ಲಿ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಯಾಕೆಂತಂದ್ರೆ ನಾವು ನೋಡ್ತಾ ಇರ್ತೀವಿ ಇತ್ತಿತ್ತಲಿನ ದಿನಗಳಲ್ಲಿ ರಸ್ತೆ ಬದಿಗಳಲ್ಲಿ ಬೀಸಾಕಿರೋದು, ರಸ್ತೆ ಒಂದು ಗುಂಡಿಗಳಲ್ಲಿ ಬೀಸಾಕಿರೋದು, ಹಂಗೇನೆ ಅದು ಅಂದ್ರೆ ಈ ತಿಪ್ಪೆಯಲ್ಲಿ ಬೀಸಾಕಿರೋ ಹಾಗೆ ಹಾಕಿರೋದಿಲ್ಲ, ಸುಮ್ನೆ ಎಲ್ಲೋ ಒಂದು ಅಲ್ಲಿ ಬೀಸಾಕಿರ್ತಾರೆ. ಈ ತರ ಒಂದು ವೇಸ್ಟ್ ಮಾಡಿರ್ತಾರೆ ಈ ಅಡಿಕೆ ಸಿಪ್ಪೆನ. ಸೊ ಇದನ್ನ ಇವರು ಸಮೃದ್ಧವಾಗಿ ಇದರಿಂದ ನಾವು ಯಾವ ರೀತಿಯ ಗೊಬ್ಬರ ತಯಾರಿಕೆ ಮಾಡಬಹುದು ಅಂತನ್ನೋದನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್.
6: ನಮಸ್ಕಾರ ಸರ್. ಈಗ ಸರ್ ಆಲ್ರೆಡಿ ಹೇಳ್ದಂಗೆನತಿ ಇವತ್ತು ಅಡಿಕೆ ಸಿಪ್ಪೆ ಏನಾಗ್ತಾ ಇದೆ ಪರಿಸ್ಥಿತಿ ಏನತಿ, ಯಾಕಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂತ ಎಲ್ಲಾ ರೈತರು ಮತ್ತೆ ಈ ಭಾಗದಲ್ಲಿ ಎಲ್ಲಾ ರೈತಾಪಿ ವರ್ಗದ ಇಲ್ಲಿ ಜಮೀನುಗಳು ಎಲ್ಲ ಏನತಿ ಸುಮಾರು ಏನತಿ 60-70% ಏನತಿ ಪ್ರದೇಶ ಏನತಿ ಅಡಿಕೆ ಏನತಿ ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ಅಡಿಕೆ ಏನತಿ ಕಟಾವ್ ಆದ್ಮೇಲೆ ಅಡಿಕೆ ಏನತಿ ಚಾಣಿ ಮಾಡಿದ್ಮೇಲೆ ಏನತಿ ಅಡಿಕೆ ಸಿಪ್ಪೆ ಏನತಿ ಸಾಕಷ್ಟು ಏನತಿ ಸಂಪನ್ಮೂಲ ಏನತಿ ಬರ್ತಾ ಇದೆ. ಆ ಸಂಪನ್ಮೂಲಗಳು ಏನತಿ ಇವತ್ತು ಜಾಗ ಏನತಿ ಅವ್ರ ತೋಟದಲ್ಲಿ ಖಾಲಿ ಇಲ್ಲ ಅಂತಂದ ಏನ್ ಮಾಡ್ತಾರೆ, ಅಲ್ಲಲ್ಲಿ ರೋಡ್ ಪಕ್ಕದಲ್ಲಿ ಏನತಿ ರಸ್ತೆ ಬದಿಯಲ್ಲಿ ಮತ್ತೆ ಎಲ್ಲೋ ನೀರಿನತಿ ನಿಲ್ತಕ್ಕಂತ ಜಾಗದಲ್ಲಿ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ತೋಟಗಳಲ್ಲಿ ಬಿಟ್ಟು ಬೇರೆ ಕಡೆ ಏನತಿ ಎಸ್ದ್ಬಿಟ್ಟು ಅದನ್ನ ಬೆಂಕಿ ಏನತಿ ಹಚ್ಚೋದು, ಅದನ್ನ ಸುಡೋದೇನತಿ, ಅದ್ರ ಸುಡೋದ್ರಿಂದ ಏನತಿ ಸಾಕಷ್ಟು ಹಾನಿ ಆಗ್ತಾ ಇದೆ. ಸಾಕಷ್ಟು ಹಾನಿ ಅಂತಂದ್ರೆ ಇವತ್ತು ನೀವು ಎಲ್ಲರೂ ಅನುಭವಿಸ್ತಾ ಇದ್ರಿ, ವರ್ಷಕ್ಕಿಂತ ವರ್ಷ ಏನತಿ ತಾಪಮಾನ ಏರಿಕೆ ಇರಬಹುದು, ಅದರಲ್ಲಿದ್ದ ಏನತಿ ರಸ್ತೆಗಳಲ್ಲಿ ಬಿಸಾಕೋದ್ರಿಂದ ಏನತಿ ರಸ್ತೆಯಲ್ಲಿ ಓಡಾಡ್ತಕ್ಕಂತ ಜನರು ಎಲ್ಲ ಏನತಿ ಅದರದ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಮತ್ತೆ ನೀರ್ ನಿಲ್ತಕ್ಕಂತ ಜಾಗದಲ್ಲಿ ಇದನ್ನ ಹಾಕಿದ್ರೆ ಏನಾಗುತ್ತೆ ಇವತ್ತು ನೀರು ನಿಲ್ತಕ್ಕಂತ ಪ್ರದೇಶ ನೀರಿನತಿ ಶೇಖರಣೆ ಆಗೋದೇನತಿ ತೊಂದರೆ ಏನತಿ ಅನುಭವಿಸ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಅಡಿಕೆ ಸಿಪ್ಪೆ ಗೊಬ್ಬರ ಏನತಿ ಬಳಸ್ಕೊಂಡು ಯಾವ ತರ ನಾವು ಗೊಬ್ಬರ ಏನತಿ ತಯಾರು ಮಾಡ್ಕೋಬಹುದು ಅಂತನ್ನೋದ್ರ ಬಗ್ಗೆ ಏನತಿ ನಾವು ವಿಚಾರ ಮಾಡೋಣ ಇವತ್ತು.
5: ಹೇಳಿ, ಈಗ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆಗೆ ಒಂದು ವಿಧಾನಕ್ಕೆ ಬಂದ್ರೆ ಒಂದೊಂದಾಗಿ ಯಾವ ರೀತಿಯಿಂದ ನೀವು ಇದನ್ನ ವಿವರಣೆ ಕೊಡ್ತೀರಿ ಸರ್?
6: ಸರ್, ಈಗ ಸುಮಾರು ನಾವು ನೋಡ್ದಂಗೆನತಿ ಅಡಿಕೆ ಸಿಪ್ಪೆ ಏನತಿ ಒಂದು ಎಕರೆಗೆ ಏನತಿ ಟನ್ ಗಟ್ಟಲೆ ಏನತಿ ಸಿಗುತ್ತೆ. ಸುಮಾರು ಒಂದು ಟನ್ ಏನತಿ ಸಿಪ್ಪೆ ವೇಸ್ಟ್ ಸಿಗ್ತಾ ಇದೆ ನಮಗೆ. ಸುಮಾರು ಅಡಿಕೆ ಏನತಿ 8-12 ಕ್ವಿಂಟಲ್ ಅಡಿಕೆ ಅಂತಂದ್ರೆ ಅದರಲ್ಲಿ ಏನತಿ ನಮಗೆ ಒಂದು 10% ಏನತಿ ನಮಗೆ ಈ ವೇಸ್ಟ್ ಏನತಿ ಸಿಗ್ತಾ ಇದೆ ಇವತ್ತು. ಅದ್ರ ಜೊತೆ ಜೊತೆಗಾಗಿ ಅಡಿಕೆ ಎಲೆಗಳು ಸಿಗ್ತಾ ಇದಾವು. ಅಡಿಕೆ ಎಲೆಗಳು ಸಂತೇನೈತಿ ಸುಮಾರು ಏನತಿ 1 ವರ್ಷಕ್ಕೆ 6-8 ಎಲೆಗಳನ್ನ ಸಿಗ್ತಾವ. ಮತ್ತೆ 3-4 ಏನತಿ ನಮಗೆ ಅಡಿಕೆ ಏನತಿ ಹೂ ಬರುತ್ತಲ್ಲ ಹಿಂಗಾರ ಅದರದ್ದು ಏನತಿ ಸಿಗುತ್ತೆ. ಎಷ್ಟೋ ಜನ ಏನತಿ ಅಡಿಕೆ ಏನತಿ ಹೂ ಹಿಂಗಾರ ಏನತಿ ಹೊಡಿಬೇಕಾದ್ರೆ ಎಲೆ ಏನತಿ ಆಳೆ ಬರುತ್ತಾ ಆಳೆ ಸಂತೇನ ಏನತಿ ಸಾಕಷ್ಟು ಜನ ಯೂಸ್ ಮಾಡ್ತಾ ಇಲ್ಲ. ಅದನ್ನು ಏನತಿ ಸರಿಯಾದ ರೀತಿಯಿಂದ ಯೂಸ್ ಮಾಡಬಹುದು ಏನತಿ ಪ್ಲೇಟ್ಗಳು ಮಾಡೋದಿರ್ಬೋದು. ಇವತ್ತು ಸಾಕಷ್ಟು ಏನತಿ ಆರ್ಗಾನಿಕ್ ಏನತಿ ಮಟೀರಿಯಲ್ ಆಳೆಗಳನ್ನ ಏನತಿ ಉಪಯೋಗ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನತಿ ಇವು ಎಲ್ಲಾ ವೇಸ್ಟ್ಗಳು ಏನತಿ ಸಮಗ್ರವಾಗಿ ಏನತಿ ನಮ್ಮ ಅಡಿಕೆ ತೋಟದಲ್ಲಿ ಬರ್ತಕ್ಕಂತ ವೇಸ್ಟ್ಗಳನ್ನ ಸಮಗ್ರವಾಗಿ ಮಿಶ್ರಣ ಮಾಡ್ಕೊಂಡೇನತಿ ನಾವು ಅಡಿಕೆ ಸಿಪ್ಪೆ ಗೊಬ್ಬರ ಏನತಿ ತಯಾರಿಕೆಗೆ ಏನತಿ ಹೋಗ್ಬೇಕಾಗಿದೆ. ಇವು ಏನತಿ ನಮಗೆ ಬೇಸಿಕ್ ಆಗಿ ನಮಗೆ ರಾ ಮಟೀರಿಯಲ್ ಅಂತಂದ್ರೆ ಕಚ್ಚಾ ವಸ್ತುಗಳು ಏನತಿ, ಕಚ್ಚಾ ವಸ್ತುಗಳು ರೈತರಿಗೆ ಏನತಿ ಪುಕ್ಕಟೆ ಏನತಿ ಅವ್ರ ಜಮೀನಲ್ಲಿ ಸಿಗ್ತಕ್ಕಂಥವು. ಇವರು

0: ಅಲ್ಲಿ ಏನ್ ಸಿಕ್ತಕ್ಕಂತ ಗೊಬ್ಬರಕ್ಕಿಂತ ಉತ್ಕೃಷ್ಟವಾದ ಗೊಬ್ಬರ ಏನತ್ತೆ ಸಿಗಕ್ಕೇನತ್ತೆ ಇಷ್ಟ ಆಗುತ್ತೆ. ಈಗ ಹವೆಯಾಗಿ ಹೋಗ್ಲಾರ್ದಂಗೆ ಏನತ್ತೆ ತಡೆಗಟ್ಟಲಿಕ್ಕೇನತ್ತೆ ನೆರಳು ಇರತಕ್ಕಂತ ಪ್ರದೇಶ ಏನತ್ತೆ. ಈಗ ಸುಮಾರು ಏನತ್ತೀವಿ 3 ಅಡಿ ಆಗಲ್ಲ 3 ಅಡಿ ಹತ್ರ ಒಂದು 10 ಅಡಿ ಏನತ್ತೆ ಉದ್ದ ಅಂತ ಇತ್ತಂತಂದ್ರೆ ಇಂಥ ಗುಂಡಿಯಲ್ಲಿ ಏನತ್ತೆ ಸುಮಾರು 2 ಟನ್ ಏನತ್ತೆ ನಾವು ಗೊಬ್ಬರ ಏನತ್ತೆ ಉತ್ಪಾದನೆ ಮಾಡಬಹುದು. ಈ 2 ಟನ್ ಉತ್ಪಾದನೆ ಮಾಡ್ಬೇಕಂತಂದ್ರೆ ನಮಗೆ ಸಾವಯವ ಏನತ್ತೆ ಒಂದು 2.5 ರಿಂದ 3 ಟನ್ ಏನತ್ತೆ ನಮಗೆ ವೇಸ್ಟ್ ಏನತ್ತೆ ಬೇಕಾಗುತ್ತೆ. ಈ ಗುಂಡಿಗಳಲ್ಲಿ ಏನತ್ತೆ 3 ಟನ್ ವೇಸ್ಟ್ ಬೇಕಾಗುತ್ತೆ. ಈ ವೇಸ್ಟ್ ಏನತ್ತೆ ನಾವು ಇದು ವೇಸ್ಟ್ ಅಂತಂದ್ರೆ ಎಲ್ಲಾ ಮೂಲಗಳು ಬರೀ ಅಡಿಕೆ ಸಿಪ್ಪೆ ಅಡಿಕೆ ಗರಿ ಅಂತಾನಲ್ಲ, ನಿಮ್ಮ ತೋಟದಲ್ಲಿ ಇರತಕ್ಕಂತ ಕಸ ಕಡ್ಡಿಗಳು ಸಂತನ ಇದರಲ್ಲಿ ಏನತ್ತೆ ಮಿಶ್ರಣ ಮಾಡಿದ್ನಿ ಅಂತಂದ್ರೆ ಉತ್ಕೃಷ್ಟವಾದ ಗೊಬ್ಬರ ಆಗುತ್ತೆ. ಈ ಗೊಬ್ಬರ ಏನತ್ತೆ ತಯಾರು ಮಾಡ್ಕೊಳಕ್ಕೆ ಇದು ಒಂದಿಷ್ಟ ಆಯ್ತು. ಇದ್ರ ಜೊತೆ ಜೊತೆಗೆ ಮತ್ತೆ ಏನ್ ಬೇಕು ನಮಗೆ ಅಂತಂದ್ರೆ ಈ ಆಯದ ಏನತ್ತೆ ಪಿಟ್ ರೆಡಿ ಮಾಡ್ಕೊಂಡ್ರಿ, ಇಲ್ಲ ಅಂತಂದ್ರೆ ಅದ್ರ ಬದಲಿಗೆ ಏನತ್ತೆ ಇವತ್ತು ಪ್ಲಾಸ್ಟಿಕ್ ಏನತ್ತೆ ಪಿಟ್ಗಳು ಏನತ್ತೆ ಸಿಗ್ತಾವ ಸುಮಾರು 1600 ರೆಡಿಮೇಡ್ ಏನತ್ತೆ ಪಿಟ್ಗಳು ಸಿಗ್ತಾವೆ ಸರ್ ನಿಮಗೆ ಸುಮಾರು ಏನತ್ತೆ ಒಂದು 1600 2000 2500 ಒಳಗಡೆ ಏನತ್ತೆ ಮಾರ್ಕೆಟ್ ಅಲ್ಲಿ ಸಿಗ್ತಾವ ಅದನ್ನು ಸಂತಾನೆ ಉಪಯೋಗಿಸ್ಕೋಬಹುದು ನೀವು. ಬಟ್ ಅದೇನಾಗುತ್ತೆ ಅಂತಂದ್ರೆ ಈ ತರ ಕೊಳಿತಕ್ಕಂತ ಮಟೀರಿಯಲ್ಗೆ ಅದು ಸೂಕ್ತ ಅಲ್ಲ. ನೀವು ಗುಂಡಿ ಮಾಡ್ಕೊಳ್ಳೋದು ಇಲ್ಲಂತಂದ್ರೆ ಈ ತರ ಸಿಮೆಂಟ್ದಾಗ್ಲಿ ಇಲ್ಲಂತಂದ್ರೆ ಹಳೆ ಏನೈತಿ ವೇಸ್ಟ್ ಆಗಿರ್ತಕ್ಕಂತ ಕಡಪಾಕಲ್ಲುಗಳನ್ನ ಯೂಸ್ ಮಾಡ್ಕೊಂಡು ಮಾಡಬಹುದೇನತಿ. ಈ ತರ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮಟೀರಿಯಲ್ ಏನೈತಿ ಹೇಳ್ದಂಗೆ ಇದಕ್ಕೆ ನೀರ್ ಬೇಕು, ಒಂದು 200 ಡ್ರಮ್ ಏನೈತಿ ಒಂದು ಡ್ರಮ್ ಅಳತೆ ಇರತಕ್ಕಂತ ನಿಮಗೆ ಡ್ರಮ್ ಬೇಕಾಗತ್ತೆ, ಮತ್ತೆ ಸಗಣಿ ಬೇಕಾಗತ್ತೆ, ಗಂಜಲು ಬೇಕಾಗತ್ತೆ, ಮತ್ತೆ ಹಳೆ ತಿಪ್ಪಿ ಗೊಬ್ಬರ ಬೇಕಾಗತ್ತೆ, ಬದುವಿನ ಮಣ್ಣು ಇರತಕ್ಕಂಥದ್ ಬೇಕಾಗತ್ತೆ, ಮತ್ತೆ ಸೂಕ್ಷ್ಮಾಣು ಜೀವಿಗಳು ಇರತಕ್ಕಂತ ನಮ್ಮ ಆಲ್ರೆಡಿ ಕತ್ಲಗೆರೆ ಫಾರ್ಮ್ ಅಲ್ಲಿ ಸಿಗ್ತಾ ಇದೆ ಹಲವಾರು ಸೂಕ್ಷ್ಮ ಪೋಷಕಾಂಶಗಳಿದ್ದು ಜೈವಿಕ ಗೊಬ್ಬರ ಸಿಗ್ತಾ ಇದಾವು. ಅದೇ ತರ ಏನತ್ತಿ ಶಿಲೀಂಧ್ರ ನಾಶಕಗಳು ಅಂದ್ರೆ ನಮಗೆ ಶಿಲೀಂಧ್ರ ನಾಶಕಗಳು ಇದಾವು ಇಲ್ಲಿ ಕಾಂಪೋಸ್ಟ್ ಕಲ್ಚರ್ ಅಂತ ಬರುತ್ತೆ. ಗೊಬ್ಬರ ಏನತ್ತಿ ಕರಗಿಸುವ ಗೊಬ್ಬರ ಏನತ್ತಿ ತಯಾರು ಮಾಡ್ತಕ್ಕಂತ ಏನತ್ತಿ ಒಂದಿಷ್ಟು ಸೂಕ್ಷ್ಮಾಣು ಜೀವಿಗಳು ಏನತ್ತಿ ಒಗ್ಗೂಡಿಸ್ತಕ್ಕಂತ ಏನತ್ತಿ ಇದು ಎಲ್ಲ ಬರುತ್ತೆ ನಮಗೆ ಕಾಂಪೋಸ್ಟ್ ಕಲ್ಚರ್ ಸಿಗುತ್ತೆ. ಸುಮಾರು 1 ಟನ್ಗೆ 1 ಏನತ್ತಿ ಕೆಜಿ ಏನತ್ತಿ ಕಾಂಪೋಸ್ಟ್ ಕಲ್ಚರ್ ಬಳಕೆ ಮಾಡ್ಬೇಕಾಗತ್ತೆ. ಕಾಂಪೋಸ್ಟ್ ಕಲ್ಚರ್ ಸಿಗುತ್ತೆ, 2 ಟನ್ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ. ಮತ್ತೆ ಅದ್ರ ಜೊತೆಗೆ ಏನತ್ತೆ ರೋಗ ಕೀಟಗಳು ತಡೆಗಟ್ಟಲಿಕ್ಕೆ ಏನತ್ತೆ ನಮಗೆ ಸಾಕಷ್ಟು ಏನತ್ತೆ ಸುಡಮನಾಸ್ ಇದೆ, ಟ್ರೈಕೋಡರ್ಮ ಇದೆ, ಮೆಟರೈಜಿಯಂ ಇದೆ, ಮೈಕೋರೈಜಾ ಇದೆ. ಮೆಟರೈಜಿಯಮ್ ಸುಡಮನಾಸ್ ಮೆಟರೈಜಿಯಂ ಬಂದ್ಬಿಟ್ಟು ಗೊಣ್ಣೆ ಹುಳ ಏನತ್ತೆ ತಡೆಗಟ್ಟುತ್ತೆ, ಟ್ರೈಕೋಡರ್ಮ ಬಂದ್ಬಿಟ್ಟು ಶಿಲೀಂಧ್ರ ನಾಶಕ ಏನತ್ತೆ ಇದು ಮಾಡುತ್ತೆ, ಸುಡಮನಾಸ್ ಬಂದ್ಬಿಟ್ಟು ಬೇರೆ ತರದಂತ ಎಲ್ಲಾ ಶಿಲೀಂಧ್ರ ನಾಶಕಗಳನ್ನ ಸಾಯಿಸುತ್ತೆ. ಮತ್ತಿಲ್ಲಿ ಪಾಸ್ಪರಸ್ ಸಾಲಿಬಿಲೈಸಿಂಗ್ PSB ಅಂತ ಬರುತ್ತೆ, ಅದು ಈ ಭೂಮಿಯಲ್ಲಿ ಇರ್ತಕ್ಕಂತ ಏನತ್ತೆ ಪಾಸ್ಪರಸ್ನ ಏನತ್ತೆ ಜಾಸ್ತಿ ಏನತ್ತೆ ಉತ್ಪಾದನೆ ಮಾಡ್ತಾ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ರೈಸೋಬಿಯಂ ಹಾಕಿದ್ನಿ ಅಂತಂದ್ರೆ ಸಂತಾನ ನಮಗೆ ಅಜಿಟೋಬ್ಯಾಕ್ಟರ್ ರೈಸೋಬಿಯಂ ಇವ್ನ ಹಾಕಿದ್ನಿ ಅಂತಂದ್ರೆ ಭೂಮಿಯಲ್ಲಿ ಸಾರಜನಕ ಉತ್ಪಾದನೆ ಜಾಸ್ತಿ ಆಗುತ್ತೆ. ಈ ತರ ಏನತ್ತೆ ಮಟೀರಿಯಲ್ ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಇದನ್ನ ಯಾವ ತರ ಈಗ ಏನತ್ತೆ ಇವೆಲ್ಲ ಮಟೀರಿಯಲ್ ಇಟ್ಕೊಂಡ್ರಿ ನಿಮಗೆ ನಾ ಹೇಳ್ದಂಗೆ ಏನತ್ತೆ ನೀವೆಲ್ಲ ಏನತ್ತೆ ಸಂಪನ್ಮೂಲಗಳು ಅಂತಂದ್ರೆ ಅಡಿಕೆ ತೋಟದಲ್ಲಿ ಇರ್ತಕ್ಕಂತ ವೇಸ್ಟ್ಗಳನ್ನೆಲ್ಲ ಏನತ್ತೆ ಒಂದ್ ಕಡೆ ಹಾಕೊಂತೀರಿ. ಈಗ ಅಡಿಕೆ ಸಿಪ್ಪೆನ ಏನತ್ತಿ ಹಸಿದ್ ಹಾಕ್ಬಾರ್ದು, ಅಡಿಕೆ ಸಿಪ್ಪೆನ ಏನ್ ಮಾಡ್ಬೇಕಂದ್ರೆ ಒಣಗಿಸಿರ್ಬೇಕು ಫಸ್ಟ್ ಏನತ್ತೆ ಅದನ್ನ ಒಂದ್ ಕಡೆ ಏನತ್ತೆ ಡ್ರೈ ಏನತ್ತಿ ಮಾಡ್ಬೇಕು ಸುಮಾರು 1-15 ದಿನ ತಿಂಗಳು ಏನತ್ತೆ ಒಣಗಿಸಿದ್ನ ಅಂತಂದ್ರೆ ಆ ನಂತರ ಏನತ್ತೆ ಗೊಬ್ಬರ ಮಾಡ್ಲಿಕ್ಕೆ ಈಸಿ ಆಗುತ್ತೆ.
1: ಜಾಸ್ತಿ ಒಣಗಿದ್ದ ಇದು ಏನು ಇಂತಿಷ್ಟು ದಿವಸಗಳಲ್ಲಿ ಒಣಗಿಸ್ಬೇಕಂತ ಏನಾದ್ರೂ ಇದೆಯಾ ಅಥವಾ ಜಾಸ್ತಿ ಒಣಗಿದ್ರು ಏನು ಸಮಸ್ಯೆ ಇಲ್ವಾ?
0: ಏನ್ ಸಮಸ್ಯೆ ಇಲ್ಲ ಸರ್, ಜಾಸ್ತಿ ಒಣಗಿದ್ರೆ ಸಮಸ್ಯೆ ಇಲ್ಲ, ಒಣಗಿದ್ರು ಒಳ್ಳೇದೇನತ್ತೆ ಅದು ಎಷ್ಟು ಒಣಗುತ್ತೆ ಅಷ್ಟು ಒಳ್ಳೇದೇ. ಸುಮಾರು 1 ತಿಂಗಳು ಒಣಗಿದ್ರು ಸಾಕು ನಮಗೆ. ಆ ಒಣಗಿರ್ತಕ್ಕಂತ ಮಟೀರಿಯಲ್ ಏನೈತಿ ನಾವೆಲ್ಲ ಏನತ್ತೆ ತಗೊಂಡು ಗುಡ್ಡಿ ಆಗಿಟ್ಕೊಂಡು ಮತ್ತೆ ಅದ್ರ ಜೊತೆಗೆ ನಾನು ಹೇಳ್ದಂಗೆ ಏನೈತಿ ಆಳೆಗಳು ಇರ್ಬೋದು ಗರಿಗಳು ಇರ್ಬೋದು ಮತ್ತೆ ಬೇರೆ ಕಸಗಳು ಇರ್ಬೋದು ಅವನ್ನೆಲ್ಲ ಏನೈತಿ ಗುಡ್ಡಿ ಹಾಕಬೇಕು. ಮತ್ತೆ ಇದ್ರ ಜೊತೆಗೆ ಏನ್ ಮಾಡ್ಬೇಕಂತಂದ್ರೆ ತೆಂಗಿನಗರಿ ನಿಮ್ ತೋಟದಲ್ಲಿ ಇತ್ತಂದ್ರೆ ಸಂತಾನೆ ಯೂಸ್ ಮಾಡ್ಕೋಬಹುದು. ಈಗ ಇವೆಲ್ಲ ಏನೈತಿ ಬಹಳ ತೆಂಗಿನಗರಿ ಅಡಿಕೆ ಗರಿ ಇಂಥವೆಲ್ಲ ಆತಂತಂದ್ರೆ ಒಂದ್ ಸ್ವಲ್ಪ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಸುಮಾರು ಏನೈತಿ ಒಂದು 4 ಸೆಂಟಿಮೀಟರ್ ಅಂದ್ರೆ 5-6 ಇಂಚು ಒಂದು 10 ಇಂಚು ಗೇಣು ಚೀಟ ಅಂತಂತಿರಲ್ಲ ಆ ತರದ ಗಾತ್ರದಲ್ಲಿ ಏನೈತಿ ಕಟ್ ಮಾಡಿ ಇಟ್ಕೊಂಡ್ರೆ ಬಹಳ ಒಳ್ಳೇದೇನತ್ತೆ. ಯಾಕಂದ್ರೆ ಅವನ್ನೆಲ್ಲ ಏನೈತಿ ಕೆಳಭಾಗದಲ್ಲಿ ಆಗ್ತಕ್ಕಂಥವು ಅವನ್ ಆ ತರ ಏನೈತಿ ಪ್ರಮಾಣ ಏನತ್ತಿ ಮಾಡ್ಕೋಬೇಕಾಗತ್ತೆ. ಅದನ್ನೆಲ್ಲ ತಯಾರ್ ಮಾಡ್ಕೊಳಕ್ಕಿಂತ ಮುಂಚಿತವಾಗಿ ಇನ್ನೊಂದ್ ಏನತ್ತೆ ನಮಗೆ ಈ ಗುಂಡಿ ಏನತ್ತೆ ತಯಾರ್ ಮಾಡ್ಕೊಂಡಿರ್ತಿರಲ್ಲ ಅದ್ರ ಸುತ್ತಮುತ್ತಲ ಏನತ್ತೆ ಯಾವ್ದು ಏನತ್ತೆ ನಮಗೆ ಗೆದ್ಲೆ ಇರ್ಲಾರ್ದಂಗ ಏನತ್ತೆ ನೋಡ್ಕೋಬೇಕು, ಇರುವೆ ಗೂಡುಗಳು ಏನತ್ತೆ ಇರ್ಲಾರ್ದಂಗ ನೋಡ್ಕೋಬೇಕು, ಅದ್ರ ಸುತ್ತಮುತ್ತಲ ಏನತ್ತೆ ನೀವು ಕ್ಲೀನ್ ಆಗಿ ಇಟ್ಕೋಬೇಕು. ಕ್ಲೀನ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಕೆಲಸ ಏನತ್ತೆ ಮಾಡ್ತಾ ಇರ್ಬೇಕು. ಇದನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದಂತಂದ್ರೆ ನಾವು ಏನತ್ತೆ ಕ್ಲೀನ್ ಅಂತಂದ್ರೆ ಮಾಮೂಲಿ ಕೈಲಿಂದ ಕಸ ಕಿತ್ತಿ ಎಲ್ಲ ಏನತ್ತೆ ಕ್ಲೀನ್ ಇಟ್ಕೊಳ್ಳದಿರ್ಬೋದು, ಇಲ್ಲಂತಂದ್ರೆ ಅಲ್ಲಿ ಇರುವೆ ಗೂಡು ಬತ್ತಂತಂದ್ರೆ ಅದಕ್ಕೆ ಕ್ಲೋರಿಫೈರಿ ಪಾಸ್ ಸ್ಪ್ರೇ ಮಾಡ್ತಾರ ಇನ್ಆರ್ಗಾನಿಕ್ ಮಾಡೋರು ಇತ್ತಂತಂದ್ರೆ. ಇಲ್ಲ ನಾವು ಆರ್ಗಾನಿಕ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಅರಿಶಿನ ಏನೈತಿ ಹಾಕೋದು ಆ ಸ್ಪಾಟ್ಗೆ ಏನೈತಿ ನೀರ್ ಹಾಕಿಬಿಟ್ಟು ಆ ಗೂಡನತಿ ನಿರ್ವಹಣೆ ಮಾಡೋದು ಈ ತರ ಆ ಸುತ್ತಮುತ್ತಲ ಇರ್ತಕ್ಕಂಥ ಏರಿಯಾನ ಏನೈತಿ ನಾವು ಕ್ಲೀನ್ ಆಗಿ ಇಟ್ಕೋಬೇಕಾಗತ್ತೆ.

0: ಅದನಂತರ ಏನೈತಿ, ನಾವು ಇಲ್ಲಿ ನಾವು 200 ಡ್ರಮ್ ಏನೈತಿ ನೀರು ಇಟ್ಕೊಂಡಿರ್ತಾರಲ್ಲ ಅದಕ್ಕೇನೈತಿ ನಾವು ಸುಮಾರು 200 ಡ್ರಮ್ ಅಳತೆಗೇನೈತಿ ನಾವು ಒಂದು 10 ಕೆಜಿ ಸಗಣಿ, 10 ಕೆಜಿ ಗಂಜಲು, ಮತ್ತೆ ನಾವು ಹೇಳಿದಂಗೇನೈತಿ 1 ಕೆಜಿ ಇಲ್ಲಾಂದ್ರೆ 2 ಕೆಜಿ ಏನೈತಿ ಬದುವಿನ ಮಣ್ಣು, ಮತ್ತೆ ಅದ್ರ ಜೊತೆಗೆ ಏನೈತಿ ನಾವು ಹಳೆ ತಿಪ್ಪಿ ಗೊಬ್ಬರ ಸುಮಾರು ಒಂದು 4-5 ಕೆಜಿ ಏನೈತಿ ಹಳೆ ತಿಪ್ಪಿ ಗೊಬ್ಬರ. ನೆಕ್ಸ್ಟ್ ಅದ್ರ ಜೊತೆಗೆ ಏನೈತಿ ಒಂದು 100 ಗ್ರಾಮ್ ಇಂದ 200 ಗ್ರಾಮ್ ಏನೈತಿ ನಾ ಹೇಳ್ದಂಗ ಏನೈತಿ ಇದನ್ನ ಕಾಂಪೋಸ್ಟ್ ಕಲ್ಚರ್ ಅಂತ ಇರುತ್ತಲ್ಲ ಅದು, ಅದ್ರ ಜೊತೆಗೆ ಏನೈತಿ ನಾನು ಹೇಳಿದ ಉಳಿದವೆಲ್ಲ ಏನೈತಿ ಯೂಸ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಈ ಸುಮಾರು ಇದು 100 ರಿಂದ 125 ರೂಪಾಯಿ ಏನೈತಿ ಸಿಗ್ತಾವ ಇವೆಲ್ಲ ಏನೈತಿ ಮಟೀರಿಯಲ್ಗಳು, ಈ ಸೂಕ್ಷ್ಮ ಪೋಷಕಾಂಶಗಳು ನಮ್ ಕತ್ತಲಗೆರೆ ಫಾರ್ಮ್ ಅಲ್ಲಿ ಸಿಗ್ತಾವು, ಶಿವಮೊಗ್ಗದಲ್ಲಿ ಸಿಗ್ತಾವು, ಇರುವಕ್ಕಿಯಲ್ಲಿ ಸಿಗ್ತಾವು. ನಿಮ್ ಹತ್ತಿರದ ಸಂಶೋಧನಾ ಕೇಂದ್ರಕ್ಕೆ ಏನೈತಿ ಭೇಟಿ ಕೊಟ್ರೆ ಇವೆಲ್ಲ ಸಿಗ್ತಾ ಇರ್ತಾವ. ಇವನ್ನ ಉಪಯೋಗಿಸ್ಕೊಂಡಿರತ್ತೆ ನೀವು ಅದನ್ನ ಏನ್ ಮಾಡ್ಬೇಕು, ನೀವು ಒಂದು ಡ್ರಮ್ ನೀರಿಗೆ ಏನೈತಿ ಹಾಕಿರ್ತೀರಲ್ಲ ಅದನ್ನ ಏನೈತಿ ಇಷ್ಟು ಪ್ರಮಾಣದಲ್ಲಿ ಹಾಕ್ಬಿಟ್ಟು ತಿರುಗಿಸ್ಬೇಕು, ಎಲ್ಲ ತಿರುಗಿಸಿ ಮಣ್ಣು ಎಲ್ಲ ಏನೈತಿ ಅದನ್ನ ಮಿಶ್ರಣ ಮಾಡ್ಬೇಕು. ಮಿಶ್ರಣ ಮಾಡಿದ್ಮೇಲೆ ನಾನು ಹೇಳಿದಂಗೆ ಏನೈತಿ ಇವನ್ನ ಫಸ್ಟ್ ಏನೈತಿ ಬಹಳ ಏನೈತಿ ಫೈಬರ್ ಇರ್ತಕ್ಕಂತ, ಫೈಬರ್ ಅಂತಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಪದಾರ್ಥಗಳು ಸುಮಾರು 1/2 ಅಡಿಯಷ್ಟು ಏನೈತಿ ಎತ್ತರದಲ್ಲಿ ಗುಂಡಿಯಲ್ಲಿ ಹಾಕ್ಬೇಕು ಅದನ್ನ ಆರಂಭದಲ್ಲಿ ಈ ಪ್ರಮಾಣದ. ಯಾಕಂದ್ರೆ ಇವು ತೋಟದಲ್ಲಿ ಇರ್ತಾವು, ಇವನ್ ಹೆಂಗ್ ಬಳಸ್ಬೇಕು ಅನ್ನೋದೇನೈತಿ ನಿಮ್ಗೆ ತೊಂದರೆ ಆಗ್ತಿರತ್ತೆ. ಹಂಗಾಗಿ ಇವನ ಕೆಳಭಾಗದಲ್ಲಿ ಹಾಕಿದ್ರೆ ಕೊಳೆಯಕ್ಕೆ ಏನೈತಿ ಈಸಿ ಆಗುತ್ತೆ, ಮೇಲ್ಭಾಗದಲ್ಲಿ ಹಾಕ್ಬಾರ್ದು. ಇವನ್ ಕೆಳಭಾಗದಲ್ಲಿ ಹಾಕ್ತಿರಿ, ಇದ್ರ ಮೇಲ್ಗಡೆ ಏನೈತಿ ಈಗ ಸ್ಲರಿ ಏನೈತಿ ರೆಡಿ ಮಾಡ್ಕೊಂಡಿರ್ತಿರಲ್ಲ ಅದನ್ನ ಅದ್ರ ಮೇಲ್ಗಡೆ ಏನೈತಿ ಸ್ಲರಿ ಏನೈತಿ ಹಾಕ್ತಾ ಹೋಗ್ಬೇಕು, ಅದನ್ನ ತುಳಿಬೇಕು ನೀಟಾಗಿ, ಮತ್ತೆ ಅದೆಲ್ಲ ಏನೈತಿ ತೊಯ್ಬೇಕು, ಸಂಪೂರ್ಣವಾಗಿ ತೊಯ್ಬೇಕು, ಹಸಿ ಆಗಿರ್ಬೇಕು ಎಲ್ಲ ಏನೈತಿ. ಆ ಲೇಯರ್ ಮುಗಿದ್ಮೇಲೆ ಮತ್ತೆ ಏನೈತಿ ಅದ್ರ ಮೇಲಿನ ಲೇಯರ್ ಏನೈತಿ ಸುಮಾರು 1/2 ಅಡಿ 3/4 ಅಡಿ ಏನೈತಿ ಮತ್ತೆ ಅಡಿಕೆ ಸಿಪ್ಪೆಗಳನ್ನ ಏನೈತಿ ಹಾಕ್ತಾ ಹೋಗ್ಬೇಕು, ಮತ್ತೆ ಅದ್ರ ಮೇಲ್ಗಡೆ ಏನೈತಿ ಹಿಂಗೆ ಏನೈತಿ. ಮತ್ತೆ ಅದ್ರ ಮೇಲ್ಗಡೆ ಮತ್ತೆ ಇದೇ ತರ ನಾನು ಹೇಳಿದ್ನಲ್ಲ, ಡ್ರಮ್ ಅಲ್ಲಿ ನೀರ್ ತಗೊಂಡು ಸಗಣಿ ಗೊಬ್ಬರ ಹಾಕಿ ಕಾಂಪೋಸ್ಟ್ ಕಲ್ಚರ್ ಹಾಕಿ ಬದುವಿನ ಮಣ್ಣು ಹಾಕಿ ಇವನ್ನೆಲ್ಲ ಹಾಕ್ಬೇಕು, ಮತ್ತೆ ಅದನ್ನ ತಿರುಗಿಸ್ಬೇಕು, ಮತ್ತೆ ಅದ್ಲೆಲ್ಲ ಅಡಿಕೆ ಸಿಪ್ಪೆ ಹಾಕ್ಬೇಕು ತುಳಿಬೇಕು, ತುಳಿದಾದ್ಮೇಲೆ ಮತ್ತೆ ಏನೈತಿ ಈ ಗಂಜಲ ಏನೈತಿ ಅದ್ರ ಮೇಲೆ ಏನೈತಿ ಸುರಿಬೇಕು ಅನ್ನತ್ತೆ, ಎಲ್ಲ ಏನೈತಿ ತೊಯಿಸ್ಬೇಕಾಗತ್ತೆ ಅದನ್ನ. ಅಲ್ಲಿ ಗಾಳಿ ಏನೈತಿ ಇರಬಾರ್ದು, ಆತರ ಏನೈತಿ ತುಳಿಬೇಕು ನೀವು ಆದಷ್ಟು ಏನೈತಿ ಹಂಗ ತುಳಿದು ಇದನ್ನೇನೈತಿ ಸುಮಾರು ಏನೈತಿ ನೀವು ಆ ಪಿಟ್ ಏನ್ ಮಾಡ್ಕೊಂಡಿರ್ತೀವಲ್ಲ ಗುಂಡಿ ಏನೈತಿ ತುಂಬುವರೆಗೆ ಏನೈತಿ ತುಂಬ್ಕೊಂತ ಹೋಗ್ಬೇಕು. ಇದ್ರಲ್ಲಿ ಎಲ್ಲ ಒಂದೊಂದ ಲೇಯರ್ ಬೈ ಲೇಯರ್ ಪದರ ಪದರ ಏನೈತಿ ಮಾಡ್ಕೊಂತ ಹೋಗ್ಬೇಕು. ಸುಮಾರು ಏನೈತಿ ನಮಗೆ 1/2 ಅಡಿಯಿಂದ 1 ಅಡಿ ಏನೈತಿ, ಅದಕ್ಕಿಂತ ಒಂದೊಂದು ಪದರ ಏನೈತಿ 1/2 ಅಡಿಯಿಂದ 1 ಅಡಿ ಏನೈತಿ ಎತ್ತರ ಮಾಡ್ಬೇಕು. ನಾವು ಸಡನ್ ಆಗಿ 2 ಅಡಿ 3 ಅಡಿ ಏನೈತಿ ಮಾಡಕ್ ಹೋಗ್ಬಾರ್ದು, 1/2 ಅಡಿ ಏನೈತಿ ಮಾಡ್ಬೇಕು. ಅದು ಸಾಧ್ಯ, ಅದ್ರ ಜೊತೆಗೆ ಏನೈತಿ ನಮ್ಮಲ್ಲಿ ಇರ್ತಕ್ಕಂತ ಕಸ ಕಡ್ಡಿಗಳು ಬದುವಲ್ಲಿ ಇರ್ತಕ್ಕಂತ ಕಸ ಕಡ್ಡಿಗಳು ಮಧ್ಯದಲ್ಲಿ ಮಿಶ್ರಣ ಮಾಡಿದ್ರು ಒಳ್ಳೇದು, ಬೇರೆ ಏನೈತಿ ಬೆಳೆ ಅವಶೇಷಗಳು ಇದ್ರು ಸಂತ ಒಳ್ಳೇದು, ಏನ್ ತೊಂದರೆ ಇಲ್ಲ,
1: ಬೇರೆ ಯಾವ್ದು
0: ಮಿಶ್ರಣ ಇದ್ರು ಒಳ್ಳೇದು.
1: ಇದು ಯಾಕೆ ಅಂತ ಅಡಿಕೆ ಯಾಕಂತಂದ್ರೆ ಈ ಒಂದು ಪ್ರದೇಶದಲ್ಲಿ
0: ಸಿಗುತ್ತೆ
1: ಅಂತ ಉದ್ದೇಶದಿಂದ ನಾವು
0: ಬೇರೆ ವೇಸ್ಟ್ ಇದ್ರು ಹಾಕ್ಬೋದು ಅಂತ.
1: ಕಸ ಕಡ್ಡಿ
0: ನಿಮ್ಮ ತೋಟದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಏನತ್ತೆ ಮಿಶ್ರಣ ಮಾಡ್ಬೋದು. ಗೊಬ್ಬರ ಗಿಡದಿಂದ ಎಲೆಗಳು ಇರ್ತಾವು, ಗಿಡ ಮರದ ಎಲೆಗಳು ಇರ್ತಾವು, ಮಿಶ್ರಣ ಮಾಡಿ ಏನತ್ತೆ ನೀವು ಹಾಕೊಂತ ಹೋಗಿ ಸುಮಾರು ಏನತ್ತೆ ಅದನ್ನ ಹಾಕೊಂತ ಹೋಗಿ ಅದನ್ನ ಒಂದೇ ಸಮೇತ ಮಾಡ್ಬೇಕಾಗಿಲ್ಲ, ಸುಮಾರು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಹತ್ರ ಯಾವ್ಯಾವಾಗ ಸಿಗುತ್ತೆ ಸುಮಾರು ಒಂದು ತಿಂಗಳದೊಳಗಡೆ ಇದನ್ನ ಪಿಟ್ ಏನೈತಿ ತುಂಬಿಸೋದೇನೈತಿ ಕಾರ್ಯ ಏನೈತಿ ಮುಗಿಸ್ಕೊಳ್ಳಿ ಏನತ್ತೆ. ಯಾಕಂದ್ರೆ ಒಂದೇ ದಿವಸ ಸಗಣಿ ಏನೈತಿ ನಿಮಗೆ 100 ಕೆಜಿ ಸಿಗತ್ ಆಗಲ್ಲ, 10-10 ಕೆಜಿ ಅಂತ ಏನೈತಿ ದಿನಕ್ಕಿಂತ ದಿನ ದಿನ ಮಾಡ್ಕೊತ ಹೋದ್ರೆ ಸುಮಾರು ಒಂದು 15 ರಿಂದ ಒಂದು ತಿಂಗಳಲ್ಲಿ ಏನೈತಿ ಪಿಟ್ ಏನೈತಿ ತುಂಬುತ್ತೆ. ತುಂಬಿಸಿದ ಮೇಲ್ಗಡೆ ಏನೈತಿ ಮತ್ತೆ ಒಂದು ತುಂಬಿ ಆದ್ಮೇಲೆ ಒಂದು ವಾರ ಬಿಟ್ರೆ ಮತ್ತೆ ಅದು ಕುಸ್ತೇನೈತಿ, ಮತ್ತೊಂದು ಅಡಿ ಏನೈತಿ 1/2 ಅಡಿ ಏನೈತಿ ಜಾಗ ಏನೈತಿ ಉಳಿತೈತೆ. ಅವಾಗ ಮತ್ತೊಂದ್ ಲೇಯರ್ ಹಾಕ್ಬಿಟ್ಟು ಏನೈತಿ ಕಂಪ್ಲೀಟ್ ಏನೈತಿ ಮಾಡಿ.
1: ಇದು ಈ ರೀತಿಯಿಂದ ಮಾಡೋದ್ರಿಂದ ಈ ಗೊಬ್ಬರದ ಕೊಳೆಯುವಿಕೆಗೆ ಏನು ಧಕ್ಕೆ ಆಗೋದಿಲ್ವಾ?
0: ಇಲ್ಲ, ಧಕ್ಕೆ ಆಗಲ್ಲ ಸರ್. ಇದನ್ನ ಕೊಳಿಲಿಕ್ಕೆ ಏನೈತಿ ಈ ತರ ಮಾಡ್ತಾ ಇರೋದ್ ನಾವು, ಯಾಕಂದ್ರೆ ಬೇಗ ಕೊಳಿಬೇಕಂತಂದ್ರೆ ಅಲ್ಲಿ ತಾಪಮಾನ ಬಿಲ್ಡಪ್ ಆಗ್ಬೇಕು, ತಾಪಮಾನ ಏರಿಕೆ ಆಗ್ಬೇಕು. ತಾಪಮಾನ ಯಾವಾಗ ಏರಿಕೆ ಆಗುತ್ತೆ, ಒಂದಕ್ಕೊಂದು ಏನೈತಿ ಬಹಳ ಯಥೇಚ್ಛವಾಗಿ ಹತ್ರ ಇದ್ದಾಗ ಏನೈತಿ ಗಾಳಿ ಆಡಿನ ಅಂತಂದ್ರೆ ತಾಪಮಾನ ರೈಸ್ ಆಗಲ್ಲ. ಹಂಗಾಗಿ ಆತರ ಏನೈತಿ ಏರ್ ಟೈಟ್ ಏರ್ ಗಾಳಿ ಆಡ್ಲಾರ್ದಂಗ ಏನೈತಿ ನಾವು ತುಳಿದ್ರೆ ಏನೈತಿ ತಾಪಮಾನ ಜಾಸ್ತಿ ಆಗುತ್ತೆ. ತಾಪಮಾನ ಜಾಸ್ತಿ ಆದಾಗ ಅಲ್ಲಿ ನಮಗೇನೈತಿ ಗೊಬ್ಬರ ಏನೈತಿ ಇರ್ತಕ್ಕಂತ ಏನೈತಿ ಸಿಪ್ಪೆಗಳು ಏನೈತಿ ಬೇಗ ಕೊಳಿಲಿಕ್ಕೆ ಏನೈತಿ ಸ್ಟಾರ್ಟ್ ಆಗ್ತವೆ. ಅದ್ರ ಜೊತೆಗೆ ಇವೆಲ್ಲ ಸೂಕ್ಷ್ಮ ಪೋಷಕಾಂಶಗಳನ್ನ ಉಪಯೋಗಿಸ್ಕೊಂಡಿರತ್ತೆ. ಈ ಲಾಸ್ಟ್ ಏನೈತಿ ಹಂಗ ಹಾಕಿದ್ಮೇಲೆ ಅದ್ರ ಮೇಲ್ಗಡೆ ಏನೈತಿ ಪದರ ಲಾಸ್ಟ್ ಪದರ ಹಾಕಿದ್ಮೇಲೆ ನೀವು ಮೇಲ್ಗಡೆ ಏನೈತಿ ಒಂಥರ ಮಣ್ಣು ಮತ್ತೆ ಏನೈತಿ ಸಗಣಿ ಎಲ್ಲ ಮಿಶ್ರಣ ಮಾಡ್ಬಿಟ್ಟೇನೈತಿ ಬರಣಿ ಮೇಲೆ ಹೆಂಗ ಮುಚ್ತೀವಲ್ಲ ನಾವು ಆತರ ಕಂಪ್ಲೀಟ್ ಏನೈತಿ ಸಾರಿಸಿ ಏನತ್ತಿ ಏರ್ ಟೈಟ್ ಆಗಿ ಮುಚ್ಚಿದ್ರು ಬಹಳ ಒಳ್ಳೇದು. ಆತರ ಮುಚ್ಚಿಬಿಟ್ಟೇನೈತಿ ನಮಗೆ ಒಂದಿನ ಬಿಟ್ಟು ಒಂದಿನ ಏನೈತಿ ನೀರು ಹೊಡಿತಾ ಇರ್ಬೇಕು, ಇದಕ್ಕೆ ಹಾರಬಾರ್ದೇನತ್ತಿ. ಆತರ ಏನೈತಿ ನೀವು ಒಂದಿನ ಬಿಟ್ಟು ಒಂದಿನ ಏನೈತಿ ನೀರು ಹೊಡಿತಾ ಹೋದ್ನಂತಂದ್ರೆ ಸುಮಾರು ಇದೇನೈತಿ ನಿಮಗೆ ಒಂದು ಅಡಿಕೆ ಸಿಪ್ಪಿ ಗಟ್ಟಿ ಇರೋದ್ರಿಂದ ನಮಗೆ 2-3 ತಿಂಗಳ ಕಾಲ ಏನೈತಿ ಕೊಳಿಲಿಕ್ಕೆ ಏನತ್ತಿ ಬೇಕಾಗುತ್ತೆ. ಅರ್ಧ ಕೊಳಿಲಿಕ್ಕೆ ಏನತ್ತೆ ಸಂಪೂರ್ಣ ಕೊಳಿಯಲ್ಲ, ಅರ್ಧ ಕೊಳಿಲಿಕ್ಕೆ ಏನತ್ತಿ ಒಂದು 3 ತಿಂಗಳ ಟೈಮ್ ತಗೊಳತ್ತೆ. 3 ತಿಂಗಳ ಆದ್ಮೇಲೆ ಏನತ್ತಿ ಇದನ್ನ ತಿರ್ಗಾ ಬರ್ಗ ಅಂದ್ರೆ ಕೆಳಗಿನ ಮೇಲೆ ಮೇಲೆ ಕೆಳಗೆ ಏನೈತಿ ಮಿಶ್ರಣ ಮಾಡಿದ್ನಂತಂದ್ರೆ ನಮಗೆ ಮೇಲೇನೈತಿ ಕೊಳಿಲಾರ್ದಿರ್ತಕ್ಕಂಥದ್ದು ಕೆಳಗಡೆ ಹೋಗುತ್ತೆ, ಕೊಳ್ತಿರೋದು ಮೇಲೆ ಬರುತ್ತೆ, ಅರ್ಧಕ್ಕೆ ಮರದ ಆಲ್ಮೋಸ್ಟ್ ಏನೈತಿ ಕೊಳ್ತಿರುತ್ತೆ. ಅದು ಮತ್ತೊಂದ್ ಸ್ವಲ್ಪ ದಿನ ಏನೈತಿ ಬಿಟ್ಟಂತಂದ್ರೆ ಅವಾಗ ತಾಪಮಾನ ಕಡಿಮೆ ಆಗಿರುತ್ತೆ. ಸುಮಾರು 3 ತಿಂಗಳಿಗೆ ಫಸ್ಟ್ 1 ತಿಂಗಳಲ್ಲಿ ತಾಪಮಾನ ರೈಸ್ ಆಗುತ್ತೆ, ಆ ನಂತರ ಏನೈತಿ ಕಡಿಮೆ ಆಕೆಂತ ಹೋಗುತ್ತೆ. ಹಿಂಗೆ ಹಂಗ ಕೊಳತೆ ಏನೈತಿ ಇದಾಗುತ್ತಲ್ಲ ಅವಾಗ ತಾಪಮಾನ ಕಡಿಮೆ ಆಗುತ್ತೆ. ಅದನ್ನ ಮಿಶ್ರಣ ಮಾಡಿ ಮಿಕ್ಸ್ ಏನೈತಿ ಕೆಳಗಿನ ಮೇಲೆ ಅದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಾವು ಸೂಕ್ಷ್ಮ ಪೋಷಕಾಂಶಗಳನ್ನೇನೈತಿ ಎರೆಹುಳುಗಳನ್ನೇನೈತಿ ಬಿಡ್ಲಿಕ್ಕೆ ಏನೈತಿ ಅನುಕೂಲ ಆಗತ್ತೆ. ಅವಾಗ ಇದು ಎಲ್ಲ ಏನೈತಿ ಅರ್ಧ ಕೊಳ್ತಿತ್ತಂತಂದ್ರೆ ಎರೆಹುಳುಗಳು ತಿನ್ನಕ್ ಸ್ಟಾರ್ಟ್ ಆಗ್ತಾವ. ನಮ್ಮ ಎರೆಹುಳುಗಳು ಹೆಂಗಂತಂದ್ರೆ ಕಸ ಕಡ್ಡಿ ಏನೈತಿ ಕೊಳಿಲಾರ್ದ ಇರ್ತಕ್ಕಂಥದ್ನ ತಿನ್ನಲ್ಲ, ಅರ್ಧ ಮರ್ಧ ಕೊಳ್ತಿದ್ರೆ ಮಾತ್ರ ಏನೈತಿ ಅದು ಎರೆಹುಳು ತಿನ್ನೋದು. ಅವಾಗ ನಾವೇನತ್ತಿ ಸುಮಾರು 1 ಟನ್ ಇದಕ್ಕೇನತ್ತಿ ನಾವು 1 ಕೆಜಿ ಹುಳುಗಳನ್ನ ಏನೈತಿ ಪ್ರಮಾಣದಲ್ಲಿ ಏನೈತಿ ಎರೆಹುಳುಗಳು ಏನೈತಿ ತಂದಿನತಿ ಇದಕ್ಕ ಬಿಡ್ಬೇಕಾಗತ್ತೆ. ಅದು ಕಂಪ್ಲೀಟ್ ಅರ್ಧಕ್ಕೆ ಮರದ ಕೊಳ್ತಿದ್ರೆ ಇಲ್ಲಂತಂದ್ರೆ ನಿನ್ನೊಂದಿಷ್ಟಿನ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಇದೆಲ್ಲ ಏನತ್ತೆ ಈ ತರ ಹುಳುಗಳು ಬಿಟ್ಟಾಗ ಏನಾಗುತ್ತೆ ಅದು ಮತ್ತೆ ಏನತ್ತೆ ಸುಮಾರು 2 ತಿಂಗಳು ಏನತ್ತೆ ಗೊಬ್ಬರ ಏನತ್ತೆ ಆಗ್ಲಿಕ್ಕೆ ಏನತ್ತೆ ಟೈಮ್ ತಗೊಳುತ್ತೆ. ಎರೆಹುಳು ಗೊಬ್ಬರ ನೀವು ಎರೆಹುಳು ಬಿಡಲಾರ್ದಂಗನು ಗೊಬ್ಬರ ಮಾಡ್ಕೋಬಹುದು. ಎರೆಹುಳು ಬಿಟ್ಟಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಳುತ್ತೆ, ಸುಮಾರು 6 ತಿಂಗಳು ಆಗುತ್ತೆ. ಎರೆಹುಳು ಬಿಟ್ಟಿನಂತ ಏನಾಗುತ್ತೆ 3 ತಿಂಗಳು ಮತ್ತೆ ಅದ್ರ ಜೊತೆಗೆ 2 ತಿಂಗಳು 1/2 ತಿಂಗಳು 1 ತಿಂಗಳು ಏನತ್ತೆ ಕಡಿಮೆ ಆಗ್ಬಹುದು. ಮತ್ತೆ ಎರೆಹುಳು ಗೊಬ್ಬರ ಏನಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ನಾರ್ಮಲ್ ಗೊಬ್ಬರಕ್ಕಿಂತ ಏನತ್ತೆ ಎರೆಹುಳು ಗೊಬ್ಬರದಲ್ಲಿ ಸಾಕಷ್ಟು ಗ್ರೋತ್ ಪ್ರಮೋಟಿಂಗ್ ಹಾರ್ಮೋನ್ಸ್ ಅಂತ ಹೇಳ್ತೀವಲ್ಲ ಅವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾವ. ಇದರಲ್ಲಿ ಇದ್ರ ಜೊತೆಗೆ ಏನತ್ತೆ ಸಾಕಷ್ಟು ಪೋಷಕಾಂಶಗಳು ಏನತ್ತೆ. ಯಾಕೆ ಇವತ್ತು ನಮ್ಗೆ ಅಡಿಕೆ ಸಿಪ್ಪೆ ಗೊಬ್ಬರ ಏನತ್ತೆ ಬೇರೆ ಗೊಬ್ಬರಕ್ಕಿಂತ ಏನತ್ತೆ ಹೋಲಿಸಿದ್ರೆ ಬಹಳಷ್ಟು ಒಳ್ಳೇದಂತನಕ್ಕೇನತ್ತೆ ಹೇಳ್ಬೇಕಂತಂದ್ರೆ ನಮ್ಮ ಅಡಿಕೆ ಸಿಪ್ಪೆಯಲ್ಲಿ ಗೊಬ್ಬರ ಮಾಡಿರ್ತಕ್ಕಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶ್ ಇರುತ್ತೆ, ಮತ್ತೆ ಫಾಸ್ಫರಸ್ ಇರುತ್ತೆ, ರಂಜಕ ಇರುತ್ತೆ. ಯಾಕೆ ನಮಗೆ ಬೇರೆ ಏನತ್ತೆ ನಮ್ಮ ಕೊಟ್ಟಿಗೆ ಗೊಬ್ಬರ ತಗಂದ್ರೆ 0.5%, 0.15%, 0.5% ಸಾರಜನಕ ರಂಜಕ ಪೊಟ್ಯಾಶ್ ಇರುತ್ತೆ. ಬಟ್ ನಮ್ಮ ಅಡಿಕೆ ಸಿಪ್ಪೆಯಲ್ಲಿ ಎಷ್ಟಂತಂದ್ರೆ ಸುಮಾರು ನಮಗೆ ಏನತ್ತಿ 1%, 0.5%, 2.5% ಪೊಟ್ಯಾಶ್ ಏನತ್ತಿ ನಮಗೆ ಏನತ್ತಿ ಸಿಗುತ್ತೆ. ಸುಮಾರು ನಮಗೆ ಇದರಲ್ಲಿಂದ 2ರಿಂದ 4 ಪಟ್ಟು ಏನತ್ತಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಇರ್ತಾವ. ಇವತ್ತು ನಮಗೆ ರೈತರಿಗೆ ಏನೈತಿ ಗೊತ್ತಿರಬಹುದು ಈ ಅಡಿಕೆ ಗಿಡಕ್ಕೆ ಪೋಷಕಾಂಶ ಅಂತ ನಾವು ಕೊಡ್ಬೇಕಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅಡಿಕೆಗೆ ಡಿಮ್ಯಾಂಡ್ ಇರೋದಂತಂದ್ರೆ ಪೊಟ್ಯಾಶ್ ಕಂಟೆಂಟ್ ಏನೈತಿ. ಪೊಟ್ಯಾಶ್ ಒಂದು ಮರಕ್ಕೆ ಅಂದ್ರೆ ನಮ್ಮ ಅಡಿಕೆ ಗಿಡಕ್ಕೆ ಏನೈತಿ ಎಷ್ಟು ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ ಒಂದು ಅಡಿಕೆ ಗಿಡಕ್ಕೆ 100 ಗ್ರಾಮ್ ಏನೈತಿ ಸಾರಜನಕ, 100 ಗ್ರಾಮ್ ರಂಜಕ, 140 ಗ್ರಾಮ್ ಏನೈತಿ ಪೊಟ್ಯಾಶ್ ಏನೈತಿ. ಈ ಪ್ರಮಾಣದಲ್ಲಿ ನಾವು ಗೊಬ್ಬರ ಕೊಡ್ತಕ್ಕಂಥದ್ದು ಏನತ್ತೆ. ಇದರಲ್ಲಿ ಹೋಲಿಸಿದ ನಾವು ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಪೊಟ್ಯಾಶ್ ಏನತ್ತೆ ಜಾಸ್ತಿ ಇರ್ತಕ್ಕಂಥದ್ದು. ನಾವು ರೈತರು ಏನತ್ತೆ ಪೊಟ್ಯಾಶ್ ತಗೊಳಕ ರೈತರು ನಾವು ಮಾರ್ಕೆಟ್ ಅಲ್ಲಿ ಪೊಟ್ಯಾಶ್ ಕೊಂಡ್ಕೋಬೇಕಾದ್ರೆ ಇವತ್ತು ಕಾಸ್ಟ್ಲಿ ಇದೆ. ಅದು ಸುಮಾರು ಏನತ್ತೆ 1 ಬ್ಯಾಗಿಗೆ 2,000 ರೂಪಾಯಿ ಏನತ್ತೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಯಾರು ರೈತರು ಸಂತಾನೆ ಅದಕ್ಕೆ ಇನ್ವೆಸ್ಟ್ ಮಾಡಲ್ಲ. ನಾವು ಈ ಗೊಬ್ಬರ ಏನೈತಿ ಉಪಯೋಗಿಸ್ಕೊಂಡಿ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪೊಟ್ಯಾಶ್ ಕೊಟ್ಟಂಗಾಗತ್ತೆ ಇಂಡೈರೆಕ್ಟ್ ಆಗಿ. ಪೊಟ್ಯಾಶ್ ಕೊಟ್ಟಿನಿ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಏನೈತಿ ನಮ್ಮ ಗಿಡ ಏನೈತಿ ಬೆಳವಣಿಗೆ ಮಾಡ್ಕೊತೈತಿ. ಮತ್ತೆ ಭೂಮಿಯಲ್ಲಿ ತೇವಾಂಶ ಏನೈತಿ ಹಿಡಿದಿಟ್ಕೊಳ್ಳೋದು, ಭೂಮಿ ಏನೈತಿ ಯಾವುದೇ ತೊಂದರೆಗಳಿಗೆ ಏನೈತಿ ಬಂದ್ರು ಏನೈತಿ ತಡ್ಕೊಳ್ಳಂತ ಶಕ್ತಿ ಏನೈತಿ ಈ ಪೊಟ್ಯಾಶ್ ಕಂಟೆಂಟ್ ಏನೈತಿ ನಮ್ಮ ಗಿಡಕ್ಕೆ ಏನೈತಿ ಕೊಡ್ತಕ್ಕಂಥದ್ದು. ಹಂಗಾಗಿ ಈ ಗೊಬ್ಬರ ಏನೈತಿ ಉಪಯೋಗ ಮಾಡ್ಕೋಬೇಕು. ಈ ಗೊಬ್ಬರದಿಂದ ಇಷ್ಟೆಲ್ಲ ಲಾಭಗಳಿದಾವು. ಸಾಕಷ್ಟು ಸೂಕ್ಷ್ಮಣ ಜೀವಿಗಳು ಬರ್ತಾವು, ಅದ್ರ ಜೊತೆಗೆ ನಾನು ಹೇಳಿದಂಗೆಲ್ಲ ಇವೆಲ್ಲ ಏನತ್ತೆ. ಮತ್ ಇನ್ನೊಂದೇನತ್ತೆ ರೈತರು ಬಹಳಷ್ಟು ಏನತ್ತೆ ಏನ್ ಮಾಡ್ತಾರಂತಂದ್ರೆ ಇದರಲ್ಲಿ ರೋಗ ಬರುತ್ತೆ ಅಡಿಕೆ ಗಿಡಕ್ಕೆ ಇತ್ತಂತಂದ್ರೆ ಇದರಲ್ಲಿ ದೊಣ್ಣೆ ಹುಳ ಬರುತ್ತೆ, ಇವು ಎಲ್ಲ ಪರಿಕಲ್ಪನೆ ಇದಾವು. ಇದು ಯಾಕೆ ನಿಮ್ಗೆ ಏನತ್ತೆ ಇದನ್ನ ತಲೆಯಿಂದ ತೆಗೆದಾಕಿ, ಯಾಕಂತಂದ್ರೆ ಇದರಲ್ಲಿ ರೋಗ ಬರಬಾರ್ದಂತಂದೇನತ್ತಿ ನಾವು ಅಷ್ಟು ತಾಪಮಾನದಲ್ಲಿ ಏನತ್ತೆ ಇದು ಗೊಬ್ಬರ ಆಗುತ್ತೆ. ಸುಮಾರು ಏನತ್ತೆ 30 ಡಿಗ್ರಿ 40 ಡಿಗ್ರಿ ಏನತ್ತೆ ಟೆಂಪರೇಚರ್ ಏನತ್ತೆ ಬಿಲ್ಡಪ್ ಆಗುತ್ತೆ. ಅಲ್ಲಿ 40 ಡಿಗ್ರಿ ತನಕ ಹೋದಾಗ ಏನಾಗುತ್ತೆ ಆ ತಾಪಮಾನಕ್ಕೆ ಏನತ್ತೆ ಈ ಸೂಕ್ಷ್ಮ ಜೀವಿಗಳು ಇದರಲ್ಲಿ ಬದುಕಲ್ಲ. ಮತ್ತೆ ಇನ್ನೊಂದ್ ಏನಂತಂದ್ರೆ ಈ ಸಾಕಷ್ಟು ನಾವು ಕೊಟ್ಟಿರ್ತಕ್ಕಂಥ ಸೂಕ್ಷ್ಮಣ ಜೀವಿಗಳಂತಂದ್ರೆ ಮೆಟಾರೈಜಿಯಂ ಇದೆ. ಮೆಟಾರೈಜಿಯಂ ಅಂತ ಬಂದ್ಬಿಟ್ಟು ಏನತ್ತೆ ಅಲ್ಲಿ ನಮಗೆ ದೊಣ್ಣೆ ಹುಳು ಏನತ್ತೆ ಸಾಯಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಸೂಕ್ಷ್ಮಣ ಜೀವಿಗಳು ಅದನ್ನು ಒಬ್ಬರು ಸಾಯಿಸ್ತಕ್ಕದು. ಮತ್ತೆ ಅದ್ರ ಜೊತೆಗೆ ಏನತ್ತೆ ಸಾಕಷ್ಟು ರೋಗಗಳು ಕೊಳೆ ರೋಗ ಇರ್ಬೋದು, ಸೂಕ್ಷ್ಮಣ ಫಂಗಸ್ ಎಲ್ಲ ಅಂತಂದ್ರೆ ನಾವು ಸಿಲಿಂಡರ್ಗಳಿಗೆ ಏನತ್ತೆ ರಾಮಬಾಣ ಅಂತಂದ್ರೆ ಟ್ರೈಕೋಡರ್ಮ ಇದೆ, ಸುಡಮನಸ್ ಇದೆ, ಅದು ಅದನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಹಂಗಾಗಿ ಇಲ್ಲಿ ರೋಗ ಹರಡುತ್ತನ್ನೋದು ಏನತ್ತೆ ತಪ್ಪು ಕಲ್ಪನೆ. ಕಂಪ್ಲೀಟ್ ಆಗಿ ಕೊಳ್ತಿರೋ ಗೊಬ್ಬರ ಇತ್ತಂತಂದ್ರೆ ರೋಗ ಹರಡಂಗಿಲ್ಲ. ಅದ್ರ ಜೊತೆಗೆ ಇಷ್ಟೆಲ್ಲ ಸಾಕಷ್ಟು ಪೋಷಕಾಂಶಗಳು ಸಿಗ್ತಾವ.
1: ಏನು ಈಗ
2: ನೀವು ಈಗ ಆಗ್ಲೇ ಹೇಳಿದ್ರಿ, ಬೇರೆ ಒಂದು ಗೊಬ್ಬರಕ್ಕೆ ಹೋಲಿಸಿದ್ರೆ ಇದು ಒಂದು ಉತ್ಕೃಷ್ಟ ಗೊಬ್ಬರ ಅಂತ ಹೇಳ್ತಾ ಇದ್ರಿ. ಇನ್ನೂ ಒಂದು ಹೆಚ್ಚಿನ ಈ ಅಡಿಕೆ ಸಿಪ್ಪೆ ಒಂದು ಗೊಬ್ಬರದ ಬಗ್ಗೆ ಹೇಳುದಾದ್ರೆ ಇದು ಎಷ್ಟರ ಮಟ್ಟಿಗೆ ಲಾಭದಾಯಕ ಆಗಿದೆ ಬೇರೆ ಒಂದು ಗೊಬ್ಬರಕ್ಕೆ ಹೋಲಿಸಿದ್ರೆ ಅಂತ ಅನ್ನೋದು ಹೇಳ್ತೀರಾ ಸರ್?
0: ಈಗ ನಾವು ಬೇರೆ ಅಂತಂದ್ರೆ ತಿಪ್ಪೆ ಗೊಬ್ಬರ ಏನೈತಿ ಹೋಲಿಸಿದ್ನಿ ಅಂತಂದ್ರೆ ಸುಮಾರು ಏನೈತಿ ರೈತರ ಏನೈತಿ ಒಂದು ಕೆಜಿಗೆ ತಿಪ್ಪೆ ಗೊಬ್ಬರ ಏನೈತಿ ಇವತ್ತು ನಮಗೆ ಕೆಜಿಯಲ್ಲಿ ಮಾತಾಡ್ತೀನಿ ನಾನು. ನೀವೆಲ್ಲ ಟನ್ ಗಟ್ಟಲೆ ತರ್ತೀರಿ, ಕೆಜಿಯಲ್ಲಿ ನಾವು ಮಾತಾಡಬೇಕಂತಂದ್ರೆ ಸುಮಾರು 8 ರಿಂದ 10 ರೂಪಾಯಿ ಏನೈತಿ ಬೀಳುತ್ತೆ ರೈತರಿಗೆ. ಅದೇ ತರನೇ ಐತಿ ಅದರಲ್ಲಿ ಗೊಬ್ಬರದಲ್ಲಿ ಇರತಕ್ಕಂತ ಪೋಷಕಾಂಶಗಳ ಪ್ರಮಾಣ ಆಲ್ಮೋಸ್ಟ್ 2 ರಿಂದ 4 ಪಟ್ಟು ಏನೈತಿ ಕಡಿಮೆ. ಈ ಗೊಬ್ಬರ ಏನೈತಿ ನೀವೇ ತಯಾರು ಮಾಡ್ಕೊಂಡ್ರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇದೆ, ಹಂಗಾಗಿ ನಿಮಗೆ ಸಾಕಷ್ಟು ಲಾಭ ಸಿಗುತ್ತೆ ಇಲ್ಲಿ. ಮತ್ತೆ ಪೊಟ್ಯಾಶ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದೇನತಿ ಕಡಿಮೆ ಆಗತ್ತೆ. ಅದ್ರ ಜೊತೆಗೆ ಏನತಿ ಸಾಕಷ್ಟು ಏನತಿ ನಿಮಗೆ ಎರೆಹುಳುಗಳು ಇನ್ವಾಲ್ವ್ ಆಗೋದ್ರಿಂದ ಎರೆಹುಳುಗಳು ಪ್ರಮೋಟಿಂಗ್ ಗ್ರೋತ್ ಹಾರ್ಮೋನ್ಸ್ ಗ್ರೋತ್ ರೆಗ್ಯುಲೇಟರ್ಸ್ ಏನತಿ ಸಾಕಷ್ಟು ಸಿಗ್ತಾವ. ಅದ್ರ ಜೊತೆ ಜೊತೆಗೆ ನೀವು ಸಾಕಷ್ಟು ಏನತಿ ಸೂಕ್ಷ್ಮ ಪೋಷಕಾಂಶಗಳು ನಾವು ರಾಸಾಯನಿಕದಿಂದ ಕೊಡೋದಾಯ್ತಂತಂದ್ರೆ ಸೂಕ್ಷ್ಮಣ ಇವೆಲ್ಲ ಏನತಿ ಫಂಗಸ್ ನಿರೋಧಕ ರೋಗ ನಿರೋಧಕ ಶಕ್ತಿ ಕೊಡ್ತಕ್ಕಂತ ಸೂಕ್ಷ್ಮ ಜೀವಿಗಳನ್ನೇತಿ ನಾವು ಒದಗಿಸಕ್ಕೆ ಅನ್ನೋದು ಆಗಲ್ಲ. ಅದು ಇದ್ರ ಜೊತೆಗೆ ಏನತಿ ಕೊಡ್ಬೋದು. ಅದ್ರ ಜೊತೆಗೆ ಏನತಿ ಇದ್ರಲ್ಲಿದ್ದಲ್ಲ ಸಾಕಷ್ಟು ಲಾಭ, ಯಾಕಂದ್ರೆ ನಿಮ್ಮ ಹತ್ರ ಮಟೀರಿಯಲ್ ಇರುತ್ತೆ, ಇದಕ್ಕೆ ಖರ್ಚು ಏನತಿ ಸಾಕಷ್ಟು ಕಡಿಮೆ ಆಗುತ್ತೆ. ಸುಮಾರು ಒಂದು ಪಿಟ್ಟು ಏನತಿ ಮಾಡ್ಕೋಬೇಕಾದ್ರೆ ನಮ್ಮ ಹತ್ರ ಏನತಿ ಆಲ್ರೆಡಿ ರೈತರು ಸಲಹೆ ತಗೊಂಡು ಮಾಡಿದವರು 10 ರಿಂದ 20 ಸಾವಿರ ತಲೆ ಏನತಿ ಈ ತರ ಗುಂಡಿಗಳು ಮಾಡ್ಕೊಂತಾರೆ. ಅದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬಹುದೇನತ್ತೆ, ಇಷ್ಟು ಖರ್ಚಲ್ಲಿ ಏನತಿ ಅದು ಶಾಶ್ವತ ಅಂದ್ರೆ ಸುಮಾರು ಏನತಿ 5 ರಿಂದ 10 ವರ್ಷ ಏನತಿ ಬರುತ್ತೆ ಅದು ಗುಂಡಿ ಏನತಿ ಮಾಡ್ಕೊಂಡಂತಂದ್ರೆ. ಈಗ ಅದರಲ್ಲಿ ಆತರ ಮಾಡ್ಕೊಂಡಾಗ ಇದ್ರಲ್ಲಿದ್ದ ಖರ್ಚುನು ಬಹಳ ಕಡಿಮೆ, ಯಾಕಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ರಾ ಮಟೀರಿಯಲ್ ಯೂಸ್ ಮಾಡ್ಕೊಂಡಿರ್ತೀವಿ, ಸುಮಾರು ಸೂಕ್ಷ್ಮ ಪೋಷಕಾಂಶಗಳನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ 1,000 ಏನತಿ ಖರ್ಚಾಗುತ್ತೆ. ಇದನ್ನ ತುಂಬಲಿಕ್ಕೆ ಏನತಿ ನೀವು ಲೇಬರ್ ಕಾಸ್ಟ್ ಹಂಗೆ ಏನತಿ ನೀವೇ ಕೆಲಸ ಮಾಡ್ಬೇಕು. ಇದಕ್ಕೆ ಇದು ಸುಮಾರು ಏನತಿ 1-2 ಹಾಳುಗಳು ಇಲ್ಲಿ ಖರ್ಚಾಯ್ತಂತಂದ್ರೆ 500-500 ಸಾವಿರ ರೂಪಾಯಿ ಅಂತಂದ್ರು 2,000 ಇದು 1,000 ಮತ್ತೆ ಸೂಕ್ಷ್ಮ ಪೋಷಕಾಂಶ ಅದು 1,000 2,000 ನೀವು ಗುಂಡಿಗಳು ಏನತಿ 1 ವರ್ಷಕ್ಕೆ ಏನತಿ 2 ಸಾರಿ ಏನತಿ ತೆಗಿಬಹುದು ಅದು ಗುಂಡಿ ಖರ್ಚು ಸಹ ಒಂದೊಂದು ಗುಂಡಿಗೆ ಏನತಿ 1,000 ಅಂತ ಇಡ್ಕೊಂಡು ಹೋದ್ರೆ ನೀವು ಈಗಿನ ಪ್ರಮಾಣದಲ್ಲಿ 10 ವರ್ಷಕ್ಕೆ ಏನತಿ ಲೆಕ್ಕ ಹಾಕಿದ್ರೆ 20 ವರ್ಷ ಅಲ್ಲಿ ಮುಟ್ಟಕ್ಕೆ ಏನತಿ ನಾವು ಲೆಕ್ಕ ಹಾಕಿದ್ರೆ 1,000 ಏನತಿ ಗುಂಡಿ ಖರ್ಚು. 1-3,000 ಏನತಿ ನೀವು ಖರ್ಚು ಮಾಡಿ ನೀರು ಹೊಡಿಲಿಕ್ಕೆ ಮತ್ತೊಂದು ಲೇಬರ್ ಖರ್ಚು ಮಾಡಿದ್ರೆ 3,500 ಖರ್ಚಿದ್ನ ಅಂತ ತೆಗೆದ್ರೆ ಈ ಉತ್ಕೃಷ್ಟವಾದ ಗೊಬ್ಬರ ಏನತಿ ನಿಮಗೆ ಆಲ್ಮೋಸ್ಟ್ ಡಬಲ್ ರೇಟ್ 15-20 ರೂಪಾಯಿಗೆ ಏನತಿ ಕೆಜಿ ಅನ್ನಂಗೆ ಲೆಕ್ಕ ಇಡ್ಕೊಂಡ್ರೆ ನಮಗೆ ಟನ್ ಏನತಿ ಸುಮಾರು ನಮಗೆ 2,000-3,000 ರೂಪಾಯಿ ಏನತಿ ಒಂದು ಟನ್ ಏನತಿ ಇದು ನಮಗೆ ಮಾರಾಟ ಮಾಡಬಹುದು. ಅಷ್ಟು ಏನತಿ
2: ನಮ್ಮ ಜಮೀನಿಗೆ ಉಪಯೋಗಿಸೋದಲ್ಲದೇ ಇದು ಮಾರಾಟವಾಗಿ
0: 20,000 ಏನತಿ ಬೆಲೆ ಬಾಳುತ್ತೆ ಒಂದು ಪಿಟ್ಲಿಂದ.
2: ಒಂದು ಪಿಟ್ಟಿಂದ
0: 20,000 ಏನತಿ ಬೆಲೆ ಬಾಳತಕ್ಕಂತ ಏನತಿ ಗೊಬ್ಬರ ಸಿಗುತ್ತೆ ನಮಗೆ.
2: ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ನಮ್ಮ ರೈತರು ಅಡಿಕೆ ಬೆಳೆಗಾರರು ಪಡೆಯುವುದಾದ್ರೆ ದೂರವಾಣಿ ಸಂಖ್ಯೆ ಹೇಳಿ ಸರ್.
0: ನಮ್ಮ ದೂರವಾಣಿ ಸಂಖ್ಯೆ ಏನತಿ ಸರ್? 9535-73-51-82 ಸರ್. ಇನ್ನೊಂದ್ಸಾರಿ 9535-73-51-82 ಸರ್.
2: ಧನ್ಯವಾದ ಸರ್. ಇದುವರೆಗೆ ತಾವು ಅಡಿಕೆ ಸಿಪ್ಪೆಯಿಂದ ನಾವು ಸಂಪೂರ್ಣ ಉತ್ಕೃಷ್ಟ ಒಂದು ಗೊಬ್ಬರ ಬೇರೆ ಗೊಬ್ಬರಕ್ಕೆ ಹೋಲಿಸಿದ್ರೆ ಯಾವುದು ಯಾವ ರೀತಿಯಿಂದ ಇದು ಲಾಭದಾಯಕವಾಗಿದೆ, ಯಾವ ರೀತಿಯಿಂದ ಹೆಚ್ಚಿನ ಪರಿಣಾಮಕಾರಿಯಾಗಿ ಅಡಿಕೆ ತೋಟಗಳಿಗೆ ಅಲ್ಲದೇ ಬೇರೆ ತೋಟಕ್ಕೂ ಕೂಡ ಇದು ಉಪಯೋಗಿಸಬಹುದು ಅನ್ನೋದನ್ನ ಸಂಪೂರ್ಣ ನಮ್ಮ ಕೇಳುಗ ರೈತ ಬಾಂಧವರಿಗೆ ಸಂದರ್ಶನ ರೂಪದಲ್ಲಿ ಭದ್ರಾವತಿ ಆಕಾಶವಾಣಿ FM ಮಾಧ್ಯಮದ ಮೂಲಕ ತಾವು ಹೇಳಿದರ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಮಾಹಿತಿ ನೀಡಿರುವುದಕ್ಕೆ ಇನ್ನೊಂದು ಬಾರಿ ತಮಗೆ ಧನ್ಯವಾದ ತಿಳಿಸುತ್ತಾ ನಮಸ್ಕಾರ ಸರ್.
0: ನಮಸ್ಕಾರ, ಧನ್ಯವಾದಗಳು ರೈತ ಬಾಂಧವರು.
3: ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481-517-2600. ಇನ್ನೊಮ್ಮೆ ಕೇಳಿ: 9481-517-2600.
4: ಇದುವರೆಗೆ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಮತ್ತು ಅದರ ಲಾಭಗಳ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆಯ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶರಣಪ್ಪ ಕುರಿಯವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ. ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ.

ದಾವಣಗೆರೆ ಜಿಲ್ಲೆಯ ಬರುವ ಮುಂಗಾರು ಹಂಗಾಮಿಗೆ ರಸಗೊಬ್ಬರ ಪೂರೈಕೆ ದಾಸ್ತಾನು ಮತ್ತು ವಿತರಣಾ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಕೃಷಿ ಇಲಾಖೆ ಗಂಭೀರವಾಗಿ ಸಿದ್ಧತೆ ನಡೆಸುತ್ತಿದೆ. ರಾಜ್ಯದಲ್ಲಿ ರಸಗೊಬ್ಬರ ಬಳಕೆ ಗಣನೀಯವಾಗಿ ಹೆಚ್ಚಳವಾಗಿದ್ದು ಹೆಚ್ಚಿನ ಪ್ರಮಾಣ ಕಡಿಮೆ ಬೆಲೆಗೆ ರೈತರಿಗೆ ಯೂರಿಯಾ ರಸಗೊಬ್ಬರ ಸಿಗುವಂತೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ರೈತರಿಗೆ ಪೂರೈಕೆ ಮಾಡುತ್ತಿದೆ. 2026-27 ಸಾಲಿನಲ್ಲಿ ರೈತರಿಗೆ ಯೂರಿಯಾ ರಸಗೊಬ್ಬರ ವಿತರಿಸಲು ಕೃಷಿ ಇಲಾಖೆಯಿಂದ ವಿಶೇಷ ಆಪ್ ಅನ್ನು ಬಿಡುಗಡೆ ಮಾಡಿದ್ದು, ಪ್ರತಿಯೊಬ್ಬ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ರೈತರಿಗೆ ಯೂರಿಯಾ ರಸಗೊಬ್ಬರವನ್ನು ಈ ಆಪ್ ಮೂಲಕವೇ ಆಧಾರ್ ಕಾರ್ಡ್ ಇಲ್ಲವೇ FID ದಾಖಲಿಸಿ ವಿತರಿಸಬೇಕು. ಮಾರಾಟದ ಮೇಲೆ ನಿಗಾ ಇರಿಸುವ ಉದ್ದೇಶದಿಂದ ಈ ಕ್ರಮ ಜಾರಿಗೆ ತರಲಾಗಿದೆ. ಈ ಕುರಿತು ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ರೈತರು ರಸಗೊಬ್ಬರ ಖರೀದಿ ಮಾಡಬೇಕಾದರೆ ಮೊದಲು FID ಹೊಂದಿರುವುದು ಕಡ್ಡಾಯ. ತದನಂತರ FIDಗೆ ರೈತರು ತಾವು ಹೊಂದಿರುವ ಜಮೀನಿನ ವಿಸ್ತೀರ್ಣವನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಇದರ ಆಧಾರದ ಮೇಲೆ ಬೆಳೆದಿರುವ ಬೆಳೆಗಳಿಗೆ ರಸಗೊಬ್ಬರವನ್ನು ರೈತರಿಗೆ KKisan ತಂತ್ರಾಂಶದ ಮೂಲಕವೇ ವಿತರಣೆ ಮಾಡಲಾಗುವುದು. ರೈತರ ಹೆಸರಿನಲ್ಲಿ ರಸಗೊಬ್ಬರ ಖರೀದಿಸಿ ಕಾಳಸಂತೆಯಲ್ಲಿ ದಂಧೆ ಮಾಡುತ್ತಿರುವುದನ್ನು ತಡೆಯುವುದು ಮತ್ತು ರೈತರು ಸಹ ಸಮತೋಲನವಾಗಿ ರಸಗೊಬ್ಬರ ಬಳಕೆ ಮಾಡುವಂತಾಗಬೇಕು ಎನ್ನುವ ಕಾರಣಕ್ಕಾಗಿ KKisan ತಂತ್ರಾಂಶದ ಮೂಲಕ ರಸಗೊಬ್ಬರದ ವಿತರಣೆ ಮಾಡಲಾಗುತ್ತಿದೆ. ರೈತರು FID ಹೊಂದಿರದಿದ್ದಲ್ಲಿ ತಕ್ಷಣವೇ ತಮ್ಮ ಎಲ್ಲಾ ಪಹಣಿ, ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತೆಗೆದುಕೊಂಡು ಸಮೀಪದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ತೋಟಗಾರಿಕೆ ಇಲಾಖೆ ಇಲ್ಲವೇ ಪಶುಸಂಗೋಪನೆ ಇಲಾಖೆ ಇಲ್ಲವೇ ರೇಷ್ಮೆ ಇಲಾಖೆ ಇಲ್ಲವೇ ಕಂದಾಯ ಇಲಾಖೆ ಇಲ್ಲವೇ ಗ್ರಾಮ 1 ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ FIDಯನ್ನು ಸೃಷ್ಟಿಸಿಕೊಳ್ಳುವುದು. ಈಗಾಗಲೇ FIDಯನ್ನು ಹೊಂದಿರುವ ರೈತರು ತಮ್ಮ ಎಲ್ಲಾ ಸರ್ವೆ ನಂಬರ್ಗಳನ್ನು ಜೋಡಣೆ ಮಾಡಿಸಿಕೊಳ್ಳಲು ಅವಕಾಶವಿರುತ್ತದೆ. ಜಿಲ್ಲೆಯ ಅಧಿಕೃತ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ಇನ್ನು ಮುಂದೆ ಕಡ್ಡಾಯವಾಗಿ KKisan ತಂತ್ರಾಂಶದ ಮೂಲಕ ರೈತರ ಆಧಾರ್ ಕಾರ್ಡ್ ಇಲ್ಲವೇ FID ನಮೂದಿಸಿ ರೈತರಿಗೆ ಯೂರಿಯಾ ಮಾರಾಟ ಮಾಡಬೇಕು ಹಾಗೂ ತಮ್ಮ ಎಲ್ಲಾ ಫಾರ್ಮ್ಗಳನ್ನು ಪರವಾನಿಗೆಯಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು. ಒಂದು ವೇಳೆ ಮಾರಾಟಗಾರರು ಫಾರ್ಮ್ಗಳನ್ನು ಪರವಾನಿಗೆಯಲ್ಲಿ ಅಮೆಂಡ್ಮೆಂಟ್ ಮಾಡದೆ ಮಾರಾಟ ಮಾಡಿದಲ್ಲಿ ಹಾಗೂ ಗರಿಷ್ಠ ಮಾರಾಟ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಪರವಾನಿಗೆ ಅಮಾನತ್ತು ಅಥವಾ ರದ್ದು ಮಾಡಲಾಗುವುದು ಹಾಗೂ ಅಂತಹ ಮಾರಾಟಗಾರರ ವಿರುದ್ಧ ರಸಗೊಬ್ಬರ ನಿಯಂತ್ರಣ ಕಾಯ್ದೆ 1985 ಮತ್ತು ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಭೂಮಿಯ ಫಲವತ್ತತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ರಸಗೊಬ್ಬರದ ಬಳಕೆ ಬದಲಾಗಿ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೀವಾಮೃತವನ್ನು ಬಳಸಬೇಕೆಂದು ರೈತರಿಗೆ ಈ ಮೂಲಕ ಸಲಹೆ ನೀಡಿದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಲು ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಇದುವರೆಗೆ ಕೃಷಿ ಒಳಸುರಿಗಳ ಲಭ್ಯತೆ ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ.
1: ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಸಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ, ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನ ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ, ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನ ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.
0: ಇದುವರೆಗೆ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ.

ಇದುವರೆಗೆ ಪರಿಸರ ಗೀತೆ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ.

0: ಕುಂತ್ಕೊಳ್ಳೇ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ಅಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನೂತನ ಸರ್ಕಾರ ರಚನೆಗೆ ಏಕೈಕ ಅತಿದೊಡ್ಡ ಪಕ್ಷವಾದ ನಟ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸಿಪಿಐ ಸಿಪಿಎಂ ಮತ್ತು ವಿಸಿಕೆ ಪಕ್ಷಗಳಿಂದ ಬೆಂಬಲ ಕೋರಿದೆ. ಈಗಾಗಲೇ 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲ ನೀಡಿದೆ. ಇಂದು ಸಾಕಷ್ಟು ಚರ್ಚೆಗಳ ನಂತರ ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ ಮತ್ತು ಸಿಪಿಎಂ ಸರ್ಕಾರ ರಚಿಸಲು ಟಿವಿಕೆಗೆ ಬೇಷರತ್ ಬೆಂಬಲ ಘೋಷಿಸಿವೆ. ಇಂದು ರಾತ್ರಿ ಅಥವಾ ನಾಳೆಯ ಸಭೆಯ ನಂತರ ವಿಸಿಕೆ ತನ್ನ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಇನ್ನೊಂದೆಡೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್, ಚುನಾವಣಾ ಫಲಿತಾಂಶಗಳನ್ನು ಬಿಜೆಪಿ ಸೌಜನ್ಯದಿಂದ ಸ್ವೀಕರಿಸಿದೆ. ಯಾವುದೇ ರೀತಿಯಲ್ಲೂ ಟಿವಿಕೆ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಬಿಜೆಪಿ ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಅವರನ್ನು ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದರಿಂದಾಗಿ ಅವರು ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಲು ದಾರಿ ಸುಗಮವಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುವೇಂದು ಅಧಿಕಾರಿ ಅವರ ಹೆಸರನ್ನು ಪ್ರಸ್ತಾಪಿಸಲಾಯಿತು. ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರು ಮತ್ತು ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕೃತವಾಗಿ ಅವರ ಹೆಸರನ್ನು ಘೋಷಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಾಳೆ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಇರಾನ್ ಪರಮಾಣು ಶಸ್ತಾಸ್ತ್ರ ಹೊಂದದಂತೆ ನೋಡಿಕೊಳ್ಳಲು ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಒಗ್ಗೂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಡೊನಾಲ್ಡ್ ಟ್ರಂಪ್ ಯುರೋಪ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವನ್ ಡೆವ್ ಲೆಯನ್ ಅವರೊಂದಿಗೆ ದೂರವಾಣಿಯ ಮೂಲಕ ತಾವು ಮಾತನಾಡಿದ್ದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಕುರಿತು ಚರ್ಚಿಸಲಾಗಿದೆ. ಲಕ್ಷಾಂತರ ಜನರ ಮರಣಕ್ಕೆ ಕಾರಣವಾಗುವ ಶಸ್ತಾಸ್ತಗಳನ್ನು ಹೊಂದುವುದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ವಾಣಿಜ್ಯ ಬಾಂಧವ್ಯಗಳ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಸುಂಕ ಕಡಿತಗಳ ಕುರಿತ ಬದ್ದತೆಗಳನ್ನು ಈಡೇರಿಸುವಂತೆ ಐರೋಪ್ಯ ಒಕ್ಕೂಟಕ್ಕೆ ಒತ್ತಾಯಿಸಲಾಯಿತು ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರ ಸ್ತಂಭವಾಗಿ ಬೆಳೆಯುತ್ತಿರುವ ಭಾರತದ ಪಾತ್ರವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಸುರಿನಾಮ್ನಲ್ಲಿರುವ ಸುರಿನಾಮೀಸ್ ಸಮಾಜದ ವಿವಿಧ ವರ್ಗಗಳ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ಅಂದಾಜಿನ ಪ್ರಕಾರ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡಾ 17% ಕೊಡುಗೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಇದರ ಪ್ರಕಾರ ಭಾರತ 2026ರಲ್ಲಿ ಜಾಗತಿಕ ನೈಜ ಜಿಡಿಪಿಯ ಬೆಳವಣಿಗೆಯ ಗಣನೀಯ ಶೇಕಡಾ 17% ಪಾಲನ್ನು ಹೊಂದಲಿದೆ. ವಿಶ್ವದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಭಾರತ ಕಾಯ್ದುಕೊಳ್ಳುತ್ತದೆ ಎಂದು ಡಾ ಎಸ್ ಜೈಶಂಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ವಿಮಾನಯಾನ ಮಾರುಕಟ್ಟೆಯಾಗಿ ಮಾತ್ರವಲ್ಲದೆ ವಿಮಾನ ಗುತ್ತಿಗೆ ಮತ್ತು ಹಣಕಾಸು ಹೂಡಿಕೆಯ ಪ್ರಮುಖ ಜಾಗತಿಕ ತಾಣವಾಗಿಯೂ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರದ ಗಿಫ್ಟ್ ಸಿಟಿಯಲ್ಲಿ ನಡೆದ ಭಾರತ ವಿಮಾನ ಗುತ್ತಿಗೆ ಮತ್ತು ಹೂಡಿಕೆ ಶೃಂಗಸಭೆ 2.0 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ವಿಮಾನಯಾನ ಕ್ಷೇತ್ರದಲ್ಲಿನ ಸುಧಾರಣೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯು ಅಂತಾರಾಷ್ಟೀಯ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ. ಇದು ಭಾರತವನ್ನು ವಿಮಾನಯಾನದ ಹಣಕಾಸು ವ್ಯವಹಾರಗಳ ಪ್ರಮುಖ ಕೇಂದ್ರವನ್ನಾಗಿ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಲಸೆ ಕುರಿತಂತೆ ಭಾರತದ ಕ್ರಮವು ವಲಸಿಗರ ರಕ್ಷಣೆ, ಸಮಗ್ರ ಆಡಳಿತ ಮತ್ತು ಅಂತಾರಾಷ್ಟೀಯ ಸಹಕಾರದ ವಿಧಾನಗಳಿಂದ ನಿರ್ದೇಶಿಸಲ್ಪಟ್ಟಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಅಂತಾರಾಷ್ಟೀಯ ವಲಸೆ ಪರಿಶೀಲನಾ ವೇದಿಕೆಯ ನಿಯೋಗಗಳನ್ನು ಉದ್ದೇಶಿಸಿ ಅವರು ಭಾರತ 23 ದೇಶಗಳೊಂದಿಗೆ ಸಮಗ್ರ ದ್ವಿಪಕ್ಷೀಯ ವಲಸೆ ಕುರಿತ ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಅಖೈರುಗೊಳಿಸಿವೆ. ವಲಸೆಯು ಮುಖ್ಯವಾಗಿ ಜನರು ಮತ್ತು ಅವರ ಅಶೋತ್ತರ ಸ್ಥಿತಿಸ್ಥಾಪಕತ್ವ ಹಾಗೂ ಕೊಡುಗೆಗಳಿಗೆ ಸಂಬಂಧಿಸಿದ್ದಾಗಿದೆ. ಒಳಗೊಳ್ಳುವಿಕೆ ಮತ್ತು ಮಾನವೀಯತೆ ಕಾರ್ಯಚೌಕಟ್ಟು ರೂಪಿಸುವುದು ಭಾರತದ ಪ್ರಯತ್ನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಕೀರ್ತಿವರ್ಧನ್ ಸಿಂಗ್ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಯೋತ್ಪಾದನೆಯನ್ನು ಕಾರ್ಯತಂತ್ರದ ಪಾಲುದಾರರಾಗಿ ಎದುರಿಸುವಲ್ಲಿ ದ್ವಿಪಕ್ಷೀಯ ಸಹಕಾರದ ಮಹತ್ವವನ್ನು ಭಾರತ ಮತ್ತು ಸಿಂಗಾಪುರ ಒತ್ತಿ ಹೇಳಿವೆ. ಭಾರತ ಮತ್ತು ಸಿಂಗಾಪುರ ನಡುವಿನ ಭಯೋತ್ಪಾದನೆ ಮತ್ತು ಅಂತಾರಾಷ್ಟೀಯ ಅಪರಾಧಗಳನ್ನು ಎದುರಿಸುವ ಜಂಟಿ ಕಾರ್ಯಕಾರಿ ಗುಂಪಿನ 5ನೇ ಸಭೆ ನವದೆಹಲಿಯಲ್ಲಿ ನಡೆಯಿತು. ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆಯ ಎಲ್ಲ ರೂಪಗಳು ಮತ್ತು ಅಭಿವ್ಯಕ್ತಿಗಳನ್ನು ಜಂಟಿ ಕಾರ್ಯಕಾರಿ ಗುಂಪು ನಿಸ್ಸಂದಿಗ್ಧವಾಗಿ ಮತ್ತು ಬಲವಾಗಿ ಖಂಡಿಸಿತು ಹಾಗೂ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆಯ ತತ್ವವನ್ನು ಪುನರುಚ್ಚರಿಸಿತು. ಕಳೆದ ವರ್ಷ April 22 ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಕಳೆದ ವರ್ಷ November 10 ನವದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಭಯೋತ್ಪಾದಕ ಘಟನೆಯನ್ನು ಸಿಂಗಾಪುರ ಖಂಡಿಸಿತು ಮತ್ತು ಭಯೋತ್ಪಾದನೆಗೆ ಕಾರಣರಾದವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಸಿಂಗಾಪುರ ಒತ್ತಿ ಹೇಳಿದೆ. ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾ ವಿನೋದ್ ಬಹಾಡೆ ಮತ್ತು ಸಿಂಗಾಪುರದ ಗೃಹ ಸಚಿವಾಲಯದ ಉಪಕಾರ್ಯದರ್ಶಿ ಗಿಯಾಮ್ ಶಿಹ್ ಚುನ್ ವಹಿಸಿದ್ದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ ಹಂತ 2 ಮಹಿಳೆಯರ ರಿಕರ್ವ್ ವೈಯಕ್ತಿಕ ಸ್ಪರ್ಧೆಯಲ್ಲಿ ಭಾರತದ ಸಿಮ್ರನ್ ಜೀತ್ ಕೌರ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ವಿಶ್ವಕಪ್ ಫೈನಲ್ ಹಂತಕ್ಕೆ ಮೊದಲ ಬಾರಿಗೆ ಪ್ರವೇಶಿಸಿರುವ ಸಿಮ್ರನ್ ಜೀತ್ ಕ್ವಾರ್ಟರ್ ಫೈನಲ್ನಲ್ಲಿ ಚೈನೀಸ್ ತೈಪೆಯ ಎದುರಾಳಿಯನ್ನು 6-0 ಅಂತರದಿಂದ ಸೋಲಿಸಿದರು. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡ ದಾಖಲೆಯ 10 ಬಾರಿಯ ಒಲಿಂಪಿಕ್ ಚಾಂಪಿಯನ್ಶಿಪ್ ದಕ್ಷಿಣ ಕೊರಿಯಾ ವಿರುದ್ದ ಅದ್ಭುತ ಜಯ ಸಾಧಿಸುವ ಮೂಲಕ ಪಂದ್ಯಾವಳಿಯಲ್ಲಿ ದೇಶದ ಮೊದಲ ಪದಕವನ್ನು ಖಚಿತಪಡಿಸಿತು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಅಬುಧಾಬಿಯಲ್ಲಿ ಯುಎಇಯ ಅಂತಾರಾಷ್ಟೀಯ ಸಹಕಾರ ಖಾತೆ ರಾಜ್ಯ ಸಚಿವ ಮತ್ತು ಭಾರತದ ವಿಶೇಷ ರಾಯಭಾರಿ ರೀಮ್ ಅಲ್ ಹಶಿಮಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಯುಎಇ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಇಂಧನ, ರಕ್ಷಣೆ, ಫಿನ್ಟೆಕ್, ಆರೋಗ್ಯ, ಶಿಕ್ಷಣ, ಪ್ರಾದೇಶಿಕ ಪರಿಸ್ಥಿತಿ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ 600 ಕಿಲೋ ಹರ್ಟ್ಸ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಆರಾಧನಾ ಚಿತ್ರದ ಗೀತೆ, ಹಾಡಿದ್ದಾರೆ ಕಿಶೋರ್ ಕುಮಾರ್.

ಚತುರ ನಾರ ಅಮ ಚೋರ ಗಣಿ ಚತುರ ನಾರ ಅಮ ಪಕ್ಕಡ ಕರಕ್ಕೆ ಗದ್ದೆ.

ಕಿಶೋರ್ ಕುಮಾರ್ ಮತ್ತು ಮೊಹಮ್ಮದ್ ಅವರ ಸ್ವರಗಳಲ್ಲಿ ಪಡೋಸನ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಸಾಜನ್ ಚಿತ್ರದ ಗೀತೆ ಹಾಡಿದ್ದಾರೆ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕಾ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಹಾಗೆ ಈ ಕಾರ್ಯಕ್ರಮದ ಕುರಿತಾಗಿ ಈ ವಾಟ್ಸಪ್ ಸಂದೇಶಗಳು ಕೂಡ ಬಂದಿದೆ. ರಮೇಶ್ ಟೈಲರ್ಸ್ ಅವರು ಹೊಸಮನೆ ಭದ್ರಾವತಿಯಿಂದ, ನಿಮ್ಮ ನಿಲಯದ ಸಂಜೆಯ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂದವು, ಕನ್ನಡ ಹಿಂದಿ ಹಾಡುಗಳು ಚೆನ್ನಾಗಿತ್ತು, ಕನ್ನಡ ಹಿಂದಿ ವಾರ್ತೆಗಳು ಚೆನ್ನಾಗಿತ್ತು ಅಂತ ಹೇಳಿ, ಕೃಷಿ ಮಾಹಿತಿ ಕೂಡ ಚೆನ್ನಾಗಿತ್ತು ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಚೌಧರಿ ಬಿ ನಾಗರಾಜ್ ಅವರು ಕಲಬುರಗಿಯಿಂದ, ಹಿಂದಿ ಹಾಡುಗಳು ಚೆನ್ನಾಗಿ ಮೂಡಿ ಬಂದವು ಅಂತ ಹೇಳಿ ಕಳಿಸಿದ್ರೆ, ಮೇಡಮ್ ಹಿಂದಿ ಹಾಡು ಸೂಪರ್ ಸೆಲೆಕ್ಟ್ ಆಗಿದೆ, ತುಂಬಾ ಇಷ್ಟವಾಯಿತು, ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳಿ ಮಯೂರ್ ಕೋಟಿ ಜನಾಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ನಮಸ್ತೆ ಮೇಡಮ್, ತಂಪಾದ ವಾತಾವರಣದಲ್ಲಿ ಇಂಪಾದ ಹಿಂದಿ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿದ್ವು, ಮೇರೆ ಸಪ್ನೋ ಕಿ ರಾಣಿ ಹಾಡು ಸಾಜನ್ ಚಿತ್ರದ ಹಾಡು ತುಂಬಾ ಇಷ್ಟವಾಯಿತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ.

ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಾವ ಭಾಮೈದ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಕೆಸಿ ಚಿತ್ರ. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ಅಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಆತ್ಮೀಯ ಕೇಳಿದ್ರೆ, ಮುಂದಿನ ಚಿತ್ರಗೀತೆ ಪ್ರಸಾರ ಮಾಡ್ಲಿಕ್ಕಿಂತ ಮುಂಚೆ ನಿಮ್ಗೊಂದು ಪ್ರಶ್ನೆ. SL ಭೈರಪ್ಪ ಅವರ ಯಾವ ಯಾವ ಕಾದಂಬರಿಗಳು ಚಲನಚಿತ್ರಗಳು ಆಗಿವೆ? ಪ್ರಶ್ನೆ ಮತ್ತೊಮ್ಮೆ, SL ಭೈರಪ್ಪ ಅವರ ಯಾವ ಯಾವ ಕಾದಂಬರಿಗಳು ಚಲನಚಿತ್ರಗಳಾಗಿವೆ? ಉತ್ತರಗಳು ಸೇರ್ಲಿಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481517206

ಪುನೀತ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಅಖಿರಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ಆತ್ಮೀಯ ಕೇಳುಗರೇ, ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ, ಎಸ್ ಎಲ್ ಭೈರಪ್ಪ ಅವರ ಯಾವ ಯಾವ ಕಾದಂಬರಿಗಳು ಚಲನಚಿತ್ರಗಳು ಆಗಿವೆ ಅಂತ ಹೇಳಿ. ನಮ್ಮ ಆತ್ಮೀಯ ಕೇಳುಗರು ಈಗಾಗಲೇ ಉತ್ತರವನ್ನ ನೀಡಿದ್ದಾರೆ. ಯಾರೆಲ್ಲ ಸರಿಯಾಗಿ ಉತ್ತರವನ್ನ ನೀಡಿದ್ದಾರೆ ಅಂತ ನೋಡೋದಾದ್ರೆ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರಿಗೆರೂರು ತಾಲೂಕಿನಿಂದ, ಹಾಗೆ ತನುಜ ಅವರು ಮಾಧವನಗರ ಭದ್ರಾವತಿಯಿಂದ, ಹಾಗೆ ಚಿತ್ರ ಶಿವಕುಮಾರ್ ಉಸ್ಮಾನೆ ಭದ್ರಾವತಿಯಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಹಾಗೆಯೇ ಹಂಪಣ್ಣ ಅವರು ನ್ಯಾಮತಿಯಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಹಾಗೆಯೇ ನಮಸ್ತೆ ಮೇಡಮ್ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಉತ್ತರವನ್ನ ಕಳಿಸಿದ್ದಾರೆ, ಸರಿಯಾಗಿದೆ. ಹಾಗೆಯೇ ರವಿಕುಮಾರ್ ನಾಯಕ್ ಎಂ ಎಚ್ ಮೆಟ್ಟಿಕುರುಕಿ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಕಳಿಸಿದ್ದಾರೆ, ಉತ್ತರ ಸರಿಯಾಗಿದೆ. ಹಾಗೆ ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರು ತಾಲೂಕು ನಿಂದ ಉತ್ತರ ಬಂದಿದೆ. ಹಾಗೆ ಶಾಂತಾಚಾರ್ ಬಡಿಗೇರ್ ಕುಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಮೇಡಮ್ ಅಂತ ಹೇಳಿ ವಿವರಣೆಯೊಂದಿಗೆ ಉತ್ತರ

ನೀಡಿದ್ದಾರೆ. ಹಾಗೆಯೇ ರಮೇಶ್ ಟೈಲರ್ಸ್ ಅವರು ಬಸವನೆಯ ಭದ್ರಾವತಿಯಿಂದ, ಹಾಗೆಯೇ ಶುಭರಾತ್ರಿ ಮೇಡಮ್ ಅಂತ ಹೇಳಿ ತೀರ್ಥ ಪ್ರಸಾದ್ ದೊಡ್ಡ ಮೇಟಿ ಕುರ್ಕೆ ಅರಸೀಕೆರೆ ತಾಲೂಕಿನಿಂದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆಯೇ ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ, ಆಂಜನೇಯ ಬಿಎಚ್ ರೋಡ್ ಭದ್ರಾವತಿ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿಯಿಂದ ಕಳಿಸಿದ್ದಾರೆ ಉತ್ತರ ಏನಾಗಿತ್ತು ನೋಡೋಣ. ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಾದ ಎಸ್ ಎಲ್ ಭೈರಪ್ಪ ಅವರ ಅನೇಕ ಕಾದಂಬರಿಗಳು ಬೆಳ್ಳಿ ತೆರೆಯ ಮೇಲೆ ಅದ್ಭುತ ಚಿತ್ರಗಳಾಗಿ ಮೂಡಿ ಬಂದಿವೆ. ಅವರ ಗಹನವಾದ ವಿಷಯಗಳು ಮತ್ತು ಮಾನವ ಸಂಬಂಧಗಳ ಸಂಕೀರ್ಣತೆಯನ್ನ ಚಲನಚಿತ್ರಗಳಲ್ಲಿ ಸೆರೆ ಹಿಡಿಯುವ ಪ್ರಯತ್ನ ಯಶಸ್ವಿಯಾಗಿದೆ. ಭೈರಪ್ಪನವರ ಕಾದಂಬರಿ ಆಧಾರಿತ ಪ್ರಮುಖ ಕನ್ನಡ ಚಿತ್ರಗಳು ಪಟ್ಟಿ ನೋಡೋದಾದ್ರೆ ವಂಶವೃಕ್ಷ 1971, ಹಾಗೆ ಬಿ ವಿ ಕಾರಂತ್ ಮತ್ತು ಗಿರೀಶ್ ಕಾರ್ನಾಡ್ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ವಿಷ್ಣುವರ್ಧನ್ ಅವರ ಮೊದಲ ಸಿನಿಮಾ, ಹಾಗೆ ತಬ್ಬಲಿಯು ನೀನಾದೆ ಮಗನೇ 1977, ಗಿರೀಶ್ ಕಾರ್ನಾಡ್ ಮತ್ತು ಬಿ ವಿ ಕಾರಂತ್ ಅವರು ಸಂಪ್ರದಾಯ ಮತ್ತು ಆಧುನಿಕತೆಯ ಸಂಘರ್ಷದ ಕತೆ, ಹಾಗೆ ಮತದಾನ 2001, ಟಿ ಎನ್ ಸೀತಾರಾಮ್ ರಾಜಕೀಯ ವ್ಯವಸ್ಥೆ ಮೇಲ್ಮಣ್ಣ, ಹಾಗೆ ನಾಯಿ ನೆರಳು 2006, ಗಿರೀಶ್ ಕಾಸರವಳ್ಳಿ ಪುನರ್ಜನ್ಮದ ಕುರಿತಾದ ಸಂಕೀರ್ಣ ಕಥಾ ಹೊಂದರ ಉತ್ತರವನ್ನ ವಿವರಣೆಯೊಂದಿಗೆ ಉತ್ತರವನ್ನ ನೀಡಿದ್ದಾರೆ. ಯಾರು? ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಮಂಜುಳಾ ಅವರು ಬೊಮ್ಮನಕಟ್ಟೆಯಿಂದ, ಹಾಗೆ ಮಯೂರ್ಕೋಟಿ ಜನಪುರ ಭದ್ರಾವತಿಯಿಂದ ಸಹ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಶಿವಮೊಗ್ಗ ಊಟಿ ರಸ್ತೆಯಿಂದ ವಿನಯ್ ಅವರು ಇಂಪಾದ ಹಾಡುಗಳು ತುಂಬಾ ಇಷ್ಟ ಆಯ್ತು ಮೇಡಮ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಉತ್ತರವನ್ನ ನೀಡಿದಂತ ನಮ್ಮ ಆತ್ಮೀಯ ಕೇಳಿಗರಿಗೆಲ್ಲ ಧನ್ಯವಾದಗಳು. ಉತ್ತರ ಏನಾಗಿತ್ತು? ಎಚ್ ಎಲ್ ಭೈರಪ್ಪ ಅವರ ಯಾವ ಯಾವ ಕಾದಂಬರಿಗಳು ಚಲನಚಿತ್ರಗಳಾಗಿವೆ ಅಂತಂದ್ರೆ ನಾಯಿ ನೆರಳು, ಮತದಾನ, ತಬ್ಬಲಿಯು ನೀನಾದೆ ಮಗನೇ, ವಂಶವೃಕ್ಷ. ಉತ್ತರ ಗೊತ್ತಾಯ್ತಲ್ಲ. ಹಾಗೆ ನಿಮ್ಗೆ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತೇನೆ. ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದು? ಪ್ರಶ್ನೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದು? ಉತ್ತರಗಳು ಸೇರ್ಲಿಕ್ಕೆ ನಮ್ಮ ವಾಟ್ಸಪ್ 9481527206 ಸಂಖ್ಯೆಗೆ.

ಸುವರ್ಣ ರಾಥೋಡ್ ಮತ್ತು ಸಾಯಿ ಕಾರ್ತಿಕ್ ಅವರ ಜೋಡಿ ಸ್ವರದಲ್ಲಿ ಧಂತನಾದನ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ಆತ್ಮೀಯ ಕೇಳುಗರೇ, ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ, ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದು ಅಂತ ಹೇಳಿ. ಆತ್ಮೀಯ ಕೇಳುಗರು ಈಗಾಗಲೇ ಉತ್ತರವನ್ನ ನೀಡಿದ್ದಾರೆ, ಯಾರೆಲ್ಲ ಸರಿಯಾಗಿ ಉತ್ತರವನ್ನ ನೀಡಿದ್ದಾರೆ ಅಂತ ನೋಡೋದಾದ್ರೆ, ಮಹೇಶ್ ಹೊಸೂರ್ ಅವರು ಉತ್ತರವನ್ನ ನೀಡಿದ್ದಾರೆ, ಹಾಗೆ ಹಂಪಣ್ಣ ಅವರು ನ್ಯಾಮತಿಯಿಂದ, ತನುಜ ಮಾಧವನಗರ ಭದ್ರಾವತಿಯಿಂದ, ಹಾಗೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಉತ್ತರ ಸರಿಯಾಗಿದೆ. ಹಾಗೆ ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಗೌರಿ ಮಂಡಗದ್ದೆ ಹೋಬಳಿಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರು ತಾಲೂಕಿನಿಂದ, ಹಾಗೆ ರವಿಕುಮಾರ್ ನಾಯಕ್ MH ಮೇಟಿ ಕುರ್ಕೆ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಹಾಗೆ HR ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಹಾಗೆ ಚಿತ್ರ ಶಿವಕುಮಾರ್ ಅವರು ಹೊಸ್ಮನೆ ಭದ್ರಾವತಿಯಿಂದ, HR ಮಂಜುನಾಥ್ TGLN ಲೇಔಟ್ ಶಿವಮೊಗ್ಗದಿಂದ, ಹಾಗೆ ಸುಮಿತ್ರಾ ಮಾಂಡ್ರಿ ನಾಗರಾಜ್ ಅವರು ಶಿವಮೊಗ್ಗದಿಂದ, ಯಶೋಧ ಅವರು ಭದ್ರಾವತಿಯಿಂದ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ, ಹಾಗೆ ಶಾಂತಾಚಾರ್ ಬಡಗೇರ್ ಕುಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರವನ್ನು ನೀಡಿದ್ದಾರೆ, ಹಾಗೆ ತೀರ್ಥಪ್ರಸಾದ್ DM ಕುರ್ಕೆಯಿಂದ, ಮಹೇಶ್ ಹೊಸೂರು ಅವರು ಸಹ, ಹಾಗೆ ಶುಭ ಸಂಜೆ ಆಕಾಶವಾಣಿ ಪ್ರಸಾರವಾಗುತ್ತಿರುವ ಕನ್ನಡ ಹಿಂದಿ ಚಿತ್ರಗೀತೆಗಳು ಚೆನ್ನಾಗಿದೆ ಅಂತೇಳಿ ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಹಾಗೆ ಉತ್ತರಾಯಣಾಗಿತ್ತು ವಿವರಣೆಯೊಂದಿಗೆ ಉತ್ತರವನ್ನು ನೀಡಿದ್ದಾರೆ, ನೋಡ್ತಾ ಹೋಗೋಣ. ಯಾರು? ಶಾಂತಾಚಾರ್ ಬಡಿಕೇರ್ ಕುಕ್ಕನೂರು ಹರಿಹರ ತಾಲೂಕು. ಋಗ್ವೇದದಲ್ಲಿ ಅತ್ಯಂತ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಸಿಂಧು ನದಿ. ಋಗ್ವೇದದ ಕಾಲದ ಜನಜೀವನದಲ್ಲಿ ಈ ನದಿಯು ಅತ್ಯಂತ ಪ್ರಮುಖ ಪಾತ್ರ ವಹಿಸಿತ್ತು. ಆ ಕಾಲದ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನದಿಗಳ ಬಗ್ಗೆ ಇರುವ ಕೆಲವು ಪ್ರಮುಖ ಮಾಹಿತಿ ಇಲ್ಲಿದೆ. ಸಿಂಧು ನದಿ ಋಗ್ವೇದದಲ್ಲಿ ಈ ನದಿಯನ್ನು ಅತಿ ಹೆಚ್ಚು ಬಾರಿ ಸೂಚಿಸಲಾಗುತ್ತದೆ. ಇದರ ವಿಸ್ತಾರ ಮತ್ತು ವೇಗವನ್ನು ನೋಡಿದ ನದಿಗಳಲ್ಲಿ ಶ್ರೇಷ್ಠವಾದದ್ದು ಇಂತು. ಹಾಗೆ ಸರಸ್ವತಿ ನದಿ ಪವಿತ್ರತೆಯಲ್ಲಿ ಸಿಂಧು ನದಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿದೆ. ಸರಸ್ವತಿ ನದಿಯನ್ನು ಸಹ ಅತ್ಯಂತ ಪವಿತ್ರ ನದಿಯಿಂದ ಪರಿಗಣಿಸಲಾಗ್ತದೆ. ಹಾಗೆ ಉತ್ತರ ಆಗುತ್ತಾ ಇತ್ತಲ್ಲ, ಏನಾಗಿತ್ತು? ಸಿಂಧು ನದಿ ಹಾಗೂ ಸರಸ್ವತಿ ನದಿ. ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿಗಳು ಸರಸ್ವತಿ ನದಿ ಮತ್ತು ಸಿಂಧು ನದಿಗಳಾಗಿವೆ. ಉತ್ತರವನ್ನು ನೀಡುತ್ತಾ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು. ಹಾಗೆ ನಿಮಗೆ ಮತ್ತೊಂದು ಪ್ರಶ್ನೆ ಕೇಳ್ತೇನೆ.

ಇದು ಕಾರ್ಯಕ್ರಮದ ಕಡೆಯ ಪ್ರಶ್ನೆಯಾಗಿರುತ್ತೆ. ನಂಜನಗೂಡು ಯಾವ ನದಿಯ ದಡದಲ್ಲಿದೆ? ಪ್ರಶ್ನೆ ಮತ್ತೊಮ್ಮೆ, ನಂಜನಗೂಡು ಯಾವ ನದಿಯ ದಡದಲ್ಲಿದೆ? ಉತ್ತರಗಳು ಸೇರ್ಲಿಕ್ಕೆ ನಮ್ಮ ವಾಟ್ಸಪ್ 9481527260 ಸಂಖ್ಯೆಗೆ.

ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಪ್ರೇಮ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಾಗೆ ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ, ನಂಜನಗೂಡು ಯಾವ ನದಿಯ ದಡದಲ್ಲಿದೆ ಅಂತ ಹೇಳಿ ನಮ್ಮ ಆತ್ಮೀಯ ಕೇಳುಗರಿಗಾಗಲೇ ಉತ್ತರವನ್ನು ನೀಡಿದ್ದಾರೆ. ಯಾರೆಲ್ಲ ಸರಿಯಾಗಿ ಉತ್ತರವನ್ನು ನೀಡಿದ್ದಾರೆ ಅಂತ ನೋಡೋದಾದ್ರೆ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿನಿಂದ, ತನುಜಾ ಮಾಧವನಗರ ಭದ್ರಾವತಿಯಿಂದ, ಹಾಗೆ ಮ್ಯಾಮ್ ನಿಮ್ಮ ಪ್ರೋಗ್ರಾಮ್ ಸೂಪರ್ ಅಂತ ಹೇಳಿ ವಿಷ್ಣುಕಾಂತ್ ವಿ ಜೋಶಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಎಚ್ ಆರ್ ರುದ್ರಸ್ವಾಮಿ ಕಣದಾಳ ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಹಾಗೆ ರವಿಕುಮಾರ್ ನಾಯಕ್ ಎಂ ಎಚ್ ಮೇಟಿ ಕುರುಕೆ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಹಾಗೆ ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೋರಿ ಮಂಡಗದ್ದೆ ಹೋಬಳಿಯಿಂದ, ಹಾಗೆ ಮೀಶಣ್ಣ ಮುತ್ತಿಗಾರಹಳ್ಳಿ ಮೊಣಕಾಲ್ನೂರು ತಾಲೂಕಿನಿಂದ, ಹಾಗೆ ಮಹೇಶ್ ಅವರು ಹೊಸೂರು ಶಿಕಾರಿಪುರದಿಂದ, ಹಾಗೆ ಶಾಂತಾಚಾರ್ ಬಡಗೇರ್ ಕುಕ್ಕನೂರು ಹರಿಹರ ತಾಲೂಕಿನಿಂದ, ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಹಾಗೆ ಪುಷ್ಪ ವಿನೋಬ್ ನಗರ ಶಿವಮೊಗ್ಗದಿಂದ, ಯಶೋಧ ಅವರು ಭದ್ರಾವತಿಯಿಂದ, ಹಾಗೆ ಚೌಧರಿ ಬಿ ನಾಗರಾಜ್ ಕಲಬುರ್ಗಿಯಿಂದ, ಹಾಗೆ ವೀಣಾ ಅವರು ಸೀತಾ ಸರ್ಕಲ್ ಬ್ಯಾಂಗ್ಳೂರಿನಿಂದ, ಪೂರ್ಣ ಪ್ರಜ್ಞಾ ಲೇಔಟ್ ಬ್ಯಾಂಗ್ಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ಮೇಡಮ್, ನಾನು ಈಗ ರೇಡಿಯೋ ಹಾಕಿದೆ, ಪ್ರಶ್ನೆಗಳನ್ನು ಕೇಳೋಕ್ಕಾಗಲಿಲ್ಲ, ಈಗಿನ ಪ್ರಶ್ನೆಗೆ ಉತ್ತರ ಅಂತೇಳಿ ಈಗ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಮಯೂರ್ಕೋಟಿ ಜನಪುರದಿಂದ ಉತ್ತರ ಸರಿಯಾಗಿದೆ. ಹಾಗೆ ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ಹಾಗೆ ಅಪೇಕ್ಷಾ ಶಿವಮೊಗ್ಗದಿಂದ, ಹಾಗೆ ಪ್ರತಿಮಾ ಮೇಡಮ್ ನಮಸ್ತೆ ಅವರು ನಮಸ್ತೆ ಅಂತ ಹೇಳಿ ರಾಧಾ ನಿಧಿಗೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳಿ ಸಹ ಸಂದೇಶದಲ್ಲಿ ತಿಳಿಸಿದ್ದಾರೆ. ಧನ್ಯವಾದಗಳು, ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಹಾಗೆ ತೀರ್ಥಪ್ರಸಾದ್ ಅವರು ಡಿಎಂ ಕುರ್ಕೆಯಿಂದ, ಹಾಗೆ ಅಮೃತ ರಮೇಶ್ ಅವರು ಸಹ ಉತ್ತರವನ್ನು ನೀಡಿದ್ದಾರೆ, ಸರಿಯಾಗಿದೆ. ಹಾಗೆ ಮೇಡಮ್ ನಾನು ವಿಶ್ವನಾಥ್ ಜೋಶಿ, ನಿಮ್ಮ ಪ್ರೋಗ್ರಾಮ್ ಸೂಪರ್, ಭದ್ರಾವತಿ ಹೊಸ್ಮನೆಯಿಂದ ಸಂದೇಶವನ್ನ ಕಳಿಸಿದ್ದೀನಿ ಅಂತ ಮತ್ತೊಮ್ಮೆ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸಲ್ಮಾ ಟೀಚರ್ ಅವರು ತರೀಕೆಯಿಂದ, ಉತ್ತರ ಗೊತ್ತಿಲ್ಲ, ಕಪಿಲ ನದಿ ಉತ್ತರವನ್ನು ನೀಡಿ ಅಂತ ಉತ್ತರ ನೀಡಿದ್ದಾರೆ. ಹಾಗೆ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಇಂದ, ಹಾಗೆ ಯಶೋಧ ಎರಳ ನಾಯಕ ಚಿರತಗುಂಡು ಕೂಡ್ಲಿಗಿ ತಾಲೂಕಿನಿಂದ ಉತ್ತರವನ್ನು ನೀಡಿದ್ದಾರೆ, ಸರಿಯಾಗಿದೆ ಉತ್ತರ. ಉತ್ತರ ಏನಾಗಿತ್ತು, ಕಪಿಲಾ ನದಿ. ವಿವರಣೆಯೊಂದಿಗೆ ಉತ್ತರವನ್ನು ನೀಡಿದವರು ಶಾಂತಾಚಾರ್ ಬಡಿಗೇರ್ ಕುಕ್ಕನೂರು ಹರಿಹರ ತಾಲೂಕಿನಿಂದ. ನಂಜನಗೂಡು ಪಟ್ಟಣವು ಕಪಿಲಾ ನದಿಯ ಬಲದಂಡೆಯಲ್ಲಿದೆ. ಈ ಕ್ಷೇತ್ರದ ಕುರಿತಾದ ಕೆಲವು ದಕ್ಷಿಣ ಕಾಶಿ ಕಪಿಲಾ ನದಿ ತೀರದಲ್ಲಿರುವ ಪುರಾತನ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಿಂದಾಗಿ ನಂಜನಗೂಡನ ದಕ್ಷಿಣ ಕಾಶಿ ಅಂತ ಕರೀತಾರೆ ಅಂತ ಹೇಳಿ, ಕಪಿಲಾ ನದಿಯು ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಉಗಮಿಸಿ ಕರ್ನಾಟಕದ ಮೂಲಕ ಹರಿದು ಗುಂಡ್ಲುಪೇಟೆ ತಾಲೂಕಿನ ಮೂಲಕ ನಂಜನಗೂಡನ್ನ ತಲುಪುತ್ತದೆ. ತ್ರಿವೇಣಿ ಸಂಗಮ, ನಂಜನಗೂಡಿನ ಬಳಿಯೇ ಕಪಿಲಾ ಮತ್ತು ಗುಂಡ್ಲು ನದಿಗಳ ಸಂಗಮ ಆಗುತ್ತದೆ ಅಂತ ಹೇಳಿ ವಿವರಣೆಯೊಂದಿಗೆ ಉತ್ತರವನ್ನು ನೀಡಿದ್ದಾರೆ ಶಾಂತಾಚಾರ್ ಬಡಿಗೇರ್ ಕುಕ್ಕನೂರು ಹರಿಹರ ತಾಲೂಕಿನಿಂದ. ಉತ್ತರ ಗೊತ್ತಾಯ್ತಲ್ಲ, ಕಪಿಲಾ ನದಿ ದಡದಲ್ಲಿದೆ ನಂಜನಗೂಡು. ಉತ್ತರವನ್ನು ನೀಡಿದಂಥ ನಮ್ಮ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು. ಹೀಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಹಾಗೆ ಈ ರೀತಿಯ ರಸಪ್ರಶ್ನೆ ಕಾರ್ಯಕ್ರಮಗಳಲ್ಲಿ ತಪ್ಪದೆ ಭಾಗವಹಿಸಿ ಅಂತ ಹೇಳ್ತಾ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸೋನು ನಿಗಮ್ ಅವರ ಸ್ವರದಲ್ಲಿ ಆಕ್ಸಿಡೆಂಟ್ ಚಿತ್ರದ ಗೀತೆ.

ಕಾರ್ಯಕ್ರಮದ ಕಡೆ ಗೀತೆ ಪ್ರಸಾರ ಮಾಡ್ಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶಗಳನ್ನು ನೋಡೋದಾದ್ರೆ, ಮುಂಗಾರು ಮಳೆ ಚೆಂದ, ಮುತ್ತಿನ ಅರಳು ಚೆಂದ, ಮುತ್ತಿನಂತ ಮಾತನಾಡುತ್ತಾ ಸೊಗಸಾದ ಕಾರ್ಯಕ್ರಮವನ್ನ ನಡೆಸಿಕೊಡುತ್ತಿರುವ ನಮ್ಮ ಪ್ರೀತಿಯ ಸಹೋದರಿಯ ಮಾತು ಮಾಹಿತಿ ತುಂಬಾ ಚೆಂದ, ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳಿ ರಾಜು ಅವರು ಶಂಕರಘಟ್ಟದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆ ನಿಲ್ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿನಿಂದ, ನಮಸ್ತೆ ಮೇಡಮ್, ಚಿತ್ರಗೀತೆಗಳ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಚಿತ್ರಗೀತೆಗಳು ಸೊಗಸಾಗಿದ್ವು, ಧನ್ಯವಾದಗಳು ಅಂತ ಹೇಳಿ ಸಂದೇಶ ಕಳಿಸಿದ್ರೆ, ಶಾಂತಾಚಾರ್ ಬಡಿಗೇರ್ ಕುಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್, ರಸಪ್ರಶ್ನೆ ಕೇಳಿ ನಮ್ಮ ತಲೆಗೆ ಜ್ಞಾನ ತುಂಬಿದ್ದೀರಿ, ಜ್ಞಾನ ಎನ್ನುವುದು ಹಂಚಿಕೊಂಡಷ್ಟು ಬೆಳೆಯುವಂತದ್ದು.

ಜ್ಞಾನದ ಬಗ್ಗೆ ನೀವು ಕೇಳಿದ ಪ್ರಶ್ನೆಗಳು ಮತ್ತು ತೋರಿಸುತ್ತಿರುವ ಆಸಕ್ತಿ ನಿಜಕ್ಕೂ ಶ್ಲಾಘನೀಯ. ನಮ್ಮ ಈ ಸಂವಾದ ಹೀಗೆಯೇ ಮುಂದುವರಿಯಲಿ. ನಿಮ್ಮ ನಿರೂಪಣೆ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳಿ ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಹೀಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗ್ತಿರುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಭಾಗವಹಿಸಿದ ನಿಮಗೆ ಧನ್ಯವಾದಗಳನ್ನ ಕೂಡ ತಿಳಿಸ್ತಾ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆ ಕೇಳಿ ಗಜಕೇಸರಿ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ಶಂಕರ್ ಮಹದೇವನ್.

ಹಾಗೆ ಮೇಡಮ್ ಪ್ರೋಗ್ರಾಮ್ ಸೂಪರ್ ಅಂಡ್ ನಿಮ್ಮ ನಿರೂಪಣೆ ಸೂಪರ್ ಅಂತ ಹೇಳಿ ಮಯೂರ್ಕೋಟಿ ಜನಾಪುರ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ.

ಚಿತ್ರಗೀತೆಗಳನ್ನ ಇದುವರೆಗೆ ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನ ಈ ರಾತ್ರಿ 10:30 ಸವಿನೆನಪು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 8:45 ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್.
1: ಆಕಾಶವಾಣಿ ನಾವಿಂದು ಪ್ರಸಾರ ಮಾಡಲಿರುವ ನಗೆ ನಾಟಕ ಹನುಮನ ಮದುವಿ. ಹನುಮನ ಮದುವಿ ರಚನೆ ಶಶಿಕಲಾ ಚಂದ್ರಶೇಖರ್, ನಿರ್ಮಾಣ SL ರಮೇಶ್ ಪ್ರಸಾದ್. ಕೇಳಿ ನಗೆ ನಾಟಕ ಹನುಮನ ಮದುವಿ.

ಈ ಅನ್ಯ ಇನ್ನೂ ಬಂದಿಲ್ಲಲ್ಲ. ಅಲ್ಲ, ಈ ಹುಡುಗನಿಗೆ ಮದುವಿಲ್ಲ, ಮುಂಜುವಿಲ್ಲ, ಹೆಂಡ್ರಿಲ್ಲ, ಮಕ್ಕಳಿಲ್ಲ. ದಿನಾ ಮುಂಜಾನೆ 9 ಬಾಗಲ ತೆಗೆದು ಕಸ ಝಾಡಿಸಿ ಗಣಪತಿ ಫೋಟೋಕ್ಕೆ ಒಂದು ಉದಿನ ಕಡ್ಡಿ ಹಚ್ಚಪ್ಪ ನಾ ಬರೋದ್ರಾಗ ಅಂತ ಎಷ್ಟು ಸಲ ಹೇಳಿದ್ರು, ನಾ ಬಂದ ಮ್ಯಾಲೆ ಬರ್ತಾನೆ. ಹಾಳಾದವ ಕಸುಬರಿಗೆ ಎಲ್ಲಿಟ್ಟಾನ? ಸತ್ಯ, ಅತ್ಲಾಗಿತ್ಲ ಯಾರೂ ಇಲ್ಲ, ಲಗುನ ನಾನಾ ಕಸ ಹೊಡಿತೇನೆ.

0: शुक्लां वरदनं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये भजतां कल्पवृक्षाय नमतां कामधेनवे।
1: दक दक करने लगा
0: ಈಗ ಬರ್ಲಿಕ್ಕೆ ಹತ್ಯಾನ
1: ಹಾಳಾದ ಡರ್ನೆ ಲಗ ದಕ್ ದಕ್ ಕರ್ನೆ ಲಗ ಆಗ್ಲಿ ಡಾಕ್ಟರ್ ಸಾಹೇಬ್ರು ಬಂದಾರಲ್ಲ ನಮಸ್ಕಾರ ಸಾಹೇಬ್ರೆ
0: ಈ ಹನುಮ್ಯ ಯಾಕಿಷ್ಟ ಅಡಗ ಮಾಡ್ದಿ ದಿನಾನು ನಿಂದು ಇದ ಕತಿ ಆತಲ್ಲ ಲಗುನು ಬಾ ನೋಡು ನಾನು ಒಂದಿಷ್ಟು ಪೇಷಂಟ್ ನೋಡ್ಕೊಂಡು ಬರ್ಲಿಕ್ಕೆ ಹೋಗ್ತೀನಿ ಬಂದವ್ರನ್ನ ಕುಂಡ್ರಸಿರು ದೇಡ್ ತಾಸ್ ನಾನ ಹೊಳಿ ಬಂದ್ಬಿಡ್ತೀನಿ
1: ಆತ್ರಿ ಸಾಹೇಬ್ರ ಕುರ್ಚಿ ಮ್ಯಾಲ ಎಷ್ಟು ಧೂಳು ಕುಂತದ ಇವತ್ತಿನ ಪೇಪರ್ನಾಗ ನನ್ನ ಭವಿಷ್ಯ ಏನಿದ ಅಂತ ನೋಡೋಣ ವಿವಾಹ ಯೋಗ ಯಾವಾಗ ಬರುತ್ತೋ ಏನು ಕತೀನೋ
2: ಹನುಮಂತು ಅಣ್ಣ ಹನುಮಂತು ಅಣ್ಣ
1: ಓ ರಫೀಕ್ ಅಣ್ಣ ಬರ್ರಿ ಬರ್ರಿ
2: ನಾರಾದು ಹರಿ ಡಾಕ್ಟ್ರು ಇಲ್ಲ
1: ನರದು ಹರಿ ಇಲ್ಲೇ ರೌಂಡ್ಸಿಗೆ ಹೋಗ್ಯಾರ ಬರ್ರಿ ಬರ್ರಿ ಏನಾಗೈತ್ರಿ
2: ನಮ್ದು ಮಿಸಸ್ಗೆ ನಿನ್ನೆ ರಾತ್ರಿಯಿಂದ ದಿಲ್ ಧಕ್ ಧಕ್ ಧಕ್ ಧಕ್ ಬಡ್ಕೊಳ್ತಾ ಐತಿ ಒಮ್ಮೆ ಜೋರಾಗಿ ತೂಫಾನ್ ತರ ಒಮ್ಮೆ ಏಕದಂ ರುಕ್ ರುಕ್ ರುಕ್ಕೆ ಅದಕ್ಕೆ ನಾರದು ಹರಿ ಡಾಕ್ಟರ್ಗೆ ತೋರಿಸೋಣ ಅಂತ ಬಂದೆ ಹನುಮಂತು ಅಣ್ಣ
1: ಕೂಡ್ರಿ ರಫೀಕ್ ಅಣ್ಣ ಇನ್ನೇನ್ ಸಾಹೇಬ್ರು 5 ಮಿನಿಟ್ನಾಗ ಬಂದ್ಬಿಡ್ತಾರ ಅಂದಂಗ ನಿಮ್ ಮಿಸ್ಸಸ್ ನಿನ್ನೆ ಮಗುಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡು ಹೋದ್ರಲ್ಲ ಅವಾಗ ಆರಾಮೇ ಇದ್ರಲ್ರಿ ಸಾಹೇಬ್ರ
2: ಅದು ನಮ್ದು ದೂಸ್ರಿ ಬೀವಿ ಹನುಮಂತು ಅಣ್ಣ ಇದು ನಮ್ದು ಪೆಹ್ಲಿ ಬೀವಿ
1: ರಫೀಕ್ ಅಣ್ಣ ನಾ ಒಂದ್ ಪ್ರಶ್ನೆ ಕೇಳ್ತೀನ್ರಿ ತಪ್ಪು ಕೇಳ್ಬೇಡ್ರಿ ಮತ್ತ
2: ಪೂಚ್ರೆ ಹನುಮಂತು ಅಣ್ಣ
1: ಅಲ್ಲ ನಮ್ಮ ಮನೆಯೊಳಗ ನಮ್ಮಣ್ಣ ಒಂದು ಮದ್ವೆ ಆಗ್ಯಾನ

0: ಒಂದು ಹೆಂಡತಿ ಸಂಭಾಳಿಸ್ಲಿಕ್ಕೆ ಒದಾಡ್ತಾನೆ. ಇಲ್ಲಿ ನೀವು ಇಬ್ಬಿಬ್ರು ಹೆಂಡತಿರನ್ನ ಹೆಂಗ್ ನಿಭಾಯಿಸ್ತೀರಿ ಅಂತ ಜಗಳ ಗಿಗಳ ಮಾಡಂಗಿಲ್ಲೇನ್ರಿ ಅವರು?
1: ಹನುಮಂತು ಅಣ್ಣ, ಅದರಾಗ ಒಂದು ಕಾಸ್ ಬಾತ್ ಐತೆ.
0: ಏನ್ರಪ್ಪ ಅದು?
1: ನೋಡು, ನಮ್ದು ಪೆಹ್ಲಿ ಬೀವಿ ಶಿವಮೊಗ್ಗದಾಗೆ ಐತೆ, ದೂಸ್ರಿ ಬೀವಿ ಸಾಗರದಾಗೆ ಐತೆ. ಜಗಳ ಯಾಕೆ ಬರ್ತೈತೆ ಹನುಮಂತು ಅಣ್ಣ?
2: ಹಂಗಾರ ನಮ್ಮ ಅಣ್ಣಂಗ ನಂಗೆ ಮದುವೆ ಮಾಡು ಅಂತ ಹೇಳ್ರಿ ರಫೀಕಣ್ಣ. ನಾನು ಕೇಳಿದ್ರ ಹೋಗಲ್ಲ ಸುಮ್ಮನ, ಹುಚ್ಚು ಬಿಡದ ಮದುವೆ ಆಗಲ್ಲ, ಮದುವೆ ಆಗದ ಹುಚ್ಚು ಬಿಡಲ್ಲ, ತಣ್ಣಗ ಆರಾಮಾಗಿದ್ದಿ ಹಿಂಗ ಇದು ಬಿಡು ಅಂತ ಬುದ್ಧಿ ಹೇಳ್ತಾನಲ್ರಿ ಸಾಹೇಬ್ರ.
1: ಐ ಸಿ ಬಾತು ಹನುಮಂತು ಅಣ್ಣ, ನಿಮ್ದು ಅಣ್ಣ ನಂದುಕ್ಕೆ ಸಿಗ್ಲಿ, ಆಗ ಹೇಳ್ತೀನಿ.
3: ಕಾಯ್ರೆ ಹನ್ಯ, ಡಾಕ್ಟರ್ ಕೊಟ್ಟೆಗೆಲ್ಲಾರೆ
4: ಸೊಕ್ಕು ಮಾಮಿ. ಬರ್ರಿ ಬರ್ರಿ, ಡಾಕ್ಟ್ರು ಇನ್ನೇನು ಈಗ ಬಂದ್ಬಿಡ್ತಾರ, ಕೂಡ್ರಿ.
3: ದೇವರ ದೇವ, ಪಾಂಡುರಂಗ ಇಷ್ಟೊಂದು. ಕಾಯ್ರೆ ಹನ್ಯ, ನಾನ್ ನಿಂಗೆ ಎಷ್ಟು ಸರ ಹೇಳೀನಿ, ನಂಗ ಮಾಮಿ ಅನ್ಬೇಡ, ದೀದಿ ಅನ್ನು ಅಂತ. ನೀ ಮಾಮಿ ಅಂದ್ರ ನಂಗ್ ಬಹಳ ಸಿಟ್ಟು ಬರ್ತದ ನೋಡಪ್ಪ, ನಂಗಿನ್ಮಾಲ ದೀದಿ ಅಂತ ಕರಿ, ತಿಳಿತಿಲ್ಲ?
4: ಆಯ್ತು ಬಿಡ್ರಿ.
3: ಅಯ್ಯೋ ಏ ಹನುಮ್ಯ, ಎಲ್ಲಿದ್ದಾನೋ ನೋಡ ಹರಿ, ಕರಿಯೋ ಲಗೂನ ನನಗೆ ನಿನ್ ರಾತ್ರಿ ಅಂತ ಒಂದೇ ಸಮ ದಬಾ ದಬಾ ಬಡ್ಕೊಳ್ಲಿಕ್ ಬತ್ತದಲ್ಲೋ. ನಿನ್ನೆ ರಾತ್ರಿ ಒಂಚೂರ್ ನನ್ ಸೊಸಿ ಜೋಡಿ ಜಗಳ ಆಡಿದ್ದೆ, ಅದ ನೀವ ಆತ್ ನೋಡಪ್ಪ, ಕರಿಯಪ್ಪ ಡಾಕ್ಟ್ರನ. ಅಯ್ಯೋ ಶಿವನ
4: ಬಾರಬೇ ಬಾ ಕುಂಡ್ರು, ಮತ್ತ ಎದಿ ಬಡ್ಕೊಂಡ್ರನ ನೀ ಜೀವಂತ ಇರ್ಲಿಕ್ ಸಾಧ್ಯ, ಅದಕ್ಯಾಕ ಅಷ್ಟು ಗಾಬರಿ ಬಿದ್ದಿ? ಬಾ ಇಲ್ಲೇ ಸಮಾಧಾನ ಮಾಡ್ಕೋತಿರು, ಅಷ್ಟಾಗ ಡಾಕ್ಟರ್ ಸಾಹೇಬ್ರು ಬಂದ್ಬಿಡ್ತಾರ.
3: ಅಯ್ಯೋ ಶಿವನ ಏ ಹನುಮ್ಯ, ನಂಗ ಪಾಳದಾಗ ನಿಲ್ಲಕ ಆಗೋದಿಲ್ಲಪ್ಪ, ಮತ್ ಕುಂಡ್ರಾಕ ಬೆಂಚಿನ ಮೇಲೆ ಜಗಾನು ಇಲ್ಲಲ್ಲ, ಒಂದಿಡ್ನಿಂದ ಕುರ್ಚಿ ಬಿಡಪ್ಪ, ಕೂಡ್ತೀನಂತ.
4: ಏ ಪರವ, ನಾನು ಒಂದ್ ಮುಂಜಾವಿಯಿಂದ ಸಂಜೀವ್ ಮಠ ದವಾಖಾನಿಯೊಳಗ ಇರಾವ, ನಿನ್ ಹಂಗ ರಗಡ್ ಮಂದಿ ಬರ್ತಾರ, ಎಲ್ಲಾರಿಗೂ ನಾನ್ ಕುರ್ಚಿ ಕೊಡ್ಕೋತ ಕುಂತ್ರೆ ಇಡೀ ದಿನ ನಾನು ನಿಲ್ಬೇಕಾಗ್ತದ. ಹೋಗಬೇ ಹೋಗೋ, ಅಲ್ಲೇ ಬಾಗಿಲ ಹತ್ರ ನೆಲದ ಮೇಲೆ ಕುಂಡ್ರು.
3: ಏನ್ ಸೊಕ್ಕಿನ ಮಾತಾಡ್ತಾನ ಮೂಳ, ಡಾಕ್ಟರ್ ಬರ್ಲಿ ಮಗನ, ಮಾಡ್ತೀನಿ ನಿಂಗ, ಅಡಿಕೆ ಎಲ್ಲಿನಾರ ಹಾಕೋತೀನಿ. ಡಬ್ಬಿ ಎಲ್ಲಿದೆ ಕಾಣವಲ್ದಲ್ಲ.
4: ಏನಾದ್ರು ಅಡಿಕೆಯಲ್ಲಿ ತಿಂದಿಲ್ಲ ಉಳಿದೆ ಅಂದ್ರೆ ನೀನ ತೊಳಿಬೇಕು ಕಟ್ಟಿನ. ನೋಡ ಮತ್ತ ನಾನ್ ಸುಮ್ಮನೆ ಇರಂಗಿಲ್ಲ ನೋಡು.
3: ಯಾಕಲ್ಲ ಹನುಮೆ, ಹಿಂಗ ಡಾಕ್ಟರ್ ಪಗಾರ ಕೊಟ್ಟಿಟ್ಟಿರೋದ್ರ ಯಾಕಪ್ಪ, ನಾ ಉಗುಳಾಕನ ಇರೋದು, ನೀನ್ ತೊಳೆಯಾಕನ ಇರೋದು.
4: ಏಯ್ ಪರವಾ, ನಿಂದು ಬಾಳ ಆತ್ ನೋಡು, ಈಗ ಡಾಕ್ಟರ್ ಬರೋ ಟೈಮ್ ಆತು, ಎದ್ದು ಪಾಳೆ ನಿಲ್ಲು.
5: ಹಾಯ್ ಹನುಮಂತು.
2: ಹಾಯ್. ಹಲೋ ಹಲೋ, ಬರ್ರಿ ಬರ್ರಿ ನಮ್ಮ ದವಾಖಾನಿಗೆ, ಈಗ ಚಲೋ ಖಳಾ ಬಂತು ನೋಡ್ರಿ.
5: ಡಾಕ್ಟ್ರ್ ಇಲ್ಲ ಹಂಗಾರ
2: ಈಗ ಬರ್ತಾರ ಬರ್ರಿ, ಮತ್ತ ನೀವು ಕೂಡ್ಲಿಕ್ಕೆ ಜಾಗ ನಂದಾಟವಲ್ಲಿಂದ ನನ್ನ ಕುರ್ಚಿನ ಬರ್ಸ್ತೀನಿ, ಇಲ್ಲೇ ಬರ್ರಿ ಕೂಡ್ರಿ. ಬಾಳ ಹೊತ್ತಿಂದ ಕುಂತು ಕುಂತು ಸಾಕಾಗದ, ನನ್ನ ಕುರ್ಚಿ ಮೇಲೆ ನೀವು ಕೂಡ್ಬರ್ರಿ.
5: ಥ್ಯಾಂಕ್ ಯು ಥ್ಯಾಂಕ್ ಯು ಹನುಮಂತು, ನಂಗ ಜಾಬ್ಗೆ ಮೆಡಿಕಲ್ ಚೆಕ್ ಮಾಡಿಸಿದ ಸರ್ಟಿಫಿಕೇಟ್ ಬೇಕಿತ್ತು, ನಾ ಇಲ್ಲಿ ಕೂತ್ರ ಮತ್ ನನ್ನ ಪಾಳೆ ತಪ್ಪುದಿಲ್ಲಲ್ಲ.
2: ಇಲ್ರಿ, ನಾ ಇರುವಾಗ ನಿಮ್ಗೆ ಯಾಕ್ರಿ ಪಾಳಿ ಚಿಂತಿ, ನಾ ಕರಿತೀನಂತ ಕೂಡ್ರಿ. ದಕ್ಕ ದಕ್ಕ ಕರನೇ ಲಗ.
3: ಅಲ್ಲೇ ಮೂಳ, ನಾ ಕುಂಡ್ರತೀನಿ ಕುರ್ಚಿ ಮೇಲೆ ಅಂದ್ರೆ ನೂರ ಎಂಟು ಕಾರಣ ಹೇಳ್ದಿ. ಈಗ ಹುಡುಗಿ ನೋಡಿದ ಕೂಡಲೇ ಹೆಂಡ ಕುಡ್ ಮಯ್ಯ ನಂಗಾಡಿ ಶುರು ಮಾಡಿದ್ಯಾ? ಇರ್ಲಿ, ಇವತ್ತು ನರಹರಿ ಬರ್ಲಿ, ಮಾಡ್ತೀನಿ.

0: ವೈದ್ಯು ನಾರಾಯಣ ಹರಿ.
1: ನನಗ 7:30 ಶನಿ ಶುರುವಾಗ್ಯದ ಅಂತ ಕಾಣ್ತದ. ಏ ಹನುಮ್ಯ, ಗಡಾನ ಡಾಕ್ಟರ್ ಕರೆಯೋ. ಒಂದ್ಸಲ ಎಲ್ಲಾನು ಚೆಕಪ್ ಮಾಡಿಸ್ಕೊಂಡ ಹೋಗೋಣ ಅಂತ ಬಂದಿನ.
2: ನೀವ ಪುರೋಹಿತರು,
3: ನಿಮಗೂ 7:30
2: ಬರ್ರಿ ಬರ್ರಿ. ಈಗ 5 ಮಿನಿಟ್ನಾಗ ಡಾಕ್ಟರ್ ಬಂದ್ಬಿಡ್ತಾರ, ಕುಣ್ರಿ.
3: ಅಲ್ಲಿವರೆಗೂ ನಂಗೆ ವಿವಾಹ ಯೋಗ ಈ ಜನ್ಮದೊಳಗೆ
2: ಅದನೋ ಇಲ್ಲ ಅದನ್ನ ಹೇಳಿ. ನೀವು ಒಂದಾರ ಹುಡುಗಿ ತೋರಿಸಿರೇ ನಿಲ್ಲಿ ಮಠ.
1: ನೋಡ್ ಹನುಮಂತ, ನಾನು ಅಗದಿ ಅಗದಿ ಕಾಯ್ದೆಶೀರ್ ಮನುಷ್ಯ ಏನಪ್ಪ. ನೀನು ಲಕ್ಷಣ ಎಲಿ ಅಡಿಕೆ ಮ್ಯಾಲ ದಕ್ಷಿಣ ಇಟ್ಟು ಕೇಳ್ದಿ ಅಂದ್ರ ಪಟ್ ಅಂತ ಹೇಳ್ತೀನಿ. ನೀ ಹಿಂಗ ಎಲ್ಲಂದ್ರಲ್ಲಿ ಪುಕ್ಸಟ್ಟೆ ಜ್ಯೋತಿಷ್ಯ ಕೇಳಿದ್ರ ಆಗೋದಿಲ್ಲ, ತೆಗೀತಮ್ಮ ಇದಾಗೋದಲ್ಲ.
2: ರೋಹಿತ್ರ, ನಿಮ್ ದಕ್ಷಿಣನಾರ ಎಷ್ಟದ ಕೇಳ್ಬಿಡ್ರಿ, ಕೊಡೋಣಂತ.
1: ನೋಡಪ್ಪ ಹನುಮಂತ, ನನ್ನ ದಕ್ಷಿಣ ರೇಟ್ ಹ್ಯಾಂಗದ ಅಂದ್ರೆ 51 to 501 ಮತ್ತ 1001 ಹಿಂಗ ಅವ್ರವ್ರ ಯೋಗ್ಯತಾನುಸಾರ ಏರ್ತಾ ಹೋಗ. ಈಗ ನೀನು ಹೈಯೆಸ್ಟ್ ಅಂದ್ರ 5001 ಕೊಟ್ಟಿ ಅಂದ್ರ ಏಕದಂ ಆ ಐಶ್ವರ್ಯ ಸೈ ಅಂತ ಹುಡುಗಿನ ತೋರಿಸ್ತ
3: ಅಂದ್ರ ಸೆಕೆಂಡ್ ಹ್ಯಾಂಡ್.
1: ಏ ಹಂಗಲ್ಲೋ, ಆ ಪಾಟಿ ಚಂದುಳ್ಳಿ ಚೆಲುವಿ ಅಂತ. ಮತ್ತ 501 ಕೊಟ್ಟಿ ಅಂದ್ರ ಅಗದಿ ಮರ್ಯಾದಷ್ಟ್ರ ಮನೆ ಹುಡುಗಿ ತೋರಿಸ್ತೀನಿ. ಇನ್ನು ಬರೀ ಪಿಕನಾಸಿ 51 ಕೊಟ್ಟಿ ಅಂದ್ರ ಯಾವ್ದರ ಲಗ್ನ ಆಗದ ಮೂಲೆ ಹಿಡ್ಕೊಂಡಿರುತ್ತಲ್ಲ ಆ ಹುಡುಗಿನ ತಂದು ನಿಲ್ಲಿಸ್ತೀನಿ. ನೀ ದಕ್ಷಿಣ ತಗೊಂಡ್ ಬಂದು ಶಾಸ್ತ್ರ
3: ಕೇಳ.
4: ಡಾಕ್ಟರ್ ಡಾಕ್ಟರ್ ಬಂದ.
5: ಏ ಹನುಮ್ಯ, ಮನೆಗೆ ಹೋಗಿ ಒಂದು ಬಾಟ್ಲಿ ಬಿಸಿನೀರಿಗೆ ಜೀರಿಗೆ ಹಾಕೊಂಡು ತಗೊಂಡ್ ಬಾ ಕುಡಿಲಿಕ್ಕೆ.
2: ಆತ್ರಿ ಸಾಹೇಬ್ರ, ನೋಡ್ರಪ್ಪ ಎಲ್ರೂ ಪಾಳೆ ಪ್ರಕಾರ ಹೋಗ್ರಿ. ರಫಿಕಣ್ಣ, ನೀವು ಕರ್ಕೊಂಡು ಹೋಗ್ರಿ ಅಕ್ಕರನ್ನ.
5: ಕೂಡ್ರವ, ಎಷ್ಟು ದಿವಸ ಆತು? ಹೌದಾ, ಸ್ವಲ್ಪ ನಾಲ್ಗೆ ಹಾಂಗ ಹೊರಗೆ ತೆಗಿ ನೋಡೋಣ ಸ್ವಲ್ಪ. ಹಾ, ಇನ್ನು ಸ್ವಲ್ಪ ಆ ಅನ್ನು.
6: ಅಲ್ಲೋ ನರಹರಿ, ಈ ಹನಿಮ್ಯಾಗ ನೀನ್ ಕೊಟ್ಟಿದ್ ಸಲಿಗೆ ಬಹಳ ಆತ್ ನೋಡು.
5: ಪರಕ
6: ಅಲ್ಲ, ನಾನು ಅವಾಗಿಂದ ನೋಡ್ಲಿಕ್ ಹತ್ತೀನಿ. ಬರೀ ಎಲ್ಲಾರ ಹತ್ರನು ತನ್ನ ಮದ್ವಿ ವಿಚಾರನ ಮಾಡ್ಕೋತದನ.
5: ಹಿಂಗಂದಿ
7: ದೇವರ ದೇವ, ಪಾಂಡುರಂಗ, ವಿಠಲ, ಈ ಹುಡುಗಂಗ ಒಂದ್ ಮದ್ವಿ ಮಾಡ್ರಿ ಸಾಹೇಬ್ರ. ನಂಗ ಮಾಮಿ ಅನ್ನೋದನ್ನ ರಾ ಬಿಡತಾನ.
1: ನೋಡ್ರಿ ಡಾಕ್ಟರ್ ಸಾಹೇಬ್ರ,
5: ಹೇಳ್ರಿ.
1: ಅವಾಗ ಈಗ ಮದ್ವಿ ಹುಚ್ಚು. ನಾವೆಲ್ಲಾರು ಸೇರಿ ಒಂದ್ ತೀರ್ಮಾನಕ್ ಬರ್ಬೇಕಾಗ್ಯದ.
5: ಹಿಂಗಂದ್ರಿ
6: ಇಲ್ಲಾಂದ್ರ ಮರ್ಯಾದಸ್ತ್ರ ಮನಿ ಹೆಣ್ಮಕ್ಳು ನಾಳೆ ದವಾಖಾನಿಗೆ ಬರೋದು ಕಠಿಣ ಆಗ್ತದ.
5: ಪಾರಕ್ಕ, ನನಗೂ ಅವನ್ನ ಹೆಂಗ್ ದಾರಿ ತರೋದು ಅನ್ನೋದ ತಿಳಿವಲ್ಲದಂಗಾಗ್ಯದ. ಒಂದು ದಿನ ಬಂದ್ರ 3 ದಿನ ರಜಾ ಮಾಡ್ತಾನ ಕೋಡಿ. ಒಂದು ಮದುವೆ ಅಂತಾದ್ರ ಅವಾಗಾರ ಸರಿಯಾಗಿ ಡ್ಯೂಟಿ ಮಾಡ್ತಾನೋ ಏನೋ ನೋಡ್ಬೇಕು.
1: ನೋಡ್ರಿ ಡಾಕ್ಟರ್ ಸಾಹೇಬ್ರ,
5: ಹೇಳ್ರಿ.
1: ಹುಡುಗ ನಿಮ್ ಕಣ್ ಮುಂದ ಬೆಳ್ದ. ನನ್ ದೃಷ್ಟಿ ಒಳಗ ಒಂದ್ ಬಡೂರ್ ಮನೆ ಕನ್ಯಾ ಅದ. ಆ ಹುಡುಗಿಗೆ ತಂದಿಲ್ಲ ತಾಯಿಲ್ಲ. ಆ ಹುಡುಗಿನ ಇವಾಗ ಯಾಕ್ ನಾವ್ ಮದ್ವಿ ಮಾಡಬಾರ್ದು? ಪುಣ್ಯದ ಕಾರ್ಯ ಆಗ್ತದ.
5: ಅಗ್ನಿ ಚಲೋ, ಅಗ್ನಿ ಚಲೋ.
6: ನಮ್ ವಿಠಲನ್ ಗುಡಿ ಬಾಳ ದೊಡ್ಡದ, ಮತ್ತ ನಾ ಅಲ್ಲಿ ಕಮಿಟಿ ಮೆಂಬರ್ ಅದೀನಿ. ಒಂದಿನ ದೇವಸ್ಥಾನದೊಳಗ ವಿಠಲನ್ ಸಾಕ್ಷಿಯಾಗಿ ತಾಳಿ ಕಟ್ಸೋಣಂತ.

0: ನಾನ್ ಬೇಕಾರ ಹುಡುಗಿಗೆ ತಾಳಿ ಸೀರಿ ಕೊಡಿಸ್ತೀನಂತ.
1: ನಮ್ದು ಹನುಮಂತು ಅಣ್ಣ ಶಾದಿಗೆ ನಾನು 1000 ಕೊಡ್ತೀನಿ. ಪಾಪ ಗರೀಬ್ ಆದ್ಮಿ, ಅಚ್ಚ ಆದ್ಮಿ.
2: ನಾನು ಹಂಗನಪ್ಪ, ದಕ್ಷಿಣ ಗಿಕ್ಷಣ ಕೇಳ್ದಾನ ಪುಕ್ಕಟ ಮದ್ವೆ ಮಾಡಿಸ್ತೀನಿ.
1: ಸರಿ ತಗೋರಿ ಸರ ನೀರು.

0: ನಂಗ ಪರಕ ನಮ್ಮ ಹನುಮಾನ್ ಮದುವೆ ಊಟ ಉಪಚಾರ ನಂದು.
1: ಏ ನರಹರಿ, ನಿಂಗ್ ಯಾಕೋ ಇಷ್ಟ ಕೆಮ್ಮು ನೋಡು. ಮನೆಯೊಳಗ ಚಹಾ ಕಾಫಿ ಬದಲಾಗಿ ಮೆಣಸಿನಕಾಯಿ ಜೀರಿಗೆ ಕಷಾಯ ಕುಡಿಯೋ. ಇನ್ ಇಂಗ್ಲಿಷ್ ಔಷಧಿ ಬಿಟ್ಟು ಕಷಾಯ ಕುಡಿದ್ ನೋಡು. ಹ್ಮ್, ನಂಗೀಗ ಎದಿ ಬಡ್ಕೊಳ್ಳೋದು ಕಡಿಮೆ ಆಗ್ಯದ. ನಾ ಹೋಗಿ ಸೀರಿ ತಾಳಿ ವ್ಯವಸ್ಥೆ ಮಾಡ್ತೀನಪ್ಪ.
2: ನಮ್ ಡಾಕ್ಟರ್ ಸಜೆಷನ್. ಯಾರ್ರಿ ನೆಕ್ಸ್ಟ್ ಒಳಗ್ ಹೋಗ್ರಿ.
3: ನಿಂಗ ಈಗ ಕಂಕಣ ಬಲ ಕೂಡಿ ಬಂದದ ನೋಡು. ಇವತ್ ಸಂಜೆ ಮುಂದ ನನ್ ಜೋಡಿ ಬಾ ಮತ್ತ ಹುಡುಗಿ ನೋಡಿ ಅಂತ ಒಗ್ದಿ ಬೆಸ್ಟ್ ಮುಹೂರ್ತದಾಗ ನಿನ್ ಲಗ್ನ ಮಾಡ್ಸೋಣ ಅಂತ.
2: ಏನ್ ಹೇಳ್ತೀರಿ ಪುರೋಹಿತ್ರ, ನನಗ ಮದ್ವೆ ಮಾಡಿಸ್ತೀರಿ?
3: ಹೂನಪ್ಪ,
2: ಇದೇನು ಕನಸು ನನಸು?
4: ಹೌದು ಹನುಮಂತು ಅಣ್ಣ, ನಾವೆಲ್ಲ ಸೇರಿ ನಿಂಗ ಮದ್ವೆ ಮಾಡ್ತೀವಿ, ನಿಂದು ಬೇಜಾರಾಗಬೇಡ.
5: ಹನುಮಂತಣ್ಣ, ನನ್ ಹೈಟ್ ಮತ್ತೆ ವೈಟ್ ಎಲ್ಲ ಚೆಕ್ ಮಾಡ್ಬೇಕು ಮತ್ತ.
6: ಏ ಹುಡುಗ, ಇನ್ನಾದ್ರೂ ನಂಗ ಮಾಮಿ ಅನ್ನೋದ್ ಬಿಡ್ಬೇಕ್ ನೋಡು ಮತ್ತ. ನಾ ಬರ್ತೀನ.
0: ಎಲ್ಲಾ ವಿಚಾರನು ಡಿಸೈಡ್ ಆದಂಗ ಆತು. ನಾಳೆ ನಾವು ಮಾಡ್ಬೇಕು ಅಂತ ಅಂದ್ಕೊಂಡಿರೋ ಶುಭ ಕಾರ್ಯಕ್ಕೆ ಹನುಮಾನ್ ಅಣ್ಣ ಭೀಮಣ್ಣನ ಪರವಾನಗಿ ತಗೊಳ್ಬೇಕು. ಬರ್ರಿ ಬರ್ರಿ, ಎಲ್ಲಾರು ಹೋಗಣ ಬರ್ರಿ.

0: ಭೀಮಣ್ಣ, ಓ ಭೀಮಣ್ಣ.
1: ಯಾರು ಮೇಡಮ್? ಮನೆಗಿಲ್ರಿ, ಶ್ರೀಶಕ್ತಿ ಸಂಘಕ್ಕೆ ಹೋಗ್ಯಾರ.
0: ಭೀಮಣ್ಣ, ನಾನು ರಫೀಕ್ ಬಂದಿದ್ದೀನಿ, ಏನ್ ಮಾಡ್ತಾ ಇದ್ದೀರಿ?
1: ಓ ರಫೀಕ್ ಅಣ್ಣ, ಬರ್ರಿ ಬರ್ರಿ, ನಾನು ಒಳಗ್ ಸಾರಿ ಒಗ್ಗರಣೆ ಹಾಕತ್ತಿದ್ದೀನ್ರೆ ಬರ್ರಿ. ಏನ್ ಪುರೋಹಿತರು, ಪಾರವ್ವ, ಡಾಕ್ಟ್ರು, ಸಕ್ಕುಬಾಯಿ ಎಲ್ಲಾರು ಬಂದಿರಿ, ಏನ್ ವಿಷಯ?
2: ಭೀಮಣ್ಣ, ನೀನ್ ತಮ್ಮ ಹನುಮ್ಯಾಂಗ ಮದ್ವಿ ಮಾಡೋಣಂತ ಕೇಳಕ್ ಬಂದಿವಪ್ಪ.
1: ಅವಂಗ ಯಾಕ್ರಿ ಮದ್ವಿ? ಹಿಂಗ ಆರಾಮಿರೋದ್ ಬಿಟ್ಟ
3: ಅಲ್ಲ ತಮ್ಮ, ಅವನಿಗೂ ಒಂದ್ ಸಂಸಾರ ಅಂತ ಆದ್ರ ಒಂದಿಟ್ ಜವಾಬ್ದಾರಿ ಬೀಳ್ತತಿ. ದಾರಿಗ್ ಬರ್ತಾನ ಅಂತ ನಾವೆಲ್ಲಾರು ಸೇರಿ ಒಂದ್ ಹುಡುಗಿ ನೋಡೇವಿ. ನೀನ್ ಇವತ್ತು ನಮ್ ಜೋಡಿ ಬಂದು ಹುಡುಗಿ ನೋಡಿದ್ರ ಆಕತಿ.
1: ಪಾರವ್ವ, ಮದ್ವಿ ಮಾಡ್ಕೊಂಡ ನಾ ಎಷ್ಟ್ ಪಡಿಪಾಟ್ಲ ಪಡಕತ್ತೇನಿ ಅನ್ನೋದು ನಂಗಾ ಗೊತ್ತು. ದಿನಾಲು ಅಡ್ಗಿ ಮಾಡಿ ಈಕಿ ಬಟ್ಟಿ ಒಗದು ಕಸ ಮುಸರಿ ಅಂತ ಮಾಡಿ ಮಾಡಿ ಹೈರಾಣಾಗೇನಿ. ಮದ್ವಿ ಅಂದ್ರ ಸ್ವರ್ಗ ಅಂತ ಹಿಡ್ದಾನ ಮಂಗ್ಯಾನ್ ಮಗಂತಂದು.
0: ಭೀಮಣ್ಣ, ಅದನ್ನೆಲ್ಲ ಅವನಿಗೆ ಹೇಳಿದ್ರೆ ಹುಚ್ಚು ಬಿಡಲ್ಲ, ನೋಡೋಣ. ನಮ್ದು ಒಂದು ಜವಾಬ್ದಾರಿ ಕಳೀತದ ಅವಂಗ ಮದ್ವಿ ಮಾಡಿದ್ರ.
4: ಹಾಕ್ ಭೀಮಣ್ಣ, ಈಗ ನಾ ಹುಡ್ಗಿನ್ ತೋರ್ಸಾ ಕರ್ಕೊಂಡ್ ಹೋಗ್ತೀನಿ, ನೋಡ್ ಒಪ್ಪಿಗೆ ಕೊಡಲ್ಲ. ನಂಗ ದಕ್ಷಿಣ ಅಂತ ಒಂದ್ ನಯಾ ಪೈಸಾನು ಬ್ಯಾಡ ಏನಪ್ಪ.
1: ಪುರೋಹಿತ್ರೆ, ಹುಡ್ಗಿ ಹೆಂಗಾರ ಇರ್ಲಿ, ಆದ್ರ ನನ್ನ ಹೆಂಡತಿ ಘಟವಾಣಿ ಇರಬಾರ್ದು ನೋಡ್ರಿ. ನಡೀರಿ, ಹುಡುಗಿ ನೋಡಕ್ ಹೋಗ್ ಬರೋಣ ಅಂತ.
0: ಏ ಭೀಮಣ್ಣ, ಬಾ ಇಲ್ಲಿ.
5: ನಿಮ್ ಮನಿ ಹಾಕಿ ಒಳಗ ಇಲ್ಲಿ ಹೌದಿಲ್ಲ?
1: ಏ ಇಲ್ರಿ ಸಾಹೇಬ್.
5: ನೋಡು, ಎಲ್ಲ ಹೆಣ್ಮಕ್ಳು ಹಂಗಿರೋದಿಲ್ಲಪ್ಪ. ನೋಡು, ಈಗ ನಾವ್ ನೋಡಿರೋ ಹುಡುಗಿ ಹೆಂಗದಾಳ ಗೊತ್ತದನ? ದಸರಾ ಕುಂದ್ರಸೋ ಗೊಂಬಿ ಗೊಂಬಿ ಇದ್ದಂಗದಾಳಪ್ಪ. ಹ್ಮ್, ಸುಮ್ಮ ಹೂವನ್ನ

0: ಹುಡುಗಿ ಬಹಳ ವಿನಯವಂತ ಅದಾಳ ಬಿಡ್ರಿ.
1: ಹಾ, ಮೊದ್ಲು ಮೊದ್ಲು ಎಲ್ಲ ಹಂಗ ಬಹಳ ವಿನಯ ತೋರಿಸ್ತಾರ.
2: ಹುಡುಗಿ ಚಂದ ಅದಾಳ, ಜೋಡಿ ಸರಿ ಆಗ್ತದ.
3: ಇನ್ಯಾಕ್ ತಡ ಮಾಡೋದು, ವಾಳ್ಗ ಊದಿಸ್ಬಿಟ್ರ ಆತಲ್ಲ. ನಡ್ರಿ ನಡ್ರಿ,

0: ಜ್ಞಾನೇನ ಮಮ ಜೀವನ ಹೇತುನ.
1: ಎಲ್ಲರಿಗೂ ಅಕ್ಷತೆ ಬಂತೇನಪ್ಪ. ಗತಿಮೇಳ ಗತಿಮೇಳ
0: ಕಂಠೇ ಭದ್ರಾಣಿ ಶುಭಹೇ ಪುಂಜೀವ ಶರದ ಶತಂ.

0: ಬಂದು ಮದುಮಕ್ಕಳಿಗೆ ಆಯರ್ ಮಾಡ್ರಿ.
1: ಎಲ್ಲಾರು ದಯಮಾಡಿ ಹೆಸರು ಬರೆಸಿ ಆಯರ್ ಕೊಡ್ರಿ. ಏ ಪ್ರೀತಿ ಬೈಲೆ
2: ಬೈಲೆ ಬಂದೆ
1: ಇಲ್ಲಿ ಕೂತು ಆಯರ್ ಕೊಡೋರ್ ಹೆಸರು ಬರ್ಕೋ, ರೊಕ್ಕ ಬರ್ಕೋ. ಇಲ್ಲಿ ಕೂಡು ಆಯರ್ ಕೊಟ್ಟೋರ್ ಹೆಸರನ್ನ ಮೈಕ್ನಾಗ ಕೂಗು.
2: ಆತಾತ್. ಗುಂಡಣ್ಣ ಉಳ್ಳಾಗಡ್ಡಿ ಸಾಕಿನ್ ಶಿವಮೊಗ್ಗ ಇವರು 2 ರೂಪಾಯಿ ಆಹೇರ್ ಮಾಡಿರ್ತಾರೆ. ಶ್ರೀಮತಿ ಸಾವಿತ್ರಿ ಬಳ್ಳುಳ್ಳಿ ಸಾಕಿನ್ ಭದ್ರಾವತಿ ಇವರು ವರನಿಗೆ ಖರ್ಚೀಫ್ ಆಹೇರ್ ಮಾಡಿರುತ್ತಾರೆ.
1: ಏ ಪ್ರೀತಿ ಸರಿಯಾಗಿ ಬರ್ಕೋ. ಆಯರ್ ಅಂದ್ರ ಏನಂತ ತಿಳಿದಿ? ಒಂದ್ ನಮೂನಿ ಬಡ್ಡಿಲ್ ಸಾಲ ಇದ್ದಂಗ. ನಾಳೆ ಅವ್ರ ಮನಿ ಕಾರ್ಯದಾಗ ವಾಪಸ್ ಮಾಡ್ಲಿಕ್ ಬೇಕಾಗ್ತದ. ಸರಿ ಬರ್ಕೊಳ. ಮತ್ತ
3: ಎಲ್ಲಾರು ಬಂದ್ರಲ್ಲ, ಬಹಳ ಬಹಳ ಖುಷಿ ಆದ್ರಪ್ಪ. ಒಂದು ದೊಡ್ಡ ಚಿಂತಿ ಬಗೆಹರದಂಗ ಆತ್ ನೋಡ್ರಿ. ಎಲ್ಲಾರು ಊಟ ಮಾಡ್ಕೊಂಡು ಹೋಗ್ರ. ಮತ್ತ ಯಾವಾಗ ನೋಡಿದ್ರು ರಜಾ ರಜಾ ರಜಾ ಮಾಡ್ಕೋತ ಚಲನವಾಗಿತ್ತ. ಹನುಮ ಅಂತೂ ಮೂಗದಾಣ ಹಾಕದಂಗ ಆತು ಮಗ.
4: ಈಗ ಬಿಡ್ರಿ ಸಾಹೇಬ್ರ, ಇನ್ನ ಹನುಮಂತು ಅಣ್ಣ ಎಲ್ಲಿಗೂ ಹೋಗಲ್ಲ ದವಾಖಾನಿ ಬಿಟ್ಟು.
1: ಆ ಹುಚ್ಚ ಕೊಡಿ, ಇನ್ನರ ಚಂದಾಗಿ ಸಂಸಾರ ಮಾಡ್ಲಿ. ದವಾಖಾನಿಗೆ ಬರೋ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋದನ್ ಬಿಟ್ಟು.
3: ಹ್ಯಾಪಿ ಮ್ಯಾರಿಡ್ ಲೈಫ್ ಹನುಮಂತು.
5: ಮೀ ಕಾಮ್ ಝಾಲ.
2: ಹ್ಯಾಪಿ ಮ್ಯಾರಿಡ್ ಲೈಫ್ ಹನುಮಂತು.
6: ಡಾಕ್ಟರ್ ಸಾಹೇಬ್ರ, ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ರೀ. ಅಂತೂ ಚಲೋ ಹುಡುಗಿನ ನಂಗೆ ಮದುವೆ ಮಾಡಿಸಿರಿ. ಎಲ್ಲರಿಗೂ ಬಹಳ ಥ್ಯಾಂಕ್ಸ್ ರೀ.
3: ಏ ಹನುಮಂತು, ಇನ್ನರ ಚಂದಾಗಿ ಡ್ಯೂಟಿ ಬಾರ್ಪ. ಈಗ ಜವಾಬ್ದಾರಿ ಬಿದ್ದದ ನಿನ್ ತಲೆ ಮ್ಯಾಲ, ನೆನಪಿರ್ಲಿ. ಮತ್ತ
6: ಆತ್ರಿ ಸಾಹೇಬ್ರ, ಮತ್ತ ನಂದೊಂದು ಸಣ್ಣ ರಿಕ್ವೆಸ್ಟ್ ಅದರಿ.
3: ಏನಪ್ಪ ಮತ್ತೇನಪ್ಪ ನಿನ್ ರಿಕ್ವೆಸ್ಟ್?
6: ಏನಿಲ್ರಿ, ನಾನೀಗ ಹೆಂಡತಿ ಜೋಡಿ ಹನಿಮೂನಿಗೆ ಹೋಗ್ತೀನ್ರಿ. ಅದಕ್ಕ ದವಾಖಾನಿಗೆ ಒಂದು ತಿಂಗಳು ಬರ್ಲಿಕ್ಕೆ ಆಗೋದಿಲ್ರಿ.
3: ಏನಂದಿ?
6: ರಜಾ ಕೊಡ್ರಿ, ಗಾಡಿಗೆ ಟೈಮ್ ಆತು, ನಾ ಬರ್ತೀನ್ರಿ.
4: ಏ ಹನುಮ್ಯ,
3: ಏ ಹನುಮ್ಯ,
6: ಬಾಯ್
4: ಬಾಯ್.
7: ಇದುವರೆಗೆ ನಗೆ ನಾಟಕ ಹನುಮನ ಮದುವೆ ಕೇಳಿದಿರಿ. ಬರೆದವರು ಶಶಿಕಲಾ ಚಂದ್ರಶೇಖರ್. ಪಾತ್ರವರ್ಗ ಡಾಕ್ಟರ್ ನರಹರಿ, ಕಾಂತೇಶ್ ಕದರಮಂಡಲಗಿ, ಕಾಂಪೌಂಡರ್ ಹನುಮ ರೇಣುಕಪ್ಪ, ಪಾರವ್ವ ಶಶಿಕಲಾ ಚಂದ್ರಶೇಖರ್, ರಫೀಕ್ ಕುಮಾ ಸತೀಶ್, ಸಕ್ಕುಬಾಯಿ ನಂದಿನಿ ಮಲ್ಲಿಕಾರ್ಜುನ, ಭೀಮಣ್ಣ ಮಂದರಕುಮಾರ್, ಪ್ರೀತಿ ಮುಕ್ತಾ ಪ್ರಸಾದ್, ಪುರೋಹಿತ ಕೃಷ್ಣ ಎಂ ಜಾಧವ್. ನಾಟಕದ ನಿರ್ಮಾಣ ಎಸ್ ಎಲ್ ರಮೇಶ್ ಪ್ರಸಾದ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ವಿಡಿಯೋ 625 ಕಿಲೋಹರ್ಟ್ಸ್ ನಿಲಯದಿಂದ ಪ್ರಸಾರವಾಗುವ ನಾಳಿನ ಕಾರ್ಯಕ್ರಮಗಳ ಪರಿಚಯ ಹೇಗಿದೆ? ನಾಳೆ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, ತುರುವನ್ನೂರು ಮಲ್ಲಿಕಾರ್ಜುನ್ ಎಂವಿ ಅವರಿಂದ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ, 6:35 ಕರುನಾಡ ಬಾಳ್ಬೆಳಿಗೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ ಕರುನಾಡ ಬಾಳ್ಬೆಳಿಗೆ ಕಥನಗಳು, 6:40 ನೇಗಿಲು ನುಡಿತ ಕಾರ್ಯಕ್ರಮದಲ್ಲಿ ಸಮಗ್ರ ಕಳೆ ನಿರ್ವಹಣೆ ಕುರಿತು ಮಾಹಿತಿ ನೀಡುತ್ತಾರೆ ಶಿವಮೊಗ್ಗದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ರುದ್ರಗೌಡ. 6:45 ಹೆಲ್ತ್ ಅಂಡ್ ಆರೋಗ್ಯ ಸೂತ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಲೋಯರ್ ಜಿಐ ಬ್ಲೀಡ್ ಕುರಿತು ಡಾಕ್ಟರ್ ಅರುಣ್ ಕುಮಾರ್ ಯು ಅವರಿಂದ ಮಾಹಿತಿ ಕೇಳಿವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು. 7:15 ಶಿವಮೊಗ್ಗ ಜಿಲ್ಲಾ ಪ್ರವಾಸಿ ತಾಣದಲ್ಲಿ ಕಪಿಲ ಮುನಿಗಳ ತಾಣ ದೈವ ಬೃಂದ, ಮಡವತಿ ಮನದುರ್ಗಾ ದೇವಿ, ನಾರ್ವೆಯ ಪ್ರಮುಖ ದೇವಾಲಯಗಳು. ಪ್ರಸ್ತುತಿ ಎಂಎನ್ ಸುಂದರ್ರಾಜ್. 7:25 ಚಿತ್ರಗೀತೆಗಳು. 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ವಿಜ್ಞಾನ ರಸಪ್ರಶ್ನೆ. 11:00 ಚಿತ್ರಗೀತೆಗಳು. 11:30 ಸೇವಾ ಮಾಹಿತಿ. ನಂತರ ಭಾವಗೀತೆಗಳು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಬಸೂರಿನ ಮಲ್ಯಮ್ಮ ಮತ್ತು ತಂಡದವರಿಂದ ಗಂಗೆ ಸೋಬಾನೆ ಪದ ಕೇಳಿವಿರಿ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ. ಸಂದರ್ಶಕರು ಯುಎಂ ಮರಳಸಿದ್ದೇಶ್. ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಎಚ್ಪಿವಿ ಲಸಿಕೆ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ. ನಂತರ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ ಕೇಳಿವಿರಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:20 ಭಾವಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:01 ಚಾರ್ಟ್ ಶೋ. 4:00 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಸಂಜೆ 5:00 ಚಿತ್ರಗೀತೆಗಳು. 6:00 ಸೇವಾ ಮಾಹಿತಿ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ. 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯನ್ನು ಪ್ರೀತಿಸಿ ಈ ಕುರಿತು ಪಂಕಜ ಡಿ ನಟರಾಜ್ ಅವರಿಂದ ಮಾಹಿತಿ. ನಂತರ ಕೃಷಿ ಉಳಸರಿಗಳ ಲಭ್ಯತೆ ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ. ಬಳಿಕ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ. ನಂತರ ಪರಿಸರ ಗೀತೆ ಕೇಳುವರಿ. ನಾಳೆ ರಾತ್ರಿ 7:25 ಸಮಾಚಾರ ದರ್ಶನ. ವಾರದ ವಾರ್ತಾ ಚಿತ್ರ. 8:00 ಚಿತ್ರಗೀತೆಗಳು. 9:15 ಭಾವಗೀತೆಗಳು. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತ್ ಇನ್ ಅಸ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ರಜುಮದಾರ್ ಅವರಿಂದ ಸಂತೂರ್ ವಾದನ ಕೇಳಿವಿರಿ ದೆಹಲಿ ಕೇಂದ್ರದಿಂದ. ಇದುವರೆಗೆ ನಿಲಯದಿಂದ ಪ್ರಸಾರವಾಗುವ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ.

ಸಮಯ ಸರಿಯಾಗಿ 10:30. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೀಡಿಯಂ 675 ಕಿಲೋ ಹರ್ಟ್ಸ್.

ಮೊದಲಿಗೆ ಕೇಳಿ ಬೇಡಿ ಬಂದವಳು ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಆರ್ ಸುದರ್ಶನಂ ಅವರ ಸಂಗೀತವಿದೆ.

ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರ ಸ್ವರದಲ್ಲಿ ಗೌರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ಮುಂದಿನ ಗೀತೆ ಪ್ರಸಾರ ಮಾಡ್ಲಿಕ್ಕಿಂತ ಮುಂಚೆ ಅದ್ಭುತ ಹಾಡಿನಿಂದ ಪ್ರಾರಂಭವಾದ ಗೀತೆ ಮಾಲೆ ಹೀಗೆ ಮಧುರತೆಯ ಸೂಸುವ ಅಲೆಗಳ ಉಂಗುರವಾಗಲಿ ಅಂತ ಹೇಳಿ ಸಂದೇಶವನ್ನ ಕಳಿಸುತ್ತಾರೆ ಮುರಾರಿ ಅವರು, ಮುರಾರಿ ಕುಲಕರ್ಣಿ ಅವರು ರಾಯಚೂರಿನಿಂದ. ಹಾಗೆಯೇ ಹಾವೇರಿ ಜಿಲ್ಲೆ ಹಾನಗಲ್ನಿಂದ ನಾಗರಾಜ್, ಮಂಜುಳ, ನೇಹಾ ಅವರು ಸಹ, ಹಾಗೆಯೇ ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ ಹಳೆಯ ಚಿತ್ರಗೀತೆಗಳು ಪ್ರಸಾರವಾಗುತ್ತಿರುವುದು ಭದ್ರಾವತಿಯಿಂದ. ನಾನು ಅವುಗಳನ್ನ ಕೇಳುವುದೇ ಗಂಗಾವತಿಯಿಂದ.

ಗೌರಿ ಚಿತ್ರದ ಹಾಡು ಮನಸೂರೆಗೊಂಡಿತು. ಇನ್ನು 50 ವರ್ಷದ ನಂತರ ಕೂಡ ಇವೇ ಹಾಡುಗಳು ಹಳೆಯ ಹಾಡುಗಳು ಎಂದು ಪ್ರಸಿದ್ಧಿ ಪಡೆಯುವುದರಲ್ಲಿ ಸಂದೇಹವಿಲ್ಲ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಮುಂದೆ ಕೇಳಿ, ಮಲ್ಲಿ ಮದುವೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ಕಣಕಾಲ್ ಪ್ರಭಾಕರ್ ಶಾಸ್ತ್ರಿ, ಸಂಗೀತ ಜಿ ಕೆ ವೆಂಕಟೇಶ್ ಅವರದು.

ಎಸ್ ಜಾನಕಿಯವರ ಸ್ವರದಲ್ಲಿ ಇಮ್ಮಡಿ ಪುಲಕೇಶಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ಮುಂದಿನ ಗೀತೆ ಪ್ರಸಾರ ಮಾಡ್ಲಿಕ್ಕಿಂತ ಮುಂಚೆ ವಾಟ್ಸ್ಆಪ್ ಸಂದೇಶಗಳು ನೋಡೋದಾದ್ರೆ, ನಮಸ್ಕಾರ ಮೇಡಮ್, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸವಿನೆನಪು ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಳೆಯ ಕನ್ನಡ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿಬರ್ತಿದೆ. ತಂಪಾದ ಸಮಯದಲ್ಲಿ ಇಂಪಾದ ಹಾಡುಗಳು ಕೇಳಲು ಮನಸ್ಸಿಗೆ ಹಿತವಾಗಿದೆ. ಧನ್ಯವಾದಗಳು ಮೇಡಮ್ ಅಂತೇಳಿ ಗೀತಾ, ರಾಜೇಂದ್ರಪ್ಪ, ಆಶಾ, ವಿನಯ್, ವಿಜಯ್ ಮತ್ತು ಪುಟ್ಟ ಗೌರಿ ಹಳೇಪೇಟೆ ಬೀದಿ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಸಿಟಿ ಚಂದ್ರಶೇಖರ್, ವಸಂತ್ ಕುಮಾರಿ, ಅತ್ತಿ ಚೌಡನಹಳ್ಳಿ, ಹೊಳೆ ನರಸೀಪುರ ತಾಲೂಕಿನ ಹಾಸನ ಜಿಲ್ಲೆಯಿಂದ ಅಪರೂಪದ ಆಕರ್ಷಕ ಸುಮಧುರ ಅರ್ಥಪೂರ್ಣ ಗೀತೆಗಳು, ಅದ್ಭುತ ಸಾಹಿತ್ಯ, ಸಂಗೀತ, ಗಾಯನ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಕಳಿಸಿದ್ರೆ, ಅನಿಲ್ ಕುಮಾರ್ ತಡಕನಹಳ್ಳಿ ರೇಗರೂರು ತಾಲೂಕಿನಿಂದ, ನಮಸ್ತೆ ಮೇಡಮ್, ನಾವು ಕೂಡ ಸವಿನೆನಪು ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಹಳೆಯ ಸುಮಧುರವಾದ ಗೀತೆಗಳು ಸೊಗಸಾಗಿವೆ ಅಂತ ಹೇಳಿ ಕಳಿಸಿದ್ದಾರೆ. ಹಾಗೆಯೇ ಡಾಕ್ಟರ್ ಎಂಡಿ ಕೃಷ್ಣ ಅವರು ಶ್ರೀರಾಮ್ಪುರ ಮೈಸೂರಿನಿಂದ ಈಗ ಪ್ರಸಾರವಾದ ಅಂದ್ರೆ 10 ಗಂಟೆಗೆ ಪ್ರಸಾರವಾದ ಹನುಮಂತರ ಮದುವೆ ಹಾಸ್ಯ ನಾಟಕ ಚೆನ್ನಾಗಿತ್ತು. ಹಾಗೆಯೇ ಸವಿನೆನಪಿನಲ್ಲಿ ಬೇಡಿ ಬಂದವಳು ಗೀತೆ, ನೀರಿನಲ್ಲಿ ಅಲೆಯ ಉಂಗುರ ಅಮೋಘವಾಗಿತ್ತು. ಇವಳು ಯಾರು ಬಲ್ಲಿ ಏನೋ ಶ್ರೀನಿವಾಸ ಅವರ ಧ್ವನಿಯಲ್ಲಿ, ಪಿಬಿ ಶ್ರೀನಿವಾಸ ಅವರ ಧ್ವನಿಯಲ್ಲಿ ಅದ್ಭುತವಾಗಿತ್ತು. ಸಂಗೀತ ಮತ್ತು ಸಾಹಿತ್ಯ ಸೂಪರ್, ಆಡೋಣ ಭಾಗೋಪಾಲ ಗೀತೆ ಸುಶ್ರಾವ್ಯವಾಗಿತ್ತು. ಒಳ್ಳೆಯ ಗೀತೆಗಳಿಗೆ ಗೀತೆಗೆ ಧನ್ಯವಾದಗಳು ಅಂತ ಹೇಳಿ ಕಳಿಸಿದ್ರೆ, ವೀಣಾ ಪೂರ್ಣ ಪ್ರಜ್ಞಾ ಲೇಔಟ್ ಸೀತಾ ಸರ್ಕಲ್ ಬ್ಯಾಂಗ್ಳೂರಿನಿಂದ, ಯಾವಾಗಲೂ ಗೌರಿ ಹಸಿರು ತೋರಣ ತೀರಾ ಅಂತ ಹೇಳಿ ಸವಿನೆನಪು ಚಿತ್ರಗೀತೆಗಳು ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ ಕಳಿಸಿದ್ದಾರೆ. ಹಾಗೆ ಇಮ್ಮಡಿ ಪುಲಕೇಶಿ ಅದ್ಭುತ ಹಾಡು, ಚೆಲುವಿನ ಒಡೆತನ, ಶುದ್ಧ ಕರ್ನಾಟಕ ಸಂಗೀತದಲ್ಲಿ ಮೂಡಿಬಂತ ಹಾಡಿನ ಸಂಗೀತಗಾರರು ಜಿ ಕೆ ವೆಂಕಟೇಶ್ ಅವರು ಅಂತ ಹೇಳಿ ಮುರಾರಿ ಕುಲಕರ್ಣಿ ಅವರು ರಾಯಚೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸಿಟಿ ಚಂದ್ರಶೇಖರ್, ವಸಂತ್ ಕುಮಾರಿ, ಅತ್ತಿ ಚೌಡನಹಳ್ಳಿ, ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ನಮಗೆ ಅರಿವಿಲ್ಲದಂತೆ ಹಳೆಯ ಹಾಡುಗಳಿಗೆ ಮನಸ್ಸು ತೆಗೆವ ಎಂತ ಅದ್ಭುತ ಹಾಡುಗಳು ಅಂತ ಹೇಳಿ ಸಂದೇಶ ಕಳಿಸಿದ್ರೆ, ಹಾಯ್ ಮೇಡಮ್, ಓಲ್ಡ್ ಈಸ್ ಗೋಲ್ಡ್ ಸಾಂಗ್ ಸೂಪರ್, ಗುಡ್ ನೈಟ್ ಮೇಡಮ್ ಅಂತ ಹೇಳಿ ಆಂಜನೇಯ ಬೀಚ್ ಓಲ್ಡ್ ಟೌನ್ ಹನುಮಂತನಗರ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸವಿನೆನಪು ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಳ್ಳೆಯ ಸುಮಧುರ ಚಲನಚಿತ್ರ ಗೀತೆಗಳು ಪ್ರಸಾರ ಆಗ್ತಾ ಇದೆ, ನಾನು ಕೂಡ ಕೇಳ್ತಾ ಇದ್ದೇನೆ, ಸಂತೋಷ ಅನಿಸ್ತಾ ಇದೆ, ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳಿ ಬ್ರಹ್ಮಾನಂದ ರಾನಡೆಯವರು ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ.

ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಸ್ವರದಲ್ಲಿ ಚೂರಿ ಚಿಕ್ಕಣ್ಣ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಾಗೆ ಪ್ರತಿಮಾ ಅಕ್ಕ ನಮಸ್ತೆ, ಈಗ ಪ್ರಸಾರವಾಗುತ್ತಿರುವ ಎಲ್ಲಾ ಹಳೆಯ ಹಾಡುಗಳು ಸೂಪರ್, ಪ್ರಸಾರ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ವಾಗ್ದೇವಿ ವಿ ಎಸ್ ಅವರು ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಜಯಪುಟ್ಟಸ್ವಾಮಿ ಅವರು ಕೆನಡಾದಿಂದ, ನಮ್ಮ ಮೇಡಮ್ ಸವಿನೆನಪು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತಿದೆ, ಎಲ್ಲಾ ಹಾಡುಗಳು ಇಷ್ಟವಾಗ್ತಿದೆ, ಗೌರಿಯ ಹಾಡು ತುಂಬಾ ಇಷ್ಟವಾಯಿತು, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು. ಈ ಕಾರ್ಯಕ್ರಮ ಕೇಳ್ತಾ ಇರಿ. ಹಾಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಡಾಕ್ಟರ್ ಬಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರ ಜೋಡಿ ಸ್ವರದಲ್ಲಿ ಚಕ್ರತೀರ್ಥ ಚಿತ್ರದ ಗೀತೆ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 11 ಗಂಟೆ ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.